ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟೀಯ ಶಕವರ್ಷ, ವೈಶಾಖ ಮಾಸದ 17ನೆಯ ದಿನ, ಅಂದರೆ 2026ನೆಯ ಇಸವಿ, ಮೇ ತಿಂಗಳ 7ನೆಯ ತಾರೀಖು ಗುರುವಾರ. ಈಗ ಸಮಯ 5:56:45. ನಮ್ಮ ಎಲ್ಲಾ ಪ್ರೀತಿಯ ಶ್ರೋತೃ ಬಾಂಧವರಿಗೂ ರೇಷ್ಮಾ ತೀರ್ಥರಾಮ್ ಹಾರೈಸುವ ಶುಭೋದಯ. ಶುಭ ನುಡಿ. ಶಿಕ್ಷಣ ಎಂದರೆ ಅಕ್ಷರಜ್ಞಾನವಲ್ಲ ಅಥವಾ ವಸ್ತುಜ್ಞಾನವಲ್ಲ. ಶಿಕ್ಷಣ ಎಂದರೆ ಶೀಲ ಸಂವರ್ಧನೆ, ಕರ್ತವ್ಯ ಪ್ರಜ್ಞೆಯ ಅರಿವು. ನಿಮ್ಮ ದೇಹ ಮತ್ತು ಮನಸ್ಸು ಶುಚಿಯಾಗಿರಲಿ. ವಿದ್ವತ್ತು, ಅಧ್ಯಯನ, ಬೋಧನೆ ಇವು ನಿತ್ಯದ ಆಚರಣೆಯಲ್ಲಿ ಬಾರದೆ ಹೋದರೆ ಎಲ್ಲವೂ ವ್ಯರ್ಥ. ಹೀಗೆಂದಿದ್ದಾರೆ ಮಹಾತ್ಮ ಗಾಂಧಿ. ಶುಭ ನುಡಿ ಕೇಳಿದಿರಿ.

ಪ್ರೀತಿಯ ಕೇಳುಗರೇ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಈ ಬೆಳಗ್ಗೆ 6:10ಕ್ಕೆ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30ಕ್ಕೆ ಪೃಥ್ವಿರಾಜ್ ಕವತ್ತಾರ್ ಇವರಿಂದ ಚಿಂತನ, ರೈತರಿಗೆ ಸಲಹೆ 6:35ಕ್ಕೆ, 6:45ಕ್ಕೆ ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಅಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 7:47ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತಿ ಹ್ಯುಂಡಾಯ್. ಇನ್ನು ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. 8:30ಕ್ಕೆ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35ಕ್ಕೆ ಆಕಾಶಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಮೈಸೂರಿನ ಕೇಳುಗರಾದ ಅನಿತಾ ಅಶೋಕ್ ಅವರೊಂದಿಗೆ ಸಂದರ್ಶನ. 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ನಮ್ಮ ನಿಲಯದಿಂದ ಭಾವಗೀತೆಗಳು ಪ್ರಸಾರವಾಗಲಿದೆ. 9:30ಕ್ಕೆ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ನೂಕಲ ಚಿನ್ನ ಸತ್ಯನಾರಾಯಣ ಅವರ ಹಾಡುಗಾರಿಕೆ. 10:30ಕ್ಕೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳು. 11:00ಗೆ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆರಿಯ ಹಾಡು ನಿರ್ವಹಣೆ ಎಂ ಶಕುಂತಲಾ. ಇನ್ನು ಮಧ್ಯಾಹ್ನ 12:05ಕ್ಕೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಕೌಶಲ್ಯ ತರಬೇತಿ ಪಡೆದು ವಿಜಯಪುರದಲ್ಲಿ ಜೀವನ ನಡೆಸುತ್ತಿರುವ ಶ್ರೀಮತಿ ಲತಾ ಅರುಣಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕಿರಣಕುಮಾರ್ ಶೇಖದಾರ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಧುಮೇಹ ಕಾರಣಗಳು ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ಕಲಬುರಗಿಯ ಮಹಾದೇವಪ್ಪ ರಾಂಪುರ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಔಷಧಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾ ಸಂತೋಷ್ ಕುಮಾರ್ ಜೀವಣಗಿ ಅವರೊಂದಿಗೆ ಸಂದರ್ಶನ. 1:00ಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನೆ, ಈ ಕುರಿತು ಮಾಹಿತಿ ನೀಡಲಿದ್ದಾರೆ ವಿಜಯನಗರ ಜಿಲ್ಲೆ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಮಲ್ಲೇಶ್ ಬಿ ಇವರು. 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. 11:00ಸಂಜೆಯ ಪ್ರಸಾರ ಕಾರ್ಯದಲ್ಲಿ 4:00ಗೆ ಕೊಡಗಿನ ಜನಪದ ಹಾಡುಗಳು, 5:00ಗೆ ಕೊಡವಸಿರಿ ಕಾರ್ಯಕ್ರಮದಲ್ಲಿ ನಾಟಕ ದಾರಕ ದಾರ ಶತ್ರು, ರಚನೆ ಮತ್ತು ನಿರ್ದೇಶನ ಸೋಮಯಂಡ ಬೋಸ್ ಬೆಳ್ಳಿಯಪ್ಪ, ಪ್ರಸ್ತುತಿ ಕೊಡ ಕ್ರಿಯೇಷನ್ಸ್ ವಿರಾಜಪೇಟೆ. 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ, ಇದರಲ್ಲಿ ಕರಿಮೆಣಸು ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ತತ್ಕಾಲದ ನಿರ್ವಹಣೆ ಕುರಿತು ಡಾ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:20ಕ್ಕೆ ಸುದ್ದಿ ಜುಂಪೆ, ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00ಗೆ ಸಿರಿಗಂಧ ಸಂವಾದಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ ಕನ್ನಡ ಭಾರತಿ. ಕರ್ನಾಟಕ ಮಹಿಳಾ ಲೇಖಕಿಯರ ಸಂಘದ ಅಧ್ಯಕ್ಷೆ ಹಾಗೂ ಸಾಹಿತಿಗಳಾದ ಡಾ ಆರ್ ಸುನಂದಮ್ಮ

ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ದಾಕ್ಷಾಯಣಿ. ಇನ್ನು ರಾತ್ರಿ 10 ಗಂಟೆಗೆ ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6 ಗಂಟೆ 5 ನಿಮಿಷಗಳಾಗಲಿವೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: Union Home Minister Amit Shah has said that West Bengal will become a dry state from 30th of September. The fact check unit of the Press Information Bureau, PIB, informed that the image is fake and digitally edited. And that is the end of this news bulletin.
1: FM 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. ಮೊದಲಿಗೆ ಕೇಳಿ ಮಾದಾರ ಧೋಳಯ್ಯ ಇವರ ವಚನ. ಎನ್ನ ತನುವ ನಿರ್ಮಲ ಮಾಡಿದನಯ್ಯ ಬಸವಣ್ಣನು. ಹಾಡಿದ್ದಾರೆ ಕೆಎಸ್ ಸುರೇಖಾ.

ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೂ ಕೇಳೋಣ. ನಂಬಿಯೇ ನಾನಿನ್ನ ಜಗದಂಬಿಕೆ, ನಾಯಕಂಡ ಬೇಬಿ ಚಿನ್ನಪ್ಪ ಇವರ ರಚನೆ, ಹಾಡಿದ್ದಾರೆ ಅನುರಾಧ ಭಟ್.

ಉದಯರಾಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕುಯಿಂತೋಡು ದಾಮೋದರ ಇವರ ರಚನೆ ಎಂತಪೊರ್ಲು ಬೆಟ್ಟ ನೋಡಿ ಬ್ರಹ್ಮಗಿರಿ. ಹಾಡಿದ್ದಾರೆ ದೊಡ್ಡೇರ ದೀಪಕ್ ಹಾಗೂ ಅಪೂರ್ವ.

0: ಲಲಿತ ಕಲೆಗಳಲ್ಲಿ ಸಂಗೀತ ಎಲ್ಲರ ಹೃದಯಕ್ಕೂ ಆಹ್ಲಾದವನ್ನು ಉಂಟು ಮಾಡುವ ಕಲೆ. ಸಂಗೀತದ ಭಾಷೆ ಹೃದಯದ ಭಾಷೆ, ವಿಶ್ವಭಾಷೆ.
1: ಗಜವದನ ಬೇಡುವೆ, ಗಜವದನ ಬೇಡುವೆ.
2: ಸಂಗೀತದ ಕುರಿತು ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಹೀಗೆಂದಿದ್ದಾರೆ: ಇದು ಅಲ್ಲೋ ಬರೆದೇ ಗಾನ, ಪಂಚಾಮೃತದ ಪಾನ.

ಸಂಗೀತಗಾರ ಹಾಗೂ ಸಂಗೀತ ಪ್ರಿಯ ನಾದೋಪಾಸಕ, ಸಂಗೀತದ ಕಲಿಕೆ ಒಂದು ತಪಸ್ಸು. ಕವಿ ಬೇಂದ್ರೆ ಹೇಳುವಂತೆ, ಜಗದ ಸಂತೆಯ ಚಿಂತೆ ಕಳಚಿ ಬೀಳಲು ಬೇಕು ಸಂಗೀತ.

ಮನುಷ್ಯನ ಅತ್ಯುನ್ನತ ಭಾವನೆಗಳಿಗೆ ವಾಹಕವಾಗುವುದು ಸಂಗೀತ. ಅದು ಬದುಕಿನ ಕಷ್ಟಗಳನ್ನು ಕ್ಷಣಕಾಲವಾದರೂ ಮರೆಸಿ ಸಮಾಧಾನ ನೀಡುವುದು. ಇದು ವಿದ್ವಾನ್ ಟಿ ಚೌಡಯ್ಯ ಅವರು ಹೇಳಿರುವ

0: ಪರಿಶುದ್ಧವಾದ ಸಂಗೀತವನ್ನು ಜನರಿಗೆ ಯಶಸ್ವಿಯಾಗಿ ತಲುಪಿಸುವುದು ಕಲಾವಿದನ ಮುಖ್ಯ ಕರ್ತವ್ಯ ಎಂದಿದ್ದಾರೆ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್.
1: ಸರಿಗಮ ಪದನ್ನಿ ವರಸತ ಸ್ವರ ವಿದ್ಯಾಲೋಲ.
2: ಸಂಗೀತ ಹೃದಯವನ್ನ ಮುಟ್ಟುವ, ಎದೆಯ ಭಾರವನ್ನ ಹಗುರಾಗಿಸುವ ಕಲೆ. ಮಾನವ ಸಂಸ್ಕೃತಿಯ ಅತ್ಯುನ್ನತ ಕಾಣಿಕೆ

0: ಆಕಾಶವಾಣಿ ಚಿಂತನ ಪೃಥ್ವಿರಾಜ್ ಕವತಾರ್ ಅವರಿಂದ.
1: ಅಕ್ಷರಾಭ್ಯಾಸ ತಿಳಿದಿದ್ದರೂ ತಿಳಿಯದಿದ್ದರೂ ಬೆರಳುಗಳನ್ನು ಮಡಚಿ ಲೆಕ್ಕ ಹಾಕುವುದು ಮನುಷ್ಯನ ಸಹಜ ಸ್ವಭಾವದಂತೆ ಬೆಳೆದು ಬಂದಿದೆ. ಬೆರಳಿನಲ್ಲಿ ಒಂದು ಎರಡು ಎಂದು ಎಣಿಸಲು ಶಾಲೆಯ ಓದು ಬೇಕಾಗಿಲ್ಲ. ಲೆಕ್ಕಾಚಾರವಿಲ್ಲದ ವ್ಯವಹಾರ ಉಂಟೆ? ದೇವರು ಒಬ್ಬನೇ, ಗುಣಗಳು ಮೂರು, ಭೂತಗಳು ಪಂಚ, ಅರಿಗಳು ಆರು, ಋಷಿಗಳು ಸಪ್ತ, ಅಷ್ಟವಸುಗಳು, ನವರಾತ್ರಿ, ದಶ ದಿಕ್ಕುಗಳು, ಸಂಖ್ಯೆಯ ಲೆಕ್ಕವೇ ಎಲ್ಲ ಕಡೆ. ಮನುಷ್ಯನ ದೇಹದ ಗಾತ್ರಕ್ಕೂ ಒಂದು ಸರಾಸರಿಯಾದ ಮಾನದ ಲೆಕ್ಕವಿದೆ. ಆ ಮಾನವನ್ನು ಅನುಸರಿಸಿಯೇ ಭೂಮಿಯ ಗಾತ್ರವೂ ನಿರ್ಧಾರಿತವಾಗಬೇಕು. ಸಹೋದರರಿಬ್ಬರು ಜಾಗದ ಪಾಲುಪಟ್ಟಿಗೆ ಸಂಬಂಧಿಸಿ ಜಗಳದಲ್ಲಿ ತೊಡಗಿದ್ದರು. ಅಲ್ಲಿಗೆ ಬಂದ ಹಿರಿಯರೊಬ್ಬರು ಅವರ ಜಗಳ ಬಿಡಿಸಿ, ನಿಮ್ಮದೆಂದು ಹಕ್ಕು ಸಾಧಿಸುವ ಜಾಗಗಳನ್ನು ತೋರಿಸಿ ಎಂದು ಕೇಳುತ್ತಾರೆ. ಜಗಳದಲ್ಲಿ ತೊಡಗಿರುವವರು ಭೂಮಿಯ ಮೇಲೆ ಗೆರೆ ಹಾಕಿ ವಿಭಾಗಿಸಲಾದ ತಮ್ಮ ಜಾಗಗಳಲ್ಲಿ ಹೋಗಿ ನಿಲ್ಲುತ್ತಾರೆ. ನೀವು ಒಂದಷ್ಟು ಜಾಗದಲ್ಲಿ ಮಾತ್ರ ನಿಮ್ಮ ಪಾದವನ್ನು ಊರಿದ್ದೀರಿ, ಇಡೀ ಜಾಗ ನಿಮ್ಮದೆಂದು ಹೇಗೆ ಪ್ರತಿಪಾದಿಸುತ್ತೀರಿ ಎಂದು ಹಿರಿಯರು ಮಾರ್ಮಿಕವಾಗಿ ಪ್ರಶ್ನಿಸುತ್ತಾರೆ. ಅವರು ತಾನೇ ಏನು ಉತ್ತರಿಸಿಯಾರು? ಪಾದಗಳನ್ನು ತ್ರಿವಿಕ್ರಮ ವಾಮನಂತೆ ವಿಸ್ತರಿಸುವುದಕ್ಕೆ ಸಾಧ್ಯವೇ? ಹಾಗಾಗಿ ಜ್ಞಾನಿಗಳಾದವರು ನಿಂತಲ್ಲಿ ನಿಲ್ಲದೆ ಸುತ್ತಾಡುವ ಪರಿವ್ರಾಜಕರಾಗಿರುತ್ತಾರೆ. ಪಾದವಿಡದ ಜಾಗ ತಮ್ಮದಲ್ಲ, ಪಾದದಡಿಯಲ್ಲಿ ಮಾತ್ರ ತಮ್ಮದು ಎಂಬ ಅರಿವು ಅವರಿಗಿರುತ್ತದೆ. ಪಾದಕ್ಕೆ ಅಡಿ ಎಂಬ ಪರ್ಯಾಯ ಪದವೂ ಇದೆ. ಪಾದದ ಅಳತೆಯಿಂದಲೇ ಅಡಿ ಅಥವಾ ಇಂಗ್ಲಿಷಿನ ಫೀಟ್ ಬಂದಿರಬಹುದು. ವಾಸ್ತು ಪ್ರಕಾರ ಮನೆ ನಿರ್ಮಿಸುವಾಗ ಯಜಮಾನನ ಪಾದದ ಅಳತೆಯಿಂದಲೇ ಅಡಿ ಕೋಲನ್ನು ರೂಪಿಸುತ್ತಾರೆ. ಆ ಕೋಲಿನ ಲೆಕ್ಕದಲ್ಲಿಯೇ ಇಡೀ ಮನೆಯ ಗೋಡೆ, ಮಾಡು, ಬಾಗಿಲುಗಳನ್ನು ನಿರ್ಮಿಸುತ್ತಾರೆ. ಮನುಷ್ಯನ ದೇಹದಳತೆಗೂ ಮನೆ ಎಂಬ ಸಂರಚನೆಗೂ ಸೂಕ್ಷ್ಮವಾದ ಸಂಬಂಧವಿದೆ. ಮನೆ ಮಾತ್ರವಲ್ಲ, ಮನೆಗಳು ಸೇರಿ ಗ್ರಾಮವಾಗುತ್ತವೆ, ಗ್ರಾಮಗಳಿಂದ ನಾಡು, ದೇಶ, ಹೀಗೆ ಅಂತಿಮವಾಗಿ ಮನುಷ್ಯ ವಾಸಿಸುವ ಭೂಮಿಯ ಗಾತ್ರಕ್ಕೂ ಮನುಷ್ಯನ ದೇಹದ ಪ್ರಮಾಣಕ್ಕೂ ಸಂಬಂಧವಿರಲೇಬಹುದಲ್ಲ. ಈಗೊಂದು ಪ್ರಮೇಯವನ್ನು ಮೊದಲು ಮಂಡಿಸಿದ್ದು ಭಾರತೀಯ ವಿಜ್ಞಾನಿಗಳೇ. ಕ್ರಿಸ್ತಶಕ 499 ಸುಮಾರಿಗೆ ಬದುಕಿದ್ದ ಆರ್ಯಭಟ ತನ್ನ ಆರ್ಯಭಟೀಯ ಕೃತಿಯಲ್ಲಿ ಈ ಬಗ್ಗೆ ವಿವರವಾಗಿ ಬರೆದಿದ್ದಾನೆ. ಇಡೀ ಜಗತ್ತಿಗೆ ಸೊನ್ನೆಯ ಮೌಲ್ಯವನ್ನು ಕೊಟ್ಟ ದೇಶ ಭಾರತ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲು ಕಾರಣನಾದವನು ಈ ಆರ್ಯಭಟ. ತಂತ್ರಜ್ಞಾನ ಮುಂದುವರಿದಿದೆ. ಕಂಪ್ಯೂಟರ್ಗಳು ಎಲ್ಲರ ಅಂಗೈ ಮೇಲೆ ಬಂದು ಕುಳಿತಿವೆ. ಭಾರತ ಕೊಟ್ಟ 0 ಮತ್ತು 1 ಎಂಬ ಎರಡೇ ಸಂಖ್ಯೆಗಳನ್ನು ನಂಬಿಕೊಂಡು ಕಂಪ್ಯೂಟರ್ ಕ್ಷೇತ್ರ ಇಷ್ಟೊಂದು ವಿಸ್ತಾರವಾಗಿ ಹರಡಿಕೊಂಡಿದೆ. ಈಗ ಕೃತಕ ಬುದ್ಧಿಮತ್ತೆಯ ಕಾಲ ಬಂದಿದೆ. ಕೃತಕ ಎಂಬುದರ ಹಿಂದೆ ಸಹಜ ಎಂಬುದಿರಲೇಬೇಕಲ್ಲವೇ? ಬುದ್ಧಿ ಎಂಬುದರ ಹಿಂದೆಯೂ ಚಿತ್ತವೋ ಪ್ರಜ್ಞೆಯೋ ಇರಬೇಕಲ್ಲವೇ? ಜಗತ್ತಿನ ವ್ಯವಹಾರ, ಅಳತೆ ಎಲ್ಲವೂ ವಿನಾಕಾರಣ ಅಲ್ಲ. ಎಲ್ಲದರ ಹಿಂದೆಯೂ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತದೆ.
0: ಇದುವರೆಗೆ ಪೃಥ್ವಿರಾಜ್ ಕವತಾರ್ ಅವರಿಂದ ಚಿಂತನೆ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:35 ಇನ್ನು ಕೇಳೋಣ ರೈತರಿಗೆ ಸಲಹೆ.
3: ಕರಿಮೆಣಸಿನ ಬೆಳೆಯಲ್ಲಿ 3

0: ರೀತಿ ಕಾಂಡಗಳಿರ್ತವೆ. ಮೊದಲನೇದಾಗಿ ದೂರ ದೂರಕ್ಕೆ ಗಿಣ್ಣಿರುವಂಥ ಪ್ರಾಥಮಿಕ ಕಾಂಡ. ಇವುಗಳಲ್ಲಿ ಈ ಆಧಾರ ಮರಕ್ಕೆ ಹತ್ತದಕ್ಕೆ ಬೇಕಾದಂಥ ಬೇರುಗಳು ಇರ್ತವೆ. ಇನ್ನು ನೆಲದಲ್ಲಿ ಹರಡಿರುವಂಥ ಬಳ್ಳಿಗಳು, ಹಂಬುಗಳು, ಬಳ್ಳಿಯ ಕಾಂಡದ ಬುಡದಿಂದ ಈ ಹಂಬುಗಳಲ್ಲಿ ದೂರ ದೂರಕ್ಕೆ ಗಿಣ್ಣುಗಳಿರ್ತವೆ. ಈ ಗಿಣ್ಣುಗಳಿಂದ ಬೇರುಗಳು ಬರ್ತವೆ. ಇನ್ನು ಮೂರನೇದಾಗಿ ಫಸಲನ್ನು ನೀಡುವಂಥ ಕವಲುಗಳು. ಮೆಣಸಿನ ಬಳ್ಳಿಗಳನ್ನು ಮುಖ್ಯವಾಗಿ ನೆಲದಲ್ಲಿ ಹರಡಿಕೊಂಡಿರುವಂಥ ಬಳ್ಳಿಗಳನ್ನು, ಹಂಬುಗಳನ್ನು ಉಪಯೋಗಿಸಿಕೊಂಡು ಸಸ್ಯಾಭಿವೃದ್ಧಿಯನ್ನು ಮಾಡಬಹುದು. ಫಸಲು ಕೊಡುವಂಥ ಕವಲುಗಳನ್ನು ಬೆಳೆಸಿದರೆ ಪೊರೆ ಮೆಣಸಿನ ಗಿಡ ಆಗುತ್ತೆ. ಬೇರು ಬಂದಿರುವಂಥ ಫಸಲು ಕವಲುಗಳನ್ನು ಪೊರೆ ಮೆಣಸು ಬೆಳೆಯೋದಕ್ಕೆ ಉಪಯೋಗಿಸ್ತಾರೆ. ಬೀಜದಿಂದ ಉತ್ಪತ್ತಿಯಾದಂಥ ಸಸಿಗಳು ಅನುವಂಶಿಕವಾಗಿ ಸಮಾನವಾಗಿಲ್ಲದಿರುವ ಕಾರಣ ಕಾಳು ಮೆಣಸಿನ ಬೀಜಗಳನ್ನು ಸಾಮಾನ್ಯವಾಗಿ ಸಸ್ಯಾಭಿವೃದ್ಧಿಗೆ ಬಳಸೋದಿಲ್ಲ. ಇನ್ನು ಸಸ್ಯಾಭಿವೃದ್ಧಿ ವಿಧಾನಗಳಿಗೆ ಬಂದರೆ ಬೇರೆ ಬೇರೆ ವಿಧಾನಗಳಿದ್ದಾವೆ. ಅದರಲ್ಲಿ ಸಾಂಪ್ರದಾಯಿಕ ವಿಧಾನ ಕೂಡ ಇದೆ. ಅಧಿಕ ಇಳುವರಿ ನೀಡುವಂಥ ಹಾಗೆಯೇ ರೋಗರಹಿತ ಮೆಣಸಿನ ಬಳ್ಳಿಗಳಿಂದ ನೆಲದಲ್ಲಿ ಹಾಸಿಕೊಂಡಿರುವಂಥ ಹಂಬುಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಅವುಗಳನ್ನು ಸುತ್ತಿ ಆಧಾರ ಮರಕ್ಕೆ ಕಟ್ಟಬೇಕು. ಈ ರೀತಿ ಮಾಡೋದರಿಂದ ಈ ಹಂಬುಗಳು ನೀರು ಮತ್ತು ಮಣ್ಣಿನ ಸಂಪರ್ಕ ಇಲ್ಲದೇ ಇರೋದರಿಂದ ನೆಲದಲ್ಲಿ ಬೇರು ಬಿಡೋದನ್ನು ತಪ್ಪಿಸ್ಬೋದು. ಈ ಬಳ್ಳಿಗಳನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನಲ್ಲಿ ನಾವು ಬೇರ್ಪಡಿಸಬೇಕು. ಈ ಬಳ್ಳಿಗಳ ಎಲೆಗಳನ್ನು ಸವರಿ 2-3 ಗಿಣ್ಣುಗಳಿರೋ ರೀತಿಯಲ್ಲಿ ಈ ಬಳ್ಳಿಯ ಕಡ್ಡಿಗಳನ್ನು ನಾವು ಕತ್ತರಿಸ್ಕೋಬೇಕು. ಈ ಕಡ್ಡಿಗಳನ್ನು ಸಸಿ ಮಣ್ಣಿನಲ್ಲಿ ಅಥವಾ ಫಲವತ್ತಾದಂಥ ಮಣ್ಣನ್ನು ತುಂಬಿರುವಂಥ ಪಾಲಿಥೀನ್ ಚೀಲಗಳಲ್ಲಿ ನಾಟಿ ಮಾಡಬಹುದು. ಮುಖ್ಯವಾಗಿ ಈ ಪಾಲಿಥೀನ್ ಚೀಲಗಳಿಗೆ 2 ಭಾಗ ಮಣ್ಣು, 1 ಭಾಗ ಮರಳು ಮತ್ತು 1 ಭಾಗದಷ್ಟು ಸಗಣಿ ಗೊಬ್ಬರವನ್ನು ಮಿಶ್ರಣ ಮಾಡಿ ಆ ಒಂದು ಪಾಲಿಥೀನ್ ಚೀಲಗಳಿಗೆ ಈ ಕಡ್ಡಿಗಳನ್ನು ನಾವು ಊರಬೇಕಾಗತ್ತೆ. ಸಾಕಷ್ಟು ನೆರಳನ್ನು ಒದಗಿಸಿ ಆಗಾಗ್ಗೆ ನೀರನ್ನು ಕೊಡಬೇಕು. ಈ ರೀತಿ ಮಾಡಿದಂಥ ಮೆಣಸಿನ ಕಡ್ಡಿಗಳು ಚಿಗುರಿ ಬೇರೊಡೆದು ಬೆಳೆದು ಮೇ ಜೂನ್ ತಿಂಗಳ ವೇಳೆಗೆ ತೋಟದಲ್ಲಿ ನಾಟಿ ಮಾಡೋದಕ್ಕೆ ಸಿದ್ಧ ಆಗ್ತವೆ. ಶೀಘ್ರ ಸಸ್ಯಾಭಿವೃದ್ಧಿ ವಿಧಾನ ಅಂತ ಕೂಡ ಇದೆ. ಮುಖ್ಯವಾಗಿ ಈ ವಿಧಾನದಲ್ಲಿ 1.5 ಅಡಿ ಆಳ, 1 ಅಡಿ ಅಗಲ ಮತ್ತು ಅನುಕೂಲಕ್ಕೆ ತಕ್ಕಷ್ಟು ಉದ್ದ ಇರುವಂಥ ಕಾಲುವೆಗಳನ್ನು ತೋಡಬೇಕು. ಈ ಕಾಲುವೆಗೆ ನಾವು ಸಮ ಪ್ರಮಾಣದಲ್ಲಿ ಕಾಡುಮಣ್ಣು, ಕೊಟ್ಟಿಗೆ ಗೊಬ್ಬರ ಮತ್ತು ಮರಳನ್ನು ಭರ್ತಿ ಮಾಡಬೇಕು, ಅಂದರೆ ತುಂಬಬೇಕು. ಸೀಳು ಬಿದಿರು ಅಥವಾ ಸೀಳು PVC ಕೊಳವೆಯನ್ನು ತೆಗೆದುಕೊಂಡು 45 ಡಿಗ್ರಿ ಕೋನದಲ್ಲಿ ಸರಿಯಾದ ಆಧಾರವನ್ನು ಕೊಟ್ಟು ಈ ಕಾಲುವೆ ಪಕ್ಕದಲ್ಲಿ ನಿಲ್ಲಿಸಬೇಕು. ಭರ್ತಿ ಮಾಡಿರುವಂಥ ಈ ಕಾಲುವೆನಲ್ಲಿ ಮೆಣಸಿನ ಬಳ್ಳಿಯನ್ನು ನೆಟ್ಟು ಪ್ರತಿ ಬಿದಿರು ಅಥವಾ PVC ದೋಣಿಗಳ ಬುಡವನ್ನು ತೆಂಗಿನ ನಾರಿನ ಪುಡಿ ಮತ್ತು ಕೊಟ್ಟಿಗೆ ಗೊಬ್ಬರದ ಸಮ ಪ್ರಮಾಣದ ಮಿಶ್ರಣದೊಂದಿಗೆ ತುಂಬಬೇಕಾಗತ್ತೆ. ಮೆಣಸಿನ ಬಳ್ಳಿಯನ್ನು ದಾರ ಅಥವಾ ನಾರಿನಿಂದ ಈ ಬಿದಿರಿಗೆ ಕಟ್ಟಬೇಕು. ಪ್ರತಿದಿನ ಮೆಣಸಿನ ಬಳ್ಳಿಗೆ ನೀರನ್ನು ಉಣಿಸಬೇಕಾಗತ್ತೆ. ಈ ಕಾಳು ಮೆಣಸಿನ ಬಳ್ಳಿ ಬೆಳೆದಂತೆ ಈ ಬಿದಿರು ಅಥವಾ ದೋಣಿಗಳಿಗೆ ಮಿಶ್ರಣವನ್ನು ಮೇಲ್ಭಾಗಕ್ಕೆ ತುಂಬಿ ಗಿಣ್ಣುಗಳು ಅದರೊಳಗಡೆ ಇರೋ ರೀತಿಯಲ್ಲಿ ನೋಡಿಕೊಂಡು ಈ ಬಾಳೆ ಪಟ್ಟೆ ದಾರ ಅಥವಾ ತೆಂಗಿನ ನಾರಿನ ದಾರದಿಂದ ಕಟ್ತಾ ಹೋಗಬೇಕು. ಈ ವಿಧಾನದಿಂದ 3-4 ತಿಂಗಳಿನಲ್ಲಿ ಈ ಮೆಣಸಿನ ಬಳ್ಳಿ ದೋಣಿಯ ತುದಿಯವರೆಗೂ ಕೂಡ ಬೆಳೆದು ಪ್ರತಿ ಗಿಣ್ಣಲ್ಲಿ ಬೇರು ಬರ್ತವೆ. ಬಳ್ಳಿಯ ತುರಿಯನ್ನು ಚಿಗಿಟಿ ಮತ್ತು ಬುಡದಿಂದ 3 ಗೆಣ್ಣನ್ನು ಬಿಟ್ಟು ಬಳ್ಳಿಯ ಕಾಂಡವನ್ನು ಜಜ್ಜಿದರೆ ಪ್ರತಿ ಗಿಡದಿಂದ ಚಿಗುರು ಬರುತ್ತೆ. 10 ದಿನಗಳ ನಂತರ ಜಜ್ಜಿರುವಂಥ ಜಾಗದಲ್ಲಿ ಕತ್ತರಿಸಿದಂಥ ಬಳ್ಳಿಯನ್ನು ತೆಗೆದು 10 ದಿನ ಆದಮೇಲೆ ಈ ಜಜ್ಜಿರುವಂಥ ಜಾಗದಲ್ಲಿ ನಾವು ಕತ್ತರಿಸಿ ಬಳ್ಳಿಯನ್ನು ತೆಗೆದು ಪ್ರತಿ ಗೆಣ್ಣಿನ ಮಧ್ಯಭಾಗಕ್ಕೆ ಕತ್ತರಿಸಿ ಪ್ರತಿ ಗೆಣ್ಣನ್ನು ನಾವು ಬೇರ್ಪಡಿಸಬೇಕಾಗತ್ತೆ. ಬೇರ್ಬಿಟ್ಟಿರುವಂಥ ಗೆಣ್ಣುಗಳನ್ನು ಈ ನರ್ಸರಿ ಮಿಶ್ರಣ ತುಂಬಿರುವಂಥ ಪಾಲಿಥೀನ್ ಚೀಲದಲ್ಲಿ ನೆಡಬೇಕು. ಈ ನರ್ಸರಿ ಮಿಶ್ರಣಕ್ಕೆ 1 ಗ್ರಾಂನಷ್ಟು ಟ್ರೈಕೋಡರ್ಮ ಮತ್ತು 100 ಗ್ರಾಂನಷ್ಟು ಶಿಲೀಂಧ್ರ ಬೇರು ಗೊಬ್ಬರವನ್ನು ಪ್ರತಿ ಕಿಲೋಗ್ರಾಂ ಮಣ್ಣಿಗೆ ಹಾಕಬೇಕಾಗತ್ತೆ. ಈ ಚೀಲಗಳನ್ನು 200 ಗೇಜಿನ ಪಾಲಿಥೀನ್ ಹಾಳೆಗಳಿಂದ ಮುಚ್ಚಬೇಕು. ಹೀಗೆ ಮುಚ್ಚಿರುವಂಥ ಬಳ್ಳಿ 3 ವಾರದಲ್ಲಿ ಚಿಗುರೊಡೆಯುತ್ತೆ. ಆನಂತರ ಪಾಲಿಥೀನ್ ಹಾಳೆಗಳನ್ನು ತೆಗೆದು ತೋಟದಲ್ಲಿ ನೆಡೋವರೆಗೂ ಕೂಡ ಈ ಬಳ್ಳಿಗಳನ್ನು ನೆರಳಿನಲ್ಲಿ ಇಡಬೇಕು. ಈ ವಿಧಾನದಿಂದ ಆಗುವಂಥ ಅನುಕೂಲ ಅಂದರೆ ಮೆಣಸಿನ ಬಳ್ಳಿಗಳು ಅಧಿಕ ಪ್ರಮಾಣದಲ್ಲಿ ವೃದ್ಧಿಯಾಗ್ತವೆ, ಹೆಚ್ಚಿನ ಪ್ರಮಾಣದಲ್ಲಿ ಬೇರುಗಳು ಬರ್ತವೆ, ತೋಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿಯೂ ಬೇರೂರ್ತವೆ. ಉತ್ತಮ ಬೇರಿನ ಪರಿಣಾಮವಾಗಿ ಅವು ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದುತ್ತವೆ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.

0: ಇದುವರೆಗೆ ಕೆಜೆ ಯೇಸುದಾಸ್ ಅವರು ಹಾಡಿರುವ ಶೇಷಾದ್ರಿ ಅವರ ಕೃತಿಯನ್ನು ಆಲಿಸಿದಿರಿ. ಇದು ಇಂದಿನ ಸ್ವರಮಾಧುರ್ಯ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ನಮ್ಮ ಜೊತೆಗಿದ್ದಾರೆ ವಕೀಲರಾದ ಸಂವಿಧಾನ ಫೆಲೋ ಆದ ಮನೋರಂಜನಿ ಅವರು. ನಮಸ್ಕಾರ ಮೇಡಮ್.
2: ನಮಸ್ಕಾರ.
1: ಪೋಕ್ಸೋ ಅಥವಾ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ನ್ಯಾಯಾಲಯದಲ್ಲಿ ಬೇರೆದೇ ಆದಂತಹ ಒಂದು ಪ್ರಕ್ರಿಯೆ ಮೂಲಕ ವಿಚಾರಣೆ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಅಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂದ್ರೆ ಏನು? ಇದು
2: ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತಂದ್ರೆ ಪೋಕ್ಸೋ ಕೇಸ್ ನಲ್ಲಿ ಕೇಸ್ ಆಗೋದು 18 ವರ್ಷದ ಒಳಗಿರೋ ಮಕ್ಕಳ ಮೇಲೆ ಲೈಂಗಿಕ ಅತ್ಯಾಚಾರಗಳು ಆದಾಗ. ಇದು ಆದಾಗ ಮಕ್ಕಳಿಗೆ ಕೋರ್ಟ್ ಅಂದ್ರೆ ಭಯ ಬರಕ್ಕೆ, ಪೊಲೀಸರು ಅಂದ್ರೆ ಭಯ. ಆಕ್ಚುಲಿ ಈ ಕೇಸ್ಗಳಲ್ಲಿ ಪೊಲೀಸರು ಯೂನಿಫಾರ್ಮ್ ಮೇಲೆ ಹೋಗ್ಬಾರ್ದು ಮಕ್ಕಳನ್ನ ಕೇಳಕ್ಕೆ, ಸಿವಿಲ್ ಡ್ರೆಸ್ ಅಲ್ಲೇ ಹೋಗಿ ವಿಚಾರಿಸ್ಬೇಕು ಮಕ್ಕಳನ್ನ. ಆಮೇಲೆ ಮಗುಗೆ ಪೊಲೀಸರ ಹತ್ರ ಹೇಳಕ್ ಇಷ್ಟ ಇಲ್ಲ ಅಂದ್ರು ಕೂಡ ಕೋರ್ಟ್ಗಳಲ್ಲಿ ಕನ್ಸರ್ನ್ ಆಫೀಸರ್ಸ್ ನ ಮನೆ ಕಳಿಸ್ತಾರೆ ಎವಿಡೆನ್ಸ್ ತಗೊಳಕ್ಕೆ. ಕೆಲವು ಮಕ್ಕಳು ಕೋರ್ಟ್ಗೂ ಬರಲ್ಲ, ಪೊಲೀಸ್ ಸ್ಟೇಷನ್ಗೂ ಬರಲ್ಲ ಅಂದ್ರೆ ಅವ್ರನ್ನ ಒತ್ತಾಯ ಮಾಡಂಗಿಲ್ಲ. ಹಂಗಾಗಿ ಈ ಒಂದು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ತುಂಬಾ ಇಂಪಾರ್ಟೆಂಟ್. ಮಕ್ಕಳು ಕೋರ್ಟ್ ಅಂದ್ರೆ ಭಯ, ಅಲ್ಲಿ ಜಡ್ಜ್ ನ ನೋಡಕ್ಕೆ ಭಯ, ಯಾಕಂದ್ರೆ ಕೋರ್ಟ್ ವಾತಾವರಣನೇ ಕೆಲವರಲ್ಲಿ ಭಯ ಹುಟ್ಟಿಸುತ್ತೆ. ಆಕ್ಚುಲಿ ಇವಾಗೆಲ್ಲ ಫ್ರೆಂಡ್ಲಿ ಕೋರ್ಟ್ಸ್ ಇದಾವೆ, ಅದಕ್ಕಾಗಿನೇ ಮಕ್ಕಳ ಸ್ನೇಹಿ ಕೋರ್ಟ್ಗಳಿದಾವೆ. ಇನ್ ಕ್ಯಾಮ್ರಾ ಅಂತಂದ್ರೆ ಬರೀ ಜಡ್ಜ್ ಇರ್ತಾರೆ, ಆಮೇಲೆ ವಿಕ್ಟಿಮ್ ಪರವಾಗಿರೋ ಒಂದು ಗೌರ್ಮೆಂಟ್ ಅಡ್ವೊಕೇಟ್ ಇರ್ತಾರೆ, ವಿಕ್ಟಿಮ್ ಮತ್ತೆ ತಮ್ಗೆ ಯಾರಾದ್ರೂ ವಕೀಲರು ಬೇಕು ಅಂದ್ರೆ ಇಟ್ಕೊಂಡಿರ್ತಾರೆ ಅವ್ರನ್ನು. ಮತ್ತೆ ಆ ಕಡೆ ಅವರು ಅಕ್ಯೂಸ್ಡ್ ಇರ್ತಾರೆ, ಆರೋಪಿಗಳಿರ್ತಾರೆ, ಆಮೇಲೆ ಅವ್ರ ಕಡೆ ಲಾಯರ್ ಇರ್ತಾರೆ. ಇಷ್ಟೇ ಜನ ಕೋರ್ಟ್ ಅಲ್ಲಿ ಇರೋದು ಅವತ್ತು. ಅದನ್ನೇ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ಹೇಳೋದು.
1: ಪ್ರತ್ಯೇಕವಾಗಿ
2: ಹೌದು ಹೌದು,
1: ಪ್ರತ್ಯೇಕವಾಗಿ ಒಂಥರ ಸ್ನೇಹಪರವಾಗಿ ಇರೋ ರೀತಿ ವಾತಾವರಣ ಸೃಷ್ಟಿ ಆಗಿರುತ್ತದೆ. ಯಾವುದೇ ರೀತಿ ವೇಷಗಳನ್ನ ಹಾಕೊಂಡು ಮಾಡೋದಿಲ್ಲ. ಈಗ ಕೋರ್ಟ್ ಅಂತಂದ್ರೆ ಸಾಮಾನ್ಯ ಜಡ್ಜ್ ಇರ್ತಾರೆ, ಲಾಯರ್ ಇರ್ತಾರೆ,
2: ಬಟ್ ಪೊಲೀಸರು ಮಾತ್ರ ಯೂನಿಫಾರ್ಮ್ ಮೇಲೆ ಬರಲ್ಲ.
1: ನಾವು ಏನು ಪ್ರಕರಣವನ್ನ ಯಾವ ರೀತಿ ಯಾವ ಪ್ರಕ್ರಿಯೆ ಮೂಲಕವಾಗಿ ಮಾಡಬೇಕಾಗತ್ತೆ ಅದೇ ಪ್ರಕ್ರಿಯೆನಲ್ಲಿ ಮಾಡಬೇಕು.
2: ಮಗುಗೆ ಅವ್ರು ಕೋರ್ಟ್ ನಲ್ಲಿ ಹಂಗ್ ಮಾತಾಡಕ್ ಆಗಲ್ಲ ಅಂದ್ರೆ ಜಡ್ಜ್ ರೂಮ್ ಅಲ್ಲಿ ಕೋರ್ಟ್ ಸೆಪರೇಟ್ ಆಗಿ ಜಡ್ಜ್ ರೂಮ್ ಅಲ್ಲೇ ಹೋಗಿ ಅವರು ಸಿವಿಲ್ ಬಟ್ಟೆನಲ್ಲಿ ಅವ್ರ ಮಗನ ಜೊತೆ ಮಾತಾಡ್ತಾರೆ ಫ್ರೀಯಾಗಿ. ಆತರ ಒಂದ್ ಸಮಾಲೋಚನೆ ಬೇಕಂದ್ರು ಕೂಡ ಆ ಮಕ್ಳಿಗೆ ಯಾವ ರೀತಿ ಕನ್ವಿನಿಯಂಟ್ ಇರುತ್ತೋ ಅದನ್ನ ಮಾಡ್ತಾರೆ. ಬಟ್ ಇನ್ ಕ್ಯಾಮ್ರಾ ಅಂತಂದ್ರೆ ಈ ಪ್ರೊಸೀಜರ್ ಇಷ್ಟೇ. ಬೇರೆ ಕೇಸ್ಗಳಲ್ಲೆಲ್ಲ ತುಂಬಾ ಓಪನ್ ಆಗಿ ಎಲ್ಲ ಜನ ಇರ್ತಾರೆ, ಆಮೇಲೆ ತುಂಬಾ ಅಡ್ವೊಕೇಟ್ಸ್ ಇರ್ತಾರೆ, ಬೇರೆ ಬೇರೆ ಕೇಸಿಗೆ ರೆಪ್ರೆಸೆಂಟೇಟ್ ಮಾಡೋರು ಅಕ್ಯೂಸ್ಡ್ ಇರ್ತಾರೆ, ಅವರೆಲ್ಲ ಇರ್ತಾರೆ. ಸೊ ಇನ್ ಕ್ಯಾಮ್ರಾನಲ್ಲಿ ಬರೀ ಇಷ್ಟೇ, ಆ ಕೇಸಿಗೆ ಸಂಬಂಧಪಟ್ಟವ್ರು ಅವ್ರ ವಕೀಲರು ಮಗುಗೆ ಯಾರಾದ್ರೂ ಅವ್ರ ತಂದೆ ತಾಯಿ ಜೊತೆಗೆ ಇರ್ಬೇಕು ಅಂದ್ರೆ ಇಟ್ಕೋಬಹುದು, ಆ ಮಗು ಮಾತ್ರ ಹೋಗೋದೇನಿಲ್ಲ. ಸೊ ಅದು ತುಂಬಾ ಮುಖ್ಯ.
1: ಪ್ರತ್ಯೇಕವಾಗಿ ಮಗುನ ಕರೆದು ವಿಚಾರಣೆ ಮಾಡುವಂತದ್ದು
2: ಏನಿಲ್ಲ. ಒಂದ್ ವೇಳೆ ಮಗು ಕೋರ್ಟ್ಗೆ ಬರಕ್ ಆಗಲ್ಲ, ನನ್ಗೆ ಇಷ್ಟ ಇಲ್ಲ, ಇವಾಗ ಬಿಲೋ 12 ಇಯರ್ಸ್ ಹಂಗಿತ್ತು, ಭಯ ಆಗುತ್ತೆ ಬರಲ್ಲ ಅಂದ್ರೆ ಅವಾಗ ರಿಟರ್ನ್ ಅಲ್ಲೂ ಕೂಡ ಕಳಿಸಬಹುದು. ಆಮೇಲೆ ಕೋರ್ಟ್ ಆಫೀಸರ್ಸ್ ಅನ್ನು ಕಳಿಸಬಹುದು
1: ಮನೆಗೆ ಹೋಗಿ ಮಾಡಬಹುದು.
2: ಕೋರ್ಟ್ ಆಫೀಸರ್ಸ್ ಅನ್ನ ಕಳಿಸುವಂತ ಒಂದು ಅವಕಾಶ ಕೂಡ ಇದೆ. ಅಂದ್ರೆ ಅದನ್ನ ಸೀರಿಯಸ್ನೆಸ್ ನ ನೋಡಿ ಮತ್ತೆ ಎಲ್ಲ ಕೇಸ್ ಅಲ್ಲೂ ಕೊಡಕ್ಕೆ ಆಗಲ್ಲ.
1: ಅದೇ ಈಗ ಪೋಕ್ಸೋ ಈ ಎಲ್ಲ ಪ್ರಕರಣಗಳಲ್ಲಿ ಬಹಳ ವಿಭಿನ್ನವಾದಂತದ್ದ ಪ್ರಕ್ರಿಯೆಗಳು ಇರ್ತವೆ, ತುಂಬಾ ಸುಲಭವಾಗಿರುತ್ತದೆ, ಯಾವುದೇ ರೀತಿಯ ಭಯದ ವಾತಾವರಣ ಇರಲ್ಲ, ಅವರಿಗೆ ಆದಷ್ಟು ರಕ್ಷಣೆಯನ್ನ ಒದಗಿಸಲಾಗಿರ್ತದೆ.
2: ಯಾಕಂತಂದ್ರೆ ಪಬ್ಲಿಸಿಟಿ, ಅವ್ರ ಹೆಸರು, ಅಡ್ರೆಸ್ ಎಲ್ಲಾನು, ಯಾವುದೇ ರೇಪ್ ಕೇಸ್ಗಳಲ್ಲಿ ಕೂಡ ಪೋಕ್ಸೋ ಕೇಸ್ಗಳಲ್ಲಿ ಕೂಡ ಸಂತ್ರಸ್ತೆಯ ಹೆಸರು ಅದನ್ನ ಗೌಪ್ಯತೆಯನ್ನ ಕಾಪಾಡಬೇಕು. ಒಂದ್ ವೇಳೆ ಅವರು ಅಡಲ್ಟ್ ಆಗಿದ್ದು, ಇವಾಗ ರೇಪ್ ಕೇಸ್ಗಳಲ್ಲಿ ವಯಸ್ಕರಾಗಿದ್ದು ನಮ್ಮ ಹೆಸರು ಹೇಳಿ ಪರವಾಗಿಲ್ಲ ಅಂತ ಅವರು ಕನ್ಸಂಟ್ ಕೊಟ್ರೆ ಮಾತ್ರ ಅದು ಪಬ್ಲಿಸಿಟಿಗೆ ಬರುತ್ತೆ, ಇಲ್ಲ ಅಂದ್ರೆ
1: ಮಕ್ಕಳ ವಿಷಯದಲ್ಲಿ ಮಾತ್ರ ಸಾಕಷ್ಟು ಗೌಪ್ಯತೆಯನ್ನ ಕಾಪಾಡಲೇಬೇಕಾಗುತ್ತೆ. ಈ ಎಲ್ಲ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತುಂಬಾ ಸುಲಭವಾದ ಭಾಷೆಯಲ್ಲಿ ಹೇಳಿದಿರಿ. ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
2: ನಮಸ್ಕಾರ. ಥ್ಯಾಂಕ್ ಯು ಸರ್.
3: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:49:50.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್. ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900
1: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ಇದೇ ತಿಂಗಳ 10ನೇ ತಾರೀಕು ನಾರಾಚೆ ನಾಲಡಿ ಗ್ರಾಮತ್ರ ಐನೆರವಂಡ ಒಕ್ಕತ್ರ ಗುರು ಕಾರಣಂಗ್ ಮೀದಿ ನೀರು ಕೊಡುಪ ತಾಮನೆ ಮೂಡಿಯ ಬೆಂದುವ ಬಂದಿತ್ತು ಗುರು ಕಾರಣದ ಆಶೀರ್ವಾದ ಪಡೆದ ಒಕ್ಕಕಾರ ಕಟ್ಟುವ

ಕೊಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ವೈವಿಧ್ಯಮಯ ಕಾರ್ಯಕ್ರಮ. ಮಾಹಿತಿ, ಮನರಂಜನೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಆಲಿಸಬಹುದು. ಗೂಗಲ್ ನಲ್ಲಿ ಸರ್ಚ್ ಮಾಡಿ 103.1 ಮೆಗಾಹರ್ಟ್ಸ್ ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜುಂಪೆ ಸುದ್ದಿ.

ಕೇಳುಗರೆ, ಇಂದು ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ನೂಕಲ ಚಿನ್ನ ಸತ್ಯನಾರಾಯಣ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. 11 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು, ನಿರ್ವಹಣೆ ಎಂ ಶಕುಂತಲಾ. ಇನ್ನು ಮಧ್ಯಾಹ್ನ 12:05ಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿರುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೌಶಲ್ಯ ತರಬೇತಿ ಪಡೆದು ವಿಜಯಪುರದಲ್ಲಿ ಜೀವನ ನಡೆಸುತ್ತಿರುವ ಶ್ರೀಮತಿ ಲತಾ ಅರುಣಾ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಧುಮೇಹ, ಇದಕ್ಕೆ ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ಕಲಬುರಗಿಯ ಮಹಾದೇವಪ್ಪ ರಾಂಪುರ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಔಷಧಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾ ಸಂತೋಷ್ ಕುಮಾರ್ ಜೀವಣಗಿ

0: ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:55. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಭಾರತ ವಿಯೆಟ್ನಾಂ ದೇಶಯೋರ್ಮಧ್ಯೆ ಡಿಜಿಟಲ್ ಪ್ರೌದ್ಯೋಗಿಕೀ, ದುರ್ಲಭ ಖನಿಜಾಃ, ಚಿಕಿತ್ಸಾ ವಿನಿಮಯನಂ, ಸಾರ್ವಜನಿಕ ಕ್ಷೇತ್ರಸ್ಯ ಲೇಖಾ ಪರೀಕ್ಷಾ, ಡಿಜಿಟಲ್ ವ್ಯವಹಾರಃ, ಸಂಸ್ಕೃತಿಃ, ಪರ್ಯಟನಂ ಇತ್ಯಾದಿಷು ಬಹುವಿಧ ಕ್ಷೇತ್ರೇಷು ಸಂಧಯಃ ಕೃತಃ. ನವದಿಲ್ಲ್ಯಾಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಥ ವಿಯೆಟ್ನಾಂ ರಾಷ್ಟ್ರಪತಿ ಟೋಲಾಮ್ ಇತ್ಯನಯೋರ್ಮಧ್ಯೆ ದ್ವಿಪಕ್ಷೀಯ ವಾರ್ತಾಯಾಃ ಅನಂತರಂ ಸಂಧಿ ವಿಜ್ಞಪ್ತಿ ಪತ್ರೇಷು ಹಸ್ತಾಕ್ಷರಾಣಿ ಕೃತಾನಿ. ಸಂಯುಕ್ತ ವಕ್ತವ್ಯೆ ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ಪ್ರೋಕ್ತಂ ಯತ್ ವ್ಯಾಪಕ ವಿಮರ್ಶಾನಂತರಂ ಪಕ್ಷದ್ವಯೇನ ಸ್ವಸಂಬಂಧಂ ವರ್ಧಿತ ವ್ಯಾಪಕ ರಣನೀತಿಕ ಸಹಯೋಗ ಪರ್ಯಂತಂ ಅಗ್ರೆ ಸಾಧಯಿತುಂ ನಿರ್ಣಯಃ ಕೃತಃ.
2: ಕಲ್ಚರ್ connectivity और capacity building के साथ साथ security, sustainability और supply chain resilience हर क्षेत्र में हमारा सहयोग नए स्तर पर पहुंचेगा. भारत और वियतनाम का bilateral trade पिछले एक दशक में double होकर $16 billion तक पहुंच चुका है. 2030 तक इसे $25 billion तक पहुंचाने के लिए हमने आज कई महत्वपूर्ण निर्णय लिए हैं.
1: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹ್ಯಃ ಸಾಯಂ ರಾಷ್ಟ್ರಪತಿ ಭವನೆ ಸ್ವಸ್ಯ ವಿಯೆಟ್ನಾಂ ಸಮಕಕ್ಷಸ್ಯ ಟೋಲಾಮ್ ಇತ್ಯಸ್ಯ ಸ್ವಾಗತಂ ಕೃತವತಿ. ಆಗಂತುಕಸ್ಯ ಗಣಮಾನ್ಯಸ್ಯ ಸಮಾನಾರ್ಥಂ ಸಾ ಭೋಜನಮಪಿ ಆಯೋಜಿತವತಿ. ರಾಷ್ಟ್ರಪತಿ ಅವದತ್ ಯತ್ ಭಾರತ ವಿಯೆಟ್ನಾಂ ಸಂಬಂಧಸ್ಯ ಉನ್ನತ ವ್ಯಾಪಕ ರಣನೀತಿಕ ಸಹಯೋಗಸ್ಯ ಅಭಿವರ್ಧನಂ ನ ಕೇವಲಂ ದ್ವಿಪಕ್ಷೀಯ ಸಹಕಾರ್ಯಸ್ಯ ಗತಿಂ ಪ್ರದಾಸ್ಯತಿ ಅಪಿತು ಕ್ಷೇತ್ರೇ ಶಾಂತಿ ಸಮೃದ್ಧೌ ಅಪಿ ಯೋಗದಾನಂ ಕರಿಷ್ಯತಿ. ರಕ್ಷಾಮಂತ್ರಿ ರಾಜನಾಥ್ ಸಿಂಹ ಏವಂ ರಕ್ಷಾ ಪ್ರಮುಖ ಜನರಲ್ ಅನಿಲ್ ಚೌಹಾಣ ಅದ್ಯ ಜೈಪುರೆ ಸಂಯುಕ್ತ ಸೇನಾಪತಿ ಸಮ್ಮೇಳನಸ್ಯ ದ್ವಿತೀಯ ಸಂಸ್ಕರಣಸ್ಯ ಶೋಭಾಂ ವರ್ಧಯಿಷ್ಯತಃ. ದ್ವಿದಿವಸೀಯ ಸಮ್ಮೇಳನಸ್ಯ ಅಸ್ಯ ಮುಖ್ಯ ವಿಷಯೋ ವರ್ತತೆ ನೂತನ ಕ್ಷೇತ್ರೇಷು ಸೈನ್ಯ ಕ್ಷಮತಾ ಇತಿ. ಏಕಸ್ಮಿನ್ ಉದ್ವೇಗಕರ ಘಟನಾಯಾಂ ಪಶ್ಚಿಮ ಬಂಗಾಲಸ್ಯ ಉತ್ತರ ಚತುರ್ವಿಂಶತಿ ಪರಗಣ ಮಂಡಲಸ್ಯ ಮಧ್ಯಗ್ರಾಮೆ ಭಾಜಪಾ ದಲಸ್ಯ ನೇತಾ ಸುವೇಂದು ಅಧಿಕಾರಿ ಇತ್ಯಸ್ಯ ನಿಕಟ ಸಹಾಯಕಃ ಚಂದ್ರನಾಥ ರಥಃ ಅಜ್ಞಾತ ಆಕ್ರಮಣಕಾರಿಭಿಃ ಭುಶುಂಡಿಕಯಾ ಪ್ರಹೃತಃ. ಸಮಾಚಾರಾನುಸಾರಂ ಗತರಾತ್ರೌ ದೊಹರಿಯ ನಗರೆ ಮೋಟರ್ ಬೈಕ್ ಚಾಲಕಃ ದುಷ್ಟಃ ಆತತಾಯಿನಃ ತಸ್ಯ ಕಾರ್ಯಾನಸ್ಯ ಉಪರಿ ಯಥೇಚ್ಛಂ ಗೋಲಿಕಾ ಪ್ರಹಾರಂ ಕೃತವಂತಃ. ಚಂದ್ರನಾಥಂ ತತ್ಕ್ಷಣಮೇವ ಸ್ಥಾನೀಯ ಚಿಕಿತ್ಸಾಲಯೆ ಪ್ರೇಷಿತಃ ಪರಂತು ಸಹ ಮೃತಃ ಇತಿ ಘೋಷಿತಃ. ತಸ್ಯ ಚಾಲಕಃ ಬುಧದೇವ ಬೇರಾ ಅಪಿ ಗೋಲಿಕಾಭಿಃ ಬಹುಧಾ ವೃಣಿತಃ ಅಥ ಗಂಭೀರ ಸ್ಥಿತೌ ಕೋಲ್ಕತ್ತಾ ಚಿಕಿತ್ಸಾಲಯೆ ಸ್ಥಾನಾಂತರಿತಃ ವರ್ತತೆ. ಬಿಹಾರಸ್ಯ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅದ್ಯ ತಸ್ಯ ಮಂತ್ರಿಮಂಡಲಸ್ಯ ವಿಸ್ತಾರಂ ಕರಿಷ್ಯತಿ. ಪಟನಾನಗರಸ್ಯ ಗಾಂಧಿ ಮೈದಾನಂ ಇತ್ಯತ್ರ ಅದ್ಯ ಮಧ್ಯಾಹ್ನೆ ದ್ವಾದಶವಾದನೆ ಆಯೋಜಿಷ್ಯಮಾಣೆ ಶಪಥಗ್ರಹಣ ಸಮಾರೋಹೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ, ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ, ಎನ್ಡಿಎ ಇತಿ ರಾಷ್ಟ್ರೀಯ ಪ್ರಜಾತಾಂತ್ರಿಕ ಘಟಬಂಧನಸ್ಯ ಅನೇಕೇ ವರಿಷ್ಠ ನೇತಾರಃ ಚ ಭಾಗಂ ಗೃಹೀಷ್ಯಂತಿ. ಅಸ್ಮಾಕಂ ಸಂವಾದದಾತ್ರಾ ಸೂಚಿತಂ ಯತ್ ಪೂರ್ವ ಸರ್ವಕಾರೇ ಅನುಸೃತಸ್ಯ ಸೂತ್ರಸ್ಯ ಆಧಾರೇಣ ಮಂತ್ರಿಮಂಡಲ ವಿಸ್ತಾರಃ ಕ್ರಿಯತೆ. ಪ್ರಾಯಃ 15 ಭಾಜಪಾ ವಿಧಾಯಕಾಃ 14 ಜೆಡಿಯು ವಿಧಾಯಕಾಃ ಮಂತ್ರಿ ರೂಪೇಣ ಶಪಥಂ ಗ್ರಹೀತುಂ ಶಕ್ನುವಂತಿ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜೈಶಂಕರಃ ಹ್ಯಃ ಪರಮಾ ಬಿರೋ ಇತ್ಯತ್ರ ತಸ್ಯ ಸೂರಿನಾಂ ಸಮಕಕ್ಷೇನ ಮೆಲ್ವಿನ್ ಬೋಬಾ ಇತ್ಯನೇನ ಸಹ ಮಿಲಿತವಾನ್. ಭಾರತೀಯ ಸೂರಿನಾಂ ಪ್ರತಿನಿಧಿ ಮಂಡಲಾನಿ ನವಮ ಸಂಯುಕ್ತ ಆಯೋಗ ಸಭಾಯಾಂ ಭಾರತ ಸೂರಿನಾಂ ಸಂಬಂಧಾನಾಂ ವ್ಯಾಪಕ ಸಮೀಕ್ಷಾಯಾಃ ಆಯೋಜನಂ ಕೃತವಂತಃ. ಐಪಿಎಲ್ ಇತಿ ವಿಂಶತಿಂ ಪ್ರತಿವಿಂಶತಿ ಕ್ರಿಕೆಟ್ ಲೀಗ್ ಪ್ರತಿಸ್ಪರ್ಧಾಯಾಂ ಗತರಾತ್ರೌ ಸನ್ರೈಸರ್ಸ್ ಹೈದರಾಬಾದ್ ದಲೇನ ಪಂಜಾಬ್ ಕಿಂಗ್ಸ್ ದಲಂ 33 ಧಾವನಾಂಕೈಃ ಪರಾಜಿತಂ. ಅದ್ಯ ಸಾಯಂ 7:30 ಲಖನೌ ಸೂಪರ್ ಜೈಂಟ್ಸ್ ಅಥ

0: रॉयल चैलेंजर्स बेंगलुरुदलयोर मध्ये लखनऊ नगरस्य भारतरत्न श्री अटल बिहारी वाजपेयी एकाना क्रिकेट क्रीडांगणे प्रतिस्पर्धा भविष्यति इति वार्ताः।
1: ಆಕಾಶವಾಣಿ ಮಡಿಕೇರಿ, ಸಮಯ 7 ಗಂಟೆ.
2: ಹೈಟೆಕ್ ಫರ್ನಿಚರ್ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ನಿಧನ ಸುದ್ದಿ. ಚೆನ್ನಂಗಿ ಗುಡ್ಲೂರು ಗ್ರಾಮದ ದಿವಂಗತ ನಾರಾಯಣ ಮೇಸ್ತ್ರಿ ಅವರ ಪತ್ನಿ ಲೀಲಮ್ಮ ಇವರು ಇಂದು ನಿಧನರಾಗಿರುತ್ತಾರೆ. 86 ವರ್ಷ ಪ್ರಾಯದ ಲೀಲಮ್ಮ ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ಮೇಲೆ ಮೃತರ ಸ್ವಗ್ರಾಮದಲ್ಲಿ ನಡೆಯಲಿದೆ. ಅರೆಕಾಡು ನಿವಾಸಿ ದಿವಂಗತ ಬಾಬುರವರ ಪತ್ನಿ ಸರೋಜಿನಿ ಇವರು ನಿನ್ನೆ ನಿಧನರಾದರು. 78 ವರ್ಷ ಪ್ರಾಯದ ಸರೋಜಿನಿ ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1:30 ಗಂಟೆಗೆ ಅರೆಕಾಡು ನೇತಾಜಿ ನಗರದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕೊಳಕೇರಿ ಬೊಮ್ಮಂಜಕೇರಿ ನಿವಾಸಿ ತಟ್ಟಂಡ ನಾಣಯ್ಯ ಎಂಡಮೋವು ತಟ್ಟಂಡ ಮನು ಮುತ್ತಣ್ಣ ಆಂಗ ನಿನಾಂದು ಮರಣಪಟ್ಟಿದ್ದು ನಾಪದು ಬಯತ್ರ ತಟ್ಟಂಡ ಮನು ಮುತ್ತಣ್ಣ ಆಂಡ ಆಕಿರಿ ಕಾರ್ಬಾರ್ ಇಂದು ಮಜ್ಜನ ತ್ರೋಳಿಯ ಒಕ್ಕ ತೂಟಂಗಳ ನಡುಪ. ಆಕಾಶವಾಣಿ ಮಡಿಕೇರಿ, ಸಮಯ 7:02 ಗಂಟೆಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
4: ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 7:05 ಗಂಟೆಗೆ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
2: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
1: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
2: ಪರಿಸರ ಸಂರಕ್ಷಣೆ,
1: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
2: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಈ ಮಧ್ಯಾಹ್ನ 12:05ಕ್ಕೆ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೌಶಲ್ಯ ತರಬೇತಿ ಪಡೆದು ವಿಜಯಪುರದಲ್ಲಿ ಜೀವನ ನಡೆಸುತ್ತಿರುವ ಲತಾ ಅರುಣಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳುವರೆ. ಇವರನ್ನು ಸಂದರ್ಶಿಸುತ್ತಾರೆ ಕಿರಣ್ ಕುಮಾರ್ ಶೇಖದಾರ್. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಸಂಪತ್ತು ಮತ್ತು ಅಧಿಕಾರ ಸಮಾನವಾಗಿ ಹಂಚಿಕೆಯಾದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರ.

ಅಂತ್ಯವಲ್ಲ ಜವಾಬ್ದಾರಿಯುತ ಬದುಕಿನ ಆರಂಭ. ವಿದ್ಯಾರ್ಥಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಿವಿಮಾತು. ದಕ್ಷಿಣ ಕನ್ನಡ ಜಿಲ್ಲೆ ಕಡಂದಲೆ 400 kV ವಿದ್ಯುತ್ ಉಪಕೇಂದ್ರ ಕಾಮಗಾರಿ ಜುಲೈ 15ರೊಳಗೆ ಪೂರ್ಣ. ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಂದ ಮಾಹಿತಿ. ಶತಮಾನ ಕಂಡ ಸರ್ಕಾರಿ ಶಾಲೆಗಳು ಪಾರಂಪರಿಕ ಶಾಲೆಗಳಾಗಿ ಪರಿವರ್ತನೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ ಹೇಳಿಕೆ. ಈಗ ವಾರ್ತೆಗಳ ವಿವರ. ಸಂಪತ್ತು ಮತ್ತು ಅಧಿಕಾರ ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯಾಗಬೇಕು, ಅಂದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರವಾಗಲು ಸಾಧ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಆಯೋಜನೆಗೊಂಡಿದ್ದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲರಿಗೂ ಸಮಪಾಲು ಸಮಬಾಳು ದೊರೆಯಬೇಕು ಎನ್ನುವುದು ಸರ್ಕಾರದ ಆಶಯ. ಅವಕಾಶ ವಂಚಿತ ಎಲ್ಲ ಸಮುದಾಯಗಳಿಗೂ ಸಮಾನ ಅವಕಾಶಗಳು ದೊರೆಯುವಂತಾಗಬೇಕು ಎನ್ನುವುದು ಸಂಕಲ್ಪ. ಸಾಮಾಜಿಕ ನ್ಯಾಯಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದರು. ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೋಗಲಾಡಿಸಲು ಪ್ರತಿಯೊಬ್ಬರಿಗೂ ಶಿಕ್ಷಣ ದೊರೆಯಬೇಕು, ಅಂದಾಗ ಮಾತ್ರ ಅವರು ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮುಂದುವರಿಯಲು ಸಾಧ್ಯ ಎಂದು ಮುಖ್ಯಮಂತ್ರಿ ಹೇಳಿದರು. ಪೊಲೀಸರಿಗೆ ಸುಸಜ್ಜಿತ ವಸತಿ ಗೃಹಗಳನ್ನು ಕಲ್ಪಿಸುವ ಕಾರ್ಯಕ್ರಮ ಮುಂದುವರೆದಿದ್ದು, 40%ರಷ್ಟು ವಸತಿ ಗೃಹಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 80%ರಷ್ಟು ವಸತಿ ಗೃಹಗಳನ್ನು ನಿರ್ಮಿಸುವ ಗುರಿ ಹೊಂದಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದರು. ರಾಜ್ಯದಲ್ಲಿರುವ ಪೊಲೀಸ್ ಠಾಣೆಗಳ ಹಳೆ ಕಟ್ಟಡಗಳ ಬದಲಿಗೆ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡುವ ಉದ್ದೇಶ ಹೊಂದಲಾಗಿದೆ. ಈಗಾಗಲೇ ಬಹುತೇಕ ಪೊಲೀಸ್ ಠಾಣೆಗಳ ಹಳೆಯ ಕಟ್ಟಡಗಳನ್ನು ಕೆಡವಿ ಹೊಸದಾಗಿ ನಿರ್ಮಿಸಲಾಗಿದ್ದು, ಇನ್ನಷ್ಟು ಹಳೆಯ ಕಟ್ಟಡಗಳನ್ನು ಗುರುತಿಸಲಾಗಿದೆ, ಅವುಗಳನ್ನು ಕೆಡವಿ ಹೊಸದಾಗಿ ನಿರ್ಮಾಣ ಮಾಡಲಾಗುವುದು. ಇದಕ್ಕಾಗಿ ಅನುದಾನದ ಅಗತ್ಯವಿದೆ ಎಂದು ಸಚಿವರು ಹೇಳಿದರು. ಕಾರವಾರ ಜಿಲ್ಲೆಯ ಯಾವುದೇ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಅಧಿಕಾರಿಗಳು ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕುಮಟಾ ಉಪವಿಭಾಗಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೀರಿನ ಸಮಸ್ಯೆಯ ದೂರುಗಳಿಗೆ ತಕ್ಷಣವೇ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕು, ಕುಡಿಯುವ ನೀರಿನ ಮೂಲಗಳು ಇಲ್ಲದಿರುವ ಕಡೆ ಟ್ಯಾಂಕರ್ ಮೂಲಕ ನೀರು ಒದಗಿಸಬೇಕು ಎಂದು ನಿರ್ದೇಶನ ನೀಡಿದರು. ಕುಡಿಯುವ ನೀರು ಪೂರೈಕೆಗೆ ಸಂಬಂಧಿಸಿದಂತೆ ಅನುದಾನದ ಕೊರತೆಯಿಲ್ಲ. ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ 25 ಲಕ್ಷ ರೂಪಾಯಿ ಅನುದಾನ ಹಂಚಿಕೆಯಾಗಿದ್ದು, ಜಿಲ್ಲೆಗೆ ಇನ್ನೂ 3 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಬರಲಿದೆ ಎಂದು ಸಚಿವರು ಹೇಳಿದರು. ರಾಸುಗಳ ಆರೋಗ್ಯದ ದೃಷ್ಟಿಯಿಂದ ಪ್ರತಿಯೊಬ್ಬ ರೈತರು ತಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ಲಸಿಕೆ ಹಾಕಿಸಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಕಾಲುಬಾಯಿ ಲಸಿಕೆ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಕಳೆದ 2-3 ವರ್ಷಗಳಿಂದ ಹಸುಗಳಲ್ಲಿ ಕಾಲುಬಾಯಿ ರೋಗ ಕಂಡುಬಂದಿಲ್ಲ, ಆದರೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಾಲುಬಾಯಿ ಲಸಿಕೆಯನ್ನು ಪರಿಣಾಮಕಾರಿಯಾಗಿ ಹಾಕುವ ಕೆಲಸ ಆಗಬೇಕು ಎಂದರು. ಬೇಸಿಗೆ ಇರುವುದರಿಂದ ರಾಸುಗಳಿಗೆ ಮೇವಿನ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಇನ್ನೂ 35 ವಾರಕ್ಕೆ ಆಗುವಷ್ಟು ಮೇವು ಜಿಲ್ಲೆಯಲ್ಲಿ ಸಂಗ್ರಹವಾಗಿದೆ. ರಾಸುಗಳ ಮತ್ತು ಹೈನುಗಾರಿಕೆ ಉತ್ಪಾದನೆ ಹೆಚ್ಚಿಸುವ ಕುರಿತು ಇಲಾಖೆಯಿಂದ ಕಾಲಕಾಲಕ್ಕೆ ರೈತರಿಗೆ ಮಾಹಿತಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಪದವಿ ಪಡೆಯುವುದು ಶಿಕ್ಷಣದ ಅಂತ್ಯವಲ್ಲ, ಬದಲಾಗಿ ಜವಾಬ್ದಾರಿಯುತ ಬದುಕಿನ ಆರಂಭ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಕುವೆಂಪು ವಿಶ್ವವಿದ್ಯಾಲಯದ 35ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ವಿದ್ಯಾರ್ಥಿಗಳು ವಿಮರ್ಶಾತ್ಮಕ ಚಿಂತನೆ ಮತ್ತು ಸೃಜನಶೀಲತೆ ಬೆಳೆಸಿಕೊಳ್ಳಬೇಕು. ಶಿಕ್ಷಣ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪಿದಾಗ ಮಾತ್ರ ಅದು ಸಾರ್ಥಕವಾಗುತ್ತದೆ ಎಂದರು. ಶಿಕ್ಷಣ ಸಂಸ್ಥೆಗಳಲ್ಲಿ ಪಡೆಯುವ ಪದವಿ ಕೇವಲ ಜ್ಞಾನದ ಸಂಕೇತವಲ್ಲ, ಸಮಾಜಕ್ಕೆ ಉತ್ತಮ ದಿಕ್ಕು ನೀಡಬಲ್ಲ ಸಾಮರ್ಥ್ಯದ ಪ್ರತೀಕ. ಜ್ಞಾನ ದೇಗುಲದಿಂದ ಹೊರಬಂದು ಕರ್ಮಕ್ಷೇತ್ರ ಪ್ರವೇಶಿಸುತ್ತಿರುವ ನಿಮಗೆ ಶಿಕ್ಷಣ ಜೀವನ ಸಾರ್ಥಕಗೊಳಿಸಲು ಸಹಕಾರಿಯಾಗಲಿದೆ ಎಂದು ರಾಜ್ಯಪಾಲರು ಹೇಳಿದರು. ಘಟಿಕೋತ್ಸವದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಕೋಣಂದೂರು ಲಿಂಗಪ್ಪ, ರಂಗಕರ್ಮಿ ಕೆವಿ ಅಕ್ಷರ ಹಾಗೂ ಶಿಕ್ಷಣ ತಜ್ಞ ಪ್ರೊಫೆಸರ್ ಎಚ್ ಎ ರಂಗನಾಥ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಮೈಸೂರು ದಸರಾ ಸಂದರ್ಭದಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ದೇವಿಯನ್ನು ಹೊತ್ತು ಮೆರೆಸುತ್ತಿದ್ದ ಅರ್ಜುನ ಆನೆ

0: ಸ್ಮಾರಕವನ್ನು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ದಬ್ಬಳ್ಳಿಕಟ್ಟೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಲೋಕಾರ್ಪಣೆಗೊಳಿಸಿದರು. ಡಿಸೆಂಬರ್ 4ರಂದು ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆ ವೇಳೆ ಮದಗಜದೊಂದಿಗೆ ಕಾದಾಡಿ ವೀರ ಮರಣವನ್ನಪ್ಪಿದ್ದ ಅರ್ಜುನ ಆನೆಯ ಮೃತದೇಹವನ್ನು ಅದೇ ಸ್ಥಳದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದಲ್ಲಿ ಅಡುಗೆ ಅನಿಲ ಹಾಗೂ ಪೆಟ್ರೋಲ್ ಡೀಸೆಲ್ ಪೂರೈಕೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿ ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು. ಆದರೂ ಸರ್ಕಾರ ಶೇಕಡಾ 100% ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲಾ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದರು. ವಾಣಿಜ್ಯ ಅಡುಗೆ ಅನಿಲ ದರ ಏರಿಕೆಯಾಗಿದ್ದು ಗೃಹ ಬಳಕೆ ಅಡುಗೆ ಅನಿಲವ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿಲ್ಲ. ಹೊಸ ಪೈಪ್ ಮೂಲಕ ನೈಸರ್ಗಿಕ ಅನಿಲ ಪೂರೈಕೆ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ. ದೇಶದಲ್ಲಿ ಕಚ್ಚಾ ತೈಲ ಶುದ್ದೀಕರಣ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಅವರು ಹೇಳಿದರು. ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಜಿಲ್ಲೆಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ ಸೌಲಭ್ಯ ಒದಗಿಸುವ ಕಡಂದಲೆ 400 kV ವಿದ್ಯುತ್ ಉಪಕೇಂದ್ರ ಕಾಮಗಾರಿ ಜುಲೈ 15ರೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಡಾ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಭೂವ್ಯಾಜ್ಯದ ಕಾರಣದಿಂದಾಗಿ ಕಳೆದ 3 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದರೆ ತಾಲೂಕಿನ ಕಡಂದಲೆ ಗ್ರಾಮದಲ್ಲಿ 400 kV ಲೈನ್ ಕಾಮಗಾರಿ ಸ್ಥಗಿತಗೊಂಡಿತ್ತು. ಮಂಗಳೂರು ರಾಜ್ಯದ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದ್ದು ತಡೆರಹಿತ ವಿದ್ಯುತ್ ಪೂರೈಕೆ ಅತ್ಯಗತ್ಯವಾಗಿದೆ. ಇಂಧನ ಸಚಿವರ ನಿರ್ದೇಶನದಂತೆ ಮುಂಬರುವ ಮುಂಗಾರಿನೊಳಗೆ ಈ ಯೋಜನೆ ಪೂರ್ಣಗೊಳಿಸಿ ವಿದ್ಯುತ್ ಪ್ರಸರಣ ಕಾರ್ಯ ಆರಂಭಿಸಲಾಗುವುದು ಎಂದು ಅವರು ಹೇಳಿದರು. ಶತಮಾನ ಕಂಡ ಸರ್ಕಾರಿ ಶಾಲೆಗಳನ್ನು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸುವ ಉದ್ದೇಶವಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ತಿಳಿಸಿದ್ದಾರೆ. ಚಾಮರಾಜನಗರದ ದೀನಬಂಧು ಸಂಸ್ಥೆಯಲ್ಲಿ 2019-20ರಲ್ಲಿ ಇಂಗ್ಲಿಷ್ ಮಾಧ್ಯಮಕ್ಕೆ ಪರಿವರ್ತನೆಗೊಂಡ ಶಾಲೆಗಳ ಪ್ರಸ್ತುತ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳ ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ ಅಧ್ಯಯನ ಸಂಬಂಧ ವರದಿ ಸ್ವೀಕರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ 3139 ಶತಮಾನ ಕಂಡ ಸರ್ಕಾರಿ ಶಾಲೆಗಳಿದ್ದು, ಈ ಪೈಕಿ ಪ್ರಥಮ ಹಂತದಲ್ಲಿ 31 ಶಾಲೆಗಳನ್ನು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ರಾಷ್ಟ ನಾಯಕರು ಭೇಟಿ ನೀಡಿದ ಖ್ಯಾತ ಕವಿಗಳು, ಎಂಜಿನಿಯರ್ಗಳು, ವಿಜ್ಞಾನಿಗಳು ವ್ಯಾಸಂಗ ಮಾಡಿದ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸಿ ಯೋಜನೆಯನ್ನು ಹಂತ ಹಂತವಾಗಿ ಉಳಿದ ಶಾಲೆಗಳಿಗೂ ವಿಸ್ತರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಅವರು ಹೇಳಿದರು. ದಾವಣಗೆರೆ ಜಿಲ್ಲೆಯಲ್ಲಿರುವ ಅನಧಿಕೃತ ಹೋಂಸ್ಟೇಗಳಿಗೆ ಕಡಿವಾಣ ಹಾಕಲು ಪ್ರವಾಸೋದ್ಯಮ ಇಲಾಖೆ ಮುಂದಾಗಿದ್ದು, ಜಿಲ್ಲೆಯ ಎಲ್ಲಾ ಹೋಂಸ್ಟೇಗಳು ಇಲಾಖೆಯಡಿ ನೋಂದಣಿ ಮಾಡಿಕೊಳ್ಳುವುದನ್ನು ಕಡ್ಡಾಯಗೊಳಿಸಿ ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕಿ ಕಾವ್ಯ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪತ್ತು ಮತ್ತು ಅಧಿಕಾರ ಸಮಾನವಾಗಿ ಹಂಚಿಕೆಯಾದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮತ. ಪದವಿ ಶಿಕ್ಷಣದ ಅಂತ್ಯವಲ್ಲ, ಜವಾಬ್ದಾರಿಯುತ ಬದುಕಿನ ಆರಂಭ, ವಿದ್ಯಾರ್ಥಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಿವಿಮಾತು. ದಕ್ಷಿಣ ಕನ್ನಡ ಜಿಲ್ಲೆ ಕಡಂದಲೆ 400 kV ವಿದ್ಯುತ್ ಉಪಕೇಂದ್ರ ಕಾಮಗಾರಿ ಜುಲೈ 15ರೊಳಗೆ ಪೂರ್ಣ, ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಂದ ಮಾಹಿತಿ. ಶತಮಾನ ಕಂಡ ಸರ್ಕಾರಿ ಶಾಲೆಗಳು ಪಾರಂಪರಿಕ ಶಾಲೆಗಳಾಗಿ ಪರಿವರ್ತನೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ.

0: 7:35
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7:15:50.
2: ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಅಂಗೀಕೃತಗೊಂಡ ಮೈಸೂರಿನ ಸಿಗ್ಮಾ ಕಾಲೇಜ್ ಆಫ್ ನರ್ಸಿಂಗ್ ಹಾಗೂ ಅಲೈಡ್ ಹೆಲ್ತ್ ಸೈನ್ಸಸ್ನಲ್ಲಿ ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅನಸ್ತೇಷಿಯಾ ಹಾಗೂ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಬಿಎಸ್ಸಿ ರೇನಲ್ ಡಯಾಲಿಸಿಸ್ ಟೆಕ್ನಾಲಜಿ, ಬಿಎಸ್ಸಿ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಬಿಎಸ್ಸಿ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಬಿಒಟಿ ಬ್ಯಾಚುಲರ್ ಆಫ್ ಆಕ್ಯುಪೇಷನ್ ಥೆರಪಿ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಪ್ರಾಯೋಗಿಕ ತರಬೇತಿ ಮಾತೃಸಂಸ್ಥೆ ಸಿಗ್ಮಾ ಆಸ್ಪತ್ರೆಯಲ್ಲಿ ನೀಡಲಾಗುವುದು. ವಿದ್ಯಾರ್ಹತೆ ಪಿಯುಸಿ ವಿಜ್ಞಾನ ವಿಭಾಗ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮಾಹಿತಿಗಾಗಿ ಸಂಪರ್ಕಿಸಿ 08214852916.
3: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
6: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
7: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದ 9844-8199.
8: ಕನಸುಗಳನ್ನು ರೂಪಿಸಿ ಇಲಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್ ವಿಶ್ವಾಸನೀಯ ಬ್ರ್ಯಾಂಡ್ ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್ ಇಲಿಟಿ.
9: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
10: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
11: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
12: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
13: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
14: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
15: ನಾನು ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
16: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
17: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
15: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
17: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
18: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡೋವಾಗ ಅಲ್ಲಿ ನಾವು ತಿಂತಾ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
19: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
18: ಎಲ್ಲೇ ಅದು?
19: ಹೋಟೆಲ್ ಗ್ರೀನ್ಸ್, ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್, ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
20: ಮನಸೂರೆಗೊಳ್ಳುವ ಎಲ್ಲಾ ರೀತಿಯ ಫರ್ನಿಚರ್ ಗಳು, ಎಲ್ಲಾ ರೀತಿಯ ಹೋಮ್ ಅಪ್ಲೈನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗಾಗಿ ಬನ್ನಿ.
21: ಪಿಯೋ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊರಿಗೊಪ್ಪಲು.
22: ನೆರಜಿ ಮಾಣಿಚಂಡ ಒಕ್ಕಕಾರ ಕಾಲ್ತ್ರ ಅಮ್ಮನೂರು ದೇವಿರ ಪೂಜನ ಇದೇ ಅಟ್ಟಾಂಗ. ನಾಳೆ ಬೊಳ್ಳ್ಯಾಚೆ ಮಜ್ಜನ ದಂಡು ಗಂಟೆಂಜ ದೇವಿರ ಬನತ್ಲು ನಡತ್ವ. ಮಜ್ಜನ ಕೂಳುದಾನ ಉಂಡು ಊರುಕಾರ ತಾವನೆ ಪೊಮ್ಮಕ್ಕ ಕೇರಿಕಾರ ಬೆಂದು ಚಂಗಾದಿಯಲ್ಲ ಬಂತು ದೇವರ ತೀರ್ಥ ಪ್ರಸಾದ ಪಡೆದೋಣಂದು ಮಾಣಿಚಂಡ ಒಕ್ಕಕಾರ ಕಟ್ಟಣಿತು.
23: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
24: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
25: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಪ್ಪಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು

0: ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744. ಎಆರ್ಎಂ ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ ಜಿಎಸ್ಟಿ ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು ಬಿಎಚ್ ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
1: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
2: ನಿಂಗರ ಆರೋಗ್ಯ ಭಾಗ್ಯ ಕಾಯ್ದು ವಿರಾಜಪೇಟೆಲ್ ತ್ರಿವೇಣಿ ಗ್ಯಾಸ್ ಏಜೆನ್ಸಿ ಇಕ್ಕ ಮಲ್ಟಿ ಬ್ರ್ಯಾಂಡ್ ಇನ್ಸೂರೆನ್ಸ್ ಸರ್ವಿಸ್ ಮಾಡಿದಪ್ಪ. ನಂಗಳಲ್ಲಿ ಹೆಲ್ತ್ ಇನ್ಸೂರೆನ್ಸ್, ಟೂ ವೀಲ್ ಅಂಡ್ ಫೋರ್ ವೀಲ್ ಇನ್ಸೂರೆನ್ಸ್, ಪಿಂಜ ಮೋಟಾರ್ ಅಂಡ್ ಟ್ರಾವೆಲ್ ಇನ್ಸೂರೆನ್ಸ್ ಮಾಡಿದಪ್ಪ. ಕಾಂಟ್ಯಾಕ್ಟ್ ಆಥರೈಸ್ಡ್ ಏಜೆಂಟ್ ಮಾಲೇಟಿನ ಪುನೀತ್ ಪೊನ್ನಣ, ನಿಯರ್ ಕೆಎಸ್ಆರ್ಸಿ ಬಸ್ ಸ್ಟ್ಯಾಂಡ್, ವಿರಾಜಪೇಟೆ. ಕಾಲ್ 9945085376.
1: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
3: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗುನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ ಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಮತ್ತು ಬಾಯ್ಸ್ ಅಂಡ್ ಗರ್ಲ್ಸ್ ಗಾಗಿ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611555457.
4: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನು ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
5: ಏನ್ ರವಿ, ವಿರಾಜಪೇಟೆಯ ಪೂತಾಸ್ ಅಂಡ್ ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ, ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ಒಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ. ಪೂತಾಸ್ ಅಂಡ್ ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜಪೇಟೆ.
1: ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ, ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
6: ಪೊನ್ನಂಪೇಟೆ ತಾಲೂಕು ಬೇಗೂರು ಗ್ರಾಮ ಶ್ರೀ ಚಾಮುಂಡೇಶ್ವರಿ ದೇವಡ ಕಾಲತ್ರ ಬೋರ್ಡ್ ನಮ್ಮ ಇದೇ ಅಟ್ಟಾಂಗ್. ನಾಳೆ ಬುಳ್ಳಿಯಾಚೆ ಪೊಲಕ 10 ಗಂಟೆಯಿಂದ ಬೇಗೂರು ಅಂಬಲತ್ತಿಂಜ ಶುರುವಾಯ್ತು. ಬೈಟ್ 7 ಗಂಟೆಗ್ ದೇವಸ್ಥಾನ ಆಕಿರಿ ಆಪ. ಮಜ್ಜನ ಕೂಳುದಾನ ಉಂಡು ಭಕ್ತಮಾಜನಲ್ಲ ಬಂತು ದೇವಡ ಆಶೀರ್ವಾದ ಪಡೆದು ಉಂಡು ಅಧ್ಯಕ್ಷೋಪಿನ ಆಡಳಿತ ಮಂಡಳಿಕಾರ ಕಟ್ಟಣಿತ.
1: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0827629877, ಮೊಬೈಲ್ 9364881641.
7: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
8: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.
9: ನಾಪೋಕ್ಲುವಿನಲ್ಲಿ ಇಂದು ಶುಭಾರಂಭ ನ್ಯೂ ವಿಟಿಸಿ ಫೀಡ್ ಹೌಸ್. ನಾಯಿ, ಬೆಕ್ಕು, ಮೀನು, ಹಸು, ಹಂದಿ, ಪಕ್ಷಿ ಮುಂತಾದ ಎಲ್ಲಾ ರೀತಿಯ ಸಾಕುಪ್ರಾಣಿಗಳಿಗೆ ಬೇಕಾದ ಪೋಷಕಾಂಶಯುಕ್ತ ಹಾಗೂ ಎಲ್ಲಾ ಬ್ರ್ಯಾಂಡ್ನ ಉತ್ತಮ ಕ್ವಾಲಿಟಿಯ ಪ್ರಾಡಕ್ಟ್ಗಳು ಲಭ್ಯ. ಸರ್ವರಿಗೂ ಸ್ವಾಗತ ಕೋರಿದ್ದಾರೆ ನ್ಯೂ ವಿಟಿಸಿ ಫೀಡ್ ಹೌಸ್, ಹಳೆ ಪೋಸ್ಟ್ ಆಫೀಸ್ ಹತ್ತಿರ, ನಾಪೋಕ್ಲು.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
9: ಅವಂದೂರು ಗ್ರಾಮ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಶ್ರೀದೇವರ ಬಿಂಬ ಪುನಃ ಪ್ರತಿಷ್ಠೆ ಹಾಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಆರಂಭಗೊಂಡಿದ್ದು ಇದೇ 8ರವರೆಗೆ ನಡೆಯಲಿದೆ. ಆ ಪ್ರಯುಕ್ತ ಇಂದು ಗುರುವಾರ ಬೆಳಿಗ್ಗೆಯಿಂದ ಅನುಜ್ಞಾ ಕಲಶ ಪೂಜೆ, ತತ್ವಹೋಮ, ಶಯ್ಯ ಪೂಜೆ, ಜೀವಕಲಶ, ಸಂಜೆ 7 ಗಂಟೆಯಿಂದ ಧಾನ್ಯಾದಿವಾಸ, ಬ್ರಹ್ಮಕಲಶ ಪೂಜೆ, ಅಧಿವಾಸ ಹೋಮ ನಡೆಯಲಿದೆ. ಪ್ರತಿದಿನ

0: ದಾನವಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ತಕ್ಕ ಮುಖ್ಯಸ್ಥರು, ಅವಂದೂರು ಗ್ರಾಮಸ್ಥರು ಕೇಳಿಕೊಂಡಿದ್ದಾರೆ.
1: ಬಿರುನಾನೆ ಕರ್ತ ಮಾಡ ಒಕ್ಕತ್ರ ಗುರುಕಾರುಣಂಗ ಕೊಡ್ಪ ಕಾರ್ಬಾರ್ ನಾಳೆ ಬುಳ್ಳಿಯ ಚೇ ಪೊಲಾಕ ಅಟ್ಟು ಗಂಟೆಂಜ ಒಕ್ಕ ಕೈಮಡತ್ತು ನಡಪ. ಒಕ್ಕ ಕಾರ ತಾಮನೆ ಪೊಮ್ಮಕ್ಕ ಬಿಂದು ಚಂಗಾಂದಿಯೆಲ್ಲ ಸಂಸಾರೊಡೆ ಬಂತು ಗುರುಕಾರುಣುಂಡ ಆಶೀರ್ವಾದ ಪಡೆದಣಂದು ಕರ್ತ ಮಾಡ ಒಕ್ಕ ಕಾರ ಕಟ್ಟಂಡಿತು.
0: ಪೆಗ್ಗಳ ಗ್ರಾಮತ್ ಚಾಮುಂಡಿ ತೆರೆ ಪಿಂಜ ಅಚ್ಚಪ್ಪಣ್ಣ ಒಕ್ಕಡ ಕಾರಣ ತೆರೆ ಇದೇ ಎಟ್ಟು ಪಿಂಜ ಒಯಂಬದಾಂಗ ನಡಪ. ಎಟ್ಟಾಂಗ ಬೊಳ್ಳಿಯಾಚ ಬೈಟ್ ಮೇಲೇರಿಕ ತಿತ್ತು ಬೆಪ್ಪೋ ಒಯಂಬದಾಂಗ ಚೆನಿ ಅಚ್ಚ ಪೊಲಕ ಮೇಲೇರಿಬೂವೋ ಪಿಂಜ ಮಜ್ಜಂತ್ರ ಮೀದ ಅಚ್ಚಪ್ಪಣ್ಣ ಒಕ್ಕತ್ರ ಅಜ್ಜಪ್ಪ ತೆರೆ ಕುಂಜನ್ ಚಾಮುಂಡಿ ತೆರೆ ನಡಪ. ಊರು ನಾಡುಕಾರ ಬಿಂದು ಚಂಗಾದಿಯ ಭಕ್ತಾದಿಯೆಲ್ಲ ಬಂತು ದೇವಡ ಆಶ್ವಾದ ಪಡೆದೋನೊಂದು ಪೆಗ್ಗಳ ಊರುಕಾರ ಕಟ್ಟಂಡಿತು.
2: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಈ ಸಮ್ಮರ್ ಅನ್ನು ಕೂಲ್ ಕೂಲ್ ಆಗಿಸಿ ಅಭಿಲಾಷ್ನ ಬಂಪರ್ ಆಫರ್ಗಳೊಂದಿಗೆ ಎಸಿ, ಕೂಲರ್, ಫ್ಯಾನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಹಾಗೂ ಆಕರ್ಷಕ ಎಕ್ಸ್ಚೇಂಜ್ ಆಫರ್ಗಳು. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
3: ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ ಅಂಡ್ ಎಂಎಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 08257-23-1141 ಅಥವಾ 9845-86528.
0: ನಾಪುಕ್ಲು ಸಮೀಪದ ಬೇತು ಗ್ರಾಮ ಮುಕ್ಕಾಟಿರ ಕುಟುಂಬಸ್ಥರು ಸೇರಿ ಅಮ್ಮನೂರು ದೇವಿಯ ಪೂಜೆಯನ್ನು ಇದೇ 8ರಂದು ಶುಕ್ರವಾರ ಬೆಳಿಗ್ಗೆ 10 ಗಂಟೆಯಿಂದ ನಡೆಸಲಿದ್ದಾರೆ. ಕುಟುಂಬದವರು, ಊರಿನವರು, ನೆಂಟರಿಷ್ಟರು, ತವರು ಮನೆ ಹೆಣ್ಣು ಮಕ್ಕಳು ಬಂದು ದೇವರ ಪ್ರಸಾದ ಸ್ವೀಕರಿಸುವಂತೆ ಬೇತು ಮುಕ್ಕಾಟಿರ ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ.
3: ಪೊನ್ನಿ ಮಾನಿಸ್ನಲ್ಲಿ 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕ್ವರ್ನ, ಹಾಂಡಾ, ಆಯಿಲೊಮ್ಯಾಕ್, ಇತರ ಎಲ್ಲಾ ಕಂಪನಿಯ ಮಿಷಿನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತೆ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಿಷಿನ್, ಡ್ರಮ್ ಸೀಡರ್, ವುಡ್ ಚಾಪರ್ ಮಿಷಿನ್, ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್, 80 ಸ್ಪ್ರೇಯರ್ ದೋತಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 500 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಪೊನ್ನಿ ಮಾನೀಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
0: ಮಡಿಕೇರಿ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಪೂರ್ಣ ಟೈಲರಿಂಗ್ ಕ್ಲಾಸ್ನಲ್ಲಿ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 12:30 ಮತ್ತು ಅಪರಾಹ್ನ 2:30 ಸಂಜೆ 5:00 ಟೈಲರಿಂಗ್ ತರಬೇತಿ ನೀಡಲಾಗುವುದು. ಆಸಕ್ತರು ಸಂಪರ್ಕಿಸಿ ಮೊಬೈಲ್ 9611-39102.
4: ಕಗ್ಗೋಡ್ಲು ಗ್ರಾಮದ ಕಾಸ್ಪಾಡಿ ಗಾಡಿ ಶೇಷಪ್ಪ ಅವರ ಕುಟುಂಬದ ವತಿಯಿಂದ ಇದೇ ತಾರೀಕು 8ರಂದು ಶುಕ್ರವಾರ ಸಂಜೆ 5:00 ಕಗ್ಗೋಡ್ಲು ಗ್ರಾಮದಲ್ಲಿ ಪುರೋಹಿತ ರಾಮಚಂದ್ರ ಭಟ್ ಮೇಕೇರಿ ಇವರ ನೇತೃತ್ವದಲ್ಲಿ ಶ್ರೀ ನಾಗಮಂಡಲಾರಾಧನೆ, ಅನ್ನದಾಸೋಹ ಹಾಗೂ ವಿಶೇಷ ಪೂಜೆಗಳು ನಡೆಯಲಿದೆ. ತವರು ಮನೆಯಿಂದ ಕೊಟ್ಟ ಹುಡುಗಿಯರು, ನೆಂಟರಿಷ್ಟರು, ಊರಿನವರು ಹಾಗೂ ಸರ್ವ ಭಕ್ತಾದಿಗಳೆಲ್ಲ ಬಂದು ಶ್ರೀ ನಾಗದೇವರ ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ಕಗ್ಗೋಡ್ಲು ಕಾಸ್ಪಾಡಿ ಗಾಡಿ ಶೇಷಪ್ಪ ಅವರ ಕುಟುಂಬದವರು ಕೋರಿದ್ದಾರೆ.
0: ಕೊಡಗಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ವಿರಾಜಪೇಟೆಯ ಕಾವೇರಿ ಕಾಲೇಜಿನಲ್ಲಿ 2026-27 ಸಾಲಿಗೆ ಪ್ರಥಮ ಪಿಯುಸಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ಗೆ ದಾಖಲಾತಿ ಆರಂಭಗೊಂಡಿದೆ. ಸೇನಾ ತರಬೇತಿ, ಕ್ರೀಡೆ, ಎನ್ಎಸ್ಎಸ್, ಎನ್ಸಿಸಿ ಮತ್ತು ಕಂಪ್ಯೂಟರ್ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸ್ ಇದೆ. ನುರಿತ ಉಪನ್ಯಾಸಕ ವೃಂದ, ಹಾಸ್ಟೆಲ್ ಸೌಲಭ್ಯ, ನಾಪುಕ್ಲುವಿನಿಂದ ಕಾಲೇಜಿನವರೆಗೆ ಬಸ್ ಸೌಲಭ್ಯ. 90%ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ ಶುಲ್ಕದಲ್ಲಿ ವಿನಾಯಿತಿ. 2025-26 ಸಾಲಿನ ದ್ವಿತೀಯ ಪಿಯುಸಿಯಲ್ಲಿ ವಿಜ್ಞಾನ ವಿಭಾಗದಲ್ಲಿ 100%ರ ಫಲಿತಾಂಶ. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಫರಿದಾ ಎಂಎಸ್ ಜಿಲ್ಲೆಗೆ 3ನೇ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಪ್ರಾಂಶುಪಾಲರು, ಮೊಬೈಲ್ 9900-32-4212.
5: ಚೆನ್ನಂಗಿ ಗುಡ್ಲೂರು ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ 19ನೇ ವರ್ಷದ ವಾರ್ಷಿಕೋತ್ಸವ ಇದೇ 8 ಮತ್ತು 9ರಂದು ಬಿಳಿಗೇರಿಯ ಶ್ರೀ ಉದಯಕುಮಾರ್ ತಂತ್ರಿಯವರ ನೇತೃತ್ವದಲ್ಲಿ ಜರುಗಲಿದೆ. ಆ ಪ್ರಯುಕ್ತ ದಿನಾಂಕ 8ರಂದು ಶುಕ್ರವಾರ ಸಾಯಂಕಾಲ 7:00 ತಂತ್ರಿಗಳು ಹಾಗೂ ಪರಿವಾರದವರ ಆಗಮನ. ಪಂಚಗವ್ಯ, ಸ್ಥಳ ಶುದ್ಧಿ, ಪುಣ್ಯಾಹ, ಪ್ರಾರ್ಥನೆ, ಗಣಪತಿ ಹೋಮ, ದುರ್ಗಾಪೂಜೆ, ಮಹಾಪೂಜೆ, ತೀರ್ಥ ಪ್ರಸಾದ, ಅನ್ನ ಸಂತರ್ಪಣೆ. ದಿನಾಂಕ 9ರಂದು ಶನಿವಾರ ಬೆಳಿಗ್ಗೆ 9:00 ಗಣಪತಿ ಹೋಮ, ನವಕ ಕಲಶ, ರುದ್ರಾಭಿಷೇಕ, ನಾಗತಬ್ಬಿಲ. 11:00 ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಮಹಾಪೂಜೆ, ಪ್ರಸಾದ ವಿತರಣೆ, ಮಂತ್ರಾಕ್ಷತೆ, ನಂತರ ಅನ್ನ ಸಂತರ್ಪಣೆ ನಡೆಯಲಿದೆ. ಅನ್ನ ಸಂತರ್ಪಣೆಯ ಪ್ರಾಯೋಜಕರು ಸೆಟ್ಟೆಜನ, ಶ್ರೀಮತಿ ಮತ್ತು ಶ್ರೀ ಅರುಣ್ ಕುಮಾರ್ ಹಾಗೂ ಮಕ್ಕಳು. ನಾಡಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ಅಧ್ಯಕ್ಷರು, ಕಾರ್ಯದರ್ಶಿ, ಅರ್ಚಕರು, ಸಮಿತಿಯವರು ಕೇಳಿಕೊಂಡಿದ್ದಾರೆ.
6: ಕೊಡಗು ಕುಶಾಲನಗರ ಸುತ್ತ

0: ಜಸ್ಟ್ ಟ್ರಿಪಲ್ ಎನ್ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ March 27 ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, 50,000 ಮೇಲ್ಪಟ್ಟ ಶಾಪಿಂಗ್ ಮಾಡಿ ಪಡೆಯಿರಿ ಖಚಿತ ಬಹುಮಾನ. ಇದಲ್ಲದೆ ಲಕ್ಕಿ ಡ್ರಾ ನಲ್ಲಿ ಬಂಪರ್ ಪ್ರೈಸ್ ಇವಿ ಸ್ಕೂಟರ್ ನಿಮ್ಮದಾಗಿಸಿ. ಡೈಮಂಡ್ ಆಭರಣಗಳು 95% ಎಕ್ಸ್ಚೇಂಜ್ ಹಾಗೂ 90% ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ.
2: ಭಾಗಮಂಡಲದ ಕೆವಿಜಿ ಐಟಿಐನಲ್ಲಿ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಪಾಸ್. ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900092141.
3: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ, ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6-6:00 ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
4: ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
5: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
6: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. 1 ನಿಮಿಷ ನೀವು ಲೇಟ್ ಮಾಡಿದ್ರೆ 20,00,000 ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
7: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈವ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
1: ವೈವಿಧ್ಯಮಯ ಡಿಸೈನ್ಸ್ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
8: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7:34 ಆಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಜೈಪುರದಲ್ಲಿ ಇಂದು ನಡೆಯಲಿರುವ ಜಂಟಿ ಕಮಾಂಡರ್ಗಳ ಸಮ್ಮೇಳನದ ಎರಡನೇ ಆವೃತ್ತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯಲ್ಲಿಂದು ಚಾಲನೆ ನೀಡಲಿರುವ ಕೇಂದ್ರ ಸಚಿವ ಡಾ

0: ಮನ್ಸುಖ್ ಮಾಂಡವೀಯ. ಇಂದು ತಮ್ಮ ಸಂಪುಟ ವಿಸ್ತರಣೆ ಮಾಡಲಿರುವ ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಿರಿಯ ಎನ್ಡಿಎ ನಾಯಕರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಪಂಜಾಬ್ ಕಿಂಗ್ಸ್ ವಿರುದ್ದ 33 ರನ್ಗಳ ಜಯ. ವಾರ್ತೆಗಳ ವಿವರ. ಜೈಪುರದಲ್ಲಿ ಇಂದು ನಡೆಯಲಿರುವ ಜಂಟಿ ಕಮಾಂಡರ್ಗಳ ಸಮ್ಮೇಳನದ ಎರಡನೇ ಆವೃತ್ತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ರಕ್ಷಣಾ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಭಾಗವಹಿಸಲಿದ್ದಾರೆ. ಹೊಸ ಕ್ಷೇತ್ರಗಳಲ್ಲಿ ಮಿಲಿಟರಿ ಸಾಮರ್ಥ್ಯ ಎಂಬ ವಿಷಯದ ಮೇಲಿನ ಎರಡು ದಿನಗಳ ಸಮ್ಮೇಳನವು ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗಿರುವುದರಿಂದ ಮಹತ್ವವನ್ನು ಪಡೆದುಕೊಂಡಿದೆ. ಸೈಬರ್, ಬಾಹ್ಯಾಕಾಶ ಮತ್ತು ಯುದ್ದದ ಉದಯೋನ್ಮುಖ ಕ್ಷೇತ್ರಗಳಲ್ಲಿನ ಸವಾಲುಗಳನ್ನು ಮೌಲ್ಯಮಾಪನ ಮಾಡಲು ಮತ್ತು ನಿರ್ಣಾಯಕ ಅಂಚಿನೊಂದಿಗೆ ಸ್ಥಿತಿಸ್ಥಾಪಕ ಮತ್ತು ಭವಿಷ್ಯದ ಸಿದ್ದ ಬಲಕ್ಕಾಗಿ ಸಾಮರ್ಥ್ಯ ಅಭಿವೃದ್ದಿಗಾಗಿ ಮಾರ್ಗಸೂಚಿಯನ್ನು ರೂಪಿಸಲು ಸಮ್ಮೇಳನವು ಪ್ರಮುಖ ವೇದಿಕೆಯನ್ನು ಒದಗಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಸಮ್ಮೇಳನವು ಆಂತರಿಕವಾಗಿ ಅಭಿವೃದ್ದಿಪಡಿಸಲಾದ ಭವಿಷ್ಯದ ಅನ್ವಯಿಕಗಳ ಪ್ರದರ್ಶನ ಮತ್ತು ಭವಿಷ್ಯದ ಯುದ್ದ ಪರಿಕಲ್ಪನೆಗಳು ಮತ್ತು ಕಾರ್ಯಾಚರಣೆಯ ತಂತ್ರಗಳಿಗೆ ಸಂಬಂಧಿಸಿದ ಹೊಸ ಸಿದ್ದಾಂತಗಳನ್ನು ಸಹ ಒಳಗೊಂಡಿರುತ್ತದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ಇಂದು 40 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಕಾರ್ಮಿಕರಿಗಾಗಿ ರಾಷ್ಟವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯ ಇಎಸ್ಐಸಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಾಲನೆ ನೀಡಲಿದ್ದಾರೆ. 4 ಹೊಸ ಕಾರ್ಮಿಕ ಸಂಹಿತೆಗಳ ಮೂಲಕ ಪರಿಚಯಿಸಲಾದ ಪರಿವರ್ತನಾ ಸುಧಾರಣೆಗಳಲ್ಲಿ ಈ ಕಾರ್ಯತಂತ್ರದ ಅನುಷ್ಠಾನವು ಆಧಾರವಾಗಿದೆ. ಇದು 29 ಕೇಂದ್ರ ಕಾರ್ಮಿಕ ಕಾನೂನುಗಳನ್ನು 4 ಸಮಗ್ರ ಸ್ತಂಭಗಳ ಅಡಿಯಲ್ಲಿ ಏಕೀಕರಿಸುತ್ತದೆ. ರಾಸಾಯನಿಕಗಳು, ವಿಷಕಾರಿ ವಸ್ತುಗಳು ಅಥವಾ ಭಾರಿ ಯಂತ್ರೋಪಕರಣಗಳನ್ನು ನಿರ್ವಹಿಸುವುದೂ ಸೇರಿದಂತೆ ಅಪಾಯಕಾರಿ ಅಥವಾ ಅಪಾಯಕಾರಿ ಕಾರ್ಯಾಚರಣೆಗಳಲ್ಲಿ ತೊಡಗಿರುವ ಕಾರ್ಮಿಕರುಗಳಿಗೆ ವೈದ್ಯಕೀಯ ತಪಾಸಣೆಗಳು ಕಡ್ಡಾಯವಾಗಿದೆ. ಪಶ್ಚಿಮ ಬಂಗಾಳದ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣವಚನ ಸ್ವೀಕಾರ ಸಮಾರಂಭವು ಇದೇ 9 ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆಯಲಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಸಮಿಕ್ ಭಟ್ಟಾಚಾರ್ಯ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಪಕ್ಷದ ಮೂಲಗಳ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಅತ್ಯಂತ ಮಹತ್ವದ ರಾಜಕೀಯ ಸಮಾವೇಶವಾಗಿ ಇದು ಹೊರಹೊಮ್ಮಲಿದೆ. ಬ್ರಿಗೇಡ್ ಪರೇಡ್ ಮೈದಾನವು ಐತಿಹಾಸಿಕವಾಗಿ ಬಂಗಾಳದ ಪ್ರಮುಖ ರಾಜಕೀಯ ರ್ಯಾಲಿಗಳು ಮತ್ತು ಜನಬೆಂಬಲ ಪ್ರದರ್ಶನದ ತಾಣವಾಗಿರುವುದರಿಂದ ಸಮಾರಂಭಕ್ಕಾಗಿ ಈ ಸ್ಥಳವನ್ನು ಆಯ್ಕೆ ಮಾಡಿರುವುದು ಸಾಂಕೇತಿಕವಾಗಿದೆ. ರಾಷ್ಟೀಯ ಮಟ್ಟದ ಅಗ್ರನಾಯಕರ ಉಪಸ್ಥಿತಿಯು ಈ ಆಡಳಿತ ಬದಲಾವಣೆಗೆ ಬಿಜೆಪಿ ನೀಡುತ್ತಿರುವ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ಸಂಜೆ ರಾಷ್ಟಪತಿ ಭವನದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರನ್ನು ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಅವರು ಗಣ್ಯರ ಗೌರವಾರ್ಥವಾಗಿ ಔತಣಕೂಟವನ್ನು ಆಯೋಜಿಸಿದರು. ಭಾರತ ವಿಯೆಟ್ನಾಂ ಸಂಬಂಧಗಳನ್ನು ವರ್ಧಿತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸುವುದು ದ್ವಿಪಕ್ಷೀಯ ಸಹಕಾರಕ್ಕೆ ವೇಗವನ್ನು ನೀಡುವುದಲ್ಲದೆ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸಮೃದ್ದಿಗೆ ಕೊಡುಗೆ ನೀಡುತ್ತದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಭಾರತ ಮತ್ತು ವಿಯೆಟ್ನಾಂ ಐತಿಹಾಸಿಕ, ನಾಗರಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳಲ್ಲಿ ಬೇರೂರಿರುವ ಆಳವಾದ ಸ್ನೇಹವನ್ನು ಹಂಚಿಕೊಳ್ಳುತ್ತವೆ ಎಂದು ಅವರು ಹೇಳಿದರು. ಇತ್ತೀಚಿನ ವರ್ಷಗಳಲ್ಲಿ ಭಾರತ ವಿಯೆಟ್ನಾಂ ದ್ವಿಪಕ್ಷೀಯ ಸಂಬಂಧಗಳು ಉನ್ನತ ಮಟ್ಟದ ವಿನಿಮಯ, ರಕ್ಷಣೆ ಮತ್ತು ಭದ್ರತಾ ಸಹಕಾರ, ಅಭಿವೃದ್ದಿ ಪಾಲುದಾರಿಕೆ ಮತ್ತು ವ್ಯಾಪಾರ, ಆರೋಗ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಪ್ರವಾಸೋದ್ಯಮದಂತಹ ಕ್ಷೇತ್ರಗಳಲ್ಲಿ ವಿಸ್ತರಿಸಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಈ ಭೇಟಿಯ ಸಮಯದಲ್ಲಿ ಅಪರೂಪದ ಭೂಮಿಯ ಖನಿಜಗಳು, ಡಿಜಿಟಲ್ ಮತ್ತು ಹಣಕಾಸು ತಂತ್ರಜ್ಞಾನ, ಸಂಸ್ಕೃತಿ ಮತ್ತು ಶಿಕ್ಷಣದಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಒಪ್ಪಂದಗಳು ಮತ್ತು ಘೋಷಣೆಗಳನ್ನು ಮಾಡಲಾಗಿದೆ ಎಂದು ಅವರು ಸಂತೋಷ ವ್ಯಕ್ತಪಡಿಸಿದರು. ಭಾರತ ಮತ್ತು ವಿಯೆಟ್ನಾಂ ವರ್ಧಿತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಜಂಟಿ ಹೇಳಿಕೆಯ ಮೂಲಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮದಲ್ಲಿ ವಿಯೆಟ್ನಾಂ ಭಾಗವಹಿಸುವಿಕೆಯನ್ನು ಅವರು ಶ್ಲಾಘಿಸಿದರು. ರಕ್ಷಣೆ ಮತ್ತು ಭದ್ರತೆ ಭಾರತ ವಿಯೆಟ್ನಾಂ ದ್ವಿಪಕ್ಷೀಯ ಸಂಬಂಧಗಳ ಪ್ರಮುಖ ಸ್ತಂಭಗಳಾಗಿವೆ ಎಂದರು. ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರ ನೇತೃತ್ವದಲ್ಲಿ ಭಾರತ ವಿಯೆಟ್ನಾಂ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತವೆ ಎಂದು ರಾಷ್ಟಪತಿ ವಿಶ್ವಾಸ ವ್ಯಕ್ತಪಡಿಸಿದರು. ಈ ನಡುವೆ ಅಧ್ಯಕ್ಷ ಟೋ ಲಾಮ್ ಅವರು ತಮ್ಮ ಭೇಟಿಯ ಭಾಗವಾಗಿ ಮುಂಬೈಗೆ ಭೇಟಿ ನೀಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR

0: ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಇಂದು ತಮ್ಮ ಸಂಪುಟ ವಿಸ್ತರಣೆ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಹಲವಾರು ಹಿರಿಯ ಎನ್ಡಿಎ ನಾಯಕರು ಪಾಟ್ನಾದ ಗಾಂಧಿ ಮೈದಾನದಲ್ಲಿಂದು ನಡೆಯಲಿರುವ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಅನುಸರಿಸಿದ ಸೂತ್ರದ ಆಧಾರದ ಮೇಲೆ ಸಂಪುಟ ವಿಸ್ತರಣೆಯನ್ನು ನಡೆಸಲಾಗುತ್ತಿದೆ. ಸುಮಾರು 15 ಬಿಜೆಪಿ ಮತ್ತು 14 ಜೆಡಿಯು ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಹೆಚ್ಚುವರಿಯಾಗಿ ಲೋಕ ಜನಶಕ್ತಿ ಪಕ್ಷದಿಂದ ಇಬ್ಬರು ಮತ್ತು ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಮತ್ತು ರಾಷ್ಟೀಯ ಲೋಕ್ ಮೋರ್ಚಾದಿಂದ ತಲಾ ಒಬ್ಬರು ಸಚಿವರನ್ನು ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ. ಸಂಪುಟದ ಹೆಚ್ಚಿನ ಸ್ಥಾನಗಳು ಬಿಜೆಪಿ ಮತ್ತು ಜೆಡಿಯುನ ಪರಿಚಿತ ಮುಖಗಳಿಗೆ ನೀಡುವ ಸಾಧ್ಯತೆ ಇದೆ. ಭಾರತವು ಇಂದು ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. ಕಳೆದ ವರ್ಷ May 7 ಭಾರತವು ಆಪರೇಷನ್ ಸಿಂಧೂರ್ ಅನ್ನು ಪ್ರಾರಂಭಿಸಿತ್ತು. ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ 9 ಭಯೋತ್ಪಾದಕ ಮೂಲಸೌಕರ್ಯಗಳ ಮೇಲೆ ವೈಮಾನಿಕ ದಾಳಿ ನಡೆಸುವ ಮೂಲಕ ಕನಿಷ್ಠ 100 ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿತ್ತು. ಕಳೆದ ವರ್ಷ April 22 ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕರು ನಡೆಸಿದ ಬರ್ಬರ ದಾಳಿಗೆ ಭಾರತ ನೀಡಿದ ಸೂಕ್ತ ಪ್ರತಿಕ್ರಿಯೆ ಇದಾಗಿತ್ತು. ಇಂದು ನಾವು ಭಯೋತ್ಪಾದನೆಯ ವಿರುದ್ದ ಶೂನ್ಯ ಸಹನೆ ನೀತಿಯ ಪ್ರದರ್ಶನವನ್ನು ಸ್ಮರಿಸುತ್ತಿದ್ದೇವೆ. ದೇಶದಲ್ಲಿ ಅಡುಗೆ ಅನಿಲ ಮತ್ತು ಪೆಟ್ರೋಲ್ ಡೀಸೆಲ್ ಪೂರೈಕೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿ ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ, ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು, ಆದರೂ ಸರ್ಕಾರ ಶೇಕಡ 100 ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ, ವಾಣಿಜ್ಯ ಬಳಕೆ ಅನಿಲ ಸಿಲಿಂಡರ್ಗಳ ಪೂರೈಕೆಯು ಶೇಕಡ 70 ಎಂದು ಮಾಹಿತಿ ನೀಡಿದರು. ವಾಣಿಜ್ಯ ಅಡುಗೆ ಅನಿಲ ದರ ಏರಿಕೆಯಾಗಿದ್ದು ಗೃಹ ಬಳಕೆ ಅಡುಗೆ ಅನಿಲ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿಲ್ಲ. 5 kg ಎಲ್ಪಿಜಿ ಸಿಲಿಂಡರ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗುತ್ತಿವೆ. ಹೊಸ ಪೈಪ್ ಮೂಲಕ ನೈಸರ್ಗಿಕ ಅನಿಲ ಪೂರೈಕೆ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ. ದೇಶದಲ್ಲಿ ಕಚ್ಚಾ ತೈಲ ಶುದ್ದೀಕರಣ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ಕೃತಕ ಬುದ್ದಿಮತ್ತೆ ಎಐಗೆ ಸಂಬಂಧಿಸಿದಂತೆ ಹೆಚ್ಚುತ್ತಿರುವ ಸೈಬರ್ ಭದ್ರತಾ ಅಪಾಯಗಳನ್ನು ಎದುರಿಸಲು ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ ಸೈಬರ್ ಸುರಕ್ಷಾ ಎಐ ಎಂಬ ವಿಶೇಷ ಕಾರ್ಯಪಡೆಯನ್ನು ರಚಿಸಿದೆ. ಕ್ಲಾಡ್ ಮಿಥೋಸ್ನಂತಹ ಸುಧಾರಿತ ಕೃತಕ ಬುದ್ದಿಮತ್ತೆ ಪರಿಕರಗಳು ವ್ಯವಸ್ಥೆಯಲ್ಲಿನ ದೋಷಗಳನ್ನು ಅತ್ಯಂತ ವೇಗವಾಗಿ ಪತ್ತೆಹಚ್ಚುವ ಮತ್ತು ಅವುಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಆತಂಕದ ನಡುವೆ ಸೆಬಿ ಈ ಕ್ರಮ ಕೈಗೊಂಡಿದೆ. ಪರಸ್ಪರ ಸಂಬಂಧ ಹೊಂದಿರುವ ಇಂದಿನ ಸೆಕ್ಯುರಿಟೀಸ್ ಮಾರುಕಟ್ಟೆಯಲ್ಲಿ ಬೃಹತ್ ಮಟ್ಟದ ಸೈಬರ್ ಅವಘಡಗಳನ್ನು ತಡೆಗಟ್ಟಲು ಬಲವಾದ ಸಮನ್ವಯತೆ, ನೈಜ ಸಮಯದ ಮಾಹಿತಿ ವಿನಿಮಯ ಮತ್ತು ನಿರಂತರ ಮೇಲ್ವಿಚಾರಣೆಯ ಅಗತ್ಯವಿದೆ ಎಂದು ಸೆಬಿ ಒತ್ತಿ ಹೇಳಿದೆ. ನವದೆಹಲಿಯಲ್ಲಿ ಜಪಾನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವೆ ಒನೋಡಾ ಕಿಮಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಉಪಕರಣಗಳ ಕ್ಷೇತ್ರ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪರಸ್ಪರ ಸಹಕಾರದ ಬಗ್ಗೆ ಚರ್ಚಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವೆ ನೈಸರ್ಗಿಕ ಸಮನ್ವಯತೆ ಇದ್ದು ಉಭಯ ದೇಶಗಳು ಜಂಟಿಯಾಗಿ ಮುಂಚೂಣಿಯ ಕ್ಷೇತ್ರಗಳಲ್ಲಿ ನಾವೀನ್ಯತೆಯನ್ನು ವೇಗಗೊಳಿಸಬಹುದು ಮತ್ತು ಸಂಶೋಧನೆಗಳನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಫಲಿತಾಂಶಗಳಾಗಿ ಪರಿವರ್ತಿಸಬಹುದು ಎಂದು ಅವರು ಅಭಿಪ್ರಾಯಪಟ್ಟರು. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಪಂಜಾಬ್ ಕಿಂಗ್ಸ್ ಅನ್ನು 33 ರನ್ಗಳಿಂದ ಸೋಲಿಸಿತು. ಸನ್ರೈಸರ್ಸ್ ಹೈದರಾಬಾದ್ ನಿಗದಿಪಡಿಸಿದ 236 ರನ್ಗಳ ಗುರಿಯನ್ನು ಬೆನ್ನಟ್ಟದ ಪಂಜಾಬ್ ಕಿಂಗ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 202 ರನ್ ಗಳಿಸಿತು. ಇದಕ್ಕೂ ಮೊದಲು ಪಂಜಾಬ್ ಕಿಂಗ್ಸ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು. ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 235 ರನ್ ಗಳಿಸಿತು. ಪ್ಯಾಟ್ ಕಮಿನ್ಸ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೈಪುರದಲ್ಲಿ ಇಂದು ನಡೆಯಲಿರುವ ಜಂಟಿ ಕಮಾಂಡರ್ಗಳ ಸಮ್ಮೇಳನದ 2ನೇ ಆವೃತ್ತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯಲ್ಲಿಂದು ಚಾಲನೆ ನೀಡಲಿರುವ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಇಂದು ತಮ್ಮ ಸಂಪುಟ ವಿಸ್ತರಣೆ ಮಾಡಲಿರುವ ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಿರಿಯ ಎನ್ಡಿಎ ನಾಯಕರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಪಂಜಾಬ್ ಕಿಂಗ್ಸ್ ವಿರುದ್ದ 33 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ

0: 12 ಗಂಟೆಗೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:43. ನಿಧನ ಸುದ್ದಿ. ಚೆನ್ನಂಗಿ ಗುಡ್ಲೂರು ಗ್ರಾಮದ ದಿವಂಗತ ನಾರಾಯಣ ಮೇಸ್ತ್ರಿ ಅವರ ಧರ್ಮಪತ್ನಿ ಲೀಲಮ್ಮ ಇವರು ಇಂದು ನಿಧನರಾಗಿರುತ್ತಾರೆ. 86 ವರ್ಷ ಪ್ರಾಯದ ಲೀಲಮ್ಮ ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ಮೇಲೆ ಮೃತರ ಸ್ವಗ್ರಾಮದಲ್ಲಿ ನಡೆಯಲಿದೆ. ಅರೆಕಾಡು ನಿವಾಸಿ ದಿವಂಗತ ಬಾಬುರವರ ಪತ್ನಿ ಸರೋಜಿನಿ ಅವರು ನಿನ್ನೆ ನಿಧನರಾದರು. 78 ವರ್ಷ ಪ್ರಾಯದ ಸರೋಜಿನಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1:30 ಗಂಟೆಗೆ ಅರೆಕಾಡು ನೇತಾಜಿ ನಗರದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕೊಳಕೇರಿ ಬೊಮ್ಮಂಜಗೇರಿ ನಿವಾಸಿ ತಟ್ಟಂಡ ನಾಣಯ್ಯ ಎಂಡ ಮೋವು ತಟ್ಟಂಡ ಮನು ಮುತ್ತಣ್ಣ ಎಂಗ ನಿನಾಂದು ಮರಣಪಟ್ಟಿದ್ದು ನಾಪದ ವಯತ್ರ ತಟ್ಟಂಡ ಮನು ಮುತ್ತಣ್ಣ ಆಂಡ ಆಕಿರಿ ಕಾರ್ಬಾರ್ ಇಂದು ಮಜ್ಜನ ತ್ರೋಳಿಯ ಒಕ್ಕತ್ತೂಟಂಗಳತ್ತು ನಡುಪ.
1: ಫರ್ನಿಚರ್ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನಲ್ಲಿ ನಿಮಗಿಷ್ಟವಾದ ಯಾವುದೇ ಫರ್ನಿಚರ್ಗಳನ್ನು ಖರೀದಿಸಿ ಸುಲಭ ಕಂತಿನ ಇಎಂಐ ಮೂಲಕ. ನಾರ್ತ್ ಕೇರಳದ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರ್ಸ್ ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ಜಂಕ್ಷನ್ ವಿರಾಜಪೇಟೆ. ನಿಮ್ಮ ಮನೆಯನ್ನು ಶೃಂಗರಿಸಿ ಗ್ರೀನ್ಸ್ ನ ಸುಂದರವಾದ ಫರ್ನಿಚರ್ಗಳೊಂದಿಗೆ.
2: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
2: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
4: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
3: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
4: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.
2: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶು ಹಬ್ಬದ ಕೊಡುಗೆ. ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್ ಮೇಲೆ ಮೆಗಾ ಡಿಸ್ಕೌಂಟ್. ಟಿವಿ, ವಾಷಿಂಗ್ ಮಿಷಿನ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
5: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
6: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
7: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
8: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
9: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
10: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
3: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
11: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
12: ಇಲ್ಲ, ಏನಿದೆ ಅಂತದ್ದು?
11: ಮೈಸೂರಿನ NH-275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
12: ಹೌದಾ? ಇಲ್ಲಿ ಪೇಪರ್ ಕೂಡ?
3: ಹಾ ಹೌದು, ನಮಗೂ ತಗೊಳ್ಳೋಣ. ಡಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
11: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
12: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
11: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
12: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
11: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
12: 80% ಸಾಲ ಸೌಲಭ್ಯನೂ ಸಿಗುತ್ತೆ.
11: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
12: 9900092
11: ಆರ್ 9606084066.
13: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
14: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕ್ವುಡ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
11: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್. ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್
14: ಸಿನ್ಸ್ 1983. ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾರ.

0: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ. ಪೇಯ್ಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
2: ಸುದ್ದಿ ಸಮಾಚಾರ ಓದೆಂಡುಳ ತೆಲಪಂಡ ಕವನ್ ಕಾರ್ಯಪ್ಪ. ಸುದ್ದಿ ವಿವರ: ಕಾಡು ಪ್ರಾಣಿಯಡ ಸಂಖ್ಯೆ ದಿನಕಿಂಜ ದಿನಕ್ಕ ಏರಾಯಿನುಂಡು. ಜನಳ ಜೀವಪಿಂಜ ರೈತಂಗ ಬಳತನ ಬೊಳೆನಷ್ಟತರ ಪ್ರಮಾಣತ್ನ ಅರ್ಜಿತ್ ಆಂಚ ಜಾಗತ್ತಲ್ ವನ್ಯಜೀವಿಯಡ ಸಂತಾನ ನಿಯಂತ್ರಣ ಮಾಡಿಚಿಡುವ ಸಲಹೆ ಕೇಟು ಬಂದಿತ್ತು. ಇದನ್ನ ಬಗ್ಗೆ ತಜ್ಞಗಡ ಮಟ್ಟದಲ್ಲಿ ಚರ್ಚೆ ಮಾಡುವ ಅವಶ್ಯಕತೆ ಉಂಡಂದು ಅರಣ್ಯ ಜೀವಿ ಶಸ್ತ್ರ ಪರಿಸರ ಸಚಿವಗಳನ್ನು ಈಶ್ವರ ಬಿ ಕಂಡ್ರೆ ಎಣ್ಣಿಚೆ. ನಿನ್ನಂತೆ ದುಬಾರೆರ ಪಕ್ಕ ಪುದಿಯ ಜೋಂಗ್ ಸೇತುವೆ ಪಿಂಜ ಅಧಿಕಾರಿಯಡ ವಸತಿ ಗೃಹ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆದಂಚಿ ಅವು ತಕ್ಕ ಬಂದಿತ್ತು. ಆನೆ ಪಿಂಜ ಮನುಷ್ಯಂಗಡ ನಡಲುಳ್ಳನತ್ತ ಸಂಘರ್ಷತ್ನ ತಪ್ಪುಚಿಡುವ ಉದ್ದೇಶದಲ್ಲಿ ಇಕ್ಕಾಕಲೆ ತಜ್ಞಂಗಡ ಸಮಿತಿ ಮಾಡಿತು. ಅವು ಇದನ್ನು ಸಂಬಂಧಪಟ್ಟ ವರದಿನೇ ತಂದಿತ್ತು. ರೈಲ್ವೆ ಬ್ಯಾರಿಕೇಡ್ ಪಿಂಜ ಆನೆ ಕಂದಕ ನಿರ್ಮಾಣ ಮಾಡೋಕೆ ಪಣಕಾಸು ಪಿಂಜ ಅನುದಾನತರ ಸಮಸ್ಯೆ ಇಲ್ಲ. ಏರ ಪ್ರಮಾಣದ ಅನುದಾನ ಬುಡಿದು ಗಿಡ ಮಾಡೋಕೆ ಮುಖ್ಯಮಂತ್ರಿಗೆ ಮನವಿ ಮಾಡಿ ಎಂದು ಸಚಿವಂಗ ಎಣ್ಣಿಚೆ. ಪ್ರವಾಸಿಗಳ ಅನುಕೂಲಕ್ಕಾಯಿತು. ಪಿಂಜ ದುಬಾರೆ ಹಾಡಿಲುಳ್ಳ 150 ಮಂದಿರ ನಿವಾಸಿಗೆ ತೊಡಿಕೆ ಟೌನ್ಗೆ ಬಪ್ಪಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಲ್ಲಿ 7.3 ಕೋಟಿ ಕಣಕಲ್ಲಿ ನಲ್ಲ ಗುಣಮಟ್ಟದ ಜೋಂಗುವ ಸೇತುವೆ ನಿರ್ಮಾಣ ಮಾಡಿ ನುಂಡಂದು ಎಣ್ಣಿಚೆ. ಇದೇ ನೇರತ್ತು ಅರಣ್ಯ ಇಲಾಖೆಯ ಜನಸಂಪರ್ಕ ಕಾರ್ಯಕ್ರಮದಡಿಯಲ್ಲಿ ಫಲಾನುಭವಿಗೆ ತೇನು ಪೊಟ್ಟಿ ಪಿಂಜ ಪೊಮ್ಮಕ್ಕಕ್ಕೆ ಪೊಲ್ಲೋ ಮಿಷನ್ ಪಿಂಜ ಭಾರಿ ಸೌಲಭ್ಯತ್ನ ಕೊಡ್ತಿತ್ತು. ಈ ನೇರತ್ತು ಶಾಸಕಗಳನ್ನ ಡಾಕ್ಟರ್ ಮಂತರಗೌಡ, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮೀನಾಕ್ಷಿ ನೇಗಿ, ಮುಖ್ಯ ವನ್ಯಜೀವಿ ಪರಿಪಾಲಕ ಕುಮಾರ್ ಪುಷ್ಕರ್, ಮನೆಹಳ್ಳಿ ಮಠತ್ರ ಮಹಾಂತ ಶಿವಲಿಂಗ ಸ್ವಾಮೀಜಿ, ಕಲ್ಲಳ್ಳಿ ಮಠತ್ರ ರುದ್ರಮುನಿ ಸ್ವಾಮೀಜಿ ಇಂಚಿತ್ತು. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಆಡಳಿತಾತ್ಮಕ ಬದಲಾವಣೆ ಪಿಂಜ ಸುಧಾರಣೆ ಕೊಂಡಬಪ್ಪ ಉದ್ದೇಶದಲ್ಲಿ ರಚನೆ ಮಾಡಿದ್ದುಳ್ಳ ಸದನ ಸಮಿತಿಯಲ್ಲಿ ವಿರಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿಂಜ ಮುಖ್ಯಮಂತ್ರಿಯರ ಕಾನೂನು ಸಲಹೆಗಾರಗಳನ್ನು ಹಚ್ಚಿಕೊಟ್ಟಿರ ಪೊನ್ನಣ್ಣ ಎಂಗ ಓರು ಸದಸ್ಯನಾಯಿತು, ನೇಮಕ ಆಯಿತು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ತಿಂಗ 29 ಪಿಂಜ 30ನೇ ತಾರೀಕಿನಂದು ಸುಂಟಿಕೊಪ್ಪತ್ತಲು ನಡೆಪ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾರ್ಯಕಾರಿ ಮಂಡಳಿಯ ಸಭೆಯಲ್ಲಿ ಸಮ್ಮೇಳನತರ ಸರ್ವಾಧ್ಯಕ್ಷಗಳ ನೇಮಕ ಮಾಡಿತ್ತು. 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನತರ ಸರ್ವಾಧ್ಯಕ್ಷಗಳಾಯಿತು ಸಾಹಿತಿ, ಕವಿ, ಕಥೆಗಾರ, ಅಂಕಣಕಾರ ಪಿಂಜ. ಆಕಾಶವಾಣಿಯರ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕ ಅಬ್ದುಲ್ ರಶೀದ್ ಅಂಗಳ ಆಯ್ಕೆ ಮಾಡಿತು. ಅನ್ನನೆ ಇದೇ ತಿಂಗ 20ನೇ ತಾರೀಕಿನಂದು ಕಡಂಗ ಅರಪಟ್ಟು ಗ್ರಾಮದಲ್ಲಿ ನಡಪನ್ನತ್ತು. 12ನೇ ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷಗಳಾಯಿತು ಎಳುತ್ತುಗಾರ, ಪಿರಿಯ ಸಾಹಿತಿ, ಕವಿ, ಪತ್ರಿಕೋದ್ಯಮಿ ಪಿಂಜ. ಸಾಹಿತ್ಯ ಕ್ಷೇತ್ರದಲ್ಲಿ ಏರ ಸಾಧನೆ ಮಾಡಿತುಳ್ಳ ಇಕ್ಕ ವಿಜಯ ಕರ್ನಾಟಕ ಪತ್ರಿಕೆಯ ಸ್ಥಾನಿಕ ಸಂಪಾದಕನಾಯಿತು ಕಾರ್ಬಾಡ್ ಮಾಡಿನುಳ್ಳ ಐತಿ ಚಂಡ ರಮೇಶ್ ಉತ್ತಪ್ಪ ಎಂಗಳ ಆಯ್ಕೆ ಮಾಡಿತು. ಕಂಡಂಗಾಲ ಸರ್ಕಾರಿ ಪ್ರೈಮರಿ ಸ್ಕೂಲ್ ಪರಂಬಲು ಮುಲ್ಲೆಂಗಡ ಒಕ್ಕಡ ಆದ ನೆಲೆ ನಡೆದುಳ್ಳ ಆದ್ಯ ಕಾಲತರ ಕೊಡವ ಒಕ್ಕಡೊಕ್ಕಡ ಕಬಡ್ಡಿ ನಮ್ಮಕ್ಕೆ ನಿನ್ನಂದು ಮೊಳೆಯಿಟ್ಟತ್ತು. ಸಾಂಸ್ಕೃತಿಕ ಮೆರವಣಿಗೆ ಕೊಡವ ಆಟ ದುಡಿಕೊಟ್ಟು ಬಾಟು ನಡೆದತ್ತು. ಮುಲ್ಲೆಂಗಡ ಒಕ್ಕತರ ಅಧ್ಯಕ್ಷ ಶಂಕರಿ ಪೊನ್ನಪ್ಪ ಎಂಗಡ ಕೊರವ ಕರಕೆಯಲ್ಲಿ ಕಬಡ್ಡಿ ಕಳಿಕೂಟಕ್ಕೆ ಮೊಳೆಯಿಟ್ಟತ್ತು. ಕಾರ್ಯಕ್ರಮದಲ್ಲಿ ಕೂಡಿಯಾಡಿ ತಿಂಜೆ ವಿಧಾನ ಪರಿಷತ್ ಸದಸ್ಯ ಮಂಡ್ಯಪಂಡ ಸುಜಾ ಕುಶಲಪ್ಪ ತಕ್ಕಪುರಿಯುವಂಚಿ ಇಂಜು ಮಿಂಜಕ್ಕೂ ಕಬಡ್ಡಿ ಕಳಿಕೂಟ ಚಾಯೋಡೆ ನಡೆದುಕೊಂಡು ಕಬಡ್ಡಿ ಕಳಿ ನಡೆತೋ ಕಪಕ ಮೂಲಭೂತ ಅವಶ್ಯಕತೆಗೆ ಸಂಬಂಧಪಟ್ಟನಕ್ಕೆ 100,00,000 ಅನುದಾನ ತಪ್ಪಿಂದು ಭರವಸೆ ತಕ್ಕಪರಂದತ್ತು. ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಚೆಪ್ಪುಡಿರ ಅರುಣ್ ಮಾಚೆ ತಕ್ಕಪುರಿಯುಂಚಿ ರಾಜ್ಯ ಸರ್ಕಾರ ಕಳಿಕೂಟಕ್ಕೆ ಆಪಚ್ಚಕ್ಕೆ ಪ್ರೋತ್ಸಾಹ ಕೊಡ್ತಾನುಂಡು ಕಬಡ್ಡಿ ಕಳಿಕೂಟತ್ನ ಇನ್ನೆಚ್ಚಕ್ಕೂ ಬಲಪಡುತ್ತೋ ಉದ್ದೇಶದ ಸಿಂಥೆಟಿಕ್ ಮ್ಯಾಟ್ ಇಡಿಚೋಡಕ್ಕೆ ವ್ಯವಸ್ಥೆ ಮಾಡಿತಪ್ಪಂದು ಎಣ್ಣಿಚೆ. ಬ್ಯಾರಳಿನಾಡ ತಕ್ಕ ಮಳವಂಡ ಭುವೇಶ ದೇವಯ್ಯ ಕುಡಿದನಕ್ಕೆ ಕನಪಟ್ಟ ಬಿಂದುವ ಹಾಜರಿಂಜತ್ತು. ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ರಾಧನೆಯಲ್ಲಿ ಇದೇ ಆದ್ಯ ಐತೆ. ಸೋಮರ್ಪೇಟರ ಸಿಂಥೆಟಿಕ್ ಟರ್ಫ್ ಪರಂಬಲು ಇಂದಿಂಜ 10ನೇ ತಾರೀಕೆತ್ತನೆ ರಾಜ್ಯ ಮಟ್ಟದ ಈಫಾ ಚಾಂಪಿಯನ್ಸ್ ಟ್ರೋಫಿ ಕಳಿಕೂಟ ನಡಪ. ಕೊಡಗು ಗೌಡ ಯುವ ವೇದಿಕೆ ರಾಧನೆಯಲ್ಲಿ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಕಳಿಪರಂಬಲು ಗೌಡ ಒಕ್ಕತರ ನಡುವೆ ನಡೆದುಕೊಂಡುಳ್ಳ ಕ್ರಿಕೆಟ್ ಕಳಿಕೂಟದ ಚೆಟ್ಟಿಮಾಡ ಊರು ಬಯಲು ಪಿಂಜ ಬಾರಿಕೆ ಒಕ್ಕತಂಡಕರ ಗದ್ದಿತ್ತು. ಸಂತ ಕವಿ ಕನಕದಾಸ ಪಿಂಜ ತತ್ವಪದ ಕರಡ ಅಧ್ಯಯನ ಕೇಂದ್ರ ರಾಜ್ಯ ಮಟ್ಟದ ತತ್ವಪದ ವಿಮರ್ಶಾ ಲೇಖನ ಪೈಪೋಟಿಯನ್ನು ನಡೆಸೋಕೆ ಏರ್ಪಾಡು ಮಾಡಿತ್ತು. 18 ಬಯತಿಂಜ 40 ಬಯತ ಕೆತ್ತನೆ ಉಳ್ಳವು ಈ ಪೈಪೋಟಿಯಲ್ಲಿ ಕೂಡಿಯಾಡಲು ಪೈಪೋಟಿಗೆ ಅಧ್ಯಯನ ಕೇಂದ್ರಕಾರ ತಂದಿತ್ತಿಪ್ಪ ವಿಷಯಟ್ಲು ಏದಿಂಗೆ ಓರು ವಿಷಯತ್ನ ಆಯ್ಕೆ ಮಾಡುವಂಜಿ ವಿಮರ್ಶಾ ಲೇಖನ ಹಿಡಿದುವಂಜಿ ಜೂನ್ ತಿಂಗ ಅಂಜನೆ.

0: இருக்கிறவர்களில் தங்கட கழுத்தின பிஞ்ச அர்ஜுனா பெங்களூர மதத்தள்ளி கலா கிராமத்தில் உள்ள சந்தகவி கனகதாச மத்து தத்துவபதகரர அத்தியாயன கேந்திர ஈ விளாசக்கு எத்தோம். குஷல் நகர ரதபீதியில் உள்ள அட்ட ரஸ்தில் ஆ பாகத்தில் வியாபாரஸ்தங்க பூர்த்தி ஆயிட்டு தங்கட அங்கடியில் வஸ்துன ரஸ்தில் வச்சுள்ளாங்க. அட்ட ரஸ்தில் போப்பினத்து ஜனக்கு பின் தண்டு சக்கரத வாகனக்காரருக்கு பெருத்து தொந்தராயினுண்டு அதிகாரிய தொடிக்கை சமஸ்யின பரிகாரம் மாடித்தரணுந்து கொடகு அபிவிருத்தி சமிதிக்கார மனவி மாடித்து. தட்சிண கொடகில் புனாதியா நரியட ஹாவளி சுருவாய்த்து பி ஷிட்டிகிரியில் நின்னந்து போலக்க ஒரு பையுன்னு நிறைய தாளி மாடித்திருந்து வரதி ஆயித்து. மடிக்கிற ஃபீல்ட் மார்ஷல் கொடுத்த காரியப்ப காலேஜில் பழைய வித்தியார்த்தி சங்கத்தில் அதனால காலேஜ் பரம்பரை பக்க கட்டுனா ஷார்ட் ரேஞ்ச் ரைஃபிள் ஃபைரிங் ரேஞ்சுனா 19 கர்நாடக பெட்டாலியன் என்சிசி கமாண்டிங் ஆஃபீஸர் கர்னல் ரிஜித் முகுந்தன் பிஞ்சா கொடகு விஸ்வவித்யாலயத்தில் உபகுலபதி ப்ரொஃபஸர் அசோக சங்கப்ப ஆலூர உத்காட்டனை மாடிச்சு பையஞ்சு தக்க பிறந்த கர்னல் ரிஜித் முகுந்தன் மடிக்கேரி சுத்தமொத்த என்சிசி கேடட்வக்கு இ ஃபைரிங் ரேஞ்சினுண்டு பெருத்த அனுகூலாப்ப இதன் பிரயோஜனத்தை மக்க படந்த உண்டு வந்து கேட்டெடுத்து. காலேஜில் பிரின்சிபல் மேஜர் டாக்டர் ராகவ எங்கட கொரோக்காரிக்கல் நடந்த காரியக்கிரமத்தை கனப்பட்டோ கூடியாடி திஞ்சத்து. கர்நாடக அரைபாஷை சம்ஸ்கிருதி பிஞ்ச சாகித்ய அகாடமி பிஞ்ச கெதமுள்ளூர் அரைபாஷை சம்ஸ்கிருதி பிஞ்ச அபிவிருத்தி சங்கத்தில் கூடு கூட்டுத்து அரைபாஷை கடிநாட உற்சவ இதே 13 போலக்கு 9 கண்டுக்கு தோர சமுதாய பவனத்தை நடப்பா. இல்லைக்கு சுத்தி சமாச்சார தீந்தத்து.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಮಾರ್ಚ್ 27 ವೈಡೆಸ್ಟ್ ರೇಂಜ್ ಎಂಡ್ಲೆಸ್ ವಾವ್ಸ್ 50,000 ಮೇಲ್ಪಟ್ಟ ಶಾಪಿಂಗ್ ಮಾಡಿ ಪಡೆಯಿರಿ ಖಚಿತ ಬಹುಮಾನ. ಇದಲ್ಲದೆ ಲಕ್ಕಿ ಡ್ರಾ ನಲ್ಲಿ ಬಂಪರ್ ಪ್ರೈಸ್ ಇವಿ ಸ್ಕೂಟರ್ ನಿಮ್ಮದಾಗಿಸಿ. ಡೈಮಂಡ್ ಆಭರಣಗಳು 95% ಎಕ್ಸ್ಚೇಂಜ್ ಹಾಗೂ 90% ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ.
4: ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ, ಕುಕ್ಕರ್, ಗ್ರೈಂಡರ್ ತನ್ನಿ, ಎಕ್ಸ್ಚೇಂಜ್ ಮಾಡಿ ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಪಿಆರ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊರಿಗೊಪ್ಪಲು.
5: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ, ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
8: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
9: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
10: ಪೊನ್ನಿ ಮಾನಿಸ್ ನಲ್ಲಿ 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕ್ವರ್ನ, ಹಾಂಡಾ, ಆಯಿಲೋಮೆಕ್, ಇತರ ಎಲ್ಲಾ ಕಂಪನಿಯ ಮಿಷನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಿಷನ್, ಡ್ರಮ್ ಸೀಡರ್, ವುಡ್ ಚಾಪರ್ ಮಿಷನ್, ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್, 80 ಸ್ಪ್ರೇಯರ್ ದೋತಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 500 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಪೊನ್ನಿ ಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
11: ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
12: ಆಕಾಶವಾಣಿ ಮಡಿಕೇರಿ, ಸಮಯ 8 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ
13: और अब मुख्य समाचार. बिहार के मुख्यमंत्री सम्राट चौधरी आज अपने मंत्रिमंडल का विस्तार करेंगे. प्रधानमंत्री नरेंद्र मोदी, गृहमंत्री अमित शाह सहित कई गणमान्य व्यक्ति पटना में शपथ ग्रहण समारोह में शामिल होंगे. केरलम के नव निर्वाचित कांग्रेस विधायक आज

0: ಅವರೇ ಕಾರ್ಯಕ್ರಮಗಳ ಕೊಡುಗೆ ನೀಡುತ್ತಾರೆ. ಇದರಲ್ಲಿ ಭಾಗವಹಿಸುವವರೂ ಅವರೇ, ಕೇಳುಗರೂ ಅವರೇ. ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ವಿಚಾರಗಳ ಮೂಲಕ ಸಮಾಜದ ಮೇಲೆ ಪ್ರಭಾವ ಬೀರುವವರೂ ಅವರೇ. ಆ ಕಾರ್ಯಕ್ರಮಗಳನ್ನು ಕೇಳಿ ಪ್ರಭಾವಕ್ಕೆ ಒಳಗಾಗುವವರೂ ಅವರೇ. ಒಂದು ಬಾರಿ ಶ್ರೋತೃಗಳು ನೀಡುವ ಸ್ಥಾನದಲ್ಲಿದ್ದರೆ ಆಕಾಶವಾಣಿ ಸ್ವೀಕರಿಸುವ ಸ್ಥಾನದಲ್ಲಿಯೂ, ಇನ್ನೊಂದು ಬಾರಿ ಶ್ರೋತೃಗಳು ಸ್ವೀಕರಿಸುವ ಸ್ಥಾನದಲ್ಲಿದ್ದರೆ ಆಕಾಶವಾಣಿ ನೀಡುವ ಸ್ಥಾನದಲ್ಲಿಯೂ ಇರುತ್ತದೆ. ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತದೆ. ಆದ್ದರಿಂದಲೇ ಇವು ಒಂದಕ್ಕೊಂದು ಪೂರಕವಾಗಿಯೂ ಪ್ರೇರಕವಾಗಿಯೂ ಇವೆ ಎನ್ನಬಹುದು. ನಮ್ಮ ದೇಶ ಉನ್ನತ ಸಾಂಸ್ಕೃತಿಕ ಹಿರಿಮೆಯನ್ನು, ಪರಂಪರೆಯನ್ನೂ ಹೊಂದಿರುವ ದೇಶ. ಕಾಲದ ಓಟಕ್ಕೆ ಸಿಲುಕಿ ನಮ್ಮ ರೂಢಿನೀತಿ ಸಂಪ್ರದಾಯಗಳು ಜನಮಾನಸದಿಂದ ಮರೆಯಾಗಬಾರದೆಂಬ ಉದ್ದೇಶದಿಂದ ಹಬ್ಬ ಹರಿದಿನಗಳ ಪಟ್ಟಿಯೊಂದನ್ನು ಪ್ರತಿ ಆಕಾಶವಾಣಿಯು ತಯಾರಿಸಿಕೊಳ್ಳುತ್ತದೆ. ಆ ಪಟ್ಟಿಯಲ್ಲಿ ಪ್ರಮುಖ ದಿನಗಳು, ದಿನಾಚರಣೆಗಳು, ಗಣ್ಯ ವ್ಯಕ್ತಿಗಳ ಜನ್ಮದಿನ ಅಥವಾ ಸ್ಮರಣೆ, ಹಬ್ಬಗಳು ಮಾತ್ರವಲ್ಲದೆ ಈ ಆಧುನಿಕ ಯುಗದಲ್ಲಿ ಮರೆತೇ ಹೋಗಿರುವ ಅನೇಕ ದಿನಗಳು ಸೇರಿರುತ್ತವೆ. ಅವುಗಳ ಕಾರ್ಯಕ್ರಮ ಮಹತ್ವದ ಅನ್ವಯ ಬೇರೆ ಬೇರೆ ಕಾರ್ಯಕ್ರಮ ಪ್ರಕಾರಗಳಲ್ಲಿ ಅವುಗಳನ್ನು ಅಳವಡಿಸಿ ಪ್ರಸಾರ ಮಾಡಲಾಗುತ್ತದೆ. ಉದಾಹರಣೆಗೆ, ಯುವಜನರಿಗೆ ಇರುವ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಜೀವನವನ್ನು, ಸಾಧನೆಯನ್ನು ನೆನಪಿಸುವ ಭಾಷಣ, ರೂಪಕ, ಸಂದರ್ಶನಾಧಾರಿತ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದು, ಅದರಂತೆ ಮಹಿಳಾ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ವ್ರತಾಚರಣೆ, ವಿಧಿವಿಧಾನಗಳು, ಹಬ್ಬಗಳಿಗೆ ಹಿಂದಿನ ಕಾಲದವರು ಮಾಡುತ್ತಿದ್ದ ವಿಶೇಷ ಭಕ್ಷ್ಯಗಳು, ಮದರ್ ತೆರೆಸಾ ಅವರ ಜೀವನ ಕುರಿತ ಕಾರ್ಯಕ್ರಮ, ಕ್ರಿಸ್ಮಸ್ ಹಬ್ಬದ ಆಚರಣೆ, ರಂಜಾನ್ ಮೊಹರಂ ಹಬ್ಬಗಳ ಆಚರಣೆ ಮುಂತಾದ ಎಲ್ಲ ಜಾತಿ ಮತಗಳ ಧಾರ್ಮಿಕ ಹಿನ್ನೆಲೆಗಳ ಜನರಿಗೆ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಾಗುವುದು. ಇದರಿಂದ ಆಧುನಿಕತೆಯ ಭರಾಟೆಗೆ ಸಿಲುಕಿ ನಲುಗುತ್ತಿರುವ ನಮ್ಮ ಅನೇಕ ಸಂಪ್ರದಾಯಗಳು, ಆಚರಣೆಗಳು ಪುನರುಜ್ಜೀವನಗೊಳ್ಳುತ್ತಿವೆ. ಒಂದು ಸಮೂಹ ಮಾಧ್ಯಮ ಮಾಡಬಹುದಾದ ಅತಿ ದೊಡ್ಡ ಕೆಲಸ ಇದಾಗಿದೆ. ಸಾಂಸ್ಕೃತಿಕ ಪುನರುಜ್ಜೀವನದಲ್ಲಿ ಆಕಾಶವಾಣಿ ಅಮೂಲ್ಯ ಕೆಲಸ ಮಾಡುತ್ತಾ ಸಂಸ್ಕೃತಿ ಪರಂಪರೆಯ ರಕ್ಷಕನೂ ಆಗಿದೆ. ಇನ್ನು ಭಾವೈಕ್ಯತೆ. ವಿಭಿನ್ನ ಸಂಸ್ಕೃತಿ ಭಾಷೆಗಳ ನೆಲೆಬೀಡಾಗಿರುವ ಭಾರತದಲ್ಲಿ ಆಕಾಶವಾಣಿ ಮಾಡುತ್ತಿರುವ ಇನ್ನೊಂದು ಮಹತ್ತರ ಕಾರ್ಯ ಎಂದರೆ ಭಾವೈಕ್ಯತೆಯನ್ನು ಬೆಳೆಸುವುದು. ಆಕಾಶವಾಣಿಯಲ್ಲಿ ಬೇರೆ ಬೇರೆ ಭಾಷೆಗಳ ಸಂಗೀತ ಎಲ್ಲೆಡೆ ಪ್ರಸಾರವಾಗುತ್ತದೆ. ಇದರಿಂದ ಗೀತೆಗಳೊಂದಿಗೆ ಗಾಯಕರು ಎಲ್ಲೆಡೆ ಪರಿಚಿತರಾಗುತ್ತಾರೆ. ಭಾವೈಕ್ಯತೆಯನ್ನು ಸಾಧಿಸುವ ಉದ್ದೇಶದಿಂದ ಆಕಾಶವಾಣಿಯಲ್ಲಿ ಸ್ನೇಹ ಭಾರತಿ ಎಂಬ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಇದರಲ್ಲಿ ಕೇಂದ್ರಗಳು ತಮ್ಮ ರಾಜ್ಯದ ಭಾಷೆಗಳೊಂದಿಗೆ ಪಕ್ಕದ ರಾಜ್ಯಗಳ ಭಾಷೆಯ ಕಾರ್ಯಕ್ರಮವನ್ನು ವಾರಕ್ಕೊಮ್ಮೆ ಪ್ರಸಾರ ಮಾಡುತ್ತವೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮಗೆ pexcobllr@gmail.com ಅಥವಾ ನಿಲಯ ನಿರ್ದೇಶಕರು, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು, ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಈಗ ಕಾರ್ಯಕ್ರಮ ಆಕಾಶ ಪುಟ್ಟಿ.
3: ಸವಿ ಸವಿ ನೆನಪು,
4: ಸವಿ ಸವಿ ನೆನಪು. ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
5: ಆತ್ಮೀಯ ಪ್ರೀತಿಯ ಕೇಳುಗರಿಗೆಲ್ಲ ಇಂದಿನ ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದು ನಮ್ಮ ಜೊತೆಗಿದ್ದಾರೆ ಮೈಸೂರಿನ ಅನಿತಾ ಅಶೋಕ್ ಅವರು. ನಮಸ್ಕಾರ ಅನಿತಾ ಅಶೋಕ್ ಅವರು, ತಾವು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಆದರದ ಸ್ವಾಗತ
6: ಸರ್. ನಾನಿಲ್ಲಿ ಬಂದು ಅವಕಾಶ ಮಾಡಿಕೊಡ್ತಿದ್ದೀರಿ ಕಾರ್ಯಕ್ರಮ ನೀಡೋದಕ್ಕೆ. ಸೊ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್.
5: ತಾವು ಸಮುದ್ಯತ ಶ್ರೋತೃ ಸಂಘದ ಸದಸ್ಯರು.
6: ಹೌದು ಸರ್.
5: ನಿಮ್ಮ ಒಂದು ಶ್ರೋತೃ ಸಂಘದಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಿ?
6: ನಮ್ಮ ಶ್ರೋತೃ ಸಮುದಿತ

0: ಸಂಘದಲ್ಲಿ ಬಹುಶಃ ಒಂದು 150ಕ್ಕಿಂತ ಹೆಚ್ಚು ಶ್ರೋತೃಗಳು ಇದ್ದಾರೆ ಅಂತ ನನ್ನ ಎಕ್ಸಾಕ್ಟ್ ಆಗಿ ಹೇಳಬಲ್ಲೆ. ಆದರೆ ಅದರಲ್ಲಿ ಆಕ್ಟಿವ್ ಆಗಿ ನಾವೆಲ್ಲ ಒಂದು 60-70 ಜನ ತುಂಬಾ ಆಕ್ಟಿವ್ ಆಗಿದ್ದೀವಿ.
1: ಸಮುದ್ಯತ ಒಂದು ಶ್ರೋತೃ ಸಂಘದ ಉದ್ದೇಶ ಏನಿದೆ ಅಂತ?
0: ಸರ್, ನಾವೆಲ್ಲ ಮೈಸೂರಲ್ಲಿ ನಮ್ಮ ಮೈಸೂರು ಆಕಾಶವಾಣಿಯಲ್ಲಿ ಒಂದು ಹಳೆ ಸಂಸ್ಕಾರ ಅಥವಾ ಕೇಳುಗರು ಅಂತ ಹೇಳಿ ತುಂಬಾ ಸೀನಿಯರ್ಸ್ ಮತ್ತೆ ಹಳಬ್ರು ತುಂಬಾ ಜನ ಇದ್ದೀವಿ. ಸೊ ನಮ್ಮ ಆಕಾಶವಾಣಿಯಲ್ಲಿ ಇದ್ದಂತ ಒಬ್ರು ಆಫೀಸರ್ ನಮ್ಗೆ ಇದೊಂದು ಐಡಿಯಾ ಕೊಟ್ಟಿದ್ದ. ಅವ್ರೆ ಆಕ್ಚುಲಿ ಸುಬ್ರಹ್ಮಣ್ಯ ಸರ್ ಅಂತ, ಅವರು ಮೂಲಕ ನಮ್ಗೆ ಇದೊಂದು ಮಾಡೋದಕ್ಕೆ ಅವಕಾಶ ಸಿಕ್ತು. ಸೊ ಈ ಮೂಲಕ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಹಿರಿಯರೊಬ್ರು, ಇವತ್ತು ಅವರಿಲ್ಲ, ಅವರು ಅವ್ರ ಹೆಸರು ರುಕ್ಮಿಣಿ ಅಂತ, ಅವರು ಬ್ಲೈಂಡ್, ಅವರು ಮ್ಯೂಸಿಕ್ ಟೀಚರ್ ಆಗಿ ಇದ್ದವರು. ಸೊ ಅವ್ರಿಗೆ ಆಕಾಶವಾಣಿ ಕೇಳೋದು ಅವ್ರದ್ದು ಬಹಳ ಒಳ್ಳೆ ಪ್ಯಾಷನ್ ಆಗಿತ್ತು. ಅವ್ರ ಮೂಲಕ ಇದು ಓಪನ್ ಆಯ್ತು. ಸೊ ಅವರೇ ಮೊದಲ ನಮ್ಮ ಅಧ್ಯಕ್ಷರಾಗಿದ್ರು. ಸೊ ಇದು ಓಪನ್ ಆಗಿ ಬಹುಶಃ ಒಂದು 14 ವರ್ಷಕ್ಕಿಂತ ಹೆಚ್ಚಾಗಿದೆ ಸರ್.
1: 14 ವರ್ಷದ ಒಂದು ಏನು ಸ್ಥಾಪನೆ,
0: 14 ವರ್ಷಕ್ಕಿಂತ ಜಾಸ್ತಿನೇ ಆಗಿದೆ. ನಾವು 14 ವರ್ಷದಿಂದ ಇದನ್ನ ಹಾಗೆ ಬೆಳೆಸ್ಕೋತಾ ಕೂಡ ಬರ್ತಾ ಇದೀವಿ. ಇದರಲ್ಲಿ ಯಾವುದೇ ರೀತಿಲಿ ಕಡಿಮೆ ಆಗಿದೆ ಅಂತ ನಂಗೆ ಅನ್ಸಿಲ್ಲ. ಇನ್ನೂ ಅದು ಹೆಚ್ಚಾಗಿ ಇನ್ನೂ ಹೆಸರು ಮಾಡ್ತಾ ಇದೆ. ಸಮುದ್ಯತ ಅನ್ನೋದು ಬಹಳ ಹೆಸರು ಮಾಡ್ತಾ ಇದೆ ಸರ್.
1: ನಿಮ್ಮ ಒಂದು ಸಮುದ್ಯತ ಶ್ರೋತೃ ಸಂಘ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಭಾಗವಹಿಸ್ತಾ ಇದೆ, ನಡೆಸ್ತಾ ಇದೆ ಅಂತ ನಾನು ಕೇಳಿದ್ದೀನಿ. ಯಾವ್ಯಾವ ತರದ ಒಂದು ಸಾಮಾಜಿಕ ಚಟುವಟಿಕೆಗಳನ್ನ ನಿಮ್ಮ ಶ್ರೋತೃ ಸಂಘ ಮಾಡ್ತಾ ಇದೆ ಅಂತೀರ ತಾವು?
0: ಇವಾಗ ಬರೀ ಕೇಳುಗರಾಗಿ ನಾವು ಬರೀ ಆಕಾಶವಾಣಿ ಕೇಳೋದಷ್ಟೇ ನಮ್ಮ ಉದ್ದೇಶ ಆಗಿರಬಾರ್ದು. ಇವಾಗ ಆಕಾಶವಾಣಿ ಹೇಗೆ ನಮ್ಗೆ ಎಷ್ಟೋ ವಿಚಾರದಲ್ಲಿ ದಾರಿ ತೋರಿಸಿರುತ್ತೆ, ಬೇರೆ ಬೇರೆ ವಿಚಾರಗಳ ಮೂಲಕ ನಮ್ಮನ್ನ ಎಚ್ಚೆತ್ತಿಸುತ್ತೆ, ಹಾಗೆ ನಮ್ಮ ಬಳಗ ಕೂಡ ಅಷ್ಟೇ ಚೆನ್ನಾಗಿ ಇರಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಬೇಕಾದಷ್ಟು ಚಟುವಟಿಕೆಗಳನ್ನ ಇಟ್ಕೊಂಡು ಬಂದಿದ್ದೀವಿ. ಅದರಲ್ಲಿ ನಿರಂತರವಾಗಿ ಬರ್ತಾ ಇರೋದು ಅಂದ್ರೆ ಪ್ರತಿಭಾ ಪುರಸ್ಕಾರ ಅಂತ ಏನು ಹೇಳ್ತೀವಿ, ಅದು ಫಸ್ಟ್ ಆದ್ಯತೆ ಇದೆ. ನಮ್ಮ ಬಳಗದ ಅಥವಾ ನಾವು ಪರಿಸರದಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಕೇಳುಗರ ಸದಸ್ಯರಾಗಿರಬಹುದು ಅಥವಾ ನಾವು ಯಾವುದೇ ಒಂದು ಸ್ಥಳ ಆಯ್ಕೆ ಮಾಡಿರ್ತೀವಿ, ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡ್ತೀವಿ ನಾವು. ಆ ಸಮಯದಲ್ಲಿ ಯಾವುದೇ ಹತ್ತಿರದ ಸುತ್ತಮುತ್ತಲು ಇರುವಂತ ಗ್ರಾಮದ ಮಕ್ಕಳಾಗಿರ್ಲಿ ಯಾರನ್ನಾದ್ರೂ ಒಬ್ಬರನ್ನ ಗುರುತಿಸ್ತೀವಿ. ಅಂದ್ರೆ 10th ಪಾಸ್ ಆಗಿರ್ಬೇಕು, ಇಲ್ಲ 2nd PUC, ಅದ್ರ ಮೂಲಕ ಯಾರು ಹೆಚ್ಚಿನ ಅಂಕೆ ತಗೊಂಡಿದ್ದಾರೆ ಅವರಿಗೆ ನಾವು ಪ್ರತಿಭಾ ಪುರಸ್ಕಾರದ ಮೂಲಕ ಅವರನ್ನ ಅಭಿನಂದಿಸ್ತೀವಿ. ಅದಷ್ಟೇ ಅಲ್ಲದೆ ಯಾವ್ದಾದ್ರು ಹಳ್ಳಿಗಳಲ್ಲಿ ಹೋದಾಗ ಸ್ವಚ್ಛತೆ ಕಾರ್ಯಕ್ರಮ ಕೂಡ ಮಾಡ್ತಾ ಇದೀವಿ. ಇದಾದ್ಮೇಲೆ ಕೊರೋನಾ ಸಮಸ್ಯೆ ಇದ್ದಂತ ಕಾಲದಲ್ಲಿ ಊಟ ಮತ್ತೆ ಅದೇನು ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ವಿ ಅವಾಗೆಲ್ಲ, ಅದನ್ನೆಲ್ಲ ನಾವು ಹಂಚಿದ್ದೀವಿ. ಆಮೇಲೆ ಎನ್ವಿರಾನ್ಮೆಂಟಲ್ ಡೇಗೋಸ್ಕರ ಗಿಡಗಳನ್ನ ಆಕಾಶವಾಣಿ ಪ್ರೆಮಿಸಸ್ ನಲ್ಲೇ ನಾವು ಗಿಡ ನೆಟ್ಟಿರುವಂತ ಕೆಲಸ ಕೂಡ ಆಗಿದೆ.
1: ತುಂಬಾ ಸಂತೋಷ ಅನಿತಾ ಅಶೋಕ್ ಅವರೇ. ನಿಮ್ಮ ಒಂದು ಶ್ರೋತೃ ಸಂಘದ ಒಂದು ಸಭೆ ನಡೀತಾ ಇರತ್ತಾ ಏನ ನಿರಂತರವಾಗಿ, ವಾರಕ್ಕೊಂದ್ಸಲ ಅಥವಾ ತಿಂಗಳಿಗೊಂದ್ಸಲ?
0: 3 ತಿಂಗಳಿಗೊಂದ್ಸಲ ಒಂದು ಮೀಟಿಂಗ್ ಅಂತ ಮಾಡ್ತೀವಿ. ಅಂದ್ರೆ ವಾರ್ಷಿಕೋತ್ಸವಕ್ಕೆ ಬೇಕಾಗಿರುವಂತ ವಿಚಾರಗಳನ್ನ ಅಲ್ಲಿ ಮಾತುಕತೆ ಮೂಲಕ ಎಲ್ಲ ನಿಗದಿ ಮಾಡ್ಕೋತೀವಿ. ಹಾಗೆ ಯಾರಾದ್ರೂ ಹೊಸ ಸೇರ್ಪಡೆ ಆಗಿರ್ತಾರೆ ಅವ್ರಿಗೂ ಏನಾದ್ರೂ ಗೊತ್ತಾಗ್ಬೇಕು ಅನ್ನೋದು ಉದ್ದೇಶ ಆಗಿರುತ್ತೆ. ಈ ಸಂಘದ ಮೂಲಕ ನಾವು ಬೇಕಾದಷ್ಟು ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಗ್ರೂಪ್ ಕಾರ್ಯಕ್ರಮಗಳನ್ನ ತುಂಬಾ ಅವಕಾಶ ಸಿಕ್ಕಿದೆ ನಮ್ಗೆ ಇದ್ರ ಮೂಲಕ ಸರ್.
1: ಈಗ ನಿಮ್ಮ ಸಮುದ್ಯತ ಶ್ರೋತೃ ಸಂಘದಿಂದ ನಮ್ಮ ಆಕಾಶವಾಣಿಗೆ ಸಲಹೆ ಸೂಚನೆಗಳನ್ನು ಕೊಡುವಂತದ್ದು, ಮೆಚ್ಚುಗೆ ವ್ಯಕ್ತಪಡಿಸುವಂತದ್ದು ಅಥವಾ ನಿಮ್ಮ ಕುಂದುಕೊರತೆಗಳನ್ನ ಶ್ರೋತೃ ಸಂಘದ ಮುಖಾಂತರ ನಮ್ಗೆ ತಿಳಿಸುವಂತದ್ದು, ಈ ತರ ಒಂದು ಕಾರ್ಯಕ್ರಮಗಳು ನಡೀತಾ ಇದೆಯಾ ಚಟುವಟಿಕೆಗಳು?
0: ಖಂಡಿತವಾಗಿಯೂ ಸರ್, ಅದು ಆಗ್ತಿದೆ. ಇವಾಗ ನಮ್ಗೆ ಏನೋ ಅಲ್ಲಿ ಒಂದು ಕಾರ್ಯಕ್ರಮದ ಒಂದು ಒಳ್ಳೆ ಮಾತುಗಳನ್ನಾದ್ರೂ ಆಗಿರಬಹುದು ಅಥವಾ ಮತ್ತೆ ಇನ್ನ ಹೆಚ್ಚಿನ ಯಾವ್ದಾದ್ರು ಕಾರ್ಯಕ್ರಮನ ನಾವು ಈ ರೀತಿಲಿ ಅದನ್ನ ಹೆಚ್ಚಿನ ಬೆಳವಣಿಗೆಯಲ್ಲಿ ಕೊಟ್ಟು ಮಾಡಿಕೊಡಿ ಮಾಡುವಂತದ್ದು ಬೇಕಾದಷ್ಟು ಪ್ಲಾಟ್ಫಾರ್ಮ್ ಅಲ್ಲಿ ಆಗಿದೆ ಸರ್. ಅವರು ಹಾಗೆ ನಮ್ಗೆ ಅದನ್ನ ರೆಸ್ಪೆಕ್ಟ್ ಮಾಡಿದ್ದಾರೆ ಕೂಡ. ಸೊ ಇದು ನಮ್ಮ ಅವರ ಒಂದು ಬಾಂಧವ್ಯನ ತೋರಿಸಿದೆ ಕೂಡ, ಕೇಳುಗರಾಗಿ ಮತ್ತೆ ಆಕಾಶವಾಣಿ ಬಾಂಧವ್ಯಕ್ಕೆ ಇದೊಂದು ಸಮುದ್ಯತ ಒಂದು ಬ್ರಿಡ್ಜ್ ಆಗಿದೆ ಸರ್ ಆಕ್ಚುಲಿ.
1: ತುಂಬಾ ಸಂತೋಷ ಅನಿತಾ ಅವರೇ. ಮತ್ತೆ ನಿಮ್ಮ ಒಂದು ಕಾರ್ಯ ಚಟುವಟಿಕೆಗಳ ಬಗ್ಗೆ ಹೀಗೆ ಮಾತಾಡ್ತಾ ಹೋದ್ರೆ ನಮ್ಮ ಕಾರ್ಯಕ್ರಮಗಳಿಗೆ ಕರೆ ಮಾಡುವಂತದ್ದು ಅಥವಾ SMS ಸಂದೇಶವನ್ನು ಕಳಿಸುವಂತದ್ದು, ಹಾಡನ್ನು ಕೇಳುವಂತದ್ದು ಅಥವಾ ನೀವು ಏನೋ ಒಂದು ಹೇಳಿಕೆಯನ್ನು ಕೊಡಬೇಕು ಮಾಡಬೇಕು ಅನ್ನೋದಾದ್ರೆ ಯಾವ ತರ ನೀವು ಸಂಪರ್ಕ ಬೆಳೆಸ್ಕೊಂಡಿದ್ದೀರಾ ಆಕಾಶವಾಣಿ ಜೊತೆ?
0: ಸರ್, ನಮ್ಗೆ ಒಂದು ಲಿಬರ್ಟಿ ಅಂತೂ ಇದೆ. ನಾವೆಲ್ಲ ಸಮುದ್ಯತಾ ಬಳಗದವರು ಅಂದಿದ ತಕ್ಷಣನೇ ನಮ್ಗೆ ಒಂದು ಆತ್ಮೀಯತೆ ಹೆಚ್ಚಾಗಿ ಸಿಕ್ಕಿದೆ. ಸ್ವಲ್ಪ ಸುಲಭವಾಗಿನೂ ಆತ್ಮೀಯತೆ ಇದೆ. ಅಲ್ಲಿ ಹೋಗ್ತಿರ್ತೀವಿ ಅವಾಗವಾಗ, ನಮ್ದು ಏನಾದ್ರು ವಿಚಾರಗಳಿದ್ರೆ ಕೇಳ್ಕೋತೀವಿ, ನಾವು ಈ ತರದ ಒಂದು ಕಾರ್ಯಕ್ರಮ ಮಾಡಬಹುದಾ, ಈ ತರ ವಿಚಾರ ಇದೆ ಅಂತ ಹೇಳಿದಾಗ ಕೂತು ಮಾತುಕತೆ ಆಡಿರುವಂತದ್ದು ಇದೆ. ಇನ್ ಮಿಕ್ಕಂತೆ ನಮ್ಗೆ ನೀವು ಹೇಳಿದಾಗೆ SMS ಇವತ್ತೇನಿದೆ ಅದ್ರ ಮೂಲಕ ಹಾಡುಗಳು ಕೇಳುವಂತದ್ದು.

0: ಆಕಾಶವಾಣಿ ಫೋನ್ ಇನ್ ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ಅದಕ್ಕೂ ಸ್ಪಂದಿಸ್ತೀವಿ. ಒಟ್ಟಾರೆ ಆಕಾಶವಾಣಿಗೆಲ್ಲ ನಾವು ಏನು ಆಕಾಶವಾಣಿಯಿಂದ ಪಡ್ಕೋಬಹುದು, ಹೆಚ್ಚಾಗಿ ಪಡ್ಕೊಂಡಿದೀವಿ ಸರ್. ಆಕಾಶವಾಣಿ ಕಾರ್ಯಕ್ರಮದ ಮೂಲಕ ಏನೇನೆಲ್ಲ ಅವಕಾಶಗಳು ಕೊಟ್ಟಿದಾರೋ ಅದನ್ನೆಲ್ಲ ನಾವು ಸದುಪಯೋಗ ಮಾಡ್ಕೊಂಡಿದ್ದೀವಿ.
1: ಅನಿತಾ ಅಶೋಕ್ ಅವರೇ, ಈಗ ನಿಮಗಾಗಿ ಒಂದು ಹಾಡನ್ನ ಕೇಳಿಸೋಣ. ಯಾವ ಹಾಡು ತಮ್ಗೆ ಇಷ್ಟ ಅಂತಿರತ್ತಾವ
0: ಸರ್? ನಾವೆಲ್ಲ ಬಹುಶಃ ಎಲ್ಲ ಕ್ಲಾಸಿಕ್ ಹಳೆ ಹಾಡುಗಳ ಮೂಲಕನೇ ಕೇಳ್ಕೊಂಡು ಖುಷಿ ಪಟ್ಟಿರೋಂಥವ್ರು. ಪಲ್ಲವಿ ಅನುಪಲ್ಲವಿ ಚಿತ್ರದ ಒಂದು ಯುಗಳ ಗೀತೆ ಇದೆ, ಅದನ್ನೇ ಕೇಳ್ಕೊತೀನಿ ನಾನು.
1: ಇಳಿರಾಜ್ ಅವರ ಒಂದು ಮಧುರವಾದಂತಹ ಸಂಗೀತ ಸಂಯೋಜನೆಯ ಈ ಗೀತೆಯನ್ನೇ ಕೇಳೋಣ, ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ.
0: ಓಕೆ ಸರ್.

ಹಾಡಿನ ನಂತರ ಆಕಾಶ ಬುಟ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಕೇಳುಗರೆ, ನಮ್ಮೊಂದಿಗಿದ್ದಾರೆ ಸಮುದ್ರಿತ ಶ್ರೋತೃ ಸಂಘದ ಸದಸ್ಯರಾದಂತಹ ಅನಿತಾ ಅಶೋಕ್ ಅವರು. ಇವರು ಮೈಸೂರಿಂದ ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಬಂದಿದ್ದಾರೆ.

0: ನಮಸ್ಕಾರ ಪುನಃ ನಿಮಗೆ.
1: ನಮಸ್ತೆ ಸರ್, ಮತ್ತೆ ಮತ್ತೆ ನನ್ನನ್ನು ಹೀಗೆ ಸ್ವಾಗತಿಸ್ತಾ ಇದ್ದೀರಿ, ಅದಕ್ಕಾಗಿ ಥ್ಯಾಂಕ್ ಯು ಸರ್.
0: ಆಕಾಶವಾಣಿ ಕೇಳ್ತಾ ಕೇಳ್ತಾ ಎಷ್ಟೋ ಜನ ತಮ್ಮ ವೈಯಕ್ತಿಕವಾಗಿ ಬೆಳವಣಿಗೆ ಆಗಿರ್ತಾರೆ. ಚೆನ್ನಾಗಿ ಮಾತಾಡೋದ್ರಲ್ಲಿ, ಭಾಷಣ ಮಾಡೋದ್ರಲ್ಲಿ, ಸಂಗೀತ ಹಾಡೋದ್ರಲ್ಲಿ, ಹಾಡಾಡೋದ್ರಲ್ಲಾಗ್ಲಿ, ಅಥವಾ ಜನರ ಜೊತೆ ಬೆರೆಯೋದಾಗ್ಲಿ, ಈ ತರದ ಒಂದು ಅಭ್ಯಾಸಗಳನ್ನು ಆಕಾಶವಾಣಿ ಕೇಳಿ ನಾವು ಅದನ್ನ ಬೆಳೆಸ್ಕೊಂಡಿದ್ದೀವಿ ಉತ್ತಮ ರೀತಿಯಲ್ಲಿ ಅಂತ ತುಂಬಾ ಜನ ಹೇಳಿರೋದನ್ನ ನಾನು ಕೇಳಿದ್ದೀನಿ. ಶ್ರೋತೃ ಸಂಘದಿಂದ ಅನುಭವ ಆಗಿದೆಯಾ
1: ಸರ್? ಫಸ್ಟ್ ಏನ್ ಹೇಳ್ತೀವಿ ನಾವು, ಹೇಳ್ಬೇಕಾದ್ರೆ ಬಿ ಎ ಗುಡ್ ಲಿಸ್ನರ್ ಅಂತ ಹೇಳ್ತೀವಿ. ಸೊ ಆಕಾಶವಾಣಿ ಆ ರೀತಿ ಒಂದು ಅವಕಾಶ ನಮಗ್ ಕೊಟ್ಟಿದೆ. ಪ್ರತ್ಯೇಕವಾಗಿ ಅಂದ್ರೆ ಇಂಡಿವಿಜುವಲ್ ಆಗಿನೇ ಹೇಳ್ಬೇಕು ಅಂದಾಗ, ಕೇಳ್ತಾ ಕೇಳ್ತಾ ನಾವು ಆಕಾಶವಾಣಿ ಕೆಲಸ, ಒಂದು ಕೆಲಸ ಕಾರ್ಯ ಚಟುವಟಿಕೆ ಏನೇ ಆಗ್ಲಿ, ಮನೆಯಲ್ಲಿ ಸಮಯ ಪರಿಪಾಲನೆ ಫಸ್ಟ್ ಕಲ್ಸ್ಕೊಟ್ಟಿದೆ. ಹೀಗೆ ನಾವು ಶ್ರೋತೃ ಬಳಗ ಅಂತ ಹೇಳ್ದಾಗ್ಲೇ ಅಲ್ಲೇ ಅರ್ಥ ಆಗುತ್ತೆ, ಅದು ಒಬ್ಬರಿಂದ ಸಾಧ್ಯ ಅಲ್ಲದೆ ಇರುವಂತದ್ದು. ನಾವೆಲ್ಲ ಒಟ್ಟುಗೂಡ್ಕೊಂಡು ಆ ಬಳಗ ಮಾಡಿರೋದು. ಸೊ ಈ ಬಳಗ ಮಾಡಬೇಕಾದ್ರೆ ನಾವು ಎಲ್ಲಿ ರೇಡಿಯೋ ಫೋನಿನ ಕಾರ್ಯಕ್ರಮ ಒಂದು ನಡೀತಾ ಇರಬೇಕಾದ್ರೆ ಒಬ್ರಿಗೊಬ್ರು ಫೋನ್ ನಲ್ಲಿ ಹೆಸರುಗಳು ಕೇಳ್ತಾ ಬರ್ತಾ ಇದ್ವಿ. ಸೊ ಅವ್ರು ನಮ್ಮಲ್ಲಿ ಹೆಸರು ಹೇಳ್ಬೇಕಾದ್ರೆ ಅವ್ರು ಯಾವ ಏರಿಯಾನಲ್ಲಿ ಇದಾರೆ ಅನ್ನೋದು ಕೂಡ ಗೊತ್ತಾಗ್ತಿತ್ತು. ನಮ್ಗೆ ಖುಷಿ ಆಗ್ತಿತ್ತು, ಓ ನಮ್ಮ ಅಕ್ಕಪಕ್ಕದ ಏರಿಯಾನಲ್ಲಿ ಇವರು ಇದಾರಾ ಇವರು ಇದಾರಾ ಅಂತ. ನಾವು ಆ ಟೈಮಲ್ಲಿ ಒಂದು ಒಳ್ಳೆ ಎಂಥೂಸಿಯಾಸಮ್ ಏನು ಅಂದ್ರೆ ಆಕಾಶವಾಣಿಗೆ ಫೋನ್ ಮಾಡಿ ಅವ್ರ ನಂಬರ್ನ ನಾವು ಇಸ್ಕೋತಾ ಇದ್ವಿ. ಸೊ ಒಬ್ರಿಗೊಬ್ರಿಗೆ ಅದು ನಂಬರ್ ಎಕ್ಸ್ಚೇಂಜ್ ಆಯ್ತು. ಎಕ್ಸ್ಚೇಂಜ್ ಆದ್ಮೇಲೆ ಒಬ್ರಿಗೊಬ್ರು ಫ್ರೆಂಡ್ಶಿಪ್ ಮಾಡ್ಕೊಂಡ್ವಿ. ಹೀಗೆ ಅದೊಂದು ದೊಡ್ಡ ಬಳಗ ಆಗಿ ಕ್ರಿಯೇಟ್ ಆಯ್ತು. ಎಲ್ಲ ಸೇರಿ ಇವತ್ತಿಗೆ ಸಮುದ್ರತ ಬಳಗ ಅಂತ ಬಂದಿದೆ. ತುಂಬಾ ಜನ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ನಮ್ಮ ಅಕ್ಕಪಕ್ಕದ ಹಳ್ಳಿಗಳಿಂದ ಕೂಡ ಕೇಳುಗರು ಬಂದು ಈ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ಅವ್ರ ಹಳ್ಳಿ ವಾತಾವರಣದ ವಿಚಾರ, ಅಲ್ಲಿಯ ಏನಿದೆ, ಏನಾದ್ರೂ ಒಂದು ಹೊಸ ಬಗೆಯಾಗಿ ಏನಾದ್ರೂ ಇರುವಂತದ್ದು, ರೈತರು ತುಂಬಾ ಜನ ನಮಗೆ ಸ್ನೇಹಿತರಾಗಿದ್ದಾರೆ. ಸೊ ಈ ಸಮುದ್ರತ ಬಳಗದಿಂದ ರೈತ ಕಾರ್ಯಕ್ರಮ ಅಂತೂ ತುಂಬಾ ಹೆಚ್ಚಿನ ಗಟ್ಟಲೆ ನಡೀತಾ ಇದೆ ಸರ್. ಇದಂತೂ ತುಂಬಾ ಖುಷಿ ಸಮಾಚಾರ. ಇವತ್ತಿಗೂ ಅಷ್ಟೇ ಯಾವ್ದಾದ್ರು ಫೋರಂ ಅಲ್ಲಿ ನಮ್ಮ ಇದಕ್ಕೆ ಕೇಶವಮೂರ್ತಿ ಸರ್ ಇದಾರೆ, ಅವ್ರು ಇದನ್ನ ನೋಡ್ಕೊಳ್ಳುವಂತವ್ರು. ಅವ್ರ ಮೂಲಕ ಈ ರೈತರ ಸಮಸ್ಯೆದು, ರೈತರ ಕಾರ್ಯಕ್ರಮ, ಅದಕ್ಕೆ ಬೇಕಾಗಿರುವಂತ ಬೆಳವಣಿಗೆ ಕಾರ್ಯಕ್ರಮಗಳನ್ನ ಹೆಚ್ಚಾಗಿ ಮಾಡ್ಕೊಡ್ತಾ ಇದಾರೆ ಸರ್.
0: ಈಗ ನಮ್ಮ ಆಕಾಶವಾಣಿ ತಕ್ಷಣ ವಿವಿಧ ರೀತಿಯ ಕಾರ್ಯಕ್ರಮಗಳು, ಇದರಲ್ಲಿ ನಿಮ್ಮ ಶ್ರೋತೃ ಸಂಘಕ್ಕೆ ವಿಶೇಷವಾಗಿ ನೀವು ಗಮನಿಸಿದ ಹಾಗೆ ಯಾವ ಒಂದು ಕಾರ್ಯಕ್ರಮ ಹೆಚ್ಚಾಗಿ ಜನ ಕೇಳ್ತಿದ್ದಾರೆ ಅಂತ ತಾವು ಗಮನಿಸಿರಬಹುದು
1: ಸರ್? ನಾನು ಹೇಳಿದಂಗೆ ರೈತರದು ಕೃಷಿ ರಂಗ ತುಂಬಾನೇ ಅದು ಒಳ್ಳೆ ಪಾಪ್ಯುಲರ್. ಯಾಕಂದ್ರೆ ಮೈಸೂರು ನಗರದ ಸುತ್ತಮುತ್ತ ಇರುವಂತಹ ಎಷ್ಟೋ ಗ್ರಾಮಗಳಿಗೆ ಆಕಾಶವಾಣಿ ತಲುಪ್ತಾ ಇದೆ. ಅದ್ರ ಮೂಲಕ ಕೃಷಿ ರಂಗದ ಒಂದು ಉಪಯೋಗನ ತುಂಬಾ ಚೆನ್ನಾಗಿ ಪಡ್ಕೋತಾ ಇದ್ದಾರೆ,
0: ಮಾಹಿತಿ ನೀಡ್ತಾ ಇದೆ.
1: ಒಳ್ಳೆ ಅದಕ್ಕೆ ಬೇಕಾಗಿರುವಂತಹ ಮಾಹಿತಿ ಕೂಡ ಆಕಾಶವಾಣಿಯಿಂದ ಚೆನ್ನಾಗಿ ಅವ್ರಿಗೆ ಪರಿಪೂರ್ಣವಾಗಿ ಸಿಗ್ತಾ ಇದೆ. ಆಮೇಲೆ ಆಕಾಶವಾಣಿ ಪ್ರೆಮಿಸಿಸ್ ಅಲ್ಲೇ ನಾವು ಈ ಕೃಷಿ ರಂಗಕ್ಕೆ ಸಂಬಂಧಪಟ್ಟಂತೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಎಲ್ಲ ಕಾರ್ಯಕ್ರಮ ತಗೊಂಡಾಗ ನಮ್ಮ ಕೇಳುಗರು ಮೂಲಕನೇ ಅದನ್ನ ಮಾಡಿಸ್ಕೊಟ್ಟಿದ್ದಾರೆ ಆಕಾಶವಾಣಿಯವರು. ಸೊ ಅದೊಂದು ಹೆಚ್ಚುಗಾರಿಕೆ ಅಂತ ಹೇಳ್ಕೋಬಹುದು. ಅದು ಬಿಟ್ರೆ ನಮ್ಮ ಮಹಿಳಾ ಕಾರ್ಯಕ್ರಮ, ಮಹಿಳಾ ರಂಗದಲ್ಲಿ ನಾವು ಎಲ್ಲ ಮಹಿಳೆಯರು ಹೆಚ್ಚಾಗಿ ಭಾಗವಹಿಸ್ತಾ ಇದ್ದೀವಿ. ಅದ್ರಲ್ಲಿ ಬರುವಂತಹ ವೈದ್ಯಕೀಯ ಕಾರ್ಯಕ್ರಮ ಆಗಿರ್ಬಹುದು ಅಥವಾ ಇತರೆ ಯಾವುದೇ ಗೃಹ ಸದುಪಯೋಗ ಕಾರ್ಯಕ್ರಮಗಳು ಕೂಡ ಎಲ್ಲ ನಮ್ಗೆ ತುಂಬಾ ಚೆನ್ನಾಗಿ ತಲುಪ್ತಾ ಇದೆ ಸರ್.
0: ಅನಿತಾ ಅಶೋಕ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ತೆ
1: ಸರ್. ಇಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಳಗದ ಬಗ್ಗೆನೂ ಹೆಚ್ಚಿನ ಮಾಹಿತಿಯನ್ನು ಕೊಡಿಸಿದ್ದೀರಿ. ಸೊ ಆಕಾಶವಾಣಿ ಕೇಳುಗರು ಇನ್ನು ಹೆಚ್ಚು ಬೆಳೀಲಿ, ಇಂಥದ್ದೆಲ್ಲ ಕೇಳ್ಕೊಳ್ತಾ ಅವರು ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅನ್ನೋದೇ ನಮ್ಮ ಆಶಯ.
2: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಚಂದ್ರನವು. ಚೂರುಗಳು ಹದಿನಾರು ಚಂದ್ರಮಂಡಲಕಂತೆ ನೂರಾರು ಚೂರುಗಳು ಸತ್ಯ ಚಂದ್ರನವು. ಸೇರಿಸುತ್ತಲವುಗಳನ್ನು ಬಗೆಯರಿತು ಬೆಳೆಸುತ್ತಿರೆ ಸಾರಋತ ಪೂರ್ಣಿಮೆಯೋ ಮಂಕುತಿಮ್ಮ. ಸೇರಿಸುತ್ತಲವುಗಳನ್ನು ಬಗೆಯರಿತು ಬೆಳೆಸುತ್ತಿರೆ ಸಾರಋತ ಪೂರ್ಣಿಮೆಯೋ ಮಂಕುತಿಮ್ಮ.

ಚಂದ್ರನಿಗೆ ಷೋಡಶ ಕಲಾಪೂರ್ಣನೆನ್ನುತ್ತಾರೆ. ಮನವ ಶೋಧಿಸಬೇಕು ನಿತ್ಯ, ದಿನ ದಿನವೂ ಮಾಡುವ ಪಾಪ ಪುಣ್ಯದ ವೆಚ್ಚ. ಮನವ ಶೋಧಿಸಬೇಕು ನಿತ್ಯ, ಧರ್ಮ ಅಧರ್ಮ ವಿಂಗಡಿಸಿ, ಅಧರ್ಮದ ನರಗಳ ಬೇರ ಕತ್ತರಿಸಿ, ನಿರ್ಮಲಾಚಾರ ದೀಚರಿಸಿ, ಪರಬೊಮ್ಮ ಮೂರ್ತಿ ಪಾದ ಕಮಲವ ಭಜಿಸಿ ಎಂಬ ದಾಸರ ಪದದಂತೆ ಡಿ ವಿ ಜಿಯವರು ದೈವನಿಷ್ಠೆಯ ಲಕ್ಷಣ ಹೇಳುತ್ತಾರೆ. ಪ್ರತಿ ದಿವಸ ಆತ್ಮ ಪರೀಕ್ಷೆ, ಪ್ರತಿ ದಿವಸದ ಆತ್ಮಶೋಧನೆ, ಪ್ರತಿ ಕ್ಷಣದ ಧರ್ಮಚಿಂತನೆ, ಪ್ರತಿ ಕ್ಷಣದ ಲೋಕಹಿತ ಸೇವನೆ, ಇವನ್ನು ಬೆಳೆಸಿಕೊಂಡರೆ ದೈವಾನುಗ್ರಹವು ತಾನಾಗಿ ಒದಗಿ ಬಂದು ಸತ್ಯ ದರ್ಶನವಾಗುತ್ತದೆ. ಶ್ರದ್ಧೆ ಇದ್ದರೆ ಗೆದ್ದೆ ಅನ್ನುವಂತೆ ಶ್ರದ್ಧೆ ಮುಖ್ಯ. ತಮಸೋ ಮಾಂ ಜ್ಯೋತಿರ್ಗಮಯ, ಅಸತೋ ಮಾಂ ಸದ್ಗಮಯ. ಪೂರ್ಣಚಂದ್ರನಾಗಲು, ಸತ್ಯದ ಹುಣ್ಣಿಮೆಯಾಗಲು ಕಾಲ ಬೇಕು. ಇಫ್ ಪೀಪಲ್ ಥ್ರೋ ಬ್ರಿಕ್ಸ್, ಯೂಸ್ ಇಟ್ ಫಾರ್ ಕನ್ಸ್ಟ್ರಕ್ಷನ್. ದೋಷಗಳನ್ನು ಗುಣವಾಗಿ ಪರಿವರ್ತಿಸಬೇಕು. ತಂದೆ ವರ್ತಮಾನ ಪತ್ರಿಕೆಯನ್ನು ಓದ್ತಾ ಇರ್ತಾನೆ, ಮಗ ಗಲಾಟೆ ಮಾಡ್ತಿರ್ತಾನೆ. ಅದಕ್ಕೆ ಏನಾದರೂ ಮಾಡಿ ಇವನ್ನ ಎಂಗೇಜ್ ಮಾಡಿಬಿಟ್ರೆ ನಾನು ಚೆನ್ನಾಗಿ ಓದಬಹುದು ಅಂತ ಅವರು ಯೋಚನೆ ಮಾಡಿ ಏನು ಮಾಡಿದರು ಅಂದರೆ, ಭೂಗೋಳದ ಚಿತ್ರಪಟವನ್ನು ಹರಿದು ಚೂರು ಚೂರು ಮಾಡಿ ಅವನ ಮಗನ ಕೈಯಲ್ಲಿ ಕೊಟ್ಟ. ಆ ಮಗ ಎಷ್ಟು ಯೋಚನೆ ಮಾಡಿ ಅದನ್ನು ಗ್ಲೋಬ್ ಸರಿ ಮಾಡಲಿಕ್ಕೆ ಹೋಗಲಿಲ್ಲ, ಅದ್ರ ಹಿಂದ್ಗಡೆ ತಿರುಗಿಸಿದ. ಅಲ್ಲಿ ಮನುಷ್ಯನ ಚಿತ್ರವಿತ್ತು. ಆ ಮನುಷ್ಯನ ಅಂಗಾಂಗಗಳನ್ನು ಅವುಗಳು ಸರಿಯಾಗಿ ಜೋಡಿಸಿದ ಹಾಗೆ ಕರೆಕ್ಟಾಗಿ ಹಿಂದಿನ ಚಿತ್ರ ಗ್ಲೋಬ್ ಸರಿಯಾಗಿ ಹೋಯಿತು. ಇವನೇನೋ ಪ್ಲ್ಯಾನ್ ಮಾಡಿದ್ದ, ಏನಾದರೂ ಮಾಡಿ ಇವನಿಗೆ ಒಂದು ಕೆಲಸ ಕೊಟ್ಬಿಟ್ರೆ ನಾನು ಆರಾಮಾಗಿ ಹೋಗ್ಬೋದು ಅಂಥೇಳಿ. ಹಾಗೆ ಬಗೆಯನ್ನು ಅರಿತು ನೀನು ಜೀವನ ನಡೆಸಿದಾಗ ನಿನ್ನ ಜೀವನವು ಸುಖಪೂರ್ಣವಾಗುತ್ತದೆ, ಆನಂದಮಯವಾಗುತ್ತದೆ.

0: ಕಟ್ಟಿಮೇಡು ದೂರಮತಿ ಮನಸುಗಳ ನಡುವೆ ತಿಳಿವಿಗೊಳಿ ತೆನಿಸಿದುದು ನಡೆಯೊಳೆ ತಕ್ಕರಿದು ಕುಳಿಮೇಡು ದೂರಮತಿ ಮನಸುಗಳ ನಡುವೆ ಒಳಗಿನ ಎಣ್ಣೆ ಬತ್ತಿಗಳೆರಡು ಮೊಡಬೆರೆಯ ಬೆಳಕು ಜೀ ಉನ್ನತಿಗೆ ಮಂಕುತಿಮ್ಮ
1: ಒಳಗಿನ ಎಣ್ಣೆ ಬತ್ತಿಗಳೆರಡು ಮೊಡಬೆರೆಯ ಬೆಳಕು ಜೀ ಉನ್ನತಿಗೆ ಮಂಕುತಿಮ್ಮ.

0: ಹೃದಯದ ಮಾತನ್ನು ಕೇಳಬೇಕು, ಅಂದರೆ ಅಂತರವಾಣಿಗೆ ಓಗೊಡಬೇಕು, ಅದನ್ನು ಅನುಸರಿಸಬೇಕು ಅಂತ ಡಿ ವಿ ಜಿಯವರು ಸೂಚಿಸುತ್ತಾರೆ. ಜೀವನದ ಉನ್ನತಿಯ ಶಿಖರವೇರಲು ಸಹಾಯವಾಗುತ್ತದೆ. ಹೃದಯದ ಮಾತಿಗೆ ಓಗೊಡದೆ ದುರ್ಯೋಧನ ಕೆಟ್ಟ. ಅವನೇ ಹೇಳುತ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವರ್ತಿ, ಜಾನಾಮಿ ಅಧರ್ಮ ಅಧರ್ಮಂ ನಚಮೇ ನಿವರ್ತಿ. ಧರ್ಮ ಗೊತ್ತಿದ್ದರೂ ಅನುಸರಿಸಲು ಆಗುತ್ತಿಲ್ಲ, ಅಧರ್ಮ ಗೊತ್ತಿದ್ದರೂ ಬಿಡಲು ಆಗುತ್ತಿಲ್ಲ. ಹಾಗೆ ಸಾಧನೆಯಂತೆ ಸಿದ್ಧಿ, ನಡೆ ನುಡಿಯಲ್ಲಿ ಒಂದಾದ ಮನೆಗೆ ನಾನು ಶರಣೆಂಬನ್ನುವಂಥ ಶರಣರ ನುಡಿಯಿದೆ. ನಮ್ಮ ಅಂತರಂಗದೊಳಗೆ ಎಣ್ಣೆ ಬತ್ತಿಗಳಂತಿರುವ ಬುದ್ಧಿ ಮತ್ತು ಮನಸ್ಸುಗಳನ್ನು ಒಂದುಗೂಡಿಸಲು ಪ್ರಯತ್ನಿಸಬೇಕು. ನುಡಿ ಮತ್ತು ನಡವಳಿಕೆ ಸೇರಬೇಕು. ವಜ್ರಕ್ಕೆ ಬಂಗಾರದ ಕಟ್ಟು ಕೂಡಿಸಿದಂತೆ ಆಗುತ್ತದೆ, ಹೊಳಪು ಬರುತ್ತದೆ. ಜೀವನ ಉಜ್ಜೀವನಗೊಳಿಸಲು ಟಾರ್ಚ್ ಬೆರರ್ ಆಗಿ ಬೆಳಕಿನಂತೆ ಸಹಾಯವಾಗುತ್ತದೆ. ಗುಂಡಿ ಮತ್ತು ದಿಬ್ಬಗಳೇ ಇರುವ ಅಂತರ ಬುದ್ಧಿಶಕ್ತಿ ಮತ್ತು ಮನಸ್ಸುಗಳ ನಡುವೆ ಇವೆ. ಅವುಗಳನ್ನು ಸಮೀಕರಣ ಮಾಡುವುದು ಹಿಂದೆ ತಿಳಿಸಿದ ಉಪಾಯಗಳಿಂದ ಮಾತ್ರ ಸಾಧ್ಯ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗಿ, ಸಂಯೋಜನೆ ಎಂ ಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಮಡಿಕೇರಿ, ಸಮಯ 8:58:59.
1: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ, ಕಂಪನಾಂಕ FM 103.1 MHz.

0: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
1: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯ್ತು, ಕಾಣ್ಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕದ್ದು ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಲ್ಲ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
2: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ

ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: శ్రీ విష్ణు ఎంటర్ప్రైజెస్ బైపాస్ రోడ్ గుణిగుపలు నమ్మల్లి స్టీల్ వీడ్ కటర్ హస్కోవన్న ఈమాస్ విరాట్ స్టీల్ చైన్సా డిజిటల్ తుగల యంత్ర ఎస్పి బ్యాటరీ స్ప్రేయర్ హోండా మత్తు కిసాన్ క్రాఫ్ట్ స్ప్రేయర్ గలు కీటనాశకలు స్కిప్పర్ హాగు జెట్స్ 3 kV ఇంద 100 kV వర్గిన జనరేటర్ గలు ఆయిల్ అల్యూమినియం మత్తు HDP పైప్ గలు హాగు ఇరిగేషన్ మోటార్ గలు దొరితవే వుడ్ చిప్పర్ బ్లోవర్ కాఫీ హల్లర్ మెషిన్ మాయిశ్చర్ మీటర్ పెప్పర్ డి కార్నర్ గలు లభ్యవిదే కాఫీ బోర్డ్ న సబ్సిడీయల్లి సంప్రకిసి 0827429805 మొబైల్ 9178752744 ಅಥವಾ 9448448744
2: ಈ ಸಮ್ಮರ್ ಅನ್ನು ಕೂಲ್ ಕೂಲ್ ಆಗಿಸಿ ಅಭಿಲಾಷ್ನ ಬಂಪರ್ ಆಫರ್ ಗಳೊಂದಿಗೆ ಎಸಿ ಕೂಲರ್ ಫ್ಯಾನ್ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಹಾಗೂ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಗಳು ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ ಸಿನ್ಸ್ 1975 ಅಭಿಲಾಷ್ ಸ್ಟೋರ್ ವಿರಾಜಪೇಟೆ
3: ರೀ ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ
4: ಇಲ್ಲ ಏನಿದೆ ಅಂತದ್ದು
3: ಮೈಸೂರಿನ NH275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿಯೊಂದಿಗೆ ಸೇಲ್ ಮಾಡ್ತಾ ಇದ್ದಾರೆ
4: ಹೌದಾ ಇಲ್ಲಿ ಪೇಪರ್ ಕೂಡ ಹಾ ಹೌದು ನಮಗೂ ತಗೊಳ್ಳೋಣ ವಿಸಿ ಕನ್ವರ್ಟೆಡ್ DTCP ಅಪ್ರೂವ್ಡ್ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ
3: ಹೌದು 50 ft ಕಾಂಕ್ರೀಟ್ ರೋಡ್ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ದೇವಸ್ಥಾನ ಸ್ವಿಮ್ಮಿಂಗ್ ಪೂಲ್ ಜಾಗಿಂಗ್ ಟ್ರ್ಯಾಕ್
4: ಅಪ್ಪಪ್ಪಾ ಇಲ್ಲಿ ನೋಡಿ ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್ 4 ಥಿಯೇಟರ್ ಸ್ಕ್ರೀನ್ ಬೌಲಿಂಗ್ ಗೇಮ್ ಶೂಟಿಂಗ್ ರೇಂಜ್ ಶಾಪ್ಸ್
3: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್ ಕ್ಲಬ್ ಹೌಸ್
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ
3: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2999 ರೂಪಾಯಿ ಆರ್ಮಿ ಏರ್ ಫೋರ್ಸ್ ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್ ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ
4: 80% ಸಾಲ ಸೌಲಭ್ಯನೂ ಸಿಗುತ್ತೆ
3: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900901282
3: ಆರ್ 9606084066
5: ಸ್ವೀಟ್ ಹೋಮ್ ರಿಯಾಲಿಟಿ ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್

0: ನನ್ ಮೆದೆಯ ಹಾಡು. ನಿಮ್ಮಿಷ್ಟದ ಗೀತೆಯನ್ನ ಆಲಿಸಲು ಕರೆ ಮಾಡಿ 228558 ಮತ್ತೊಂದು ದೂರವಾಣಿ ಸಂಖ್ಯೆ 2281229 ಕೋಡ್ ಸಂಖ್ಯೆ 08272. ಇದು ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕಾಗಿ ಕರೆ ಮಾಡಬೇಕಾದಂತಹ ಸಮಯ ಇಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
1: ಯುಗವೇ ಸಾಗಿ ಮರಳಿ ಬರಲಿ, ಹೃದಯ ಮುಡುಪಾಗಿ ಇಡುವೆ.
0: ನಿಮ್ಮಿಷ್ಟದ ಹಾಡನ್ನ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 9:05 ಸೆಕೆಂಡುಗಳು.

ಈಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಕೆಎಸ್ ನರಸಿಂಹಸ್ವಾಮಿಯವರ ಕವಿತೆ ಹಕ್ಕಿಯ ಹಾಡಿಗೆ ತಲೆದೂಗುವ ಹೂವು ನಾನಾಗುವ ಆಸೆ. ಹಾಡಿದ್ದಾರೆ ಎಸ್ ಜಾನಕಿ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ

ಈಗ ಕೇಳೋಣ ತ್ಯಾಗರಾಜರದ್ದೇ ಕೃತಿ ರಾಮಕಥಾ ಸುಧಾ ರಸರಸಿಕ ಹೃದಯ, ಮಧ್ಯಮಾವತಿ ರಾಗ, ಆದಿತಾಳ.

ಪ್ರಿಯ ಕೇಳುಗರೇ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೂಕಲ ಚಿನ್ನಸತ್ಯನಾರಾಯಣ ಅವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸುತ್ತಿರುವಿರಿ. ಕೊನೆಯಲ್ಲಿ ಕೇಳೋಣ ಎಂದುಕು ನೀ, ಕಲ್ಯಾಣಿ ರಾಗ ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೂಕಲ ಚಿನ್ನಸತ್ಯನಾರಾಯಣ ಅವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಆಲಿಸಿ ಪ್ರತಿದಿನ ಬೆಳಗ್ಗೆ 8:30
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರಾಳ
1: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ.
0: ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಆಕಾಶವಾಣಿಗೆ 90ರ ಸಂಭ್ರಮ.
2: ಈಗ ಸಮಯ 10:34:35. ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
2: ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಬಾರ್ಡರ್ 2 ಚಿತ್ರಕ್ಕಾಗಿ ಸುಖವಿಂದರ್ ಸಿಂಗ್ ಹಾಡಿರುವ ಗೀತೆ. ಸಾಹಿತ್ಯ ಕುಮಾರ್ ಅವರದ್ದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಮಿಥುನ್.

ಇರ್ಷಾದ್ ಕಾಮಿಲ್ ಅವರು ಸಾಹಿತ್ಯ ರಚಿಸಿರುವ ಧುರಂಧರ್ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಸಂಗೀತ ಸಂಯೋಜನೆ ಮಾಡಿ ಅರಿಜಿತ್ ಸಿಂಗ್ ಹಾಗೂ ಅರ್ಮಾನ್ ಖಾನ್ ಅವರೊಂದಿಗೆ ಹಾಡಿದ್ದಾರೆ ಶಾಶ್ವತ್ ಸಚ್ದೇವ್.

0: ನನ್ನ ನೆದೆಯ ಹಾಡು. ನಿಮ್ಮಿಷ್ಟದ ಗೀತೆಯನ್ನ ಆಲಿಸಲು ಕರೆ ಮಾಡಿ 228558 ಮತ್ತೊಂದು ದೂರವಾಣಿ ಸಂಖ್ಯೆ 228129 ಕೋಡ್ ಸಂಖ್ಯೆ 08272. ಇದು ನನ್ನ ನೆದೆಯ ಹಾಡು ಕಾರ್ಯಕ್ರಮಕ್ಕಾಗಿ ಕರೆ ಮಾಡಬೇಕಾದಂತಹ ಸಮಯ ಇಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
1: ಯುಗವೇ ಸಾಗಿ ಮರಳಿ ಬರಲಿ, ಹೃದಯ ಮುಡುಪಾಗಿ ಇಡುವೆ.
0: ನಿಮ್ಮಿಷ್ಟದ ಹಾಡನ್ನ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ

ಪ್ರಿಯ ಕೇಳುಗರೆ, ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಈಗ ಸಮಯ 10:47:24. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಕೇಳೋಣ ಬಾಬಿ ಓರ್ ರಿಷಿ ಕಿ ಲವ್ ಸ್ಟೋರಿ ಚಿತ್ರಕ್ಕಾಗಿ ಶಾನ್ ಹಾಗೂ ಆಕೃತಿ ಕಕ್ಕಡ್ ಹಾಡಿರುವ ಗೀತೆ. ಈ ಗೀತೆಯನ್ನು ಬರೆದಿದ್ದಾರೆ ಕುನಾಲ್ ಕೋಹ್ಲಿ, ಸಂಗೀತ ಸಂಯೋಜನೆ ಶಾನ್ ಹಾಗೂ ಆಸಿಫ್ ರಾಜಾ.

ಇನ್ನು ಕೇಳೋಣ. ಕೂಲಿಂಗ್ ಚಿತ್ರಕ್ಕಾಗಿ ಕುಮಾರ್ ಅವರು ಸಾಹಿತ್ಯ ರಚಿಸಿರುವ ಗೀತೆ, ಸಂಗೀತ ಸಂಯೋಜನೆ ಮಾಡಿ ಸುಬ್ಲಾಷಿನಿ ಅವರೊಂದಿಗೆ ಹಾಡಿದ್ದಾರೆ ಅನಿರುದ್ಧ್ ರವಿಚಂದರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ, ದಿಲ್ ದೋಸ್ತಿ ಔರ್ ಡಾಗ್ಸ್ ಚಿತ್ರಕ್ಕಾಗಿ ಮುಗ್ಧಾ ಹಸ್ಬಿನ್ಸ್ ಹಾಡಿರುವ ಗೀತೆ, ಸಂಗೀತ ಹಾಗೂ ಸಾಹಿತ್ಯ ಪ್ರತೀಕ್ ನಂದನ್ ಅವರದ್ದು.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಪ್ರಿಯ ಕೇಳುಗರೆ, ಇನ್ನು ಮುಂದೆ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 0827222288, ಮತ್ತೊಂದು ಸಂಖ್ಯೆ 2281229. ಇನ್ನು ಈ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಕೌಶಲ್ಯ ತರಬೇತಿ ಪಡೆದು ವಿಜಯಪುರದಲ್ಲಿ ಜೀವನ ನಡೆಸುತ್ತಿರುವ ಶ್ರೀಮತಿ ಲತಾ ಅರುಣಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವಿದೆ.

0: ಈಗ ಸಮಯ 11:26. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು.

0: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇಂದಿನ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಪೌಡಂಡ ಡೇಸಿ ರೋಷನ್. ಇನ್ನು ಶ್ರೋತೃಗಳೇ, ನಿಮಗೆಲ್ಲರಿಗೂ ಗೊತ್ತು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 0827222285558, ಮತ್ತೊಂದು ಸಂಖ್ಯೆ STD ಕೋಡ್ 0827222281219. ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಕೆಲವೊಂದು ಸೂಚನೆಗಳನ್ನು ಪಾಲಿಸಬೇಕಾಗತ್ತೆ. ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಆ ಸೂಚನೆಗಳೇನೇನು ಅಂತ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಆದರೂ ಕೂಡ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ, ಅದೇನೆಂದರೆ ಈ ಕಾರ್ಯಕ್ರಮದಲ್ಲಿ ಯಾವುದೇ ವ್ಯಕ್ತಿಯ ವೈಯಕ್ತಿಕ ವಿಷಯಗಳ ಬಗ್ಗೆ ಚರ್ಚಿಸುವ ಹಾಗೆ ಇಲ್ಲ, ಹಾಗೆಯೇ ಯಾವುದೇ ರಾಜಕೀಯ ಪಕ್ಷಗಳ ಬಗ್ಗೆ ಮಾತನಾಡೋ ಹಾಗಿಲ್ಲ, ಅಸಂಸದೀಯ ಪದಗಳ ಬಳಕೆ ಕೂಡ ಬೇಡ. ಇದು ಮಾಹಿತಿ ಮತ್ತು ಮನರಂಜನೆಯ ಕಾರ್ಯಕ್ರಮ. ಇನ್ನು ನಿಮ್ಮ ಕರೆ ಸಂಪರ್ಕಕ್ಕೆ ಬಂದಾಗ ನಾವು ನಿಮ್ಮನ್ನು ಒಂದು ನುಡಿಗಟ್ಟನ್ನು ಕೇಳ್ತೀವಿ. ಆ ನುಡಿಗಟ್ಟಿಗೆ ನೀವು ಅರ್ಥವನ್ನು ಹೇಳಿ ಒಂದು ವಾಕ್ಯ ರಚನೆಯನ್ನು ಮಾಡಬೇಕಾಗತ್ತೆ. ಜೊತೆಗೆ ನೀವು ಇಷ್ಟಪಟ್ಟಿರುವ ಹಾಡು ಯಾಕಾಗಿ ಇಷ್ಟ ಅನ್ನೋದನ್ನು ಕೂಡ ಹೇಳೋದನ್ನು ಮರಿಬೇಡಿ. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ ಗಮನಿಸಿ ಶ್ರೋತೃಗಳೇ, 0827222, ಇದು STD ಕೋಡ್, 228558. ಇನ್ನೊಂದು ಸಂಖ್ಯೆ 0827222819. ಹಾಗಿದ್ರೆ ಬನ್ನಿ, ಮೊದಲ ಕಾಲರ್ ಯಾರಿದ್ದಾರೆ ಅಂತ ಮಾತನಾಡೋಣ. ಹಲೋ, ನಮಸ್ತೆ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ,

0: ಹೇಳಿ, ಯಾರು
1: ನಾನು
0: ಮಾತಾಡ್ತಿರೋದು?
1: ನಾನು ಪುಷ್ಪರಾಜ್ ಮಾತಾಡೋದು ಮೇಡಮ್, ಕಗ್ಗೋರ್ಲು ಹೂಕಾಡು ಪೈಸಾಗಿಂದ ಮೇಡಮ್.
0: ಪುಷ್ಪರಾಜ್ ಅವರು, ಹೇಗಿದ್ದೀರಾ
1: ಹೌದು
0: ಪುಷ್ಪರಾಜ್ ಅವರೇ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವೆಲ್ಲಾಗಿದ್ದೀರಿ ಮೇಡಮ್?
0: ನಾವೆಲ್ಲರೂ ಆರಾಮಿದ್ದೀವಿ. ತಿಂಡಿ ಆಯ್ತಾ?
1: ತಿಂಡಿ ಆಯ್ತು ಮೇಡಮ್, ನಿಮ್ಮದು ಆಯ್ತಾ ಮೇಡಮ್?
0: ನಮ್ದು ಆಯ್ತು. ಏನು ತಿಂಡಿ ಮಾಡಿದ್ರಿ
1: ಮೇಡಮ್? ಓಡ್ ದೋಸೆ ಹಾಗೂ ಚಿಕನ್ ಸಾರು ಮೇಡಮ್.
0: ಹೌದಾ?
1: ಹೌದು ಮೇಡಮ್
0: ಮೊದಲಿಗೆ ನಿಮಗೆ ಯಾವ ಚಿತ್ರದ ಗೀತೆ ಬೇಕು ಅಂತ ಹೇಳ್ತೀರಾ?
1: ಮೇಡಮ್. ಆಕ್ಸಿಡೆಂಟ್ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ನಿನ್ನದೇ ನಿನ್ನದೇ ನೆನಪು ನಿನಗೆ ಜೀವ ಮುಡಿಪು ಆಗಿದೆ ಮೇಡಮ್.
0: ಓಕೆ, ಯಾಕಾಗಿ ಇಷ್ಟ ಈ ಹಾಡು ಇಷ್ಟ ಪುಷ್ಪರಾಜ್ ಅವರಿಗೆ?
1: ಸಾಹಿತ್ಯ ಚೆನ್ನಾಗಿದೆ ಮೇಡಮ್, ಅಷ್ಟೇ ಸುಶ್ರಾವ್ಯವಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ ಮೇಡಮ್.
0: ಓಕೆ, ಪ್ರತಿ ಸಲ ಫೋನ್ ಮಾಡಿದಾಗಲೂ ನೀವು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಳನ್ನು ಕೇಳ್ತೀರಿ ಅಲ್ವಾ?
1: ಹೌದು ಮೇಡಮ್.
0: ಓಕೆ, ಪುಷ್ಪರಾಜ್ ಅವರ ಹವ್ಯಾಸಗಳೇನು, ಏನು ಮಾಡ್ತೀರಿ?
1: ರೇಡಿಯೋ ಕೇಳೋದು ಮೇಡಮ್, ಮನೇಲೆ ಇರೋದು ಮೇಡಮ್.
0: ಯಾವ್ಯಾವ ಕಾರ್ಯಕ್ರಮಗಳನ್ನು ಕೇಳ್ತೀರಾ?
1: ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ ಮೇಡಮ್, ಬೆಳಿಗ್ಗಿಂದ ಸಂಜೆ ಗಂಟ.
0: ಎಲ್ಲ ಕಾರ್ಯಕ್ರಮ ಕೇಳ್ತೀರಾ?
1: ಹೌದು ಮೇಡಮ್.
0: ಓಕೆ, ಮಳೆ ಬಂತಾ ನಿನ್ನೆ?
1: ಮಳೆ ನಿನ್ನೆ ಬಂದಿಲ್ಲ ಮೇಡಮ್, ಮೊನ್ನೆ ಒಳ್ಳೆ ಮಳೆ ಮೇಡಮ್, ಮಧ್ಯಾಹ್ನ ಮೇಲೆ.
0: ಹೌದಾ, ಜೋರು ಮಳೆ?
1: ಹೌದು ಮೇಡಮ್. ಹೌದು ಮೇಡಮ್, 1.5 ರಿಂದ 2-3 ಗಂಟೆ ಗಂಟ ಒಳ್ಳೆ ಮಳೆ ಮೇಡಮ್.
0: ಓಕೆ ಸರಿ, ಈಗ ನಿಮಗೊಂದು ನುಡಿಗಟ್ಟನ್ನು ಕೇಳಲ?
1: ಓಕೆ ಮೇಡಮ್.
0: ಹನುಮಂತನ ಬಾಲ ಅಂತ.
1: ಅಂದ್ರೆ ಒಬ್ರು ಹೋದ್ರೆ ಅವ್ರ ಹಿಂದೆನೇ ಹೋಗುವಂಥದ್ದು,
0: ಹಾಗೆ ಹೇಳ್ತೀರಾ?
1: ಅವ್ರು ನನಗೆ ಫಾಲೋ ಮಾಡುವಂಥದ್ದು.
0: ಬೇರೆ ಯಾವುದಾದ್ರೂ ರೀತಿಯಲ್ಲಿ ಹೇಳೋದಾದ್ರೆ, ಇವಾಗ ಒಂದು ಕೆಲಸ ಏನಾದರೂ ಕೊಟ್ಟಿರ್ತಾರೆ, ಕೆಲಸ ಮುಗಿಯೋದೇ ಇಲ್ಲ, ಒಬ್ಬೊಬ್ಬರದ್ದು ಮಾತು
1: ಹನುಮಂತನ
0: ಮುಗಿಯೋಲ್ಲ,
1: ಬಾಲಕರದಲ್ಲಿ
0: ಕೆಲಸ
1: ಚಾವು
0: ಮುಗಿಯಲ್ಲ.
1: ಇತ್ತು ಅಂತ.
0: ಹಾಂ ಹೌದು, ಕರೆಕ್ಟ್. ಹೌದು, ಒಂದು ವಾಕ್ಯ ರಚನೆ ಮಾಡ್ತೀರಾ ಅದಕ್ಕೆ?
1: ಅಂದ್ರೆ ಒಂದು ಸ್ಕೂಲಲ್ಲಿ ಹೋಮ್ವರ್ಕ್ ಕೊಟ್ಟು ಮಾಡಿದ್ವಿ, ಅದು ಪೆಂಡಿಂಗ್ ಆದ್ರೆ ಹನುಮಂತನ
0: ಹನುಮಂತಂತ
1: ಬಾಲಕರದಲ್ಲಿ
0: ಬಾಲಲ್
1: ಚಾವು
0: ಥರ
1: ಇತ್ತು ಅಂತ.
0: ದೊಡ್ಡದಾಗುತ್ತೆ ಹೋಗುತ್ತೆ ಅಲ್ವಾ, ನೋಟ್ಸ್
1: ಹೌದು ಮೇಡಮ್.
0: ಮುಗಿಯೋದಷ್ಟು ಹೋಮ್ವರ್ಕ್ ಇರುತ್ತೆ.
1: ಹೌದು ಮೇಡಮ್.
0: ಓಕೆ, ಧನ್ಯವಾದಗಳು ಪುಷ್ಪರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ.
1: ನಮಸ್ತೆ ಮೇಡಮ್.
0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನಿಮ್ಮ ಗೀತೆ ಈಗ ಬರ್ತಾ ಇದೆ, ಕೇಳಿ.
1: ನಮಸ್ತೆ ಮೇಡಮ್.
0: ನಮಸ್ತೆ.

0: ಪ್ರಿಯ ಕೇಳುಗರೆ, ನನ್ನೆದೆಯ ಹಾಡು ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಈಗ ಒಬ್ಬರು ಕಾಲರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಹೇಳಿ, ನಿಮ್ಮ ಹೆಸರು?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡಿದೆ.
0: ತಿಮ್ಮಪ್ಪ ಅವ್ರು, ಏನು ಮಾಡ್ಕೊಂಡಿದ್ದೀರಾ ತಿಮ್ಮಪ್ಪ ಅವರೇ?
1: ನಾನು ಈ ಕಾಂಟ್ರಾಕ್ಟ್ ಕೆಲಸಗಳನ್ನೆಲ್ಲ ಮಾಡ್ತೀನಿ.
0: ಏನೇನು ಕಾಂಟ್ರಾಕ್ಟ್ ತಗೋತೀರಾ?
1: ಕಾಂಟ್ರಾಕ್ಟ್ ಎಲ್ಲ ತೋಟದ್ದು, ಮತ್ತೆ ಇದು ಸಣ್ಣದನ್ನ ಬಿಲ್ಡಿಂಗಿನದ್ದು, ಮತ್ತೆ ಜನ ಇದ್ದಾರೆ, ಅವರನ್ನು ಎಲ್ಲಿಯಾದ್ರೂ ಜನ ಬೇಕಿದ್ರೆ ಜನ ಕಳಿಸುವುದಲ್ಲಿ.
0: ಜನರನ್ನ ಕಳಿಸ್ಕೊಡ್ತೀರಾ?
1: ಹೌದು.
0: ಓಕೆ, ತಿಂಡಿ ಆಯ್ತಾ ನಿಮ್ದು?
1: ತಿಂಡಿ ಆಯ್ತು ಮೇಡಮ್.
0: ಓಕೆ, ಇವಾಗ ಬೇಸಿಗೆ ಅಲ್ಲ,
1: ಹೌದು ಮೇಡಮ್.
0: ಈ ಕೊಡಗು ಹಾಗೆ ಪುತ್ತೂರು ಈ ಕಡೆ ಸುತ್ತಮುತ್ತಲಿನ ಜಾಗದಲ್ಲಿ ಈ ಬೇಸಿಗೆ ಕಾಲದಲ್ಲೇ ಒಂದಷ್ಟು ಹಣ್ಣುಗಳು ಸಿಗುತ್ತೆ, ಕಾಡು ಹಣ್ಣುಗಳು.
1: ಹೌದು ಮೇಡಮ್.
0: ನಿಮ್ಮ ಕಡೆ ಯಾವ ರೀತಿಯ ಹಣ್ಣುಗಳು ಸಿಗುತ್ತೆ?
1: ನಮ್ಮಲ್ಲಿ ನೇರಳೆ, ಈಗ ನೇರಳೆ ನೇರಳೆ ಹಣ್ಣು ಉಂಟು, ಸಖತ್ತಾಗಿ ಸಿಗ್ತದೆ. ಮತ್ತೆ ಇದು ಮತ್ತೆ ಜಮ್ಮು ನೇರಳೆ ಸಿಗ್ತದೆ, ನೆಲ್ಲಿಕಾಯಿ ಸಿಗ್ತದೆ. ಮತ್ತೆ ಇನ್ನೊಂದು ಪುನರ್ಪುಲಿ ಜ್ಯೂಸ್ ಮಾಡುವಂತದ್ದು ಒಂದು ಸಿಗ್ತದೆ. ಮತ್ತೆ ಗೇರು ಹಣ್ಣು ಸಿಗ್ತದೆ.
0: ಗೇರು ಹಣ್ಣು.
1: ಹೌದು, ಅದು ಕೂಡ ಒಳ್ಳೇದಾಗ್ತದೆ ನಿನ್ನಿಗೆ.
0: ಇವಾಗ ಸಿಗುತ್ತೆ, ಆದ್ರೆ ನೀವು ತಿಂತೀರಾ ಇದನ್ನೆಲ್ಲ?
1: ಹಾ, ಎಲ್ಲವನ್ನು ತಿಂತೇವೆ ಮೇಡಮ್. ಸಿಕ್ಕಿದ್ರೆ ಸಿಗ್ತದೆ, ಕಾಡಿಗೆ ದೂರ ದೂರ ಹೋಗ್ಲಿಕ್ಕೆ ಇದ್ರೆ ಸಿಗುದಿಲ್ಲ. ಮತ್ತೆ ನಮ್ಮ ಮನೆಯ ಹತ್ತಿರ ಎಲ್ಲ ಇದ್ರೆ ತಿಂತೇವೆ ನಾವು ಇದನ್ನು.
0: ತಿಂತೀರಾ?
1: ಹೌದು.
0: ನೆಲ್ಲಿಕಾಯಿ, ಇದೆಲ್ಲ ತುಂಬಾ ವಿಟಮಿನ್ ಸಿ ಹೆಚ್ಚಾಗಿರುವಂತಹ ಹಣ್ಣುಗಳು, ಎಲ್ಲ ಹಣ್ಣುಗಳು ಅಷ್ಟೇ. ಈ ಸೀಸನ್ ಅಲ್ಲಿ ಸಿಗುವಂತಹ ಹಣ್ಣುಗಳಲ್ಲಿ ಅದರದ್ದೇ ಆದಂತಹ ವಿಟಮಿನ್ಸು, ಪೌಷ್ಟಿಕಾಂಶಗಳಿರುತ್ತೆ. ಹಾಗಾಗಿ ನಮ್ಮ ಸುತ್ತಲಿನಲ್ಲಿ ಸಿಗುವಂತಹ ಹಣ್ಣುಗಳನ್ನು ನಾವು ಹೆಚ್ಚಾಗಿ ಸೇವಿಸಬೇಕಾಗುತ್ತೆ, ಆ
1: ಹೌದು
0: ಋತುಮಾನಕ್ಕೆ ಅನುಗುಣವಾಗಿ ಬರುವ ಹಣ್ಣುಗಳನ್ನು.
1: ಹೌದೌದು. ಮಾವಿನ ಹಣ್ಣು, ಸೀಬೆ ಹಣ್ಣು ಸಿಗ್ತದೆ.
0: ಹೌದು.
1: ಹೌದು.
0: ಓಕೆ, ಯಾವ ಚಿತ್ರದ ಹಾಡು ಬೇಕು ನಿಮಗೆ?
1: ನನಗೆ ಮಾತು ತಪ್ಪದ ಮಗ ಚಿತ್ರದಿಂದ ಎಂತ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಅಂತ ಒಂದು ಎಸ್ ಪಿ ಬಾಲಸುಬ್ರಹ್ಮಣ್ಯರು ಹಾಡಿದ ಸುಮಧುರ ಗೀತೆ ಉಂಟಲ್ಲ ಮೇಡಮ್.
0: ಈ ಸುಮಧುರ ಗೀತೆ ನಿಮ್ದು ಮನೆಯಲ್ಲಿಯೂ ಸುಮಧುರವಾಗಿ ಕೇಳಿ ಬರ್ತಾ ಇದೆ, ನೀವು
1: ಹೌದು,
0: ಹಾಡ್ತೀರಾ?
1: ನಾನು ಹಾಡ್ತೇನೆ, ಆದ್ರೆ ಪೂರ್ತಿ ಬರುದಿಲ್ಲ ಹಾಡು. ಬೇರೆ ಹಾಡುಗಳ ಮೇಲೆ ಬತ್ತೀತೆ ಇಲ್ಲ.
0: ಹೌದಾ?
1: ಹೌದು.
0: ಯಾಕಾಗಿ ಈ ಹಾಡು ಇಷ್ಟ ನಿಮ್ಗೆ?
1: ನನಗೆ ಅದು ನಮ್ಮ ನಮ್ಮ ಇದು ಕನ್ನಡ ನಾಡಿನ ವರ್ಣನೆ ಉಂಟಲ್ಲ, ನನಗೆ ದೇಶದ ವರ್ಣನೆ, ನಾಡಿನ ವರ್ಣನೆ, ಮತ್ತೆ ಪೌರಾಣಿಕ ಗೀತೆಗಳೆಲ್ಲ ಇರ್ತದೆ, ಅದು ನನಗೆ ಭಾರಿ ಖುಷಿ ಮೇಡಮ್. ದೇವರ ಭಕ್ತಿ ನಮ್ಮದ್ದು ಇಲ್ಲ, ಹಾಗಾಗಿ ನಮ್ಮ ಕನ್ನಡ ನಾಡನ್ನು ತುಂಬಾ ಚಂದವಾಗಿ ವರ್ಣಿಸಿದ್ದಾರೆ ಇದರಲ್ಲಿ.
0: ಹೌದು.
1: ಹೌದು.
0: ಮತ್ತೆ ತಿಮ್ಮಪ್ಪ ಅವರು ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಾ?
1: ಫ್ರೀ ಟೈಮ್ ಅಲ್ಲಿ ನಾನು ಇದು ಭಕ್ತಿ ಗೀತೆಗಳನ್ನೆಲ್ಲ ಹಾಡ್ತೇನೆ ಮೇಡಮ್. ಮತ್ತೆ ಟಿವಿ ಕಡಿಮೆ ನೋಡುದು, ರೇಡಿಯೋನ್ನೇ ಜಾಸ್ತಿ ಕೇಳುವಂತದ್ದು ನಾವು.
0: ಓಕೆ.
1: ಹೌದು. ಭಕ್ತಿ ಗೀತೆ ಬೇಕಿದ್ರೆ ಒಂದು ಹಾಡ್ತೇನೆ ನಾನು ಈಗ.
0: ಹಾಡ್ತೀರಾ?
1: ಹಾ,
0: ಹಾಡಿ ಒಂದೆರಡು ಲೈನ್.
1: ಆಯ್ತು. ಹೂ ಬೇಟೆ ಪರಿಮಳದ, ಹೂ ಬೇಟೆ
0: ಹಲೋ.

ಪ್ರಿಯ ಕೇಳುಗರೆ, ಪುತ್ತೂರಿನ ತಿಮ್ಮಪ್ಪ ಅವರು ಕಾಲ್ ಮಾಡಿದ್ರು. ಅವರು ಕಾಲ್ ಮಾಡಿ ಮಾತು ತಪ್ಪದ ಮಗ ಚಿತ್ರದ ಹಾಡನ್ನು ಕೇಳಿದ್ರು. ಆ ಹಾಡನ್ನು ಈಗ ಕೇಳ್ಕೊಂಡು ಬರೋಣ.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಆಕಾಶವಾಣಿಗೆ 90ರ ಸಂಭ್ರಮ. ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡಬಲ್ಲ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನು ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ಆಕಾಶವಾಣಿಗೆ 90 ಸಂಭ್ರಮ.
1: ಆಕಾಶವಾಣಿಗೆ 90 ಸಂಭ್ರಮ
0: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30 ನಿಮಿಷಕ್ಕೆ
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರಾಳ.

0: ಆಕಾಶವಾಣಿಯ ಇತಿಹಾಸವನ್ನು ಅರಿಯಲು ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ಗಳು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ.

0: ಪ್ರಿಯ ಶ್ರೋತೃಗಳೇ, ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ STD ಕೋಡ್ 08272, ದೂರವಾಣಿ ಸಂಖ್ಯೆ 2285558, ಮತ್ತೊಂದು ಸಂಖ್ಯೆ 08272228129. ಈಗ ಒಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರದ್ದು ಮಾತಾಡ್ಸೋಣ. ಹಲೋ ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ,
1: ನಾನು ಚೇರಂಬಣೆ ಕೊಳಗದಾಳು ಗ್ರಾಮದಿಂದ ಚೀರಮ್ಮನ ವಾಣಿ ಚಂಗುಮೆ.
0: ಚೇರಂಬಣೆಯಿಂದ ವಾಣಿ ಚಂಗುಮ್ಮಯ್ಯ, ಚಂಗು ಅಮ್ಮಯ್ಯ ಅಲ್ವಾ?
1: ಚಂಗುವಮ್ಮಯ್ಯ.
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಚೆನ್ನಾಗಿದ್ದೀರಾ? ತಿಂಡಿ ಎಲ್ಲ ಆಯ್ತಾ?
1: ತಿಂಡಿ ಆಯ್ತು, ರೊಟ್ಟಿ ಚಟ್ನಿ, ಕಾಯಿ ಚಟ್ನಿ.
0: ಕಾಯಿ ಚಟ್ನಿ. ಮತ್ತೆ ವಿಶೇಷ?
1: ವಿಶೇಷ
0: ಹಾಡು ಕೇಳ್ಬೇಕನ್ಸ್ತು, ಕಾಲ್ ಮಾಡಿದ್ದೀರಾ. ಯಾವ ಹಾಡು ಬೇಕು?
1: ನನಗೆ ಸಾವಿರ ಸುಳ್ಳು ಚಿತ್ರದಿಂದ ಎನ್ನೆಂದರೆ ಏನು ಸೌಂದರ್ಯವೇನು ಆಗಿದೆ.
0: ಸುಳ್ಳು ಹೇಳ್ತೀರಾ ನೀವು? ಸುಳ್ಳು ಹೇಳ್ತೀರಾ?
1: ಸುಳ್ಳು ಹೇಳೋದು ತಮಾಷೆಗೆ ಹೇಳ್ಬಹುದು, ಸತ್ಯ
0: ತಮಾಷೆಗೆ ಹೇಳ್ತೀರಾ? ಆಗ ಸುಳ್ಳು ಹೇಳ್ತೀರಾ ಅಂತ ಆಯ್ತು.
1: ಹಾಗೆ ಸುಳ್ಳು ಹೇಳೋದಿಲ್ಲ.
0: ಸಾವಿರ ಸುಳ್ಳು ಚಿತ್ರದಿಂದ ಯಾವ ಹಾಡು ಹೇಳಿದ್ರಿ?
1: ಗೇಲಿ ಮಾಡ್ಲಿಕ್ಕೆ ಸುಳ್ಳು ಹೇಳುತ್ತು ತಮಾಷೆಗಾಗಿ.
0: ಓಕೆ, ಹಾಗೆ ಸುಳ್ಳು ಹೇಳ್ತೀರಾ. ಯಾವ ಹಾಡು ಹೇಳಿದ್ರಿ ಈ ಚಿತ್ರದಲ್ಲಿ?
1: ಸಾವಿ ಎನ್ನೆಂದರೆ ಏನು ಸೌಂದರ್ಯವೇನು ಕಣ್ಣಾರೆ ನಾ ಕಂಡೇನು.
0: ಓಕೆ, ಯಾಕೆ ಈ ಹಾಡು ಇಷ್ಟ ನಿಮ್ಗೆ?
1: ಚಂದ ಇದೆ, ಸಾಹಿತ್ಯ ಚೆನ್ನಾಗಿದೆ, ಹಳೆಯ ಹಾಡಲ್ಲ.
0: ಹೌದು ಹೌದು, ಹಳೆಯ ಹಾಡು, ಸಾಹಿತ್ಯ ಚೆನ್ನಾಗಿದೆ. ಹಾಗೆ ಮನೇಲಿ ಯಾರ್ಯಾರಿದ್ದೀರಾ?
1: ನಾನು, ಅಮ್ಮ.
0: ನೀವು ಅಮ್ಮ? ಓಕೆ. ಇವಾಗ ನಿಮ್ಗೆ ಒಂದು ನುಡಿಗಟ್ಟು ಕೇಳ?
1: ಕೇಳಿ.
0: ಎಳ್ಳು ನೀರು ಬಿಡು ಅಂತ. ಎಳ್ಳು ನೀರು ಬಿಡು,
1: ಅದು ಒಬ್ಬರನ್ನು ಅಗಲುವುದಾದರೆ ಎಳ್ಳು ನೀರನ್ನು, ಎಳ್ಳು ನೀರು ಬಿಟ್ಟು ಏನಾದ್ರೂ ಸಾಧನೆ ಮಾಡಿ ಆಗದಿದ್ದ ಎಳ್ಳು ಬಿ ನೀರು ಬಿಟ್ಟು ಬಿಟ್ಟು ಬಿಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ.
0: ಆ ವಿಷಯ ನನ್ನ ಕೈಲಾಗಲ್ಲಪ್ಪ, ಅದಕ್ಕೆ ಎಳ್ಳು ನೀರು ಬಿಟ್ಬಿಟ್ಟೆ ಅಂತಲ್ಲ.
1: ಅದೇ, ಏನ ನನ್ನ ಕೈಲಾಗಲ್ಲ ಅದನ್ನ, ಆ ವಿಷಯಕ್ಕಾಗಿ ಎಳ್ಳು ನೀರು ಬಿಟ್ಟು ಬಿಟ್ಟೆ ಅಂತ.
0: ಒಂದು ವಾಕ್ಯ ರಚನೆ ಮಾಡ್ತೀರಾ
1: ಇದಕ್ಕೆ?
0: ಹೌದು, ಎಳ್ಳು ನೀರು ಬಿಡು ಅದಕ್ಕೇನೆ.
1: ಏನಾದ್ರೂ ಕಷ್ಟ ಬಂದಾಗ ನಮ್ಮ ಕೈಯಲ್ಲಿ ಅದು ಆಗದಿದ್ದರೆ ನಾವು ಅದನ್ನು ಬಿಟ್ಟು ಬಿಡಬೇಕು.
0: ಇನ್ನೊಂದು ಅರ್ಥದಲ್ಲಿ ಶಾಶ್ವತವಾಗಿ ಋಣವನ್ನ ಕಳೆದುಕೊಳ್ಳೋದು ಅಂತ
1: ಹೇಳಬಹುದು.
0: ನಿಜ ನಿಜ. ನೀವಿವಾಗ ಚೇರಂಬಣ್ಣಯಿಂದ ಕಾಲ್ ಮಾಡ್ತಾ ಇರೋದಲ್ವಾ?
1: ಹೌದು.
0: ಆಗ್ಲೇ ಒಬ್ರು ಕಾಲ್ ಮಾಡಿದ್ರು, ತಿಮ್ಮಪ್ಪ ಅಂತ, ಪುತ್ತೂರ್ ಕಡೆ.

0: ಇಂದ ಅವರು ಅವ್ರ ಕಡೆ ಬೆಳೀತಾ ಇರುವ ಸಿಗುವಂತ ಕಾಡು ಹಣ್ಣುಗಳ ಬಗ್ಗೆ ಹೇಳಿದ್ರು. ನಿಮ್ ಕಡೆ ಯಾವ್ಯಾವ ರೀತಿಯ ಕಾಡು ಹಣ್ಣುಗಳು ಸಿಗುತ್ತೆ?
1: ನಮ್ಮ ಕಡೆ ಈಗ ಈಗ ಕಾಡು ಮಾವಿನ ಹಣ್ಣು ಇದೆ, ಹಲಸಿನ ಹಣ್ಣು ಬೇಕಾದಷ್ಟು ಇದೆ. ಆದ್ರೆ ಮರದಡಿಯಲ್ಲಿ ಯಾರು ಹೋಗಿ ತಿನ್ನೋದಿಲ್ಲ. ಈಗ ಶೀತ ಆಗುಬಿಟ್ಟಿದೆ, ಜ್ವರ ಆಗ್ಬಿಟ್ಟು ಭಯ ಬಂದ್ಬಿಟ್ಟಿದೆ. ಹಲಸಿನ ಹಣ್ಣು, ಸ್ಟಾರ್ ಹಣ್ಣು ಉಂಟು, ಹಣ್ಣುಗಳುಂಟು ಬೇಕಾದಷ್ಟು.
0: ಈಗ ಒಂದು ಪ್ರಶ್ನೆ ಈ ಹಣ್ಣುಗಳಿಗೆ ಸಂಬಂಧಪಟ್ಟ ಹಾಗೇನೆ, ಒಂದು ಸೂಪರ್ ಫುಡ್ ಅನ್ನೋ ಅಂತ ಹಣ್ಣು, ಸೂಪರ್ ಫುಡ್ ಅಂದ್ರೆ ಅತ್ಯಂತ ಪೌಷ್ಟಿಕಾಂಶಗಳಿಂದ ಕೂಡಿರುವ ಹಣ್ಣು ಅಂತ, ಅಂಥದ್ದೊಂದು ಹಣ್ಣು ಇವಾಗ ಅತಿ ಹೆಚ್ಚಾಗಿ ಹೇರಳವಾಗಿ ಕೊಡಗು, ಪುತ್ತೂರು, ಈ ಕಡೆ ಕೊಡಗಿನ ಸುತ್ತಮುತ್ತ ಎಲ್ಲ ಕಡೆ ಸಿಗ್ತಾ ಇದೆ, ಅದು ಯಾವ ಹಣ್ಣು ಅಂತ?
1: ನಮ್ಮ ಕಡೆ ಇಲ್ಲ ಮೇಡಮ್, ಅದು
0: ಇದೆ ಇದೆ ನನ್ಗೊತ್ತು.
1: ಮಾವಿನ ಹಣ್ಣು
0: ಇಲ್ಲ ಅಂದ್ರೆ ಸೂಪರ್ ಫುಡ್ ಅಂದ್ರೆ ತುಂಬಾ ಪೌಷ್ಟಿಕಾಂಶಗಳಿಂದ ಕೂಡಿರುತ್ತೆ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಅಲ್ಲ ನೋಡೋಣ ಮುಂದಿನ ಕಾಲರ್ ಅದಕ್ಕೆ ಆನ್ಸರ್ ಹೇಳ್ತಾರೆ.
1: ನಮ್ಮ ಕಡೆ ನೇರಳೆ ಹಣ್ಣು, ನೇರಳೆ
0: ಇಲ್ಲ ನಾನು ಆಮೇಲೆ ಯಾರಾದ್ರೂ ಹೇಳಿದಾಗ ಅವಾಗ ನಿಮ್ಗೆ ಅನ್ಸುತ್ತೆ ಓ ಇದ್ದ ನನ್ಗೆ ಗೊತ್ತಿತ್ತು ನಾನು ತಿಂದೆ ಅಂತ, ತಿಂತೀನಿ ತಿಂದಿದ್ದೀನಿ ಅಂತಲೂ ಹೇಳ್ತೀರಾ.
1: ನಮ್ಮ ಕಡೆ ಈ ಕಡೆ
0: ಇದೆ ಪಾ ಚೇರಂಬಣೆ ಕಡೆ ಇದೆ
1: ಕಡೆ
0: ನೋಡೋಣ. ನೀವು ಹಾಗೆ ಯೋಚನೆ ಮಾಡ್ತಾ ಇರಿ.
1: ಆಯ್ತು ಆಯ್ತು.
0: ನಿಮ್ಮ ಮೆಚ್ಚಿನ ಗೀತೆ ಇವಾಗ ಬರುತ್ತೆ ಕೇಳಿ.
1: ಆಯ್ತು ಧನ್ಯವಾದಗಳು.
0: ಓಕೆ ಹೀಗೆ ಕಾಲ್ ಮಾಡ್ತಾ ಇರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.

0: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
1: ಅಯ್ಯೋ ದೇವರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
0: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು, ಅವುಗಳನ್ನ ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ,
2: ಅನ್ನವನ್ನ ಗೌರವಿಸೋಣ, ಪೂಜಿಸೋಣ. ಅನ್ನವೇ ದೇವರು.
3: ಪ್ರಿಯ ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ನನ್ನೆನೆಯ ಹಾಡು ನೇರ ಫೋನಿನ ಕಾರ್ಯಕ್ರಮವನ್ನ ಆಲಿಸುತ್ತಿರುವಿರಿ. ಈಗ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಬಗ್ಗೆ ಒಮ್ಮೆ ನಾವು ಗಮನ ಹರಿಸೋಣ. ಈ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಕೌಶಲ್ಯ ತರಬೇತಿ ಪಡೆದು ವಿಜಯಪುರದಲ್ಲಿ ಜೀವನ ನಡೆಸುತ್ತಿರುವ ಶ್ರೀಮತಿ ಲತಾ ಅರುಣಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಧುಮೇಹ ಕಾರಣಗಳು ಲಕ್ಷಣ ಹಾಗೂ ಚಿಕಿತ್ಸೆ ಕುರಿತು ಕಲಬುರಗಿಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಔಷಧ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾ ಸಂತೋಷ್ ಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಒಂದು ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನೆಯ ಬಗ್ಗೆ ಮಾಹಿತಿ ನೀಡುತ್ತಾರೆ ವಿಜಯನಗರ ಜಿಲ್ಲೆ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಮಲ್ಲೇಶ್ ಬಿ ಅವರು. ಈ ಸಂಜೆ 5:00 ಕೊಡವಸಿರಿಯಲ್ಲಿ ನಾಟಕ ದಾರ್ಕ್ ದಾರ್ ಶತ್ರು, ರಚನೆ ಮತ್ತು ನಿರ್ದೇಶನ ಸೋಮಯಂಡ ಬೋಸ್ ಬಿಳ್ಯಪ್ಪ, ಪ್ರಸ್ತುತಿ ಕೊಡಗ್ ಕ್ರಿಯೇಷನ್ಸ್ ವಿರಾಜಪೇಟೆ. ಕೇಳುಗರೆ, ನಾನು ಈ ಹಿಂದಿನ ಕಾಲರ್ಗೆ ಒಂದು ಸೂಪರ್ ಫ್ರೂಟ್ ಯಾವುದು, ಸೂಪರ್ ಫುಡ್, ಸೂಪರ್ ಫ್ರೂಟ್ ಅಂತಲೂ ಕರೀತಾರೆ, ಅತ್ಯಂತ ಪೌಷ್ಟಿಕಾಂಶಯುಕ್ತವಾದಂತಹ ಒಂದು ಹಣ್ಣು ಈಗ ಅತ್ಯಂತ ಹೇರಳವಾಗಿ ಅದು ಲಭ್ಯವಾಗ್ತಾ ಇದೆ. ಬನ್ನಿ, ಮುಂದಿನ ಕಾಲರ್ ಇದರ ಬಗ್ಗೆ ಉತ್ತರಿಸ್ತಾರಾ, ಅವರೇನು ಹೇಳ್ತಾರೆ ಅಂತ ಕೇಳೋಣ. ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ.
4: ಹಲೋ, ನಮಸ್ತೆ ಮೇಡಮ್.
3: ನಮಸ್ತೆ, ಹೇಳಿ, ನಿಮ್ಮ ಹೆಸರು?
4: ನಾನು ಮರಗೋಡಿನಿಂದ ರಾಧಾ ಡಾಲಿ ಮೇಡಮ್.
3: ರಾಧಾ ಡಾಲಿ, ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ಕೊಂಡು?
4: ನಾನು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಮೇಡಮ್. ಇವತ್ತು ರಜೆ.

0: ಮುಂಚೆಯಾ?
1: ಹ್ಞೂ
0: ಸರಿ, ತಿಂಡಿ ಏನು ಮಾಡಿದ್ರಿ?
1: ತಿಂಡಿ ಚಪಾತಿ ಮೇಡಮ್.
0: ಚಪಾತಿಗೆ ಏನು?
1: ಚಪಾತಿ ಆಲೂಗಡ್ಡೆ ಪಲ್ಯ.
0: ಯಾರ್ಯಾರಿದ್ದೀರಾ ಮನೇಲಿ?
1: ಮೇಡಮ್ ನಾನು ನನ್ನ ಯಜಮಾನರು, ಇವಾಗ ನಾನು ನನ್ನ ತಮ್ಮನ ಹೆಂಡತಿದು ತಾಯಿ ಇದ್ದಾರೆ ಮೇಡಮ್, ಅವ್ರು ಸ್ವಲ್ಪ ವಯಸ್ಸಾಗಿದೆ, ಅವ್ರನ್ನ ಸ್ವಲ್ಪ ನೋಡ್ಕೊಳ್ಳೋಣ ಅಂತ ನಾ ಇಲ್ಲಿ ಬಂದಿದ್ದೀನಿ. ಅವರು ಹೊರಗಡೆ ಹೋಗಿದ್ದಾರೆ, ಅದಕ್ಕೆ ಅವ್ರನ್ನ ನೋಡ್ಕೊಂಡಿದ್ದೀನಿ ಮೇಡಮ್.
0: ಹೌದಾ?
1: ಹೌದು.
0: ಓಕೆ, ಯಾವ ಹಾಡು ಬೇಕು ನಿಮಗೆ?
1: ಮೇಡಮ್ ನಾನು ನನ್ನ ಕನಸಲ್ಲಿ ಮೇಡಮ್, ಈ ಗೀತೆ ಪ್ರಸಾರ ಮಾಡಿ ಮೇಡಮ್ ಕರ್ನಾಟಕದ ಜನತೆ.
0: ಕರ್ನಾಟಕದ ಜನತೆಗ? ಆಯ್ತು, ಪ್ರಸಾರ ಮಾಡೋಣ. ಯಾವ ಹಾಡು ಬೇಕು ಅಂತ ಹೇಳಿದ್ರೆ ಹಾಡನ್ನೇ ಹಾಡ್ಬಿಟ್ಟಿದ್ದೀರಾ.
1: ಹೌದು.
0: ಯಾಕೆ ಈ ಹಾಡು ಇಷ್ಟ ನಿಮ್ಗೆ
1: ಮೇಡಮ್? ಅದರಲ್ಲಿ ಒಂದು ಅರ್ಥ ಇದೆ ಮೇಡಮ್, ಅಂದ್ರೆ ನಾವು ನಮ್ಮ ನೆನಪನ್ನ ಅದನ್ನ ಮುಂದುವರ್ಸ್ಕೊಳಕ್ ಆಗೋದಿಲ್ಲ, ಅದು ಕನಸಾಗೆ ಉಳಿತದಲ್ಲ ಮೇಡಮ್, ನನ್ನ ಕನಸು ನನಸಾಗೋದಿಲ್ಲ, ಅದಕ್ಕೋಸ್ಕರ ಆ ಹಾಡಲ್ಲಿ ಅರ್ಥ ಇದೆ ಮೇಡಮ್, ಅದಕ್ಕೋಸ್ಕರ ಖುಷಿ.
0: ಓಕೆ, ಏನೇನು ಅಡುಗೆ ಮಾಡ್ತೀರಾ ರಾಧಾ ಅವರು?
1: ಮೇಡಮ್ ನಾನು ಅಕ್ಕಿ ರೊಟ್ಟಿ, ಚಪಾತಿ ಮತ್ತೆ ಅನ್ನ ತುಂಬಾ ದೊಡ್ಡದಾಗಿ ಮಾಡೋದಿಲ್ಲ ಮೇಡಮ್, ನಾವಿಬ್ರೆ ಅಲ್ವಾ,
0: ಇಬ್ರೇ ಆದ್ರೂ ಅಡಿಗೆ ಮಾಡ್ಬೇಕಲ್ವಾ? ಅಷ್ಟು
1: ಮಾಡ್ತೀನಿ. ಹೌದು, ಮಾಡ್ತೀನಿ ಮೇಡಮ್, ಕೆಲಸ ಅಡುಗೆ ಎಲ್ಲ ಮಾಡಿ ಕೆಲ್ಸಕ್ಕೆ ಹೋಗಿ ಬಂದು ಮತ್ತೆ ಕೆಲ್ಸ ಇರ್ತದೆ. ಇವಾಗ ನಂದು ಹೊಸ ಮನೆ ಕಟ್ಟಿದ್ದೀನಿ ಮೇಡಮ್, ಕೆಲಸಗಳು ಜಾಸ್ತಿ ಇವೆ.
0: ಹೌದಾ? ಆಯ್ತಾ, ಗೃಹ ಪ್ರವೇಶಕ್ಕೆ ಆ ಹಂತಕ್ಕೆ ಬಂದಿದ್ಯಾ ಮನೆ ಕೆಲಸ?
1: ಮನೆ ಕೆಲಸ ಆಯ್ತು, ಮುಗ್ದಿದೆ ಮೇಡಮ್, ಓಪನಿಂಗ್ ಸೆರೆಮನಿ ಆಯ್ತು. ಈಗ
0: ಆಗಿದ್ಯಾ?
1: 13 ಬಂದ್ರೆ 2 ತಿಂಗಳಾಯ್ತು ಮೇಡಮ್.
0: ಹೌದಾ?
1: ಅದೇ ನನಗೆ ತುಂಬಾ ಖುಷಿ, ಅದೇ ನಾನು ಗುರಿ ಮುಟ್ಟಿದಂದ್ರೆ ಅದೊಂದು ಒಂದು ಹಂತ ಮೇಡಮ್.
0: ಅದು ಒಂದೇ ಹೇಳಿ, ಮನೆ ಕಟ್ಟೋದು ಅಂದ್ರೆ ಚಿಕ್ಕ ಕೆಲಸನ ಇವಾಗಿನ ಕಾಲದಲ್ಲಿ?
1: ಅಲ್ಲ ಮೇಡಮ್,
0: ದೊಡ್ಡ ಕೆಲಸ.
1: ಎಷ್ಟೋ ವರ್ಷದಿಂದ ಕನಸಾಗಿತ್ತು ಮೇಡಮ್, ಅದು ನನಸಾಗಿದೆ ಈ ವರ್ಷಕ್ಕೆ.
0: ಆಗ್ಲಿ, ನಿಮ್ಮ ಕನಸು ನನಸಾಗಿದೆ ಅಲ್ವಾ, ನಮಗೂ ಕೂಡ ಖುಷಿ.
1: ಹೌದು ಮೇಡಮ್, ಹೌದು ಮೇಡಮ್.
0: ಸರಿ, ಈಗ ನಿಮ್ಗೆ ಒಂದು ನುಡಿಗಟ್ಟು ಕೇಳ.
1: ಕೇಳಿ ಮೇಡಮ್.
0: ಏಳು ಕೆರೆಯ ನೀರು ಕುಡಿದವ ಅಂತ ಹೇಳ್ತಾರೆ.
1: ಹೌದಂದ್ರೆ ಅವನಿಗೆ ಎಲ್ಲ ಗೊತ್ತಿರ್ತದೆ ಅಂತ, ನಾವು ಏನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ನಿಗೆ ಹೇಳ್ತೇನೆ, ಅಯ್ಯೋ ನನಗೇನ್ ಗೊತ್ತಿಲ್ವಾ, ನನಗೆಲ್ಲ ಗೊತ್ತಿದೆ, ನಾನು ಏಳು ಕೆರೆ ನೀರು ಕುಡಿದು ಬಂದಿದ್ದೀನಿ ಅಂತ ಹೇಳ್ತಾರೆ ಮೇಡಮ್.
0: ಎಲ್ಲ ಗೊತ್ತಿರೋರಿಗೆ ಹಾಗೆ ಹೇಳ್ತಾರೆ.
1: ಗೊತ್ತಿರೋರು. ಹೌದು,
0: ಚೆನ್ನಾಗಿ ಹೇಳಿದ್ರು.
1: ಏನ್ ಹೇಳಕ್ಕಿರೋದು ಅಂತ ಹೇಳ್ತಾರೆ.
0: ಹೌದು ಹೌದು. ಅದಕ್ಕೊಂದು ವಾಕ್ಯ ರಚನೆ ಮಾಡಕ್ಕಾಗತ್ತಾ?
1: ವಾಕ್ಯ ಮೇಡಮ್, ಏನಾದ್ರು ಒಬ್ರು ಜನರಿಗೆ ಏನೋ ಒಂದು ಹೇಳಕ್ ಹೋದ್ರೆ ಅದು ಹಾಗೆ ಇದು ಹೀಗೆ ಈ ತರ ಮಾಡು ಅಂದ್ರೆ, ಅಯ್ಯೋ ನಾನ್ ಮಾಡ್ತೀನಪ್ಪ, ಇಲ್ಲ ನಿನ್ ಕೈಲಿ ಆಗಲ್ಲ ಅಂದ್ರೆ, ಅಯ್ಯೋ ನಾನೇನು ಹೇಳ್ತಾರೆ ನೀರ್ ಕುಡ್ದು ಬಂದ್ರೆ ನನ್ ಕೈಲಿ ಆಗೋದಿಲ್ವಾ ಅಂತ ಹೇಳ್ತಾನೆ.
0: ಹಾಗೆ ಈ ರೀತಿ ನೀವು
1: ಸಾಧಿಸಬಲ್ಲೆ ಅಂತ,
0: ಏನ್ ಬೇಕಾದ್ರೆ ಸಾಧಿಸಬಲ್ಲೆ ಅಂತ. ಇಲ್ಲ ಅಂದ್ರೆ ಬಹಳ ಅನುಭವ ಇರೋರಿಗೆ ಹಂಗೆ
1: ಅನುಭವ ಇರೋ ತರ ಮಾತಾಡ್ತಾರೆ ಅಂತ.
0: ಓಕೆ, ಈಗ ನಿಮ್ಗೆ ಇನ್ನೊಂದು ಪ್ರಶ್ನೆ.
1: ಹೌದು,
0: ಇವಾಗ ಮರಗೋಡ್ ಕಡೆ ಯಾವ ರೀತಿಯ ಹಣ್ಣುಗಳು ಸಿಗುತ್ತೆ, ಕಾಡು ಹಣ್ಣುಗಳು?
1: ಮೇಡಮ್ ನೇರಳೆ ಹಣ್ಣು, ಬಟರ್ ಫ್ರೂಟ್, ಪ್ಯಾಷನ್ ಫ್ರೂಟ್, ಮತ್ತೆ ಇದು ಸೀಬೆಕಾಯಿ ಇದೆ ಮೇಡಮ್, ಮಾವಿನ ಹಣ್ಣು ಇದೆ.
0: ನಾನು ಅವಾಗ್ಲೇ ಹೇಳಿದ್ದೆ,
1: ಹೌದು
0: ಅತ್ಯಂತ ಪೌಷ್ಟಿಕಾಂಶಗಳಿಂದ ಕೂಡಿರುವಂತಹ ಒಂದು ಹಣ್ಣು ಇವಾಗ ಸಿಗ್ತಾ ಇದೆ ಅಂತ.
1: ಯಾವ್ದು?
0: ಇಲ್ಲ ಇಲ್ಲ, ನೀವು ಹೇಳಿದಿರಾ ಆನ್ಸರ್, ನಿಮ್ಮ ನೀವು ಹೇಳಿದ್ರಲ್ಲಿ ಆನ್ಸರ್ ಇದೆ, ಯಾವ್ದೋ ಒಂದು ಹಣ್ಣಿತ್ತು.
1: ಬಟರ್ ಫ್ರೂಟ್.
0: ಹೌದು, ಕರೆಕ್ಟ್ ಆಗಿ ಹೇಳಿದ್ರೆ ಇವಾಗ ಕಾಫಿ ತೋಟಗಳಲ್ಲಿ ಅದನ್ನ ಉಪ ಬೆಳೆಯಾಗಿ ಕೂಡ ಬೆಳೀತಾ ಇದ್ದಾರೆ.
1: ಹೌದು ಮೇಡಮ್.
0: ಸರಿಯಾಗಿ ಉತ್ತರವನ್ನ ಹೇಳಿದಿರಾ. ಸರಿ, ಹೀಗೆ ಕರೆ ಮಾಡ್ತಾ ಇರಿ, ಚೆನ್ನಾಗಿ ಮಾತಾಡಿದ್ರಿ ನೀವು.
1: ಓಕೆ, ಥ್ಯಾಂಕ್ ಯು ಮೇಡಮ್.
0: ಓಕೆ, ಕರೆ ಮಾಡಿದ್ದಕ್ಕೆ
1: ಹೇಳಿ ನಿಮಗೋಸ್ಕರ.
0: ಓಕೆ, ಧನ್ಯವಾದಗಳು. ಕೇಳಿ ನಿಮ್ಮ ಮೆಚ್ಚಿನ ಹಾಡು.

0: ಸಿಗ್ತಾ ಇರುವಂತಹ ಅತ್ಯಂತ ಪೌಷ್ಟಿಕಾಂಶದಿಂದ ಕೂಡಿರುವಂತಹ ಒಂದು ಹಣ್ಣು ಯಾವುದು ಅಂತ ಕೇಳಿದ್ದೆ. ಅದಕ್ಕೆ ಈ ಹಿಂದಿನ ಕಾಲರ್ ಉತ್ತರವನ್ನು ಕೂಡ ಹೇಳಿದರು, ಅದು ಬಟರ್ಫ್ರೂಟ್ ಅಂದರೆ ಬೆಣ್ಣೆ ಹಣ್ಣು ಅಂತ. ಹಾಗಿದ್ರೆ ಈ ಬೆಣ್ಣೆ ಹಣ್ಣಿನಲ್ಲಿ ಏನೇನಿರುತ್ತೆ, ಅದು ಆರೋಗ್ಯಕ್ಕೆ ಯಾವ ರೀತಿ ಉಪಯುಕ್ತ ಅನ್ನೋದನ್ನು ಈಗ ನಾವು ತಿಳಿದುಕೊಳ್ಳೋಣ. ಈ ಬೆಣ್ಣೆ ಹಣ್ಣು ಹೃದಯದ ಆರೋಗ್ಯಕ್ಕೆ ಅತ್ಯುತ್ತಮವಾಗಿದ್ದು ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತೆ, ಪೊಟ್ಯಾಷಿಯಂ ಇರುತ್ತೆ. ಇದು ರಕ್ತದೊತ್ತಡವನ್ನು ನಿಯಂತ್ರಿಸೋದಕ್ಕೆ ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ನಾರಿನಾಂಶದಿಂದ ಅತ್ಯಂತ ಸಮೃದ್ಧವಾಗಿರೋದ್ರಿಂದ ಜೀರ್ಣಕ್ರಿಯೆಗೂ ಕೂಡ ಸುಲಭವಾಗುತ್ತೆ, ಮಲಬದ್ಧತೆಯನ್ನು ತಡೆಗಟ್ಟುತ್ತೆ. ಹಾಗೆಯೇ ಕಣ್ಣಿನ ರಕ್ಷಣೆಯ ವಿಷಯಕ್ಕೆ ಬಂದಾಗ ಈ ಬೆಣ್ಣೆ ಹಣ್ಣಿನಲ್ಲಿರುವಂತಹ ಲೂಟಿನ್ ಎಂಬ ಅಂಶ ಕಣ್ಣಿನ ದೃಷ್ಟಿಯನ್ನು ಚುರುಕುಗೊಳಿಸುತ್ತೆ. ಇನ್ನು ತ್ವಚೆಯ ಸೌಂದರ್ಯಕ್ಕೂ ಕೂಡ ಇದು ಹೆಚ್ಚು ಉಪಯುಕ್ತ ಆಗಿದೆ. ಹಾಗೆಯೇ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ, ಚರ್ಮದ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ. ಇನ್ನು ಇತ್ತೀಚೆಗೆ ನಾನು ಈಗಾಗಲೇ ಹೇಳಿದ ಹಾಗೆ ಕಾಫಿ ಬೆಳೆಯ ಜೊತೆಗೆ ಈ ಬೆಣ್ಣೆ ಹಣ್ಣನ್ನು ಉಪಬೆಳೆಯಾಗಿ ಕೂಡ ಕೊಡಗಿನಾದ್ಯಂತ ಬೆಳೀತಾ ಇದ್ದಾರೆ. 3-4 ವರ್ಷಕ್ಕೆಲ್ಲ ಫಸಲು ಬರೋದಕ್ಕೆ ಶುರುವಾಗುತ್ತೆ. ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಇದು ನಿಯಂತ್ರಿಸುತ್ತೆ, ಹಾಗೆಯೇ ಮೂಳೆಗಳನ್ನು ಬಲಪಡಿಸುತ್ತೆ. ಹಾಗೆಯೇ ಈ ಬೆಣ್ಣೆ ಹಣ್ಣನ್ನು ತಿನ್ನೋದ್ರಲ್ಲೂ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಿಂತಾರೆ. ಒಬ್ಬೊಬ್ಬರು ಸಕ್ಕರೆ ಹಾಕಿ ತಿಂತಾರೆ, ಒಬ್ಬೊಬ್ಬರು ಸ್ಮೂದಿ ಮಾಡಿ ಮಿಲ್ಕ್ ಶೇಕ್ ಮಾಡಿ ಹೀಗೆಲ್ಲ ಕುಡಿತಾರೆ. ಬೆಣ್ಣೆ ಹಣ್ಣಿನ ಬಗ್ಗೆ ಮಾತಾಡಿದ್ರೆ ನನಗೇ ಬಾಯಲ್ಲಿ ನೀರು ಬರ್ತಾ ಇದೆ. ಇನ್ನು ಹಣ್ಣುಗಳಲ್ಲಿ ಅತಿ ಹೆಚ್ಚು ಪೊಟ್ಯಾಷಿಯಂ ಇರೋದು ಬಾಳೆಹಣ್ಣಿನಲ್ಲಿ ಅಂತ ಹೇಳ್ತಾರೆ. ಆದರೆ ಈ ಬೆಣ್ಣೆ ಹಣ್ಣಿನಲ್ಲಿ ಬಾಳೆಹಣ್ಣಿಗಿಂತಲೂ ಹೆಚ್ಚಾಗಿ ಪೊಟ್ಯಾಷಿಯಂ ಇರುತ್ತಂತೆ. ಹಾಗೆಯೇ ಮೆಗ್ನೀಷಿಯಂ ಫೋಲೇಟ್ ಅಂಶ ಜಾಸ್ತಿ ಇರುತ್ತೆ. ಫೋಲೇಟ್ ಅಂಶ ಅಂದರೆ ಫೋಲಿಕ್ ಆ್ಯಸಿಡ್ ಅಂತ ಹೇಳ್ತೀವಲ್ಲ, ಇದು ಗರ್ಭಿಣಿಯರಿಗೆ ಅತಿ ಮುಖ್ಯ. ಅವರು ಹೆಚ್ಚಾಗಿ ಸೇವಿಸಬೇಕಾಗತ್ತೆ. ಗರ್ಭಿಣಿಯರು ಬೆಣ್ಣೆ ಹಣ್ಣನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ಮಗುವಿನ ಮೆದುಳು ಮತ್ತು ಬೆನ್ನು ಮೂಳೆಯ ಬೆಳವಣಿಗೆಗೂ ಕೂಡ ಸಹಾಯಕ ಆಗುತ್ತೆ. ಒಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ
1: ಹಲೋ
0: ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್, ಇಸ್ಮಾಯಿಲ್ ಕಲ್ಲಾಡಿ ಮಂಗಳೂರಿಂದ.
0: ಇಸ್ಮಾಯಿಲ್ ಅವರೇ, ಯಾವ ಹಾಡು ಬೇಕು ನಿಮ್ಗೆ?
1: ನಮ್ಗೆ ಹೇಮಾವತಿ ಚಿತ್ರದ್ದು, ಅದು ಬೇಡುವ ಬಾಳಿಗಿಂತ ಅಂತ ಒಂದು ತಟ್ಟಾಗಿ ಟ್ರೆಂಡ್ ಅದರಲ್ಲಿ, ಅದು ಬೇಕು.
0: ಓಕೆ, ಪ್ರಸಾರ ಮಾಡೋಣ.
1: ಆಯ್ತು.
0: ಏನ್ ಮಾಡ್ಕೊಂಡಿರೋದು ನೀವು? ಶಾಪ್ ಇದೆ ಅಂತ ಏನೋ ಈ ಹಿಂದೆ ಕಾಲ್ ಮಾಡಿದಾಗ ಹೇಳಿ ನೆನಪು.
1: ಕೆಲಸ ಮಾಡಿಕೊಂಡ್ರೆ ಅಂಗಡಿಗೆ ಟೈಮ್ ಇದ್ದಾಗ ಬಂದು ಬಾಗಿಲು ತೆರೆದು ಒಂದು ದಿವಸ ಒಂದು 500 ರೂಪಾಯಿ ವ್ಯಾಪಾರ ಮಾಡುದು ಅಷ್ಟೇ.
0: ಅಷ್ಟೇನಾ? 500 ರೂಪಾಯಿ ವ್ಯಾಪಾರ ಆದ್ರೆ ಮತ್ತೆ ಮುಚ್ಚೋದಾ?
1: ಅದು ಮತ್ತೆ ಅಂಗಡಿಯಲ್ಲಿ ಏನಾದ್ರೂ ಮಾಡಿದ್ರೆ ಅದರಲ್ಲಿ ಮನೆಯಲ್ಲಿ ಬೆಳೆದದ್ದು ಮಾರಾಟ ಮಾಡಿ ಜೀವನಾಂಶಕ್ಕೆ ಏನಾದರೂ ಮಾಡೋದು ಮೇಡಮ್.
0: ಓಕೆ, ಯಾರ್ಯಾರಿದ್ದೀರಾ ಮನೆಯಲ್ಲಿ?
1: ಮನೆಯಲ್ಲಿ ಅದೇ ನಮ್ಮ ಶ್ರೀಮತಿ, ಮಕ್ಕಳೆಲ್ಲ ಇದ್ದಾರೆ.
0: ಶ್ರೀಮತಿ ಅವ್ರ ಹೆಸರೇನು?
1: ಮೈಮೂನ ಅಂತ.
0: ಮೈಮೂನ ಅಂತ, ಅದನ್ನು ಪ್ರೀತಿಯಿಂದ ಹೇಳಿ. ಕಷ್ಟಪಟ್ಟುಕೊಂಡು ಹೇಳ್ತಾ ಇದ್ದೀರಾ? ಸರಿ, ತಿಂಡಿ ಏನ್ ಮಾಡಿದ್ರಿ?
1: ತಿಂಡಿ
0: ಹಲೋ
1: ಹಲೋ ಇಡ್ಲಿ ಇಡ್ಲಿ ಮೇಡಮ್.
0: ಇಡ್ಲಿಯಾ? ಸರಿ, ಒಂದು ನುಡಿಗಟ್ಟು ಕೇಳೋದ ನಿಮ್ಗೆ?
1: ಹೇಳಿ ಮೇಡಮ್.
0: ಇವಾಗ ಬೆಣ್ಣೆ ಹಣ್ಣಿನ ಬಗ್ಗೆ ಮಾತಾಡ್ತಾ ಇದ್ವಿ ನಾವು.
1: ಬೆಣ್ಣೆ ಹಣ್ಣು
0: ಅಲ್ಲ, ನುಡಿಗಟ್ಟು ಬೇರೆ, ನಾನು ಅದನ್ನ ಹೇಳಿದ್ದಷ್ಟೇ. ಒಂದು ಬೆಣ್ಣೆ ಹಣ್ಣಿನ ಬಗ್ಗೆ, ಹಾಗೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಒಂದು ನುಡಿಗಟ್ಟಿದೆ.
1: ಅದು ನ್ಯಾಯ ತೀರ್ಮಾನ ಮಾಡುವಾಗ ಹಾಗೇನೆ, ಎಂತದ್ದು ತಪ್ಪು ಮಾಡಿದವರಿಗೆ ನ್ಯಾಯ ಕೊಟ್ಟು ಮತ್ತೊಬ್ಬರಿಗೆ ನ್ಯಾಯ ಕೊಡದೇ ಇರುವುದು, ಹಾಗೆ ಅದು ಆವಾಗ ಮಾತು ಬರ್ತದೆ.
0: ಪಕ್ಷಪಾತ ಮಾಡೋದು, ತಾರತಮ್ಯ ಮಾಡೋದು ಅಂತ. ಹೌದು, ಒಂದು ವಾಕ್ಯ ರಚನೆ ಮಾಡ್ತೀರಾ?
1: ವಾಕ್ಯ ಮಾತಾಡುವಾಗ ವಾಕ್ಯ ಬರುವುದಿಲ್ಲ.
0: ಬರುವುದಿಲ್ವಾ? ಎಲ್ಲಿಂದ ಬರೋದು ವಾಕ್ಯ? ನೆನಪು ಮಾಡ್ಕೋಬೇಕಲ್ಲ. ಅದೇ
1: ಪಕ್ಕದಲ್ಲಿ ಹೋಗ್ತದೆ ಮೇಡಮ್, ಶಕ್ತಿ ನೆನಪಿಟ್ಟುಕೊಳ್ಳೋದಿಲ್ಲ.
0: ಹೌದಾ? ಸರಿ, ನಾಳೆ ಒಂದು ದಿನ ವಿಶೇಷ ಇದೆ. ನಾನೇ ಹೇಳ್ತೀನಿ ಬಿಡಿ, ಯೋಚನೆ ಮಾಡೋ, ನಿಮ್ಗೆ ಕಷ್ಟ ಬೇಡ.
1: ಹೇಳಿ.
0: ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ದಿನ ಅಂತ, ವಿಶ್ವ ರೆಡ್ ಕ್ರಾಸ್ ದಿನ. ಈ ರೆಡ್ ಕ್ರಾಸ್ ಅಂದಾಗ ನಿಮ್ಗೆ ಏನ್ ನೆನಪಾಗುತ್ತೆ?
1: ಅದು ದಾರಿಯಲ್ಲಿ ಎಂತದು ಟೀನ್ ಎಲ್ಲ ನೋಡಿಕೊಂಡು ಹೋಗುದಲ್ವಾ, ಅಲ್ಲಿ ನಿಂತ
0: ಎಂತ ಎಂತ ಎಂತ ಹೇಳಿ,
1: ಒಂದು ಇದು ಉಂಟಲ್ವಾ ಅದಲ್ವಾ?
0: ಯಾವ್ದು?
1: ಸ್ಪೀಡ್ ಮೆಲ್ಲ ಮಾಡಿ ಹೋಗುದು ಒಂದೊಂದು ಕಡೆ ಅದಲ್ವಾ ಅಂತ.
0: ಅರ್ಥ ಆಗಿಲ್ಲ ನಂಗೆ ನೀವ್ ಹೇಳಿದ್ದು.
1: ಅದು ಸ್ಕೂಲು, ಆಸ್ಪತ್ರೆ ಪಕ್ಕ, ಮತ್ತೆ ಎಂತದು ರೋಡ್ ಜಾಸ್ತಿ ಇರ್ತದೆ ಅಲ್ಲೆಲ್ಲ ಸ್ಪೀಡ್ ಮೆಲ್ಲ ಮಾಡಿ ಹೋಗುದು ಆ ಜಾಗ ಅಲ್ವಾ?
0: ಎಂತ ಮಾಡಿ ಹೋಗುದು, ಕ್ಲೀನ್ ಮಾಡಿ ಹೋಗೋದಾ?
1: ಕ್ಲೀನ್ ಅಲ್ಲ, ಗಾಡಿ ನಿಲ್ಲಿಸಿ ಹೋಗುದು.

0: ಅಂದ್ರೆ ಅವರು ಸಹಾಯ ಮಾಡ್ತಾರೆ, ರೆಡ್ ಕ್ರಾಸ್ ಸಂಸ್ಥೆಯವರು ಸಹಾಯ ಮಾಡೋದು,
1: ಹಾ ಅದು
0: ಜನರಿಗೆ
1: ಗೊತ್ತಿಲ್ಲ
0: ಸಹಾಯ
1: ನಮಗೆ,
0: ಮಾಡ್ತಾರೆ.
1: ಹೇಳಿ.
0: ಆಮೇಲೆ ಯುದ್ಧದಂತಹ ಸಂದರ್ಭದಲ್ಲಿ ಇಲ್ಲ ಪ್ರಕೃತಿ ವಿಕೋಪ ಆದಂತಹ ಸಂದರ್ಭದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಹಾಗೆಯೇ ಜಾತಿ ಮತ ಯಾವ ದೇಶ ಯಾವುದನ್ನು ಕೂಡದೆ ಕೂಡ ಅವರು ಮೊದಲು ಸಹಾಯಕ್ಕೆ ಬರ್ತಾರೆ ರೆಡ್ ಕ್ರಾಸ್ ಸಂಸ್ಥೆಯವರು.
1: ಅದು ನನಗೆ ಇಲ್ಲಿ ಇವಾಗ ನೀವು ಹೇಳಿದಾಗ ಗೊತ್ತಾದದ್ದು, ಕೇಳಿದ್ದೇನೆ ಆದ್ರೆ ಇದು ಗೊತ್ತಿಲ್ಲ.
0: ಓಕೆ, ಸರಿ, ನೋಡೋಣ ಮುಂದಿನ ಕಾಲರ್ ಅವ್ರನ್ನ ಕೂಡ ಈ ವಿಷಯದ ಬಗ್ಗೆ ಮಾತಾಡೋಣ, ಏನು ಹೇಳ್ತಾರೆ ಅಂತ ಕೇಳೋಣ.
1: ಆಯ್ತು ಮೇಡಮ್,
0: ನಿಮ್ಮ ನೆಚ್ಚಿನ ಗೀತೆ ಬರುತ್ತೆ, ಅದಕ್ಕೂ ಮುಂಚೆ ಈ ಗೀತೆ ಯಾಕೆ ಇಷ್ಟ ಅಂತ ಹೇಳಿ ನೀವು.
1: ಅದರಲ್ಲಿ ನಾನು ಮೊಬೈಲ್ ಅಲ್ಲಿ ನೋಡಿದೆ, ಅದರಲ್ಲಿ ಉಂಟಲ್ವಾ ಒಂದು ತತ್ವ ಗೀತೆ, ಅದು ಒಂದು ಬೇಡುವವರು ಬೇಡಲೇಬಾರದು ಅಂತ ಹೇಳಿ ಆ ನಾಯಕ ಹೇಳುವುದು. ಆಮೇಲೆ ಮೊದಲು ಅವರಿಗೆ ಎಲ್ಲ ಸಿಟ್ಟಿಗೆಡುವುದು, ಆಮೇಲೆ ಇವರೊಟ್ಟಿಗೆ ಬರುವುದು, ಇವರನ್ನು ರಾಜ ಮಾಡುದು ಕೊನೆಯಲ್ಲಿ. ಅದು ನನಗೆ ಖುಷಿ ಆಯ್ತು ನೋಡುವಾಗ.
0: ಓಕೆ,
1: ನಾ ಸಿನಿಮಾ ನೋಡ್ಲಿಲ್ಲ, ಬರೀ ಹಾಡು ಮಾತ್ರ ನೋಡಿದ್ದು.
0: ಚೆನ್ನಾಗಿ ಮಾತಾಡಿದ್ರಿ ಇಸ್ಮಾಯಿಲ್ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಇಷ್ಟದ ಗೀತೆ
1: ಆಯ್ತು ಮೇಡಮ್,
0: ಬರ್ತಾ ಇದೆ,
1: ಥ್ಯಾಂಕ್ ಯು
0: ಕೇಳಿ.
1: ಮೇಡಮ್.

0: ಪ್ರಿಯ ಕೇಳುಗರೆ, ನನ್ನೆದೆಯ ಹಾಡು ಕಾರ್ಯಕ್ರಮದ ಕೊನೆಯ ಕಾಲರ್ ಅನ್ನ ಈಗ ಮಾತಾಡ್ಸೋಣ. ಹಲೋ ಹಲೋ
1: ಹಲೋ,
0: ನಮಸ್ತೆ.
1: ನಮಸ್ತೆ,
0: ಹೇಳಿ, ನಿಮ್ಮ ಹೆಸರು?
1: ನನ್ನ ಹೆಸರು ಸೀನಾ ಪುತ್ತೂರು.
0: ಏನ್ ಹೆಸರು ಹೇಳಿದ್ರಿ?
1: ಸೀನಾ ಪುತ್ತೂರು.
0: ಸೀನಾ? ಸೀನಾ, ಓಕೆ. ಏನ್ ಮಾಡ್ಕೊಂಡಿದ್ದೀರಾ ಸೀನಾ ಅವರೇ?
1: ನಾನು ಮನೆಯಲ್ಲೇ ಇರೋದು.
0: ಹೌದಾ, ಯಾವ ಚಿತ್ರದ ಹಾಡು ಬೇಕು ನಿಮ್ಗೆ? ಯಾಕೆ ಈ ಹಾಡು ಇಷ್ಟ?
1: ಅದಾದ್ರು ತುಂಬಾ ಚೆನ್ನಾಗಿ ಉಂಟು, ನನಗೆ ತುಂಬಾ ಖುಷಿ ಆಯ್ತು ಹಾಡು ಕೇಳಕ್ಕೆ.
0: ಹೌದಾ,
1: ಮತ್ತೆ ನೂರೊಂದು ನೆನಪು ತುಂಬಾ ಇಷ್ಟ ನನಗೆ. ಹಾಗೆ
0: ಮನೇಲಿ ಯಾರ್ಯಾರು ಇದ್ದೀರಾ?
1: ಮನೇಲಿ ಎಂಟು ಮೂರು ಮಕ್ಕಳು ಎಲ್ಲ ಇದೆ.
0: ಓಕೆ, ಏನೇನು ಮಾಡ್ಕೊಂಡಿದ್ದಾರೆ ಮಕ್ಕಳು?
1: ಮಕ್ಕಳು ಒಬ್ಬ ಡ್ರೈವರ್, ಲಾರಿ ಕಲ್ಲು ಲೋಡ್ ಮಾಡಿ ಅವನೇ ಲೋಡ್ ಮಾಡಿ ಅವನೇ ಗಾಡಿ ತಗೊಂಡು ಹೋಗೋದು. ಅವನ ಜೊತೆಗೆ ಒಬ್ಬ ಇದ್ದಾನೆ. ಮತ್ತೆ ಮಗಳು ಸುಬ್ರಹ್ಮಣ್ಯದಲ್ಲಿ ಹೋಟ್ಲ್ ಮಡಗಿದ್ದಾನೆ. ಮಗ ಇನ್ನೊಬ್ಬ ಚಿಕ್ಕ, ಅವನು ಬೆಂಗಳೂರಲ್ಲಿ ಅಲ್ಲಿ ಹೋಟ್ಲ್ ಕೆಲಸಕ್ಕೆ ಹೋಗಿ ಅಲ್ಲಿ ಒಂದು ಲವ್ ಆಗಿ ಅಲ್ಲೇ ಒಂದು ಅಲ್ಲೇ ಇದ್ದಾನೆ ಅವನೊಟ್ಟಿಗೆ.
0: ಓಕೆ, ಸರಿ. ಈಗ ನಿಮ್ಗೆ ಒಂದು ನುಡಿಗಟ್ಟು ಕೇಳೋದಾ?
1: ಆಯ್ತು ಹೇಳಿ.
0: ಸಿಂಹಪಾಲು.
1: ಸಿಂಹಪಾಲು
0: ಏನು ಅದ್ರ ಅರ್ಥ ಏನು?
1: ಅದ್ರ ಅರ್ಥ ಅಂದ್ರೆ
0: ಬೇಗ ಬೇಗ ಹೇಳಬೇಕು.
1: ಸಿಂಹಪಾಲು ಅಂದ್ರೆ ಇನ್ನೊಬ್ಬರದು ಪಾಲು.
0: ನಾನು ಹೇಳ್ಬಿಡ್ತೀನಿ, ಸಮಯ ಆಗ್ತಾ ಬಂತು ಅದಕ್ಕಾಗಿ. ಸಿಂಹಪಾಲು ಅಂದ್ರೆ ದೊಡ್ಡ ಪಾಲು ಅಂತ. ಏನಾದ್ರೂ ಕೆಲಸ ಮಾಡೋದ್ರಲ್ಲಿ, ಎಲ್ಲೋ ವಸ್ತುವಿನಲ್ಲಿ ಅದ್ರಲ್ಲಿ ದೊಡ್ಡ ಪಾಲು ತಗೊಳ್ಳೋದಕ್ಕೆ ಸಿಂಹಪಾಲು ಅಂತ. ಇವಾಗ ನಾನು ಅರ್ಥ ಹೇಳಿದೆ, ವಾಕ್ಯ ರಚನೆ ಮಾಡೋಕ್ಕಾಗತ್ತಾ? ಓಕೆ, ದೇಶದ ಅಭಿವೃದ್ಧಿಯಲ್ಲಿ ರೈತರ ಶ್ರಮ ಸಿಂಹಪಾಲಿರುತ್ತೆ. ಓಕೆ, ನಾಳೆ ವಿಶ್ವ ರೆಡ್ ಕ್ರಾಸ್ ದಿನ ಇದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾಹಿತಿ ಗೊತ್ತಿದೆಯಾ ನಿಮಗೆ? ಆಯ್ತು, ಸರಿ. ನಿಮ್ಮ ಇಷ್ಟದ ಹಾಡು ಬರುತ್ತೆ ಕೇಳಿ, ಹೀಗೆ ಕರೆ ಮಾಡ್ತಾ ಇರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು.
0: ಓಕೆ, ಥ್ಯಾಂಕ್ ಯು. ಪ್ರಿಯ ಕೇಳುಗರೆ, ನಾನು ಈಗಾಗಲೇ ಹೇಳಿದ ಹಾಗೆ ನಾಳೆ ವಿಶ್ವ ರೆಡ್ ಕ್ರಾಸ್ ದಿನ. ಯುದ್ಧ, ನೈಸರ್ಗಿಕ ವಿಕೋಪ, ತುರ್ತು ಸಂದರ್ಭಗಳಲ್ಲಿ ಈ ಸಂಸ್ಥೆ ಸೇವೆಯನ್ನು ಮಾಡುತ್ತೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾನವೀಯತೆಯಿಂದ ಸೇವೆಯನ್ನು ಸಲ್ಲಿಸೋದು. ಇವೆಲ್ಲದರ ಜೊತೆಗೆ ರಕ್ತದಾನದಂತಹ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಾರೆ. ಇನ್ನು ಈ ರಕ್ತದಾನದ ಬಗ್ಗೆ ಯಾರು ಮಾಡಬಹುದು, ಎಷ್ಟು ವರ್ಷ ಇರಬೇಕು, ಇದರ ಬಗ್ಗೆ ಎಲ್ಲ ಒಬ್ಬೊಬ್ಬರಿಗೆ ಡೌಟ್ ಇರುತ್ತೆ. ಒಬ್ಬರು ಹೆದರ್ಕೋತಾರೆ ರಕ್ತದಾನ ಮಾಡೋದಕ್ಕೆ ಕೂಡ. ಹಾಗಾಗಿ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವಿವತ್ತು ತಿಳಿದುಕೊಳ್ಳೋಣ. 18-65 ವರ್ಷದ ವಯಸ್ಸಿನ ಅವರು, ಆರೋಗ್ಯವಂತ ವ್ಯಕ್ತಿಗಳು ಯಾರು ಬೇಕಾದರೂ ರಕ್ತದಾನವನ್ನು ಮಾಡಬಹುದು. ಕನಿಷ್ಠ 45-50 ಕೆಜಿ ತೂಕ ಅಂತೂ ಇರಬೇಕು. ಇನ್ನು ಅವರಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕನಿಷ್ಠ 12.5 ಇರಬೇಕು. ರಕ್ತದಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಹೊಸ ರಕ್ತ ಕಣಗಳ ಉತ್ಪತ್ತಿಯಾಗೋದಕ್ಕೆ ಸಹಾಯ ಆಗುತ್ತೆ. ಹೃದಯಾಘಾತದ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆಯೇ ದೇಹದಲ್ಲಿನ ಹೆಚ್ಚುವರಿ ಕಬ್ಬಿಣದ ಅಂಶವನ್ನು ಕೂಡ ಸಮತೋಲನದಲ್ಲಿಡುತ್ತೆ. ಇನ್ನು ರಕ್ತದಾನ ಮಾಡಿದ 24-48 ಗಂಟೆಯ ಒಳಗಡೆ ರಕ್ತ ಮತ್ತೆ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ಕೂಡ ಮನುಷ್ಯನ ರಕ್ತಕ್ಕೆ ಪರ್ಯಾಯವಾದ ವಸ್ತುವನ್ನು ಇನ್ನೂ ಕೂಡ ನಮಗೆ ಸೃಷ್ಟಿ ಮಾಡೋದಕ್ಕೆ ಆಗಿಲ್ಲ. ಹಾಗಾಗಿ ಒಬ್ಬರ ಪ್ರಾಣ ಉಳಿಬೇಕಾದ್ರೆ ಮತ್ತೊಬ್ಬರು ರಕ್ತ ನೀಡಲೇಬೇಕಾಗುತ್ತೆ. ಅನೇಕರಿಗೆ ರಕ್ತದಾನ ಮಾಡಿದರೆ ಸುಸ್ತಾಗುತ್ತೆ, ಅನಾರೋಗ್ಯ ಉಂಟಾಗುತ್ತೆ ಎಂಬ ಭಯ ಇರುತ್ತೆ. ಆದರೆ ರಕ್ತದಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ಹೊರತು ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ. ಬನ್ನಿ ಈಗ ಸೀನಾ ಅವರು ಕೇಳಿರುವಂತಹ ಬಂಧನ ಚಿತ್ರದ ಗೀತೆಯನ್ನು ಕೇಳೋಣ.

0: ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ನನ್ನದೇ ಹಾಡು ಕಾರ್ಯಕ್ರಮ ಮುಗಿಸುವ ಸಮಯ ಕೂಡ ಬಂತು. ಕೇಳುಗರೆ, ಕರೆ ಮಾಡಲು ಪ್ರಯತ್ನಿಸಿದ, ಜೊತೆಗೆ ಕಾರ್ಯಕ್ರಮವನ್ನು ಆಲಿಸಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ಕೆಪಿ ಶಿವಾನಂದನ್ ಹಾಗೂ ಮುರುಗೇಶನ್.
1: ಇದುವರೆಗೆ
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು,
2: ನನ್ನೆದೆಯ ಹಾಡು
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
3: ಹಾಡಿಂದಲೇ ಕನಸಲೇ ನಲಿಯುತ್ತಾ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು,
2: ನನ್ನೆದೆಯ ಹಾಡು
1: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
2: ಮೂಡಿ ಬಂತು.
0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಸಮಯ 12 ಗಂಟೆಯಾಗಲಿದೆ. ಇದು ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ರಾಜಧಾನಿ ಬೆಂಗಳೂರಿನಿಂದ ತುಮಕೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ ಮೂಲಕ ಮುಂಬೈಗೆ ತೆರಳಲು ಬೆಂಗಳೂರು ಮುಂಬೈ ಸೂಪರ್ ಫಾಸ್ಟ್ ರೈಲನ್ನು ಜೂನ್ ಅಂತ್ಯದೊಳಗೆ ಆರಂಭಿಸುವುದಾಗಿ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಲ್ಲಿಸಿದ ಬೆಂಗಳೂರು ಮುಂಬೈ ನಡುವಿನ ಸೂಪರ್ ಫಾಸ್ಟ್ ರೈಲನ್ನು ವಂದೇ ಭಾರತ್ ಸ್ಲೀಪರ್ ರೈಲಾಗಿ ಬದಲಾಯಿಸಬೇಕೆಂಬ ಮನವಿಯನ್ನು ಸಹ ಅವರು ಪುರಸ್ಕರಿಸಿದ್ದಾರೆ. ಶ್ರೀ ಸಿದ್ದಾರೂಢ ಸ್ವಾಮೀಜಿ ಹುಬ್ಬಳ್ಳಿ ರೈಲು ನಿಲ್ದಾಣದ ಪುನರ್ ಅಭಿವೃದ್ಧಿ ಮತ್ತು ಅತ್ಯಾಧುನಿಕ ಸೌಕರ್ಯಗಳನ್ನು ಕಲ್ಪಿಸುವ ಕುರಿತು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರ ಮನವಿ ಹಾಗೂ ಅವರ ಪ್ರಸ್ತಾವ, ಲೋಕಾಪುರ್ ಸವದತ್ತಿ ಧಾರವಾಡ ರೈಲ್ವೆ ಲೈನ್ ಪುನರ್ ಸಮೀಕ್ಷೆ ಬಗ್ಗೆ ಕೇಂದ್ರ ರೈಲ್ವೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ಸುಧಾರಣೆ ಸದನ ಸಮಿತಿ ಸದಸ್ಯರಾಗಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ನೇಮಕಗೊಂಡಿದ್ದಾರೆ. ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಈ ಆದೇಶ ಹೊರಡಿಸಿದ್ದಾರೆ. ಆರೈಕೆಯ ಅಗತ್ಯವಿರುವ ವಯೋವೃದ್ಧರು ಹಾಗೂ ದೀರ್ಘಕಾಲಿಕ ಆರೋಗ್ಯಾಕಾಂಕ್ಷಿಗಳಿಗೆ ಸಹಕಾರಿಯಾಗಿ ಮನೆಯವರಿಗೆ ಉಪಶಮನ ಆರೈಕೆ ಕೌಶಲಗಳ ತರಬೇತಿ ಶಿಬಿರವನ್ನು ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸಾಮಾಜಿಕೋದ್ಯಮಿ ಡಾ ಜಿತೇಂದ್ರ ಮಜೇಥಿಯಾ ಸಾರಥ್ಯದ ಮಜೇಥಿಯಾ ಫೌಂಡೇಶನ್ ಆಯೋಜಿಸಿದೆ. ಮನೆ ಮನೆಯಲ್ಲಿ ಆರೈಕೆದಾರ ಧ್ಯೇಯದೊಂದಿಗೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ರಾಷ್ಟೀಯ ಆರೋಗ್ಯ ಮಿಷನ್ ಅಡಿ ಮನೆ ಮನೆಯಲ್ಲಿ ಜೀವ ಸೇವಕರಿಗಾಗಿ ಸೂಕ್ತ ತರಬೇತಿಯನ್ನು ಮಜೇಥಿಯಾ ಫೌಂಡೇಶನ್ ನೀಡಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞ ಹಾಗೂ ಮಜೇಥಿಯಾ ಹಾಸ್ಪೈಸ್ ವೈದ್ಯಕೀಯ ಅಧೀಕ್ಷಕ ಹುಬ್ಬಳ್ಳಿಯ ಡಾ ನಾಗರಾಜ ರಾವ್ ಸಾನು.
1: ಮಾನವೀಯ ಸೇವೆ, ಸಹಾನುಭೂತಿ ಮತ್ತು ಕಾಳಜಿಯ ಧ್ಯೇಯಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಜೇಥಿಯಾ ಫೌಂಡೇಶನ್ ಮನೆಗಳಲ್ಲಿರುವ ರೋಗಿಗಳು ಮತ್ತು ವೃದ್ಧರ ಆರೈಕೆಗಾಗಿ ವಿಶೇಷ ಉಚಿತ ಪ್ರಾಯೋಗಿಕ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮನೆಯಲ್ಲಿಯೇ ಉಪಶಮನ ಮತ್ತು ವೃದ್ಧಾಪ್ಯದ ನರ್ಸಿಂಗ್ ಆರೈಕೆ ನೀಡುವ ಉದ್ದೇಶದಿಂದ 60 ನಿಮಿಷಗಳ ಉಚಿತ ಪ್ರಾಯೋಗಿಕ ತರಬೇತಿಯನ್ನು ನೀಡುತ್ತೇವೆ. ರೋಗಿಗಳಿಗೆ ಅಗತ್ಯವಿರುವ ಶುಶ್ರೂಷಾ ಕೌಶಲ್ಯಗಳನ್ನು ಕುಟುಂಬದ ಸದಸ್ಯರಿಗೆ ಕಲಿಸಿಕೊಡುವುದು ತರಬೇತಿಯ ಮುಖ್ಯ ಉದ್ದೇಶವಾಗಿದೆ. ಸೂಕ್ಷ್ಮ ಕಾಳಜಿ

0: ಹರಕೆಯ ಮೂಲಗಳು ಮಾಹಿತಿ ನೀಡಲಾಗುತ್ತದೆ. ಸಮುದಾಯದ ಸಮಾಜ ಕಾರ್ಯಕರ್ತರಿಗೆ, ಗುಂಪುಗಳಿಗೆ, ಯುವಕ ಯುವತಿಯರಿಗೆ, ಮಹಿಳಾ ಗುಂಪುಗಳಿಗೆ ಮತ್ತು ಯಾರೇ ಇದರ ಬಗ್ಗೆ ಕಲಿಯೋ ಆಸಕ್ತಿ ಹೊಂದಿದವರಿಗೆ ನೀಡಲಾಗುತ್ತದೆ.
1: ಪ್ರಸಾರ ಭಾರತೀಯ ನಿಕಟಪೂರ್ವ ಸಿಇಒ ಶಶಿಶೇಖರ್ ವೆಂಪತಿ 3 ವರ್ಷಗಳ ಅವಧಿಗೆ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಯ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಜೂನ್ 8, 1936 ಭಾರತೀಯ ರಾಷ್ಟೀಯ ಪ್ರಸಾರ ಸೇವೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಆಲ್ ಇಂಡಿಯಾ ರೇಡಿಯೋ ಎಐಆರ್ ಎಂದು ಮರುನಾಮಕರಣದೊಂದಿಗೆ ಕಾರ್ಯಾರಂಭಿಸಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ನಾಳೆ ಮೇ 8ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 7:30 ತನ್ನ ಆತ್ಮೀಯ ಶ್ರೋತೃಗಳೊಂದಿಗೆ ವಾಕಥಾನ್ ಆಯೋಜಿಸಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ @90 ವಾಕಥಾನ್ಗೆ ಚಾಲನೆ ನೀಡಲಿದ್ದಾರೆ. ನಗರ ಪ್ರದೇಶದ ಸಂಚಾರ ವ್ಯವಸ್ಥೆಯ ಮೇಲೆ ಕೇಂದ್ರೀಕರಿಸಿದ ಜೀವನ ಸುಗಮತೆ ವಿಷಯದ ಕುರಿತು ಬೆಂಗಳೂರಿನಲ್ಲಿ ಆಯೋಜಿತ 5ನೇ ಬ್ರಿಕ್ಸ್ ಸಾಯಿ ನಾಯಕರ ಶೃಂಗಸಭೆ ಇಂದು ಸಮಾರೋಪಗೊಳ್ಳಲಿದೆ. ವಿವಿಧ ದೇಶಗಳಿಂದ ಪಾಲ್ಗೊಂಡಿರುವ ಪ್ರತಿನಿಧಿಗಳು ಇಂದು ಭಾರತೀಯ ವಿಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಆಪರೇಷನ್ ಸಿಂಧೂರ್ ಭಯೋತ್ಪಾದನೆಯ ವಿರುದ್ದ ಭಾರತದ ದೃಢ ಪ್ರತಿಕ್ರಿಯೆ ಮತ್ತು ರಾಷ್ಟೀಯ ಭದ್ರತೆಯನ್ನು ಕಾಪಾಡುವಲ್ಲಿ ಅಚಲ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ಮುಗ್ಧ ಭಾರತೀಯರ ಮೇಲೆ ದಾಳಿ ಮಾಡಿದವರಿಗೆ ಭಾರತೀಯ ಸಶಸ್ತ್ರ ಪಡೆಗಳ ವೃತ್ತಿಪರತೆ, ಸನ್ನದ್ದತೆ ಮತ್ತು ಸಂಘಟಿತ ಶಕ್ತಿಯನ್ನು ಎತ್ತಿ ತೋರಿಸಿದ ರಾಷ್ಟೀಯ ಭದ್ರತಾ ಪಡೆಗಳನ್ನು ದೇಶ ಇಂದು ವಂದಿಸುತ್ತದೆ ಎಂದರು. ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಅಥ್ಲೆಟಿಕ್ಸ್ ಫೆಡರೇಷನ್ಸ್ ಈಗ ಮರು ನಾಮಕರಣಗೊಂಡ ವಿಶ್ವ ಅಥ್ಲೆಟಿಕ್ಸ್ ಸಂಸ್ಥೆ 1996 ಪ್ರಾರಂಭಿಸಿದ ವಿಶ್ವ ಅಥ್ಲೆಟಿಕ್ಸ್ ದಿನಾಚರಣೆ ಇಂದು. ವಿಶ್ವಾದ್ಯಂತ ಶಾಲೆಗಳು ಮತ್ತು ಸಮುದಾಯಗಳಲ್ಲಿ ಫಿಟ್ನೆಸ್, ಆರೋಗ್ಯ ಮತ್ತು ಅಥ್ಲೆಟಿಕ್ಸ್ನಲ್ಲಿ ಯುವಜನರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಈ ದಿನ ಮೀಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ

0: ವಿಜಯಪುರ ನಗರದಲ್ಲಿ ಕೌಶಲ್ಯ ತರಬೇತಿ ಪಡೆದುಕೊಂಡು ಜೀವನ ನಡೆಸುತ್ತಿರುವ ಶ್ರೀಮತಿ ಲತಾ ಅರುಣ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಕಿರಣ್ ಕುಮಾರ್ ಶೇಖದಾರ್.
1: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದು ವಿಜಯಪುರ ಆಕಾಶವಾಣಿಯಲ್ಲಿ ನಮ್ಮ ಜೊತೆ ಶ್ರೀಮತಿ ಲತಾ ಅರುಣ್ ಕುಲಕರ್ಣಿಯವರು. ಕೌಶಲ್ಯ ತರಬೇತಿಯನ್ನ ಪಡೆದುಕೊಂಡು ಸುಮಾರು 13 ವರ್ಷಗಳಿಂದ ಶಾಪ್ ಅನ್ನ ರನ್ ಮಾಡ್ತಾ ಇದ್ದಾರೆ. ಅವರ ಒಂದು ಶಾಪ್ನಲ್ಲಿ ಸುಮಾರು 4 ಜನ ಪರ್ಮನೆಂಟ್ ಆಗಿ ವರ್ಕರ್ ಇದ್ದಾರೆ. ಅವರು ಸಾಕಷ್ಟು ಅಂದ್ರೆ ಖಾದಿ ಉತ್ಸವದಲ್ಲಿ ಮತ್ತೆ ಪ್ರತಿ ವರ್ಷ ದೆಹಲಿಯಲ್ಲಿ ನವೆಂಬರ್ 14 ರಿಂದ 27 ರವರೆಗೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಒಂದು ವ್ಯಾಪಾರ ಮೇಳ, ಆಮೇಲೆ ಈ ತರ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮನ್ನ ತಾವು ಗುರುತಿಸಿಕೊಂಡವರು. ಇವರ ಒಂದು ಬಗ್ಗೆ ಅವರಿಂದ ನಾವು ವಿವರವಾಗಿ ಮಾಹಿತಿಯನ್ನ ತಿಳಿದುಕೊಳ್ಳೋಣಂತೆ. ನಮಸ್ಕಾರ ಲತಾ ಅರುಣ್ ಕುಲಕರ್ಣಿ ಅವರೇ.
2: ನಮಸ್ಕಾರ ಸರ್.
1: ತಾವು ಎಷ್ಟು ವರ್ಷದಿಂದ ಈ ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ದೀರಿ?
2: ಸರ್, ನಾನು ಸಾಧಾರಣವಾಗಿ 13 ವರ್ಷಗಳಿಂದ ನಾನು ಈ ಉದ್ಯೋಗ ನಡೆಸ್ಕೊಂಡು ಬರ್ತಾ ಇದ್ದೀನಿ.
1: 13 ವರ್ಷದಿಂದ ಈ ಉದ್ಯೋಗ ನಡೆಸ್ಕೊಂಡು
2: ಬರ್ತಾ ಇದ್ದೀನಿ ಸರ್.
1: ಇದನ್ನೇ ತಾವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಕೇಳ್ಬೋದಾ
2: ಸರ್? ಇದು ನನಗೆ ಸ್ವಲ್ಪ ಚಿಕ್ಕವರಿರುವಾಗಿಂದ ನಮ್ಮ ತಾಯಿ

0: ಟೇಲ್ರಿಂಗ್ ಕೆಲಸ ಮಾಡ್ತಾ ಇದ್ದು, ಅವರಿಂದ ಪ್ರೇರಣೆ ಆಗಿ ಬಂದಿರೋ ಅಂತ ಒಂದು ಉದ್ಯೋಗ ಇದು. ನನಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಸರ್.
1: ಬಳುವಳಿ ಅಂದ್ರೆ
0: ತಾಯಿಯಿಂದ ಬಂದು ಬಳುವಳಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ.
1: ಮೂಲತಃ ತಾವು ಯಾವರು?
0: ಮೂಲತಃ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಆಲ್ಮಟ್ಟಿ ಹತ್ರ ಬರುತ್ತೆ, ಒಂದಾಲ್ ಅಂತ, ನಿಡಗುಂದಿ ತಾಲೂಕು. ಅಲ್ಲಿ ಹುಟ್ಟಿ ಬೆಳೆದು ನಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಎಲ್ಲ ಆಗಿದ್ದು ಒಂದಾಲ್ದಲ್ಲೇನೆ. ಆಮೇಲೆ ನಿಡಗುಂದಿಯಲ್ಲಿ ನಾವು ಕಾಲೇಜ್ ಶಿಕ್ಷಣ ಪಡೆದು ಆಮೇಲೆ ಮದುವೆ ಆಗಿ ಇಂಡಿ ಪಟ್ಟಣಕ್ಕೆ ಮದುವೆ ಮಾಡಿ ಕೊಟ್ರು ನಮ್ಗೆ. ಅಲ್ಲಿ ಬಂದ್ಲೆ ಮೊದ್ಲು ನಾನು ಇದು ಯೋಚನೆ ಇರ್ಲಿಲ್ಲ ಏನಾದ್ರೂ ಮಾಡ್ಬೇಕು ಅಂತ. ಆಮೇಲೆ ಮನೇಲಿ ಕುತ್ಕೊಂಡು ಏನ್ ಮಾಡೋದು ಅನ್ಕೊಂಡು ಟೈಲರಿಂಗ್ ಉದ್ಯೋಗ ನಂಗೆ ಮೊದ್ಲು

0: ಆಮೇಲೆ ನಿಡಗುಂದಿಯಲ್ಲಿ ನಾವು ಕಾಲೇಜ್ ಶಿಕ್ಷಣ ಪಡೆದು ಆಮೇಲೆ ಮದುವೆ ಆಗಿ ಇಂಡಿ ಪಟ್ಟಣಕ್ಕೆ ಮದುವೆ ಮಾಡಿ ಕೊಟ್ರು ನಮಗೆ. ಅಲ್ಲಿ ಬಂದ್ಲೆ ಮೊದಲು ನಾನು ಇದು ಯೋಚನೆ ಇರಲಿಲ್ಲ ಏನಾದರೂ ಮಾಡಬೇಕು ಅಂತ. ಆಮೇಲೆ ಮನೇಲಿ ಕುತ್ಕೊಂಡು ಏನು ಮಾಡೋದು ಅಂದ್ಕೊಂಡು ಟೈಲರಿಂಗ್ ಉದ್ಯೋಗ ನಂಗೆ ಮೊದಲಿಂದ ನಮ್ಮ ತಾಯಿಯವರಿಂದ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಡಿಪ್ಲೊಮಾ ಕೋರ್ಸ್ ಎಲ್ಲ ಮಾಡಿಕೊಂಡು ತರಬೇತಿಯನ್ನು ಪಡೆದು ಒಂದು ಏನಾದರೂ ನಾವು ಒಂದು 4 ಜನಕ್ಕೆ ಅನುಕೂಲ ಆಗೋ ಥರ ಒಂದು ಏನಾದರೂ ಮಾಡೋಣ ಅಂದ್ಕೊಂಡು ಇದು ನಾನು ಸ್ಥಾಪನೆ ಮಾಡಿದೆ ಸರ್, ಗಾರ್ಮೆಂಟ್ಸ್ ಉದ್ಯೋಗ.
1: ಇದು 2013ರಲ್ಲಿ ತಾವು ಸ್ಥಾಪನೆ ಮಾಡಿದ್ರು?
0: ಹೌದು ಸರ್.
1: ಈಗ ತಮ್ಮಲ್ಲಿ ಎಷ್ಟು ಜನ ಕೆಲಸಗಾರರಿದ್ದಾರೆ?
0: ನತ್ರ ರೆಗ್ಯುಲರ್ ಆಗಿ 4 ಜನ ವರ್ಕರ್ಸ್ ಇದ್ದಾರೆ ಸರ್.
1: 4 ಜನ
0: ಕೆಲಸಗಾರರಿದ್ದಾರೆ. ಮತ್ತೆ ಇನ್ನು ನಮ್ದು ಸೀಸನ್ ಇರುತ್ತೆ, ಮದುವೆ ಸೀಸನ್. ಆಮೇಲೆ ಇದು ನಮ್ದು ಖಾದಿ ಉತ್ಸವಗಳೆಲ್ಲ ನಾವು ಅಟೆಂಡ್ ಮಾಡ್ತೀವಲ್ಲ ಈ ಟೈಮ್ನಲ್ಲಿ, ಅದು ಸಾಧಾರಣ ಅಕ್ಟೋಬರ್ ದಿಂದ ಮಾರ್ಚ್ ವರೆಗೂ ನಮ್ದು ಇದು ಸೀಸನ್ ಇರುತ್ತೆ. ಈ ಟೈಮ್ನಲ್ಲಿ ಬೇಕಾಗಿರೋ ಎಲ್ಲಾ ಬಟ್ಟೆ ಖಾದಿ ಬಟ್ಟೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀವಿ. ಇದು ಒಂದು ಸೀಸನ್. ಇನ್ನು ಮದುವೆ ಸೀಸನ್ ಈ ಕಾರ್ತಿಕ್ ಮಾಸದಿಂದ ಸ್ಟಾರ್ಟ್ ಆಗಿ ಮೇ ಎಂಡ್ ಜೂನ್ ವರೆಗೂ ಮದುವೆ ಸೀಸನ್ ನಡೀತಾ ಇರುತ್ತೆ. ಬ್ರೈಡಲ್ ಬ್ಲೌಸಸ್ ಆ ತರ ಎಲ್ಲ ಬ್ಲೌಸ್ ಎಲ್ಲ ನಾವು ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಸರ್. 2 ಸೀಸನ್ ಇದೆ ನಮ್ಮ.
1: 2 ಸೀಸನ್ ಅಲ್ಲಿ ಇಷ್ಟೆಲ್ಲ ಕೆಲಸವನ್ನ
0: ಮಾಡ್ತಾ ಇದ್ದೀವಿ ಸರ್.
1: ಮತ್ತೆ ಈಗ ಇನ್ನೊಂದು ಆಗ್ಲೇ ತಾವು ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ರಿ, ಏನಪ್ಪಾ ಅಂತಂದ್ರೆ ನಿಮ್ಮದಾದಂತ ಒಂದು ಏನು ಶಾಪ್ ಇದೆ, ಆ ಶಾಪ್ ಒಂದು ವಿಶೇಷತೆ ಅಥವಾ ಸ್ಪೆಷಲೈಸೇಷನ್ ಅಂತ ಇರುತ್ತೆ. ಕೆಲವೊಂದು ಶಾಪ್ ಅಲ್ಲಿ ಹೋದ್ರೆ ಕೆಲವೊಂದು ವಿಶೇಷವಾದಂತಹ ಬ್ರ್ಯಾಂಡ್ ಕಂಪನಿ ಬಟ್ಟೆಗಳು ಸಿಗ್ತಾ ಇರ್ತವೆ, ಶರ್ಟ್ಸ್ ಅನ್ರಿ. ಅದೇ ರೀತಿ ನಿಮ್ಮ ಒಂದು ಶಾಪ್ ವಿಶೇಷ ಏನು, ನಿಮ್ಮಲ್ಲಿ ಎಲ್ಲೂ ಸಿಗ್ಲಾರಂತ ನಿಮ್ಮಲ್ಲಿ ಏನಾದ್ರು ಸಿಗ್ಬೋದಲ್ಲ, ಆ ರೀತಿ ಏನಾದ್ರು ಮಾಡ್ಕೊಂಡಿದಿರುತ್ತೆ?
0: ಹೌದು ಸರ್, ಮಾಡ್ಕೊಂಡಿದೀವಿ. ಇದು ಕಲಂಕಾರಿ ಬಟ್ಟೆ ಅಂತ ಬರುತ್ತೆ. ಇದು ಬಟ್ಟೆ ಸಾಧಾರಣವಾಗಿ ನಮ್ ಬಿಜಾಪುರ ಇದ್ರಲ್ಲಿ ಶಾಪ್ ಅಲ್ಲಿ ಈ ತರ ಹುಡುಕಿದ್ರೆ ಸಿಗೋದಿಲ್ಲ. ಜನರಿಗೆ ಅದ್ರದ್ದು ಡಿಮ್ಯಾಂಡ್ ಇದೆ, ಕಸ್ಟಮರ್ ಡಿಮ್ಯಾಂಡ್ ಇದೆ. ಅದು ಆ ಬಟ್ಟೆನ ನಾವು ತರಿಸಿ ಅದರಿಂದ ಟಾಪ್ಸ್, ಕುರ್ತಾ, ಲಾಂಗ್ ರಾಕು, ಬೇರೆ ಬೇರೆ ವಿಧವಾದ ವೆರೈಟಿ ಬಟ್ಟೆಗಳನ್ನ ರೆಡಿ ಮಾಡಿ ನಾನು ಮಾರಾಟ ಮಾಡ್ತೀನಿ ಸರ್.
1: ಮತ್ತೆ ನೀವೇನಾದ್ರು ಶಾಪ್ ಅಲ್ಲಿ ಮಷಿನ್ಸ್ ಏನಾದ್ರೂ ಇಟ್ಕೊಂಡಿದ್ದೀರಿ
0: ಸರ್? ಇದು
1: ಯಾವ ತರ ಮಷಿನ್ಗಳು?
0: ಹೈ ಸ್ಪೀಡ್ ಇಂಡಸ್ಟ್ರಿಯಲ್ ಮಷಿನ್ಸ್ ಇದೆ ಸರ್ ನನ್ನ ಹತ್ರ.
1: ಅಂದ್ರೆ ಹೈ ಸ್ಪೀಡ್ ಇಂಡಸ್ಟ್ರಿಯಲ್ ಮಷಿನ್ ಅಂತಂದ್ರೆ, ಈ ಹೈ ಸ್ಪೀಡ್ ಇಂಡಸ್ಟ್ರಿಯಲ್ ಮಷಿನ್ ಅಂತಂದ್ರೆ ಯಾವ ರೀತಿ ಕೆಲಸ ಮಾಡ್ತವೆ?
0: ಅದು ನಮಗೆ ಶ್ರಮ ಕಮ್ಮಿ ಆಗತ್ತೆ ಸರ್, ವರ್ಕ್ ಜಾಸ್ತಿ ಆಗತ್ತೆ. ಈ ಮೊದ್ಲಿನ ಮಷಿನ್ಗಳೆಲ್ಲ ಹೇಗಿತ್ತು, ನಾವು ಸ್ಟಾರ್ಟ್ ಅಲ್ಲಿ ಕಾಲಿನಿಂದ ತುಳಿದು ತುಳಿದು ಮಾಡ್ತಾ ಇದ್ವಿ. ಆಮೇಲೆ ಸಣ್ಣ ಮೋಟರ್ ಫಿಕ್ಸ್ ಮಾಡಿಕೊಂಡು ಅದರಿಂದ ಓಡಿಸ್ತಾ ಇದ್ವಿ. ಅದ್ರಗಿಂತಲೂ ಮತ್ತೆ ಇಂಪ್ರೂವ್ಮೆಂಟ್ ಅಂದ್ರೆ ಇದು ಹೈ ಸ್ಪೀಡ್ ಮಷಿನ್ಸ್ ನಾನು 2013ರಲ್ಲಿ ತಗೊಂಡೆ ಸರ್. 2013ರಲ್ಲಿ ಇದು 2 ಮಷಿನ್ ಪರ್ಚೇಸ್ ಮಾಡಿದೆ. ಇನ್ ಎರಡು ಸಿಂಪಲ್ ಮಷಿನ್ಸ್ ಎರಡು ಇದೆ ನನ್ನ ಹತ್ರ, ಎರಡು ಇದ್ರಲ್ಲಿ ನಡೀತಾ ಇರುತ್ತೆ.
1: ಈಗ ತಾವು ಹೇಳಿದ್ರಿ ಮೇಡಮ್ ಆಗ್ಲೇ 2013ರಲ್ಲಿ ನಾನು ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿ. ನೀವು 2013ರಲ್ಲಿ ಪ್ರಾರಂಭ ಮಾಡಿದ್ದಕ್ಕೂ ಮತ್ತೆ ಈಗ 2025 ಈಗ ಅಜಗಜಾಂತರ ವ್ಯತ್ಯಾಸ ಇರೋ ಅಂತ ನನಗನ್ಸುತ್ತೆ, ಇದಕ್ಕೆ ತಮ್ಮ ಅಭಿಪ್ರಾಯ?
0: ಹೌದು ಸರ್, ಬಹಳ ವ್ಯತ್ಯಾಸ ಇದೆ. ಈಗೆಲ್ಲ ಮೊದ್ಲು ನಮ್ಮ ಹತ್ರ ಎಲ್ಲ ಸ್ಮಾರ್ಟ್ ಫೋನ್ಸ್ ಅದು ಏನಿರ್ಲಿಲ್ಲ. ಆವಾಗ ಸ್ವಲ್ಪ ಹೊರಗಿಂದ ಏನು ನಮಗೆ ಡಿಮ್ಯಾಂಡ್ಸ್ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಹೊಸ ಫ್ಯಾಷನ್ ಏನಿದೆ ಬಂದಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಈಗ ಅದೆಲ್ಲ ನೋಡ್ಕೊಂಡು ನಾವು ಸ್ವಲ್ಪ ಇದನ್ನ ಹೊರಗಿಂದೆಲ್ಲ ಗೊತ್ತಾಗತ್ತೆ ಕಸ್ಟಮರ್ಗೆ ಏನ್ ಬೇಕಾಗತ್ತೆ ಏನಿಲ್ಲ. ಈ ಮೊದಲ ನಾವು ಚಾರ್ಟ್ ಇಟ್ಟು ಅವ್ರಿಗೆ ತೋರಿಸ್ತಿದ್ವಿ ಡಿಸೈನ್ಸ್, ಇದು ಈ ಮಾಡೆಲ್ ಇದೆ ಈ ಮಾಡೆಲ್ ಇದೆ ಅಂತ. ಈಗ ಹಾಗಿಲ್ಲ, ನೀವು ಇಂಟರ್ನೆಟ್ ನಲ್ಲಿ ನೋಡಿ ಯಾವ ಡಿಸೈನ್ ಕೊಡ್ತೀರೋ ನಾವು ರೆಡಿ ಮಾಡ್ಕೊಡ್ತೀವಿ ಅಂತ ಈಸಿಯಾಗಿ ಹೇಳ್ಬಿಡ್ತೀವಿ. ಕಸ್ಟಮರ್ ಅದನ್ನು ಕೊಡ್ತಾರೆ, ರೆಡಿ ಮಾಡಿ ಕೊಡ್ತೇವೆ ಸರ್.
1: ಬಟ್ ಈಗ ನೀವು ಹೇಳಿದ್ರೆ ಇನ್ನೊಂದು ಏನಂತಂದ್ರೆ, ಈಗ ನೀವು ಹೇಗೆ ನೀವು ತಿಳ್ಕೊತೀರಿ, ಈಗ ಸಾಕಷ್ಟು ಅಂತರ್ಜಾಲ ಮುಂದುವರೆದ್ರು ಕೂಡ ಒಂದು ಗ್ರಾಹಕರ ಬೇಡಿಕೆ ಇದೇ ರೀತಿ ಇದೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಆ ರೀತಿ ಪ್ರೊಡಕ್ಷನ್ ಮಾಡಬಹುದು ಅಂತ ನನಗೆ ಅನ್ಸುತ್ತೆ. ಅದನ್ನ ನೀವು ಯಾವ ರೀತಿ ಅದನ್ನ ಫೈಂಡ್ ಔಟ್ ಮಾಡ್ತೀರಿ?
0: ಅದ್ ನಾವು ಸ್ವಲ್ಪ ಹೊರಗಡೆ ಎಲ್ಲೇ ಹೋದ್ರು ನನಗೆ ಮೊದ್ಲು ಕಣ್ಣಿಗೆ ಕಾಣಿಸೋದೆ ಯಾವ್ಯಾವ ಯಾರು ಯಾವ ಟೈಪ್ ಡ್ರೆಸ್ ಮಾಡ್ಕೊಂಡಿದ್ದಾರೆ, ನಾನು ಜಾಸ್ತಿ ಪ್ರಾಕ್ಟಿಕಲ್ ಆಗಿ ನೋಡ್ತಿರ್ತೀನಿ. ಆಮೇಲೆ ಯಾರು ಯಾವ ಮಾಡೆಲ್ಸ್ ಜಾಸ್ತಿ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ, ಅದನ್ನ ನೋಡಿ ನಾವು ಒಂದ್ ಪೀಸ್ ಪರ್ಚೇಸ್ ಮಾಡ್ಕೋತೀವಿ. ಪರ್ಚೇಸ್ ಮಾಡ್ಕೊಂಡು ಅದೇ ಮಾಡೆಲ್ ನ ಕಟಿಂಗ್ ಮಾಡಿ ರೆಡಿ ಮಾಡಿ ಕೊಡ್ತೀನಿ ಸರ್, ಒಂದು ಮಾಡೆಲ್. ಆಮೇಲೆ ನಮ್ಮವ್ರ ಅದೆಲ್ಲ ಮತ್ತು ನಾವು ಇಂಟರ್ನೆಟ್ ಅಲ್ಲಿ ನೋಡ್ತಾ ಇರ್ತೀವಿ, ಪಿಂಟ್ರೆಸ್ಟ್ ಅಲ್ಲಿ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಬರ್ತಾ ಇರುತ್ತೆ, ಅದ್ರಲ್ಲಿ ನೋಡ್ತಿರ್ತೀವಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀವಿ.
1: ಈಗ ಸಾಕಷ್ಟು ಮೊಬೈಲ್ ಅಲ್ಲಿ ಕೂಡ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವಾಟ್ಸ್ಆಪ್, ಎಲ್ಲ ಫೇಸ್ಬುಕ್ ಎಲ್ಲದರಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇರ್ತಾರೆ ಈ ತರ ವ್ಯಾಪಾರ ಮಾಡೋರು.
0: ಹೌದು ಸರ್.
1: ಈಗ ನೀವು ಇನ್ನೊಂದು ಹೇಳಿದ್ರೆ ನಿಮ್ಮಲ್ಲಿ ವಿಷಯ ಅಂತಂದ್ರೆ
0: ಕುರ್ತಾ
1: ಮತ್ತೆ ಟಾಪ್ ಇವನ್ನೆಲ್ಲ ಮಾಡ್ತೀವಿ, ಅದರ ಜೊತೆಗೆ ಇಲ್ಕಲ್ ಸೀರೆಯಿಂದ ಕಸೂತಿ ಕೆಲಸನೂ ಮಾಡಿಸ್ತೀನಿ ಅಂತ ಹೇಳಿ, ಅದನ್ನ ಯಾವ ರೀತಿ ಮಾಡಿಸ್ತೀರಿ?

0: ಯಾವ ರೀತಿ ಅಂದ್ರೆ ಸರ್, ಇಳಕಲ್ ಸೀರೆಯನ್ನ ಪರ್ಚೇಸ್ ಮಾಡ್ಕೊಂಡು ಅದು ರೆಡಿ ವರ್ಕ್ ಇರೋದು ಇರುತ್ತೆ, ಕೆಲವೊಂದು ವರ್ಕ್ ಇಲ್ಲದೆ ಇರುತ್ತೆ. ಮತ್ತೆ ನಮ್ಮ ಹತ್ರ ಕಂಪ್ಯೂಟರೈಸ್ ಡಿಸೈನ್ ಮಾಡೋರೆಲ್ಲ ಇದಾರಲ್ಲ, ಅವ್ರ ಹತ್ರ ಕೊಟ್ಟು ನಾವು ಅದನ್ನ ವರ್ಕ್ ಹಾಕಿಸ್ತೀವಿ. ಹಾಕಿಸಿ ಆ ತರ ಟಾಪ್ ರೆಡಿ ಮಾಡ್ತೀವಿ. ಅದು ಮೊದಲು ಬಹಳ ಮಾಡ್ತಾ ಇದ್ವಿ, ಈಗ ಅಷ್ಟು ಡಿಮ್ಯಾಂಡ್ ಇಲ್ಲ, ಕಮ್ಮಿ ಆಗಿದೆ. ಈಗ ಕಲಂಕಾರಿ ಫ್ಯಾಬ್ರಿಕ್ ಗೆ ಜಾಸ್ತಿ ಡಿಮ್ಯಾಂಡ್ ಇದೆ. ಅದು 2014-15 ಜಾಸ್ತಿ ವ್ಯಾಪಾರ ಮಾಡಿದೆ ನಾನು ಅದನ್ನ. ಈಗ ಸ್ವಲ್ಪ ಕಮ್ಮಿ ಇದೆ ಅದರದ್ದು, ಹೀಗಾಗಿ ಕಲಂಕಾರಿ ಜಾಸ್ತಿ ನಡೀತಾ ಇದೆ ಸರ್.
1: ಈಗ ತಾವು ಹೇಳಿದ್ರೆ ಅಕ್ಟೋಬರ್ಲಿಂದ ಮಾರ್ಚ್ ವರೆಗೆ ನಮ್ದು ಸೀಸನ್ ಜಾಸ್ತಿ ಇರತ್ತೆ ಕಂಟಿನ್ಯೂ ಆಗಿ ಅಂತ ಹೇಳಿ.
0: ಹೌದು ಸರ್.
1: ನಿಮ್ಮ ಪ್ರಕಾರ ಒಂದು ಅಂದಾಜು ಎಷ್ಟು ಈ ಅಕ್ಟೋಬರ್ಲಿಂದ ಮಾರ್ಚ್ ವರೆಗೆ ಅಂದ್ರೆ ಸುಮಾರು 5-6 ತಿಂಗಳು ಆಗುತ್ತೆ.
0: ಹೌದು ಸರ್.
1: ಈ 5-6 ತಿಂಗಳಲ್ಲಿ ನೀವು ಎಷ್ಟು ವ್ಯಾಪಾರ ಮಾಡ್ತಾ ಇದ್ದೀರಿ ಈಗ?
0: ಈಗ ಈ ಒಂದು 6 ತಿಂಗಳಲ್ಲಿ ನಾವು ಸಾಧಾರಣವಾಗಿ 18-20 ಲಕ್ಷದವರೆಗೂ ನಂದು ಟರ್ನ್ ಓವರ್ ಆಗುತ್ತೆ ಸರ್.
1: ಕೇವಲ 6 ತಿಂಗಳಲ್ಲಿ?
0: 6 ತಿಂಗಳಲ್ಲಿ ಸರ್.
1: 18-20 ಲಕ್ಷವರೆಗೆ ಟರ್ನ್ ಆಗತ್ತೆ.
0: ಹೌದು ಸರ್.
1: ಮತ್ತೆ ಈಗ ಅದರ ಜೊತೆಗೆ ನೀವು ಈಗ ಸುಮಾರು ಸೀಸನ್ ಇದ್ದಾಗ ಬೇಡಿಕೆ ಜಾಸ್ತಿ ಇದ್ದಾಗ ತಾವು ಹೇಳಿದ ಪ್ರಕಾರ 4 ಜನ ಕೆಲಸಗಾರಲಿಂದ ಕೆಲಸ ಆಗೋದಿಲ್ಲ.
0: ಹೌದು ಸರ್.
1: ಹೀಗ ಇದ್ದಾಗ ನಿಮಗೆ ಜಾಸ್ತಿ ಗ್ರಾಹಕರಿಗೆ ನೀವು ನಿಮ್ಮ ಒಂದು ಸೇವೆಯನ್ನು ಒದಗಿಸಬೇಕು ಅಂತಂದ್ರೆ ಇನ್ನೂ ಒಂದಿಷ್ಟು ಕೆಲಸಗಾರರು ಬೇಕಾದ್ರೆ.
0: ಹೌದು ಸರ್.
1: ಮತ್ತೆ ಅವರನ್ನ ನೀವು ಹೇಗೆ ಗುರುತಿಸಿರಿ, ಇವ್ರ ಹತ್ರ ಒಂದು ಸ್ಕಿಲ್ ಅದೇ ಅಂತ ನಿಮಗೆ ಗೊತ್ತಾಗಬೇಕು.
0: ಹೌದು ಸರ್.
1: ಸ್ಕಿಲ್ ಇದ್ರೆ ಮಾತ್ರ ನೀವು ಇವತ್ತ ಸೊಸೈಟಿಯಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ.
0: ಹೌದು ಸರ್. ಹೌದು.
1: ಹೀಗಿದ್ದಾಗ ಅವ್ರನ್ನ ಹೇಗೆ ಗುರುತಿಸ್ತೀರಿ?
0: ಅಂದ್ರೆ ಕೆಲವು ಜನ ನನ್ನ ಹತ್ರ ರೆಗ್ಯುಲರ್ ಆಗಿ ವರ್ಕ್ ಮಾಡೋರು ಇದ್ದಾರೆ ಸರ್. ಅಂದ್ರೆ ನಮ್ ಸೀಸನ್ ವೈಸ್ ನಾವು ಕೊಡ್ತೀವಿ ಅಂತ ಗೊತ್ತವರಿಗೆ. ಮೊದ್ಲು ಅವ್ರ ಹತ್ರ ನಾನು ಒಂದು ಸ್ಯಾಂಪಲ್ ಟೆಸ್ಟ್ ಮಾಡಿರ್ತೀನಿ, ನಮ್ದು ಒಂದ್ ಪೀಸ್ ಕೊಟ್ಟು ನೋಡಿರ್ತೀವಿ, ಇದು ನಮ್ಗೆ ಓಕೆ ಅನಿಸ್ತಾ ಅವ್ರಿಗೆ ಕಂಟಿನ್ಯೂ ಕೊಡ್ತೀನಿ ಸರ್. ಹೊಸಬ್ರು ಬಂದ್ರು ಅಷ್ಟೇನೆ, ಅವ್ರದ್ದು ಒಂದು ನಮ್ದು ಒಂದು ಸ್ಯಾಂಪಲ್ ಕೊಟ್ಟು ನೋಡಿ ಅವ್ರದ್ದು ಫಿನಿಶಿಂಗ್ ಅದೆಲ್ಲ ಚೆನ್ನಾಗಿ ಅಂತ ಅನ್ಸಿದ್ಮೇಲೆ ಅವ್ರಿಗೆ ಕಂಟಿನ್ಯೂ ವರ್ಕ್ ಕೊಡ್ತೀನಿ ಸರ್.
1: ಮತ್ತೆ ಈಗೆಲ್ಲ ಸಾಕಷ್ಟು ಕಂಪ್ಯೂಟರೈಸ್ಡ್ ಮಷಿನ್ಸ್ ಎಲ್ಲ ಬಂದಿದಾವೆ, ಮತ್ತೀಗ ನೀವು ಏನು ಅಪ್ಗ್ರೇಡ್ ಆಗಿದ್ದೀರಿ ಈಗ ಇವತ್ತಿನವರೆಗೆ?
0: ಅಪ್ಗ್ರೇಡೇಷನ್ ಅಂದ್ರೆ ಸರ್, ಈಗ ಇಂಟರ್ನೆಟ್ ಡಿಸೈನ್ಸ್ ಅದೆಲ್ಲ ನೋಡಿ ನಾವು ಕಲ್ಕೊಂಡಿದೀವಿ ಹೊಸ ಹೊಸದು. ಮೊದ್ಲೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಅದು ಇದು ಮಾಡ್ತಾ ಇದ್ವಿ, ಈಗ ಎಲ್ಲ ಮಷಿನ್ ಅಲ್ಲಿ ಈ ಕಂಪ್ಯೂಟರೈಸ್ಡ್ ಡಿಸೈನ್ಸ್ ಎಲ್ಲ ಸೆಟ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಈ ತರ ಅಪ್ಗ್ರೇಡೇಷನ್ ಆಗಿದೆ ಸರ್.
1: ಮತ್ತೆ ಈಗ ನಿಮ್ಮಲ್ಲಿ ಈಗ ನೀವು ಹೇಳಿದ್ರೆ ಈ ಮದುವೆ ಸೀಸನ್ ಅಲ್ಲಿ ರಿವರ್ಕ್ ಎಲ್ಲ ಮಾಡಿಕೊಡ್ತೀನಿ ಅಂತ, ಒಂದು ಏನಾದ್ರೂ ಮದುವೆ ಆಗೋ ಹೆಣ್ಣು ಮಗಳದ್ದು ಆರ್ಡರ್ ಕೊಟ್ರೆ ಅದಕ್ಕೆ ನೀವು ಎಷ್ಟು ಚಾರ್ಜ್ ಮಾಡ್ತೀರಿ ಅಥವಾ ಎಷ್ಟು ದಿವಸದಲ್ಲಿ ಅದನ್ನ ತಯಾರು ಮಾಡಿಕೊಡ್ತೀರಿ?
0: ಹಾ ಸರ್, ಅದು ಸಾಧಾರಣ ನಮಗೆ 1 ವಾರದಿಂದ 10-12 ದಿವಸ ಅನ್ನೋದ್ರು ಬೇಕಾಗುತ್ತೆ ಒಂದು ಬ್ರೈಡಲ್ ಬ್ಲೌಸ್ ಗೆ. ಅದು ಮಿನಿಮಮ್ 2,500, ತುಂಬಾ ಸಿಂಪಲ್ ಆಗಿ ಹಾಕಿದ್ರು 2,500 ಇಂದ ಸ್ಟಾರ್ಟ್ ಆಗುತ್ತೆ. ಹಾಗೆ 10,000-12,000 ವರೆಗೂ ಇದೆ ಸರ್ ನನ್ನ ಹತ್ರ ಹಾಕೋ ವರ್ಕ್ಸ್.
1: 10,000 ವರೆಗೆ ಇದೆ?
0: ಹೌದು ಸರ್.
1: ಅಷ್ಟೊಂದಂದ್ರೆ ಎಲ್ಲ ಈಗ ಅದು ಮಷಿನರಿ ಮುಖಾಂತರನೆ ಮಾಡ್ತಾರೆ?
0: ಇಲ್ಲ, ಅದಕ್ಕೆ ಲೇಬರ್ ಹಚ್ಚಿ ಮಾಡಿಸ್ತೇವೆ ಸರ್. ಅದು ಕೈಯಿಂದ ಮಾಡೋ ವರ್ಕ್, ಹ್ಯಾಂಡ್ ವರ್ಕ್ಸ್ ಎಲ್ಲ. ಬ್ರೈಡಲ್ ಬ್ಲೌಸ್ ಜಾಸ್ತಿ ಅಂದ್ರೆ ಕೈ ವರ್ಕ್ನೆ ಇರುತ್ತೆ ಸರ್, ಹ್ಯಾಂಡ್ ವರ್ಕ್.
1: ಈಗ ಹ್ಯಾಂಡ್ ವರ್ಕ್ ಇದ್ದಾಗ ಮಾತ್ರ ಒಂದಿಷ್ಟು ಕೆಲಸ ಪ್ರೆಷರ್ ಬೀಳುತ್ತೆ ನಮಗೆ.
0: ಬೀಳುತ್ತೆ ಸರ್, ಅದು ಬಹಳ ಆ ಟೈಮ್ ನಲ್ಲಿ ಬಹಳ ಪ್ರೆಷರ್ ಆಗುತ್ತೆ. ಒಬ್ಬರಲ್ಲ ಇಬ್ರು ನಾವು ಜಾಸ್ತಿ ಜನನ ಹುಡುಕಿ ಅದು ವರ್ಕ್ ಕೊಟ್ಟು ಮಾಡಿಸ್ತೇನೆ ಸರ್.
1: ಮತ್ತೆ ಆಗ್ಲೇ ತಾವೊಂದು ಮಾತು ಹೇಳಿದ್ರೆ ನನಗೆ, ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ನಡೆಸಲ್ಪಡುವಂತ ದೆಹಲಿಯಲ್ಲಿ ಪ್ರತಿ ವರ್ಷ ನವೆಂಬರ್ 14-27 ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಅಂತ ಹೇಳಿ ಪ್ರಗತಿ ಮೈದಾನದಲ್ಲಿ ನಡೆಯುತ್ತೆ ಅಂತ ಹೇಳಿ. ಅಲ್ಲಿ ತಾವು ಏನ್ ಮಾಡ್ತೀರಿ, ಅಲ್ಲಿ ತಾವು ಹೋಗಿ ಅಟೆಂಡ್ ಆಗ್ತೀರಾ ಅಥವಾ ಹೇಗೆ, ಅಲ್ಲಿ ಏನು ನಿಮ್ಮ ಕೆಲಸ?
0: ಹೌದು ಸರ್, ನಾವು ಅದು ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಅಂತೇಳಿ, ಭಾರತೀಯ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಅಂತ ಅದ್ರ ಹೆಸರು. ಈ ಪ್ರೋಗ್ರಾಮ್ ವಿಶೇಷತೆ ಏನಂದ್ರೆ ಅಲ್ಲಿ ಹೊಸ ಹೊಸ ಟೆಕ್ನಾಲಜಿ ಮಷಿನ್ಸ್ ಎಲ್ಲ ಬಂದಿರುತ್ತೆ ಸರ್, ನೋಡೋದಕ್ಕೂ ಅದು ಒಂಥರ ಕಲಿಯೋ ತರ ಇರುತ್ತೆ. ಮತ್ತೆ ತುಂಬಾ ಜನ ಎಲ್ಲಾ ಸ್ಟೇಟ್ ದಿಂದನೂ ಜನ ಬಂದಿರ್ತಾರೆ. ಈಗ ನಾವು ನಮ್ ಬಿಜಾಪುರ ಜಿಲ್ಲೆದಿಂದ ಹೋದ ಹಾಗೆ ಕರ್ನಾಟಕದಿಂದ ಇಂದಿಷ್ಟು ಸ್ಟಾಲ್ಸ್ ಬಂತೆ, ಎಲ್ಲಾ ರಾಜ್ಯಗಳಿಂದನೂ ಒಂದೊಂದು ಸೆಕ್ಷನ್ ಇರುತ್ತೆ, ಅದರಲ್ಲಿ ಅವ್ರವ್ರದ ರಾಜ್ಯದ ವಿಶೇಷತೆ ಏನು ಅಂತ ಅವರೆಲ್ಲ ಮಾಡ್ಕೊಂಡ್ ಬಂದಿರ್ತಾರೆ. ಅದನ್ನೆಲ್ಲ ನೋಡಿ ನಮ್ಗೆ ಕಲಿಯೋದಕ್ಕೂ ಸಿಗುತ್ತೆ. ಮತ್ತೆ ತುಂಬಾ ಕಸ್ಟಮರ್ಸ್ ಬರ್ತಾರೆ ಅಂತಾರಾಷ್ಟ್ರೀಯ ಮೇಳ ಅಂದ್ರೆ, ಅದು ಔಟ್ ಆಫ್ ಕಂಟ್ರಿಯಿಂದನೂ ಸ್ಟಾಲ್ಸ್ ಬಂದಿರುತ್ತೆ. ಅದನ್ನೆಲ್ಲ ನೋಡಿ ಕಲಿಯೋದಕ್ಕೆ ನಮಗೆ ಅನುಕೂಲ ಆಗತ್ತೆ ಸರ್, ವ್ಯಾಪಾರನೂ ಆಗತ್ತೆ ಪ್ಲಸ್ ಕಲಿಯೋದು ಆಗತ್ತೆ.
1: ಈಗ ನೀವು ತಮಗೆ ಸಂಬಂಧಪಟ್ಟದ್ದು ಅಂದ್ರೆ ಕೇವಲ ಬಟ್ಟೆಗೆ ಸಂಬಂಧಪಟ್ಟದ್ದು?
0: ಹೌದು ಸರ್, ಬಟ್ಟೆ ಮಾತ್ರ.
1: ಈಗ ಇದೇನು ತಾವು ಹೇಳಿದ್ರಲ್ಲ ನವೆಂಬರ್ 10 ರಿಂದ 27 ಅಂದ್ರೆ ಕೇವಲ ಬಟ್ಟೆಗೆ ಸಂಬಂಧಪಟ್ಟದ್ದು ವ್ಯಾಪಾರ ಮೇಳನ ಅಥವಾ ವಿವಿಧ ರೀತಿಯ?
0: ಇಲ್ಲ ಇಲ್ಲ ಸರ್, ಎಲ್ಲವೂ ಅದು ಅಲ್ಲಿ ಕೃಷಿಗೆ ಸಂಬಂಧಿಸಿದ್ದಿರುತ್ತೆ.

0: ಮಷಿನ್ಸ್ ಬಂದಿರುತ್ತೆ. ಆಮೇಲೆ ಹೊಸ ಹೊಸ ಟೆಕ್ನಾಲಜಿ ಎಲ್ಲ ಏನು ಜಗತ್ತಿನಲ್ಲಿ ಹೊಸ ಟೆಕ್ನಾಲಜಿ ಬರುತ್ತಲ್ಲ, ಮೊದಲು ಕಾಣಿಸೋದೆ ಆ ಮೇಳದಲ್ಲಿ ಕಾಣಿಸುತ್ತೆ ಸರ್. ಎಲ್ಲ ಎಲ್ಲ ವಿಷಯಕ್ಕೂ ಸಂಬಂಧದ ಹಾಗೆ,
1: ಅಂದ್ರೆ
0: ಫುಡ್ ಪ್ರಾಡಕ್ಟ್ ಇರ್ಬೋದು, ಇದು ಬಟ್ಟೆ ಪ್ರೊಡಕ್ಷನ್ ಇರ್ಬೋದು, ಅದು ಮಿಲ್ ಹಿಡ್ಕೊಂಡು ಎಲ್ಲಾನು ಅಲ್ಲಿ ಸ್ವಲ್ಪ ನಾಲೆಜ್ ಹೆಚ್ಚು ಸಿಗುತ್ತೆ ಸರ್ ಅಲ್ಲಿ ಹೋದ್ರೆ.
1: ಈಗ ಆ ನಾಲೆಜ್ ಅನ್ನ ತಾವು ಈಗ ಸುಮಾರು ವರ್ಷಗಳಿಂದ ತಗೊಂಡು, ಆ ನಾಲೆಜ್ ಪ್ರಕಾರ ಇಲ್ಲಿ ನಮ್ಮ ವಿಜಯಪುರ ನಗರದಲ್ಲಿ ಬೇಡಿಕೆ ಇದೆನಾ?
0: ಬೇಡಿಕೆ ಇದೆ ಸರ್. ಮೊದ್ಲೇ ಜಾಸ್ತಿ ಏ ಬಂದ್ರು ಫ್ಯಾಷನ್ ಬರೋದೇ ಅಲ್ಲೇನೆ, ನಮ್ಮ ಬಟ್ಟೆ ವಿಷಯಕ್ಕೆ ಸಂಬಂಧಿಸಿದ ನಾನು ಜಾಸ್ತಿ ಸ್ಟಡಿ ಮಾಡೋದು ಅಲ್ಲಿ ಬಂದ 2 ವರ್ಷದ ನಂತರ ಈ ಕಡೆ ಬರುತ್ತೆ. ಹೀಗಾಗಿ ಮೊದ್ಲು ನಾವು ಏನಾದ್ರು ನೋಡ್ಬೇಕು ಅಂತಂದ್ರೆ ಅಲ್ಲಿಗೆ ಹೋಗ್ಲೇಬೇಕು.
1: ಈಗ ಎಷ್ಟು ವರ್ಷದಿಂದ ತಾವು ದೆಹಲಿಗೆ ಹೋಗ್ತಾ ಇದ್ದೀರಿ?
0: ನಾನು ಒಂದು 7-8 ವರ್ಷ ಕಂಟಿನ್ಯೂ ಹೋಗಿದ್ದೇನೆ ಸರ್. ಇದೇ ವರ್ಷ ಅಟೆಂಡ್ ಮಾಡ್ತಾ ಇಲ್ಲ, ಸ್ವಲ್ಪ ಬೇರೆಲ್ಸ ಇದೆ ಅಂತ.
1: ಇದು ದೆಹಲಿಯಲ್ಲಿ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಈ ಪ್ರಗತಿ ಮೈದಾನದಲ್ಲಿ ನಡೆಯುತ್ತೆ ಅಂತ ಹೇಳಿ, ನೀವು ಅದನ್ನ ಹೇಗೆ ಕಂಡಿಡ್ಕೊಂಡ್ರಿ?
0: ಅದು ಇದರಿಂದ ಗೊತ್ತಾಗತ್ತೆ ಸರ್. DIC ಆಫೀಸ್ ಅಲ್ಲಿ ಅವರು ಇಂಡಸ್ಟ್ರಿಯಲ್ ಆಫೀಸ್ಗೆ ಎಲ್ಲಾರ್ಗು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಮೊದಲು VTPC ಅಂತ ಬೆಂಗಳೂರಲ್ಲಿ ಆಫೀಸ್ ಇದೆ, ಅಲ್ಲಿಗೆ IIT ಅಬ್ದವರು ಅವ್ರಿಗೆ ಹೇಳಿರ್ತಾರೆ, ಡೆಲ್ಲಿ ಅವರು. ಅವರು ಇಲ್ಲೆಲ್ಲ ನಮ್ಮ ಜಿಲ್ಲೆಗಳಲ್ಲಿರೋ ಇಂಡಸ್ಟ್ರಿಯಲ್ ಆಫೀಸ್ಗೆ ಅವ್ರು ಕಳಿಸಿರ್ತಾರೆ, DIC ಆಫೀಸ್ಗೆ. ಅವರಿಂದ ಅವು ನಾವು ಯಾರು ಅವ್ರಿಗೆ ಕಾಂಟ್ಯಾಕ್ಟ್ ನೊಳಗೆ ಇರ್ತೀವಿ, ಅವರು ಸ್ವಲ್ಪ ಕರೆದು ಕರೆದು ಹೇಳ್ತಾರೆ ಹಿಂಗಿದೆ ಹೋಗ್ತೀರಾ ಅಂತ. ಮೊದಲು ನನಗೆ ಪರಿಚಯ ಮಾಡಿಸಿದ್ದೆ DIC ಆಫೀಸರ್.
1: DIC ಆಫೀಸ್ ಅಂತ ಅಂದ್ರೆ ಜಿಲ್ಲಾ
0: ಕೈಗಾರಿಕಾ ಕೇಂದ್ರ,
1: ತರಬೇತಿ ಕೇಂದ್ರ.
0: ಇಲ್ಲಿ ಬಿಜಾಪುರದಿಂದನೇ ನಾನು ಪರಿಚಯ ಮಾಡ್ಕೊಂಡಿದ್ದೆ ಸರ್ ಅದು.
1: ಮತ್ತೆ ಈಗ ನೀವು ಹೋಗ್ಬೇಕಾದ್ರೆ ಹೇಗೆ ಅಂದ್ರೆ, ಸರ್ಕಾರದಿಂದ ಏನಾದರೂ ಹೋಗ್ಲಿಕ್ಕೆ ವ್ಯವಸ್ಥೆ ಇರುತ್ತಾ, ಅಥವಾ ಜಿಲ್ಲಾ ಕೈಗಾರಿಕಾ ತರಬೇತಿ ಕೇಂದ್ರದಿಂದ ನಿಮಗೆ ಹೋಗ್ಲಿಕ್ಕೆ ಅನುಕೂಲ ಇರುತ್ತಾ, ಅಥವಾ ನಿಮ್ಮ ಸ್ವಂತ ಖರ್ಚಿನಲ್ಲಿ ಹೋಗ್ತಾರೆ?
0: ಸ್ವಂತ ಕ್ಷಣದಲ್ಲೇ ಹೋಗ್ತೀವಿ, ಆದ್ರೆ ಸ್ಟಾಲ್ ಬಾಡಿಗೆ ಫ್ರೀ ಇರುತ್ತೆ ಸರ್, ಗೌರ್ಮೆಂಟ್ ದಿಂದನೇ ಇರುತ್ತೆ. ಎಲ್ಲೂ 1 ರೂಪಾಯಿ ನಾವು ಬಾಡಿಗೆ ತುಂಬಕಾಗಿಲ್ಲ ಸ್ಟಾಲ್ಗಾಗಿ. ಇನ್ನು ಹೋಗಿ ಬರೋ ಖರ್ಚು ವೆಚ್ಚ ಎಲ್ಲ ನಮ್ದು ಪರ್ಸನಲ್ ಇರುತ್ತೆ.
1: ಈಗ ತಾವು ಸುಮಾರು ವರ್ಷಗಳಿಂದ ಈ ಒಂದು ವ್ಯಾಪಾರವನ್ನ ಮಾಡ್ಕೊಂಡು ಬಂದಿದ್ದೀರಿ, ಆದ್ರೆ ನಿಮ್ಮ ಒಂದು ಸುಮಾರು ಈಗ ಒಂದು 2013 ನೋಡ್ತಾ ಇದ್ದೀರಿ, ಎಷ್ಟು ಜನ ಮಹಿಳೆಯರು ಇದನ್ನ ಕಲಿಬೇಕು, ನಾನು ಕೂಡ ಮುಂದೆ ಬರಬೇಕು, ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಜನರು ನಿಮಗೆ ಕಂಡು ಬಂದಿದ್ದಾರೆ? ಮತ್ತೆ ನೀವು ಎಷ್ಟು ಜನರಿಗೆ ನೀವು ತರಬೇತಿಯನ್ನ ಕೊಟ್ಟು, ಅಥವಾ ಈಗ ತಾವು ಹೇಳಿದ್ರಿ ಆಂಧ್ರ ಪ್ರದೇಶದ ಕೆಲವೊಂದು ವಿಶೇಷ ಡಿಸೈನ್ ಇರುವಂತ ಬಟ್ಟೆ ಬರುತ್ತೆ ಅಂತ ಹೇಳಿ, ಆ ತರ ಬಟ್ಟೆ ನಮ್ಮಲ್ಲಿ ಸಿಗೋದಿಲ್ಲ, ಅವಾಗ ನೀವು ಮತ್ತೆ ಮಹಿಳೆಯರಿಗೆ ಹೇಗೆ ನೀವು ತರಬೇತಿ ನೀವೇ ಕೊಡಿಸ್ತೀರಾ, ಅಥವಾ ಸರ್ಕಾರದಿಂದ ಏನಾದ್ರೂ ಕೊಡೋ ವ್ಯವಸ್ಥೆ ಮಾಡ್ತೀರಾ, ಅಥವಾ ಅಲ್ಲಿ ಏನಾದ್ರು ಮಿಲ್ ಗಳಿಗೆ ತಾವು ಕರ್ಕೊಂಡು ಹೋಗ್ತೀರಾ, ಹೇಗೆ ಮಾಡ್ತೀರಿ ಇಲ್ಲಿ?
0: ಇಲ್ಲ ಸರ್, ಅದು ನಾವು ಓನ್ ಆಗಿ ತಗೊಂಡು ಬಂದು ನಮ್ಮ ಬಟ್ಟೆಗಳನ್ನ ನಾವೆಲ್ಲ ಸ್ಟಿಚ್ ಮಾಡಿ ನಾವು ಮಾರ್ಕೆಟಿಂಗ್ ಅಲ್ಲಿ ಮಾತ್ರ ನಾವು ಅದು ಆ ಬಟ್ಟೆಯನ್ನ ಪರಿಚಯ ಮಾಡಿಸ್ತೇನೆ ಸರ್.
1: ಅಲ್ಲ, ಮಾರ್ಕೆಟಿಂಗ್ ಅಲ್ಲಿ ನೀವು ಪರಿಚಯ ಮಾಡಿ ನೀವು ಮಾರಾಟ ಮಾಡಿಸೋದಾಯ್ತು, ಈಗ ಆ ತರಬೇತಿ ನಿಮ್ಮಲ್ಲಿ ತಯಾರಾಗಬೇಕು, ನಿಮ್ಮ ಒಂದು ಶಾಲ್ ಅದು ರೆಡಿ ಆಗ್ಬೇಕು ಅಂತಂದ್ರೆ, ಯಾರಾದ್ರೂ ತರಬೇತಿ ತಗೊಂಡಂತವ್ರು ಕನಿಷ್ಠ ಒಂದು 2-3 ಜನ ಇದ್ರೆ ಮಾತ್ರ ಅದು ತಯಾರಾಗ್ಲಿಕ್ಕೆ ಸಾಧ್ಯ ಇದೆ.
0: ಹೌದು ಸರ್.
1: ಹಾಗಿದ್ದಾಗ ನೀವೇನಾದ್ರೂ ಇಲ್ಲಿ ನಿಮ್ಮಲ್ಲಿ ಏನು ತರಬೇತಿ ತಗೊಳ್ಳಕ್ಕೆ ರೆಡಿ ಇದ್ದೇನೆ ಅಂತ ಏನಾದ್ರೂ ಇದ್ರೆ ಅವ್ರಿಗೆ ಏನಾದ್ರೂ ನಿಮ್ಮ ವತಿಯಿಂದ ತರಬೇತಿ ಕೊಡಿಸ್ತೀರಾ, ಅಥವಾ ಹೇಗೆ?
0: ನಾವೇ ತರಬೇತಿ ಕೊಡ್ತೀವಿ ಸರ್. ನಾವು ಅದನ್ನ ತಗೊಂಡು ನಾವು ಕಲ್ಕೊಂಡು ಬಂದಿರ್ತೀವಿ ಯಾವ್ಯಾವ ಮಾಡೆಲ್ ರೆಡಿ ಮಾಡ್ಬೇಕು ಅಂತ. ಅದ್ ನಾವೇ ಅವ್ರಿಗೆ ನಮ್ಗೆ ಈ ತರ ಬೇಕು ಅಂತ ಹೇಳಿ ಟ್ರೈನಿಂಗ್ ಕೊಟ್ಟು ನಾ ರೆಡಿ ಮಾಡಿಸ್ಕೊಳ್ತೀನಿ ಸರ್.
1: ಆಗ್ಲೇ ಇನ್ನೊಂದ್ ಮಾತು ಹೇಳಿದ್ರಿ ಮೇಡಮ್, ತಾವು ಕಲಂಕಾರಿ ಟಾಪ್ ಜಾಸ್ತಿ ಬೇಡಿಕೆ ಇದೆ, ಅದು ಬಿಟ್ರೆ ಈ ಖಾದಿ ಕಾಟನ್ ಟಾಪ್ ಜಾಸ್ತಿ ನಮ್ದು ವಿಜಯಪುರದಲ್ಲಿ ಇದೆ ಅಂತ ಹೇಳಿದ್ರು. ಇದು ಯಾವ ರೀತಿ ಡಿಸೈನ್ ಇರುತ್ತೆ, ಮತ್ತೆ ಇದನ್ನ ಹೇಗೆ ಬೇಡಿಕೆ ತಕ್ಕಂಗೆ ತಾವು ಪೂರೈಸ್ತೀರಾ, ಅಥವಾ ಇದಕ್ಕೂ ಏನಾದ್ರೂ ಸೀಸನ್ ಇದೇನಾ?
0: ಇದಕ್ಕ ಸೀಸನ್ ಅಂತ ಏನಿಲ್ಲ ಸರ್, ಇದು ಎಲ್ಲಾ ಸೀಸನ್ ಅಲ್ಲೂ ನಡೆಯುವಂತ ಬಟ್ಟೆ. ಯಾಕಂದ್ರೆ ಇದು ಪ್ಯೂರ್ಲಿ ಕಾಟನ್ ಇರೋದ್ರಿಂದ ಎಲ್ಲರೂ ಇಷ್ಟಪಡ್ತಾರೆ. ಇದು ಪಾರ್ಟಿ ವೇರ್ ಆತರ ಅಲ್ಲ, ಇದೇನಂದ್ರೆ ನಾವು ರೆಗ್ಯುಲರ್ ಆಗಿ ಆಫೀಸ್ ವೇರ್ ಈ ತರ ಎಲ್ಲ ಮಾಡಬಹುದು, ಕಂಫರ್ಟೇಬಲ್ ಆಗಿರುತ್ತೆ, ಮತ್ತೆ ಡಿಮ್ಯಾಂಡೆಡ್ ಇದೆ ಇದಕ್ಕೆ ಈ ಬಟ್ಟೆಗೆ.
1: ಮತ್ತೆ ಈಗ ಪ್ರತಿ ವರ್ಷ ಕೆಲವೊಂದು ಸಾಧನೆಯನ್ನ ಮಾಡಿದಂತ ಶಾಪ್ಸ್ ಅಲ್ಲಿ ಅಥವಾ ಮಹಿಳೆಯರಿಗೆ ಸರ್ಕಾರ ಗುರುತಿಸಿ ಏನಾದರೂ ನಿಮ್ಮನ್ನ ಹುಡುಕಿಕೊಂಡು ಪ್ರಶಸ್ತಿಗಳು ಏನಾದರೂ ಬಂದಿದ್ದಾವ?
0: ಹೌದು ಸರ್.
1: ಯಾವ ಪ್ರಶಸ್ತಿಗಳು?
0: ಪ್ರಶಸ್ತಿ ಅಂತಂದ್ರೆ ನಮ್ಮ ಇಲ್ಲಿ ವಿಜಯಪುರದ ಸಿಡಾಕ್ ಅಂತ ಸಂಸ್ಥೆ ಇದೆ, DIC ಆಫೀಸ್ ಶಿಕಾರಿಕಾನೆ ಇದೆಯಲ್ಲ ಅಲ್ಲಿ ಸಿಡಾಕ್ ಅಂತ ಸಂಸ್ಥೆ ಇದೆ. ಅಲ್ಲಿ ನಮ್ಮ ಬಳ್ಳಾರಿ ಮೇಡಮ್ ಅವರು ಇದ್ದಾರೆ, ನಾನು ಅವ್ರ ಕೈನಲ್ಲೇ ತರಬೇತಿಯನ್ನು ತಗೊಂಡು ಇದು ಉದ್ಯೋಗ ನಾನು ಸ್ಟಾರ್ಟ್ ಮಾಡಿದ್ದು. ಅವರು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಲ್ಲ

0: ನಡೆಸ್ತಿರ್ತಾರೆ ಸರ್, ಹೆಣ್ಮಕ್ಳಿಗಾಗಿ ಟೈಲರ್ದೆಲ್ಲ ತರಬೇತಿ ನಡೆಸ್ತಿರ್ತಾರೆ. ಆ ನಡೆಸುವಾಗ ಅವರು ನಮ್ಮನ್ನ ಉದಾಹರಣೆಗಾಗಿ ಎಷ್ಟೋ ಸತಿ ಕರೆದು ನಮಗೆ ಸನ್ಮಾನ ಮಾಡಿ ಎಲ್ಲರಿಗೂ ಪರಿಚಯ ಮಾಡಿಸ್ತಿರ್ತಾರೆ. ಆತರ ಎಲ್ಲ ಅವರು ಇದ್ರ ನಾನು ಜಾಸ್ತಿ ಸತಿ ಹೋಗಿ ಅಟೆಂಡ್ ಆಗಿದ್ದೀನಿ ಸರ್.
1: ಈಗ ತಾವು ಹೇಳಿದ್ರಿ ಜಿಲ್ಲಾ ಕೈಗಾರಿಕಾ ತರಬೇತಿ ಕೇಂದ್ರ ಕೊಡಮಾಡುವಂತ ಪ್ರಶಸ್ತಿ ಹೆಸರು
0: ಯಶಸ್ವಿ ಮಹಿಳಾ ಉದ್ಯಮಿ ಅಂತ.
1: ಯಶಸ್ವಿ ಮಹಿಳಾ ಉದ್ಯಮಿ ಅಂತ ಪ್ರಶಸ್ತಿಯನ್ನ ಕೊಟ್ಟಿದೆ, ಯಾವ ವರ್ಷದಲ್ಲಿ?
0: ಈಗ ಹೋದ ವರ್ಷ, ಈಗ 2 ವರ್ಷದ ಹಿಂದೆ ಕೊಟ್ಟಿದ್ರು ಸರ್,
1: ಅಂದ್ರೆ 2023-24
0: ಹಂಗೆ ಮೇಲೆ ಕರೀತಾನೆ ಇರ್ತಾರೆ. ಈಗ ರೀಸೆಂಟ್ಲಿ ಅಂದ್ರೆ 24ರಲ್ಲಿ.
1: ಅಂದ್ರೆ ನಿಮಗಾಗಿ ಈ ತರ ಏನು ತಾವು ಶಾಪ್ ಅನ್ನು ರನ್ ಮಾಡ್ತೀರಿ, ನಿಮಗಾಗಿ ಸರ್ಕಾರದಿಂದ ಕೊಡುವಂತ ಪ್ರಶಸ್ತಿಗಳು, ಈಗ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇರುತ್ತೆ, ಆ ಒಂದು ವಿಭಾಗದಿಂದ ಏನಾದರೂ ನಿಮಗೆ ಪ್ರಶಸ್ತಿಗಳು?
0: ಇಲ್ಲ ಸರ್, ಹಾಗೇನಿಲ್ಲ. ಇವರು ಸಿಡಾಕ್ದವ್ರ ಕಡೆ ಮಾತ್ರ ನಾನು ಯಾವತ್ತು ತಗೊಂಡಿದ್ದೀನಿ ಸರ್.
1: ಮತ್ತೆ ನೀವು ಪ್ರತಿ ವರ್ಷ ಖಾದಿ ಉತ್ಸವದಲ್ಲಿನೂ ಕೂಡ ಶಾಪ್ ಅನ್ನ ತಾವು ಹಾಕ್ತೀರಿ?
0: ಹೌದು ಸರ್.
1: ಅಲ್ಲಿ ಏನಾದರೂ ವಿಶೇಷ ಇದ್ದವ್ರಿಗೆ ಪ್ರಶಸ್ತಿಗಳು?
0: ಅಲ್ಲೇನು ಆತರ ಪ್ರಶಸ್ತಿ ಅಂತ ಏನು ಕೊಟ್ಟಿರೋದಿಲ್ಲ ಸರ್, ಹೈಯೆಸ್ಟ್ ಸೇಲ್ ಮಾಡಿದವ್ರಿಗೆ ಕರೆದು ಸನ್ಮಾನ ಮಾಡ್ತಾರೆ, ಮಾಡಿ ಹಾರ ಎಲ್ಲ ಹಾಕಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ.
1: ಯಾವ ವರ್ಷ ಹೈಯೆಸ್ಟ್ ಸೇಲ್ ಆಗಿತ್ತು ವಿಜಯಪುರ ನಗರದಲ್ಲಿ?
0: ವಿಜಯಪುರ ನಗರದಲ್ಲಿ ಎವ್ರಿ ಇಯರ್ ಸಹ ಆತರ ಜಾಸ್ತಿನೇ ಆಗುತ್ತೆ, ಬಟ್ ನಮ್ಮದು ಇದ್ರಲ್ಲಿ ಕೊಡೋದಿಲ್ಲ ಅವರು. ಇಲ್ಲಿ ಸಿಲ್ಕ್ ಅವರೆಲ್ಲ ಬೇರೆ ಬೇರೆ ಇದ್ರವರೆಲ್ಲ ಬಂದಿರ್ತಾರ, ಅವ್ರಿಗೆ ಕೊಡ್ತಾರೆ ಸರ್.
1: ಅಂದ್ರೆ ಈಗ ಖಾದಿ ಉತ್ಸವದಲ್ಲಿ ತಮಗೆ ಕೊಡೋದಿಲ್ಲ?
0: ಬೀದರ್ದಲ್ಲಿ ಸಿಕ್ಕಿತ್ತು ಸರ್ ನನಗೆ, ಇಲ್ಲಿ ಬಿಜಾಪುರ ಸಿಕ್ಕಿಲ್ಲ.
1: ಅಂದ್ರೆ ಬೀದರ್ದಲ್ಲಿ ಸ್ಟಾಲ್ ಹಾಕಿ
0: ಹಾಕಿದಾಗ ಸಿಕ್ಕಿತ್ತು. ಹಾ ಸರ್, ಸ್ವಲ್ಪ ಮೊದಲು ಮಾಡ್ತಾ ಇದ್ರು, ಈಗ ಯಾರಿಗೂ ಕೊಡ್ತಾ ಇಲ್ಲ, ಬರೀ ಅನೌನ್ಸ್ ಮಾಡ್ಬಿಡ್ತಾರೆ, ಎಲ್ಲರಿಗೂ ಕರೆದು ಸರ್ಟಿಫಿಕೇಟ್ ಕೊಡ್ತಾರೆ ಸರ್.
1: ಕೊನೆಯದಾಗಿ ಮೇಡಮ್, ಸಂದರ್ಶನದ ಒಂದು ಮುಗಿಸೋ ಹಂತಕ್ಕೆ ಬರೋಣ. ಈಗ ತಾವು ಸುಮಾರು ವರ್ಷಗಳಿಂದ ಮಹಿಳೆಯರನ್ನ ಕರೆದುಕೊಂಡು ಅವರಿಗೆ ತರಬೇತಿಯನ್ನ ಕೊಟ್ಟು ಎಷ್ಟೋ ಜನರಿಗೆ ತಾವು ಕೆಲಸವನ್ನು ಕೊಟ್ಟಿದ್ದೀರಿ. ಮಹಿಳೆಯರಿಗಾಗಿ ಒಂದು ಕಿವಿಮಾತನ್ನ ಏನನ್ನ ಹೇಳ್ತೀರಿ, ಯಾಕೆ ಈ ಒಂದು ಈ ರೀತಿ ವ್ಯಾಪಾರವನ್ನ ಮಾಡಬೇಕು, ಮಾಡೋದ್ರಿಂದ ಆಗುವಂತ ಲಾಭ ಏನು, ಮತ್ತೆ ನಾವು ಸ್ವಾವಲಂಬಿಯಾಗಿ ಬದುಕಬಹುದು ಅಂತ ನನಗನ್ಸುತ್ತೆ. ಅದಕ್ಕೆ ನೀವು ತಮ್ಮ ಸಂದರ್ಶನವನ್ನ ಸಾಕಷ್ಟು ಜನ ಮಹಿಳೆಯರು ಕೇಳ್ತಾ ಇರ್ತಾರೆ, ಅವರಿಗಾಗಿ ತಾವು ಏನು ಕಿವಿ ಮಾತನ್ನು ಹೇಳ್ತೀರಿ?
0: ಇದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ನೀವು, ನಾನು ಇದು ಹೇಳೋದಕ್ಕೆ ಬಹಳ ಖುಷಿ ಆಗತ್ತೆ. ಇವತ್ತು ಮನೆಯಲ್ಲಿ ಕೂತು ಹೆಣ್ಮಕ್ಳು ಟೈಮ್ ಪಾಸ್ ಮಾಡೋದಕ್ಕಿಂತ, ಬರೀ ಟಿವಿ ಮೊಬೈಲ್ ನೋಡ್ತಾ ಟೈಮ್ ಪಾಸ್ ಮಾಡೋದಕ್ಕಿಂತ ಎಲ್ಲರಲ್ಲೂ ಏನಾದ್ರೂ ಒಂದು ಸ್ಕಿಲ್ ಇದ್ದೇ ಇರುತ್ತೆ ಸರ್. ಏನಾದ್ರೂ ಒಂದು ಒಂದೊಂದು ವಿಷಯದಲ್ಲಿ ಇವತ್ ಏನು ಬರಲ್ಲಂದ್ರೂ ಒಂದು ಕಿಚನ್ ದೊಳಗೆ ತಾವೊಂದು ಏನೋ ಅಡಿಗೆ ಮಾಡೋ ವಿಚಾರದಲ್ಲೂ ಅವರಲ್ಲಿ ಏನೋ ಒಂದು ಸ್ಕಿಲ್ ಇರುತ್ತೆ. ಅವರಲ್ಲಿ ಇರೋ ಸ್ಕಿಲ್ ಅನ್ನ ನಾವು ಅದನ್ನ ಮಾರ್ಕೆಟಿಂಗ್ ಟೈಪ್ ಉಪಯೋಗ ಮಾಡಿ ಅದರಿಂದ ನಾವು ಹಣ ಸಂಪಾದನೆ ಮಾಡಿದ್ರೆ ನಾವು ಸ್ವಾವಲಂಬಿಯಾಗಿ ಬದುಕಬಹುದು. ಯಾರಿಗೂ ಇವತ್ತು ಮನೆಯಲ್ಲಿ ನಮ್ಗೆ 10 ರೂಪಾಯಿ ಬೇಕು ಅಂತ ಕೇಳಿ ತಗೊಳ್ಳುವಂಗ ಹೆಣ್ಮಕ್ಳು ಆಗ್ಬಾರ್ದು. ನಾವು ಇಂಡಿಪೆಂಡೆಂಟ್ ಆಗಿ ಸ್ವಲ್ಪ ದುಡ್ಡು ಗಳಿಸಿ ಕೈನಲ್ಲಿ ಇಟ್ಕೋಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಯಾರು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು, ಏನಾದ್ರೂ ಕೆಲಸದಲ್ಲಿ ತೊಡಗಬೇಕು, ಅವರಲ್ಲಿರೋ ಸ್ಕಿಲ್ ಉಪಯೋಗ ಮಾಡಿಕೊಂಡು 4 ಜನಕ್ಕೆ ಅದು ಉಪಯೋಗ ಆಗಬೇಕು ಅನ್ನೋದು ನನ್ನ ಇಚ್ಛೆ ಸರ್.
1: ಇಲ್ಲಿಯವರೆಗೆ ಲತಾ ಅರುಣ್ ಕುಲಕರ್ಣಿ ಅವರೇ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡು ಸಾಕಷ್ಟು ಕೇಳುಗರಿಗೆ ಸುಮಾರು 2013ರಿಂದ ತಾವು ಮಾಡಿಕೊಂಡು ಬಂದಂತ ಒಂದು ಬಾಳ ಬುತ್ತಿಯನ್ನ ಬಿಚ್ಚಿಟ್ಟು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ವಿಜಯಪುರ ನಗರದಲ್ಲಿ ಕೌಶಲ್ಯ ತರಬೇತಿ ಪಡೆದುಕೊಂಡು ಜೀವನ ನಡೆಸುತ್ತಿರುವ ಶ್ರೀಮತಿ ಲತಾ ಅರುಣ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಇಳಿದಿರಿ. ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್. ನಿರ್ವಹಣೆ ಬಿ ಸಿದ್ದಣ್ಣ. ಸಹಕಾರ ಸಂತೋಷಿ ಶಶಿಧರ್ ಕುಸೂರ್. ವಿಜಯಪುರ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:28:50.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು, ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

0: ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ವಿವೇಕವಿದ್ದಲ್ಲಿ ಆನಂದ, ಜಾಗ್ರತೆ ಇದ್ದಲ್ಲಿ ಉಳಿಯಬಲ್ಲವು ಅಮೂಲ್ಯ ಜೀವಗಳು, ನೆಮ್ಮದಿಯೇ ಜೀವನ.
2: ಎಷ್ಟೋ ಮಕ್ಕಳಿಗೆ ಒಬ್ಬರೇ ಮಗ ಇರ್ತಾನೆ. ಸೊ ಆ ತರ ಇದ್ದಾಗ ಜೀವನ ಹೋಯ್ತು ಅಂತ ಒಬ್ಬ ಮಗ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆ ಬದುಕೇ ಇಲ್ಲ. ಅವ್ರಿಗೆ ವಯಸ್ಸಾದಾಗ ಆದಾಗೆ ಆಸರೆಗೆ ಯಾರೂ ಇರೋದಿಲ್ಲ.

ಸಾಕಿ ಸಲುಹಿದಂತಹ ಮಕ್ಕಳು, ದುಡುಕಿನ ನಿರ್ಧಾರ, ಆತ್ಮಹತ್ಯೆಯೋ ಅಪಘಾತವೋ ಅಪರಾಧವೋ ಕಣ್ಮುಂದೆ ಇಲ್ಲವಾದಾಗ ತಂದೆ ತಾಯಿಗಳ ಮನಸ್ಸು ಎಷ್ಟು ನೋಯಬಹುದು.

0: ನಾಗರಿಕರ ಸಬಲೀಕರಣ ಇಲಾಖೆಯ ವತಿಯಿಂದ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರವನ್ನು ಪ್ರಾರಂಭಿಸುವ ಸಲುವಾಗಿ ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಇಲ್ಲಿಂದ ಕಚೇರಿ ವೇಳೆಯಲ್ಲಿ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಜೂನ್ ತಿಂಗಳ 1ನೇ ತಾರೀಕಿನ ಒಳಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಚೈನ್ ಗೇಟ್ ಹತ್ತಿರ ಮೈಸೂರು ರಸ್ತೆ ಕೊಡಗು ಇಲ್ಲಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827229852. ಎರಡು ಸಾವಿರದ 2026-27 ಸಾಲಿಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಕಾಲೇಜು ಕೊಡ್ಲಿಪೇಟೆ ಹಾಗೂ ಮಹಿಳಾ ಪದವಿ ಪೂರ್ವ ಕಾಲೇಜು ಕುಶಾಲನಗರ, ಇಲ್ಲಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಪದವಿ ಪಡೆದ ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿದ ಅರ್ಜಿಯೊಂದಿಗೆ ದೃಢೀಕೃತ ದಾಖಲೆಗಳೊಂದಿಗೆ May 12 ಸಂಜೆ 5 ಗಂಟೆಯ ಒಳಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 6361802037. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35. ಇನ್ನು ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮಧುಮೇಹ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ. ಈ ಕುರಿತು ಕಲ್ಬುರ್ಗಿಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಔಷಧ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಂತೋಷ್ ಕುಮಾರ್ ಜೀವಣಗಿ ಅವರೊಂದಿಗೆ ಸಂದರ್ಶನ.
2: ನಮಸ್ಕಾರ ಕೇಳುಗರೆ, ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ. ಕೇಳುಗರೆ, ಇವತ್ತು ನಾವು ಈ ಮಧುಮೇಹ ಕಾಯಿಲೆ ಬಗ್ಗೆ, ಅಂದ್ರೆ ಮಧುಮೇಹ ಅಂದ್ರೆ ಏನು, ಅದು ಯಾಕೆ ಬರುತ್ತೆ, ಅದರ ಲಕ್ಷಣಗಳೇನು ಮತ್ತು ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಇರುತ್ತೆ, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನ ಮಾಡಿಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮಧುಮೇಹ ಕಾಯಿಲೆ ಕುರಿತಂತೆ ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕಲ್ಬುರ್ಗಿಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಔಷಧ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಂತೋಷ್ ಕುಮಾರ್ ಜೀವಣಿಗೆ ಅವರು. ಸರ್, ನಮಸ್ಕಾರ.
3: ನಮಸ್ಕಾರ.
2: ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್.
3: ಸರ್,
2: ತಾವು ಇವತ್ತು ಈ ಮಧುಮೇಹದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನ ಮಾಡಿಕೊಡಿ. ಮಧುಮೇಹ ಅಂದ್ರೆ ಏನು, ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಅದರ ಲಕ್ಷಣಗಳು ಹೇಗಿರ್ತವೆ, ಇದರಿಂದ ಯಾವ ಸಮಸ್ಯೆಗಳು ಆಗ್ತವೆ ಮತ್ತೆ ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ, ಮೊದಲಿಗೆ ಈ ಮಧುಮೇಹ ಅಂದ್ರೆ ಏನು?
3: ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ, ನಾವು ಇಂಗ್ಲಿಷ್ ಅಲ್ಲಿ ಡಯಾಬಿಟಿಸ್ ಮೆಲಟಸ್ ಅಥವಾ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ. ಇದು ಮೊದಲೆಲ್ಲ ಶ್ರೀಮಂತರ ಕಾಯಿಲೆ ಅಂತ ಅಂತಿದ್ರು, ಈಗ ಎಲ್ಲರಿಗೆ ಬರ್ತಾ ಇದೆ. ಶ್ರೀಮಂತ ಬಡವ ಏನು ಭೇದ ಭಾವವಿಲ್ಲ. ಈ ಸಕ್ಕರೆ ಕಾಯಿಲೆ ಮೊದಲೆಲ್ಲ ಇನ್ಸುಲಿನ್ ಅಂತ ಹಾರ್ಮೋನು ಅದು ನಮ್ಮಲ್ಲಿ ಕಂಟ್ರೋಲ್ ಮಾಡ್ತಿತ್ತು, ಅದರಲ್ಲಿ ಏರುಪೇರಾಗಿ ಮಧುಮೇಹ ಬರ್ತಾ ಇದೆ.
2: ಇದರಲ್ಲಿ ಎಷ್ಟು ಬಗೆ ಇದಾವ ಸರ್?
3: ಇದರಲ್ಲಿ ಎರಡು ತರ ಇದೆ. ಈಗ ಅದರಲ್ಲಿ ಮತ್ತೆ WHO ಪ್ರಕಾರ ಮತ್ತೆ ಚೇಂಜಸ್ ಮಾಡಿದ್ದಾರೆ. Type 1 ಡಯಾಬಿಟಿಸ್ ಮೆಲಿಟಸ್, Type 2 ಅಂತ ಬರ್ತದೆ. Type 1 ಅಂದ್ರೆ ಬೈ ಹುಟ್ಟುದು ಮಕ್ಕಳಿಗೆ ಬರುತ್ತೆ, ಮಕ್ಕಳಲ್ಲಿ ಇನ್ಸುಲಿನ್ ಇಲ್ಲ, ನಾವೇನು ಊಟ ಮಾಡಿದ್ದೆಲ್ಲ ಸಕ್ಕರೆ ಶುಗರ್ ಆಗುತ್ತೆ, ಸಕ್ಕರೆ ಅದು ನಾರ್ಮಲ್ ಮಾಡಕ್ಕೆ ಇನ್ಸುಲಿನ್ ಬೇಕು, ಅವರಲ್ಲಿ ಹುಟ್ಟತಾನೆ ಅದು ಇನ್ಸುಲಿನ್ ಇರುವುದಿಲ್ಲ. ಸೊ ಅದು Type 1 ಡಯಾಬಿಟಿಸ್ ಮೆಲಿಟಸ್ ಅಂತೇವೆ ಮಕ್ಕಳಿಗೆ. ಈಗ ದೊಡ್ಡವರಿಗೆ ಅಡಲ್ಟ್ ವಯಸ್ಕರಿಗೆ ಬರೋದು ಅದು Type 2 ಡಯಾಬಿಟಿಸ್ ಮೆಲಿಟಸ್, ಅದು ಲೇಟೆಸ್ಟ್ ಸ್ಟೇಜ್ ಅಲ್ಲಿ ಬರೋದು. ಇದು ಇವೆರಡು ಲಕ್ಷಣ ಪ್ರಮುಖವಾಗಿ Type 1 ಅಂಡ್ Type 2 ಸಕ್ಕರೆ ಕಾಯಿಲೆ ಇದೆ.
2: ಈಗ Type 2 ಡಯಾಬಿಟಿಸ್ ಅಂದ್ರೆ ಹೆಚ್ಚಾಗಿ ಬಹಳಷ್ಟು ಜನಗಳಿಗೆ ಅದರಿಂದ ಸಮಸ್ಯೆ ಆಗ್ತದೆ, ಅಂದ್ರೆ ಬಹಳಷ್ಟು ಜನರಲ್ಲಿ ಕಾಣಿಸ್ಕೊಳ್ತಿರೋದು Type 2 ಡಯಾಬಿಟಿಸ್ ಅಂತ. ಇದರ ಒಂದು ಲಕ್ಷಣಗಳು ಹೇಗಿರ್ತಾವ ಸರ್?
3: ಇದರ ಲಕ್ಷಣಗಳು ಅಂದ್ರೆ ಅವರು ವೇಟ್ ಲಾಸ್ ಆಗುತ್ತೆ, ಅವ್ರದ್ದು ತೂಕ ಕಡಿಮೆ ಆಗುತ್ತೆ. ಅವರು 2-3 ಗಂಟೆಗೊಮ್ಮೆ Every 2-3 hours ಅವರು ಹೊಸೋ ಆಗ್ತಾ ಇರುತ್ತೆ, ನೀರ್ ಹೆಚ್ಚಿಗೆ ಕುಡಿಸೋದು, ಊಟ ಮಾಡೋದು, ಬೇಗ ಬೇಗ ಬಾತ್ರೂಮ್ಗೆ ಹೋಗೋದು, ಇದರ ಲಕ್ಷಣಗಳು. ವೇಟ್ ಲಾಸ್ ಆಗುತ್ತೆ, ಹೆಚ್ಚಿಗೆ ತಿಂತಾರೆ ಅವರು, ಅವ್ರಿಗೆ ಹೊಸ ಆಗುತ್ತೆ, ಇದು ಇದರ ಪ್ರಮುಖ ಲಕ್ಷಣಗಳು.
2: ಇದಕ್ಕೆ ಏನು ಕಾರಣ ಸರ್, ಈ ಮಧುಮೇಹಕ್ಕೆ ಮುಖ್ಯವಾಗಿ ಕಾರಣ?
3: ಮುಖ್ಯವಾದ ಕಾರಣ ಅಂದ್ರೆ ನಮ್ದು ಈಗ ಅರ್ಬನೈಜೇಷನ್, ನಮ್ದು ಏನು ಜೀವನ ಶೈಲಿ, ನಾವು ಊಟ ತಿಂಡಿ ಮಾಡೋದು ಶೈಲಿ, ಈಗೆಲ್ಲ ಏನಾಗಿದೆ, ಮೊದಲೆಲ್ಲ ಸಿರಿಧಾನ್ಯಗಳು ಎಲ್ಲ ಫರ್ಟಿಲೈಸ್

0: ಸ್ಯಾನಿಟೈಸರ್ ಎಲ್ಲ ಹೊಡಿತಾ ಇರಲಿಲ್ಲ, ಕೆಮಿಕಲ್ಸ್ ಇರ್ತಿಲ್ಲ. ಈಗ ನಾವೇನ್ ತಿಂತಾ ಇದ್ದೀವಿ, ಎಲ್ಲಾ ಅಡಲ್ಟ್ರೇಟೆಡ್ ಫುಡ್ ಒಂದು. ಆಮೇಲೆ ನಮಗೆ ದೇಹಕ್ಕೆ ಬೇಕಾಗಿದ್ದು ಮಿನಿಮಮ್ 2,000 or 2,500 ಕ್ಯಾಲೋರೀಸ್. ಬಟ್ ನಾವು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಟೀ ಕಾಫಿ ಎಲ್ಲ ಹಿಡಿದ್ರೆ 2,500 ಬೇಕು. ನಾವು 4,000 ತಿಂತೀವಿ,
1: ಡಬಲ್
0: ಡಬಲ್. ಅದು ಎಕ್ಸಸ್ ಆಗಿದ್ದೆ, ಅದು ಶುಗರ್ ಕಂಟ್ರೋಲ್ ಆಗಲ್ಲ. ಯಾಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ, ಇನ್ಸುಲಿನ್ ಕೆಲಸ ಮಾಡ್ತಲ್ಲ ಹಾರ್ಮೋನ್, ಪ್ಯಾನ್ಕ್ರಿಯಾಸ್ ಒಂದು ಒಂದು ಗ್ರಂಥಿ ಇದೆ, ಅದರಿಂದ ಸೆಕ್ರೆಟ್ ಆಗುತ್ತೆ, ಅದು ಕಂಟ್ರೋಲ್ ಮಾಡ್ತಾ ಇಲ್ಲ, ಅದಕ್ಕೆ ಶುಗರ್. ಆಮೇಲೆ ನಾವು ಈಗೆಲ್ಲ ಲೈಫ್ ಸ್ಟೈಲ್ ಫಾಸ್ಟ್ ಫುಡ್, ಜನ ಎಲ್ಲ ವಾರದಲ್ಲಿ 2-3 ಟೈಮ್ ಹೊರಗಡೆ ತಿನ್ನೋದು, ನಾವೇನಂತೀವಿ ಜಂಕ್ ಫುಡ್, ಹೈ ಕಾರ್ಬೋಹೈಡ್ರೇಟ್ ಡೈಟ್, ಹೈ ಶುಗರ್ಡ್, ಹಾಗೂ ಹೈ ಸಾಲ್ಟೆಡ್ ಇರುತ್ತೆ ಎಲ್ಲ, ಪಿಜ್ಜಾ, ಬರ್ಗರ್, ಚಿಪ್ಸ್, ಹೊರಗಿಂದೆಲ್ಲ ಸ್ನಾಕ್ಸ್ ತಿನ್ನೋದ್ರಿಂದ ಅವೆಲ್ಲ ಹೆಚ್ಚಿಗಾಗಿ ನಮ್ದು ಶುಗರ್ ಲೆವೆಲ್ ಹೆಚ್ಚಾಗ್ತಾ ಇದೆ.
1: ಇನ್ನೊಂದು ಮನುಷ್ಯನ ಆಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗಿರ್ತಾವೆ.
0: ಹೌದು, ಮೇನ್ ಮನುಷ್ಯನು ಯೂಸಲಿ 30 ನಿಮಿಷ ಅಥವಾ 45 ನಿಮಿಷ ನಡಿಗೆಬೇಕು, ವಾಕಿಂಗ್ ಮಾಡಬೇಕು. ಹತ್ರ ಈಗ ವೆಹಿಕಲ್ ಇದೆ, ಟೂ ವೀಲರ್ ಇದೆ, ಕಾರ್ ಇದೆ, ಅವಾಗೆಲ್ಲ ನಡ್ಕೊಂಡು ಹೋಗ್ತಿದ್ರು, ಸೈಕಲ್ ಹೋಗ್ತಿದ್ರು, ಫಿಸಿಕಲ್ ಆಕ್ಟಿವಿಟಿ ಆಗ್ತಿತ್ತು. ಈಗ ಲೈಫ್ ಸ್ಟೈಲ್ ನಾವೇನಂತೀವಿ, ಈಗ ಶುಗರ್, ಡಯಾಬಿಟಿಸ್ ಮೆಲಿಟಸ್, ಇಟ್ ಇಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್. ವಯಸ್ಕರಲ್ಲಿ ಬರೋದು ಇದು ನಮ್ ಲೈಫ್ ಸ್ಟೈಲ್ ಡಿಸಾರ್ಡರ್, ನಮ್ ನಾವೇ ತಗೊಳ್ಳಿದ್ದು. ಇದೇನು ಮಕ್ಕಳಲ್ಲಿ ಬರೋದು ಓಕೆ, ಅದು ಇದು, ಬಟ್ ಇದು ಜೆನೆಟಿಕ್ಸ್ ಆಲ್ಸೋ ಇದೆ. ಪೇರೆಂಟ್ಸ್, ಫಾದರ್, ಮದರ್, ಗ್ರ್ಯಾಂಡ್ ಫಾದರ್ ಇದ್ರೆ ವಿ ಹ್ಯಾವ್ 50% ಆಫ್ ಚಾನ್ಸಸ್ ಗೆಟಿಂಗ್ ಸಕ್ಕರೆ ಕಾಯಿಲೆ ಬರುತ್ತೆ. ನಮ್ದು ಲೈಫ್ ಸ್ಟೈಲ್, ತಿಂಡಿ, ಊಟ, ವ್ಯಾಯಾಮ, ಸ್ಟ್ರೆಸ್ಫುಲ್ ಲೈಫ್, ಇಂದೆಲ್ಲ ಜೀವನ ಶೈಲಿ, ವರ್ಕಿಂಗ್ ಎನ್ವೈರನ್ಮೆಂಟ್, ಕಾಂಪಿಟೇಷನ್ ಇದೆ, ಸ್ಟ್ರೆಸ್ಫುಲ್ ಆಗುತ್ತೆ, ಅದರಿಂದ ಚಾನ್ಸಸ್ ಇದೆ.
1: ಸರ್, ಈಗ ಕೆಲವರೆಲ್ಲ ಹೇಳ್ತಾರೆ ಇದು ಕೆಲವರಿಗೆ ವಂಶವಾಹಿಯಾಗಿ ಬರುತ್ತೆ ಅಂತಂದ್ರೆ, ಇದು ಯಾವ ರೀತಿ ನಾವು ಅದನ್ನ ಹೇಳ್ಬೋದು, ಸರಿ ಅಥವಾ ತಪ್ಪಂತ?
0: ವಂಶವಾಹಿನಿ ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ನಮ್ ಫಾದರ್ಗೆ, ಮದರ್ಗೆ ಯಾರಾದ್ರೂ ಇದ್ರೆ, ಫಾದರ್ ಸೈಡ್ ಅಥವಾ ಮದರ್ ಸೈಡ್, ನಾವು ಮೊದಲೇ ಪ್ರಿಕಾಷನ್ ತಗೋಬಹುದು. ನಾವು ಮೊದಲಿಂದ ನಾವು ಶುಗರ್ ಟೆಸ್ಟ್ ಮಾಡ್ಕೋಬಹುದು, ಹೆಚ್ಚಿದ ಶುಗರ್ ಅಂಶ, ಸಕ್ಕರೆ ಅಂಶ ಪದಾರ್ಥ ಕಡಿಮೆ ತಿನ್ನೋದು, ಟೀ ಕಾಫಿ ಕುಡಿದ್ರು ಶುಗರ್ ಹಾಕಲಾರದೆ ಕುಡಿಯೋದು ಮಾಡಿದ್ರೆ, ನಾವು ಕಂಟ್ರೋಲ್ ಡೈಟ್ ಇದ್ರೆ ನಮಗೆ ಬರೋದಿಲ್ಲ, ಅಥವಾ ಒಂದು 5 ವರ್ಷ ಆದ್ರೆ ಮುಂದೆ ಹಾಕ್ಬಹುದು ನಾವು.
1: ಈಗ ಈ ಮಧುಮೇಹ ಯಾರಾದ್ರಲ್ಲಿ ಐತಂದ್ರೆ ಏನೇನು ಸಮಸ್ಯೆಗಳು ಆಗ್ಬಹುದು ಸರ್?
0: ಮಧುಮೇಹ ಅಂದ್ರೆ ನಾವೇನಂತೀವಿ ಅದಕ್ಕೊಂದು ಸೈಲೆಂಟ್ ಕಿಲ್ಲರ್ ಅಂತೀವಿ ನಾವು. ನಮ್ಗೆ ಕಣ್ಣಿಗೆ ಏನು ಕಾಣೋದಿಲ್ಲ, ನಾವು ಆರಾಮಾಗೇ ಇರ್ತೀವಿ. ನಮ್ದೆಲ್ಲ 5 ಟಾರ್ಗೆಟ್ ಆರ್ಗನ್, ಮೇನ್ ಆರ್ಗನ್ ಡ್ಯಾಮೇಜ್ ಮಾಡುತ್ತೆ.
1: ಯಾವ್ಯಾವ ಆರ್ಗನ್?
0: ಪ್ರಮುಖ ಅಂಗ ಡ್ಯಾಮೇಜ್ ಮಾಡೋದು ಹಾರ್ಟ್,
1: ಹೃದಯ
0: ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ, ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಬಹಳ ಜನ ಹಾರ್ಟ್ ಅಟ್ಯಾಕ್ ಇತ್ತು, ಕಿಡ್ನಿ ಫೇಲ್ಯೂರ್ ಬಹಳ ಆಗ್ತಾರೆ, ಕ್ಯಾಟ್ರಾಕ್ಟ್ ಆಗುತ್ತೆ, ಕಣ್ಣ ಪರದೆ ಬರುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಮ್ದು ಟಾರ್ಗೆಟ್ ಅನ್ನ ಲೆಗ್ಸ್ ಅಂಡ್ ಫಿಂಗರ್ಸ್, ಅದ್ರ ಸೆನ್ಸೇಷನ್ ಇರೋದಿಲ್ಲ, ನಮ್ ಮುಟ್ಟಿದ್ ಗೊತ್ತಾಗಲ್ಲ, ಕಾಲಿಗೆ ಏನಾದ್ರು ನೇಲ್ ಚುಚ್ಚಿದ್ರೆ ಗೊತ್ತಾಗಲ್ಲ, ಅದು ಕೊಳೆತು ಗ್ಯಾಂಗ್ರೀನ್ ಆಗುತ್ತೆ. ಹಾರ್ಟ್, ಬ್ರೈನ್, ಕಿಡ್ನಿ, ಕಣ್ಣು, ಕೈ ಕಾಲು ಇವೆಲ್ಲ ಟಾರ್ಗೆಟ್ ಆರ್ಗನ್ಸ್.
1: ಆ ಒಂದು ಅಂಗಗಳ ಮೇಲೆ, ಅಂಗಗಳ ಕೆಲಸದ ಮೇಲೆ ಇದು ಪರಿಣಾಮ ಬೀರುತ್ತೆ. ಸರಿ, ಈಗ ಮಧುಮೇಹ ಬಂದಂತರಿಗೆ ಏನಾದ್ರೂ ಅಪಾಯಕಾರಿ ಅಂಶಗಳೇನಾದ್ರೂ ಇರ್ತಾವ? ಬಹಳ ಇದು ಈ ಒಂದು ಸ್ಟೇಜಿಗೆ ಬಂದ್ರೆ ಬಹಳ ಅಪಾಯ, ಜೀವಕ್ಕೆ ಅಪಾಯ ಆಗ್ಬಹುದು ಅನ್ನೋದು.
0: ಜೀವಕ್ಕೆ ಇದು ನಾನೇನ್ ಹೇಳೋದಲ್ಲ, ಸೈಲೆಂಟ್ ಕಿಲ್ಲರ್. ಇದು ಒಂದಿನದಲ್ಲಿ ಏನು ಆಗೋದಿಲ್ಲ, ಸ್ಲೋ ಆಗಿ ಡ್ಯಾಮೇಜ್ ಆಗುತ್ತೆ, ನಮ್ ಕಣ್ಣಿಗೆ ಕಾಣೋದಿಲ್ಲ. ಹಾರ್ಟ್ ಅಲ್ಲಿ ಡ್ಯಾಮೇಜ್ ಆಗೋದು, ಕಿಡ್ನಿ ಡ್ಯಾಮೇಜ್ ಆಗೋದು. ಒಂದು ನೀವು ಅನ್ಕಂಟ್ರೋಲ್, ನೀವು ಕಂಟ್ರೋಲ್ ಇರಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಅದು ಆರ್ಗನ್ ಡ್ಯಾಮೇಜ್ ಮಾಡಿ ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ಇದೆ.
1: ಸರ್, ಈಗ ಮೊದಲು ಏನಂದ್ರೆ ಒಂದು ಕಾಲಕ್ಕೆ ವಯಸ್ಸಾದವರಿಗೆ ಆಗ್ಲೂ ವಯಸ್ಸಾಗಿದ್ ಬಿಡಪ್ಪ, ಶುಗರ್ ಬಿ ಪಿ ಬಂದತೆ ಅಂತ ಹೇಳ್ತಾ ಇದ್ರು. ಈಗ ನೋಡಿದ್ರೆ ಸಣ್ಣ ಮಕ್ಕಳಿಗೂ ಇಲ್ಲ ಬಿ ಪಿ ಆಗೈತೆ, ಹಾರ್ಟ್ ಅಟ್ಯಾಕ್ ಆಯ್ತು, ಈ ತರ ನಾವು ಸುದ್ದಿಗಳನ್ನ ಕೇಳ್ತಾ ಇದೀವಿ. ಇದ್ರ ಬಗ್ಗೆ
0: ಇದ್ರ ಬಗ್ಗೆ ಏನಂದ್ರೆ, ಈಗ ನಾವು ಈಗ ನಮ್ಮ ಮಕ್ಕಳಾದ್ರೆ ಮೊದಲು ನಾವೆಲ್ಲ ಹೊರಗಡೆ ಎಲ್ಲ ಹೋಗಿ ಆಟ ಆಡ್ತಿದ್ರು, ಕ್ರಿಕೆಟ್ ಆಡೋದು, ಚಿನ್ನಿದಾಂಡ ಆಡೋದು, ಎಲ್ಲ ಲಗೋರಿ, ಎಲ್ಲ ಫಿಸಿಕಲ್ ಆಕ್ಟಿವಿಟಿ ಇದು. ಈಗೆಲ್ಲ ಮಕ್ಕಳು ಮನೆಯಲ್ಲೇ ಕುಂತು ವಿಡಿಯೋ ಗೇಮು, ಮೊಬೈಲು, ಟಿವಿ, ಎಲ್ಲ ರೂಮಲ್ಲೇ ಕೂಡೋದು, ಆಮೇಲೆ ಎಲ್ಲ ಜಂಕ್ ಫುಡ್ ತಿನ್ನೋದು, ಕರೆದಿದ್ದು ಚಿಪ್ಸ್, ಅವರು ವೇಟ್ ಹೆಚ್ಚಿಗಾಗಿ, ಅವರು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ, ತಿನ್ನೋದು ಹೆಚ್ಚಿಗೆ. ಈ ಕೆಲವರೆಲ್ಲ ಊಟ ಮಾಡ್ತಾರೆ, ಊಟ ಟಿವಿ ಎದುರಲ್ಲೇ ಊಟ ಮಾಡ್ತಾರೆ,
1: ಟಿವಿ ನೋಡ್ಕೊಂಡು,
0: ಡೈನಿಂಗ್ ಟೇಬಲ್ ಟಿವಿ ಎದುರು ಹಾಕಿರ್ತಾರೆ. ಸೊ ಇದರಲ್ಲಿ ಡೆಫಿನೆಟ್ಲಿ ಅವ್ರು ಎಷ್ಟು ತಿಂದಿನ ಅವ್ರಿಗೆ ಗೊತ್ತಿರಲ್ಲ, ಅವ್ರ ಹೊಟ್ಟೆ ಫುಲ್ ಆಗಿದೆ ಗೊತ್ತಾಗಲ್ಲ, ಹಾಗೆ ತಿಂತಾ ಇರ್ತಾರೆ. ಸೊ ಈ ಮಕ್ಕಳಲ್ಲಿ ಇದು ಚಾನ್ಸಸ್ ಬಹಳ ಇದೆ. ಈಗ ಲಾಸ್ಟ್ ಒಂದು ವೀಕ್ ಅಲ್ಲಿ ಪೇಪರ್ ಅಲ್ಲಿ ಬಂದಿತ್ತು, ಮಕ್ಕಳಲ್ಲಿ ಸ್ಕ್ರೀನಿಂಗ್ ಮಾಡಿ ಅಂತ, ಸರ್ಕಾರ ವತಿಯಿಂದ ಎಲ್ಲಾ ಸ್ಕೂಲ್ ಅಲ್ಲಿ ಮಕ್ಕಳಿಗೆ ಶುಗರ್ ಸ್ಕ್ರೀನಿಂಗ್ ಮಾಡ್ರಿ, ಟೆಸ್ಟ್ ಮಾಡ್ರಿ ಅಂತ ಬಂದಿತ್ತು. ಸೊ ಮಕ್ಕಳಲ್ಲಿ ಸರ್ಕಾರ ಒಂದು ಮುತುವರ್ಜಿ ವಹಿಸಿ ಶುಗರ್ ಬೇಗ ಡಿಟೆಕ್ಟ್ ಮಾಡಕ್ಕೆ ಪ್ಲಾನ್ ಮಾಡ್ತಾ
1: ಇದ್ದಾರೆ.

0: ಸಾಮಾನ್ಯವಾಗಿ ಮಕ್ಕಳಲ್ಲಿ ಏನೋ ಅಪರೂಪ ನೋಡ್ತಿರ್ತೀವಿ, ಆದ್ರೆ ಈ ವಯಸ್ಕರಲ್ಲಿ 25-30 ವರ್ಷಕ್ಕೆ ಆಗ್ಲೇ, ಯಾಕಂದ್ರೆ ಆ ವಯಸ್ಸಂದ್ರೆ ಅದೇನು ಹೇಳ್ತಾರೆ ಸರ್, ನೆಲ ಗುದ್ದಿ ನೀರು ತೆಗಿತಾರೆ ಅನ್ನಂಗೆ ಹೇಳ್ತಿರ್ತಾರಲ್ಲ, ಆ ವಯಸ್ಸು ಅದು. ಅವರಿಗೆ ಬಿಪಿ ವೈ ಶುಗರ್ ಬಂದತ ಅಂದಾಗ ನಮಗೆ ಸ್ವಲ್ಪ.
1: ಹೌದು, ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ. ಈಗ ಯಂಗ್ ಏಜ್, ಯಂಗ್ ಏಜ್ ಇಸ್ ದ ಇಂಡಿಯಾದ ಫಸ್ಟ್ ಎಲ್ಲ ಇದು ಮಾಡೋದು. ಬಟ್ ನಾನು ಹೇಳ್ತಾ ಇದ್ದೀನಲ್ಲ, ಈಗ ಇಂಡಿಯಾ ಈಗ ಒಂದ್ ಹಬ್ ಆಗ್ತಾ ಇದೆ,
0: ಅದು ಡಯಾಬೆಟಿಕ್
1: ಹಬ್, ಎಸ್ಪೆಷಲಿ ದಕ್ಷಿಣ ಭಾರತ. ದಕ್ಷಿಣ ಭಾರತದ ನಾವೆಲ್ಲ ರೈಸ್ ಈಟರ್ಸ್, ಮೇನ್ಲಿ ರೈಸ್ ಹೆಚ್ಚಿಗೆ ತಿಂತಾ ಇದೀವಿ ನಾವು. ತಮಿಳ್ನಾಡು, ಕರ್ನಾಟಕ ಇವೆಲ್ಲ ಆಂಧ್ರ ಹೆಚ್ಚಿಗೆ ರೈಸ್ ತಿನ್ನೋದು, ಇದರಿಂದ ಶುಗರ್ ಹೆಚ್ಚಿಗೆ ಆಗುತ್ತೆ. ಈಗ ಯಂಗ್ ಏಜ್, ತಾವೇನು ಕ್ವಶನ್ ಕೇಳಿದ್ರಿ, ಯಂಗ್ ಏಜ್ 20-25 ಒಂದು ನಮ್ದು ಜೆನೆಟಿಕ್ ಹಿಸ್ಟ್ರಿ, ಫಾದರ್ ಮದರ್ ಕಡೆಯಿಂದ ಜೆನೆಟಿಕ್ ಹಿಸ್ಟ್ರಿ. ಎರಡನೇದು ನಮ್ಮ ಲೈಫ್ ಸ್ಟೈಲು. ನಾವು ಹೇಳದಲ್ಲ, ನಾವು ಹೆಚ್ಚಿಗೆ ತಿನ್ನೋದು, ಜಂಕ್ ಫುಡ್ ತಿನ್ನೋದು, ಹೊರಗಡೆ ಹೋಟೆಲ್ ಅಲ್ಲಿ ತಿನ್ನೋದು, ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಇದಕ್ಕೆ ಬಂದು ಮುಂದೆ ಅದೇ ಶುಗರ್ ಕಂಟ್ರೋಲ್ ಇಲ್ಲ, ಸ್ಟ್ರೆಸ್. ಈಗಿನ ಜನರ ಸ್ಟ್ರೆಸ್, ಈವನ್ ನಾವು ರೋಡ್ ಅಲ್ಲಿ ನೋಡ್ತಾ ಇದೀವಿ, ಸಿಗ್ನಲ್ ಬಂದ್ರೆ ತಾಳ್ಮೆನೇ ಇಲ್ಲ, ಹಾಗೆ ಹೋಗ್ಬಿಡ್ತಾರೆ. ಸ್ಟ್ರೆಸ್, ಯಾರಾದ್ರೂ ಓವರ್ಟೇಕ್ ಮಾಡಿದ್ರೆ ಅವ್ರಿಗೆ ಸಿಟ್ಟು. ಸೊ ಇದ್ರಲ್ಲಿಂದ ನಾವು ಶುಗರ್ ಹೆಚ್ಚಿಗಾಗಿ ಯಂಗ್ ಅಡಲ್ಟ್ ಅಲ್ಲಿ ಬರ್ತಾ ಇದೆ.
0: ಸರ್, ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಮಾಡ್ಕೋಬಹುದು?
1: ನಾನು ಚಿಕಿತ್ಸೆಕ್ಕಿಂತ ಮೊದಲು ನಾನು ಪ್ರಿವೆನ್ಷನ್ ಹೇಳ್ತೇನೆ. ಬರ್ಲಾದಾಗ ಹೆಂಗ್
0: ಮಾಡ್ಬೇಕಂದ್ರೆ,
1: ಎಷ್ಟು ಬೇಕು ಅಷ್ಟೇ ತಿನ್ಬೇಕು. ಯಾವ್ಯಾವ ವೈಟ್ ಅಂಶ, ಬಿಳಿ ಅಂಶ ಯಾವ ಬಿಡಬೇಕು, ರೈಸು, ವೈಟ್, ಶುಗರ್, ಸಾಲ್ಟ್,
0: ಮೈದಾ,
1: ಇವೇನದವಲ್ಲ, ಇವು ಇಮಿಡಿಯೇಟ್ಲಿ ಶುಗರ್ ಲೆವೆಲ್ ಹೆಚ್ಚಾಗುತ್ತೆ. ಆಮೇಲೆ ನಾವು ಏನ್ ಊಟ ಇದೆ ಡಿವೈಡ್ ಮಾಡ್ಬೇಕು, 4-5 ಸ್ವಲ್ಪ ಸ್ವಲ್ಪ ತಿನ್ಬೇಕು, ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೇಕು, ಸ್ಟ್ರೆಸ್ ಫ್ರೀ ಲೈಫ್ ಸ್ಟೈಲ್ ಇರ್ಬೇಕು. ಇದು ನಾವು ಪ್ರಿವೆನ್ಷನ್ ಮಾಡಬಹುದು, ಮಧುಮೇಹ ಬರಲಾದಾಗೆ ನೋಡ್ಕೋಬಹುದು.
0: ಅಲ್ಲ, ನಮಗೆ ಆಕ್ಚುಲಿ ನೀವು ಆಗ್ಲೇ ಹೇಳ್ದಂಗೆ ದಕ್ಷಿಣ ಭಾರತದವರಿಗೆ ಮೇನ್ ಈ ವೈಟ್ ಕಲರ್ ಏನ್ ಹೇಳಿದ್ರೆ ಅದೇ ಜಾಸ್ತಿ ಯೂಸ್ ಮಾಡೋದು. ಈಗ ನೀವು ಯಾವ್ದೇ ಹೋಟೆಲ್ಗೆ ಹೋದ್ರನ್ನ ಮೈದಾದಿಂದ ಮಾಡಿರಂತ ಆಹಾರ ಪದಾರ್ಥಗಳು ಹೆಚ್ಚಿಗೆ ಸಿಗ್ತವೆ, ಆಮೇಲೆ ಅಕ್ಕಿಯಿಂದ ಮಾಡಿದಂತ ಆಹಾರ ಪದಾರ್ಥಗಳು ಜಾಸ್ತಿ ಸಿಗ್ತವೆ. ಇದನ್ನ ನಾವು ಜಾಸ್ತಿ ಬಳಸ್ತಾ ಇದ್ದೀವಿ. ಇದನ್ನ ಕಂಟ್ರೋಲ್
1: ಮಾಡ್ಬೇಕಂದ್ರೆ ಈಗ ನಮ್ಮ ಸರ್ಕಾರ, ಭಾರತ ಸರ್ಕಾರ ಸಿರಿಧಾನ್ಯ ಅಂತ ಮಾಡಿದೆ. ಸಿರಿಧಾನ್ಯ ಅಲ್ಲಿ ನಮ್ದು ಜವಾರ್ ಬರುತ್ತೆ, ರಾಗಿ ಬರುತ್ತೆ, ಸಜ್ಜಿ ಬರುತ್ತೆ, ಸೋಯಾಬೀನ್ ಬರುತ್ತೆ, ನವಣಿ ಬರುತ್ತೆ. ಈ ಸಿರಿಧಾನ್ಯ ತಿನ್ನೋದ್ರಿಂದ ಅದರಲ್ಲಿ ಹೈ ಫೈಬರ್ ಇರುತ್ತೆ, ಲೋ ಶುಗರ್, ಗ್ಲೈಸಿಪಿಕ್ ಇಂಡೆಕ್ಸ್ ಕಡಿಮೆ ಇದೆ. ಅದು ತಿಂದ್ರೆ ಹೊಟ್ಟೆ ತುಂಬಿಡ್ತದ ಲಘು, ಬಟ್ ಶುಗರ್ ಲೆವೆಲ್ ಹೆಚ್ಚಿಗೆ ಆಗಲ್ಲ. ಅದಕ್ಕೆ ನಾವು ನಮ್ಮ ಆಹಾರ ಶೈಲಿಯಲ್ಲಿ ಹೆಚ್ಚೆಚ್ಚಾಗಿ ಸಿರಿಧಾನ್ಯಗಳು ಯೂಸ್ ಮಾಡಬೇಕು. ರೈಸ್ ಅದು ಬಿಟ್ಟು ಶುಗರ್, ಸಕ್ಕರೆ ಅಂಶ ಕಡಿಮೆ ಮಾಡಿ ಇದು ತಿಂದ್ರೆ ನಮ್ಗೆ ಹೊಟ್ಟೆನು ತುಂಬಿರ್ತದ, ಫೈಬರ್ ಡೈಟ್ ಆಗುತ್ತೆ, ಶುಗರ್ ಲೆವೆಲ್, ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇದೆ ಸಿರಿಧಾನ್ಯ. ಸೊ ಅದಕ್ಕೆ ಭಾರತ ಸರ್ಕಾರ ಪ್ರೋತ್ಸಾಹ ಮಾಡ್ತಾ ಇದೆ ಸಿರಿಧಾನ್ಯ.
0: ಅಂದ್ರೆ ಈಗ ರೈಸ್ ನಲ್ಲಿ ಅದು ಫೈಬರ್ ಕಂಟೆಂಟ್ ಕಡಿಮೆ,
1: ರೈಸ್ ಅಲ್ಲಿ ಫೈಬರ್ ಕಂಟೆಂಟ್ ಇಲ್ಲೇ ಇಲ್ಲ, ಕಡಿಮೆ ಇದೆ, ಶುಗರ್ ಲೆವೆಲ್ ಬಹಳ ಹೆಚ್ಚಿಗಿದೆ. ಈ ತಿಂದ್ಬಿಟ್ರೆ ಇಮಿಡಿಯೇಟ್ಲಿ ಪೀಕ್ ಹೋಗುತ್ತೆ.
0: ಹಂಗಾಗಿ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಅದರಲ್ಲಿ ಏನು ಫೈಬರ್ ಕಂಟೆಂಟ್ ಹೆಚ್ಚಿಗೆ ಇರುತ್ತೆ. ಅದರಲ್ಲಿ ಇನ್ನು ವಿಶೇಷವಾಗಂದ್ರೆ ಸಿರಿಧಾನ್ಯಗಳನ್ನ ಜಾಸ್ತಿ ಕೆಮಿಕಲ್ ಆಗಿ ಬೆಳೆಯೋದಿಲ್ಲ, ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ಬೆಳೀತಿರ್ತಾರೆ. ಹಂಗಾಗಿ ಅದ್ರ ಆರೋಗ್ಯಕ್ಕೂ ಬಹಳ ಒಳ್ಳೇದಂತ ಹೇಳ್ತಾರೆ ಸರ್. ಸರ್, ಈಗ ಮಧುಮೇಹ ಬಂದಂತ ರೋಗಿಗಳಿಗೆ ಯಾವ ರೀತಿ ಚಿಕಿತ್ಸೆ ಪಡ್ಕೋಬೇಕು ಅವರು? ಅವ್ರಿಗೆ ಏನ್ ಲಕ್ಷಣ ತಾವೇನು ಹೇಳಿದ್ರಲ್ಲ, ಆ ಲಕ್ಷಣಗಳು ಕಂಡು ಬಂದಾಗ ಅವ್ರು ಏನ್ ಮಾಡ್ಬೇಕು?
1: ಲಕ್ಷಣ ಕಂಡು ಬಂದಾಗ ತಕ್ಷಣವಾಗಿ ತಮ್ಮ ಯಾರು ಫ್ಯಾಮಿಲಿ ಡಾಕ್ಟರ್ ಅದಾರ ಅಥವಾ ಅವ್ರ ಸ್ಪೆಷಲಿಸ್ಟ್ ಅದಾರ, ಅವ್ರ ಹತ್ರ ಹೋಗಿ ತಾವು ಬ್ಲಡ್ ಶುಗರ್ ಟೆಸ್ಟ್ ಮಾಡ್ಕೋಬೇಕು, ಬ್ಲಡ್ ಶುಗರ್, ಯೂರಿನ್ ಶುಗರ್ ಟೆಸ್ಟ್ ಮಾಡ್ಕೊಂಡು. ಇನ್ನೊಂದು HbA1c ಅಂತ ಮಾಡ್ತೀವಿ ನಾವು. HbA1c ಅದು ಏನ್ ಮಾಡುತ್ತೆ, ಲಾಸ್ಟ್ 3 months ನಮ್ ಶುಗರ್ ಲೆವೆಲ್ ತೋರಿಸ್ತೆ. 6-8% ಇರಬೇಕು ನಮ್ ರೇಂಜ್, 6-8%. ಇಫ್ ಯು 6-8% ದಾಟಿದ್ರೆ ನೀವು ಶುಗರ್ ಪೇಷಂಟ್, ನಾಟ್ ಕಂಟ್ರೋಲ್, ಕಂಟ್ರೋಲ್ ಇಲ್ಲ ಅಂತ. ಸೊ ಶುಗರ್ ಲೆವೆಲ್ ಪ್ಲಸ್ HbA1c ಎರಡು ಟೆಸ್ಟ್ ಮಾಡಿದ್ಮ್ಯಾಗೆ ನೀವು ಶುಗರ್ ಅಂತ ಗೊತ್ತಾದ್ಮ್ಯಾಗೆ ಹೆದರದ್ ಬೇಕಾಗಿಲ್ಲ. ಬಹಳ ಜನ ಹೆದರಿ ಶುಗರ್ ಟೆಸ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ, ಅವ್ರು ಹಾಗೆ ಬಿಟ್ಬಿಡ್ತಾರ, ಹಂಗೆ ಪೋಸ್ಟ್ ಪೋನ್ ಮಾಡ್ತಾ ಇದಾರೆ, ಇವತ್ ಮಾಡೋಣ, ಈ ತಿಂಗಳು ಮಾಡೋಣ, ಹೆದರದಿರಲ್ಲ. ಎಲ್ಲರಿಗೂ ಒಂದಿನ ಬರೋದೇ, ಅದು ಹೆದರದ್ರೆ ಮತ್ತದು ಎಲ್ಲ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ಬಂದ್ಬಿಟ್ರೆ ಏನು ಹೆದರದಿಲ್ಲ, ಅವ್ರು ಡಾಕ್ಟರ್ ಏನ್ ಅಡ್ವೈಸ್ ಮಾಡ್ತಾರೆ ಅದ್ರ ಪ್ರಕಾರ. ಮೇನ್ಲಿ ನಾವು 5 pillars ಅಂತೀವಿ, ಯಾವೇ ಶುಗರ್ ಪೇಷಂಟ್ ಬಂದ್ರೆ ಡಯಾಬಿಟಿಸ್, 5 pillars. ಫಸ್ಟ್ ಒನ್ ಅಂದ್ರೆ ನ್ಯೂಟ್ರಿಷನ್, ಅವ್ರು ಡಾಕ್ಟರ್ ಡೈಟಿಷಿಯನ್ ಅಥವಾ ಡಾಕ್ಟರ್ ಏನೇನು ಅಡ್ವೈಸ್ ಮಾಡಿದ್ರೆ ಏನ್ ಊಟ ಮಾಡಬೇಕು, ಏನ್ ಮಾಡಬಾರದು. ಎರಡನೇದು ಬ್ಲಡ್ ಶುಗರ್ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಬೇಕು. ಮೂರನೇದು ಮೆಡಿಸಿನ್, ಯಾವ ಮೆಡಿಸಿನ್ ಕೊಟ್ಟಿದ್ದಾರೆ ಅದು ಮೆಡಿಸಿನ್ ರೆಗ್ಯುಲರ್ ತಗೋಬೇಕು. ನಾಲ್ಕನೇದು ಫಿಸಿಕಲ್ ಆಕ್ಟಿವಿಟಿ, ವ್ಯಾಯಾಮ.

0: ಮೂವತ್ತರಿಂದ 45 ನಿಮಿಷ
1: ವ್ಯಾಯಾಮ
0: ಮಾಡಬೇಕು. ಆಮೇಲೂ ಸ್ಟ್ರೆಸ್ ಫ್ರೀ ಲೈಫ್ ಇರಬೇಕು. ಇವು 5 ಪಿಲ್ಲರ್. ಈ 5 ಮೇಂಟೈನ್ ಮಾಡಿದ್ರೆ ಶುಗರ್ ಲೆವೆಲ್ ಕಂಟ್ರೋಲ್ ಬರುತ್ತೆ.
1: ತಾವೇನ್ ಹೇಳಿದ್ರೆ ಸರ್, ಒಂದೇದ ನ್ಯೂಟ್ರಿಷನ್
0: ಅಂದ್ರೆ ನಾವೇನ್ ಹೇಳೋದು, ನಾವ್ ಏನೇ ಊಟ ಮಾಡಿದ್ರೆ ನಮ್ದು ನನ್ಗೆ ಎಷ್ಟು ಬೇಕು ನಾನು ಊಟ ತಿನ್ನ ನಮಗ್ ಗೊತ್ತು, ನೀವ್ ಎಷ್ಟು ತಿನ್ನ ನಿಮಗ್ ಗೊತ್ತು. ಅದೇನ್ ಮಾಡಬೇಕು, ನಾವು ಡಿವೈಡ್ ಮಾಡ್ಬೇಕು ಫುಡ್. ಕೆಲವರೆಲ್ಲ ಉತ್ತರ ಕರ್ನಾಟಕ ಎಲ್ಲ 2 ಟೈಮ್ ಊಟ ಮಾಡೋದು, ಬೆಳಿಗ್ಗೆ ಸಾಯಂಕಾಲ.
1: ಹೌದು,
0: ಮಧ್ಯಾಹ್ನ ಏನೂ ತಿನ್ನೋದಿಲ್ಲ. ಸೊ ಬೆಳಿಗ್ಗೆ ತಿಂದ್ರೆ ಶುಗರ್ ಲೆವೆಲ್ ಹೆಚ್ಚಿಗಾಗುತ್ತೆ, ಮಧ್ಯಾಹ್ನ ಇಲ್ಲ ಪೂರ ಡೌನ್ ಆಗುತ್ತೆ, ಮತ್ತೆ ನೈಟ್ ಹೆಚ್ಚಿಗಾಗುತ್ತೆ. ಸೊ ನಾವು ಶುಗರ್ ಲೆವೆಲ್ ಹ್ಯಾಂಗ್ ಮೇಂಟೈನ್ ಮಾಡ್ಬೇಕು, ಒಂದು ಸ್ಟಡಿ ಸ್ಟೇಟ್ ಮೇಂಟೈನ್ ಮಾಡಬೇಕು. ಸೊ ನಾವೇನೇ ತಿಂದ್ರು ಅದಕ್ಕೆ ಡಿವೈಡ್ ಮಾಡಬೇಕು, ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ. ಸೊ ಅದೇ ಊಟ ಸ್ವಲ್ಪ ಡಿವೈಡ್ ಡಿವೈಡ್ ಮಾಡಿ ತಿನ್ಬೇಕು. ಫುಲ್ ಹೊಟ್ಟೆ ತುಂಬಾ ತಿನ್ನೋದಿಲ್ಲ, ಪೂರ ಬಿಡೋದಿಲ್ಲ, ಬಿಟ್ರೆ ಶುಗರ್ ಲೆವೆಲ್ ಡೌನ್ ಆಗುತ್ತೆ. ಸೊ ನಾವು ಶುಗರ್ ಪೇಷಂಟ್ ಗೆ ಎವ್ರಿ 4 ಅವರ್ಸ್ 4 ಗಂಟೆಗೊಮ್ಮೆ ಏನಾದ್ರೂ ಸ್ವಲ್ಪ ತಿಂತಾ ಇರಬೇಕು, ಸ್ವಲ್ಪ ಏನಾದ್ರೂ ಸ್ವಲ್ಪ ಹೋಗ್ತಾ ಇರಬೇಕು. ಸೊ ಬ್ಲಡ್ ಶುಗರ್ ಡ್ರಾಪ್ ಆಗ್ಬಾರ್ದಂತ ಮೇಂಟೈನ್ ಇರ್ಬೇಕಂತ.
1: ಒಂದು
0: ಎರಡನೇದಿನದು ಸಕ್ಕರೆ ಅಂಶ ಪೂರ ಬಿಡಬೇಕು. ಹೊರಗಿಂದ ಏನಾದ್ರು ಹೋಟೆಲ್ ಎಲ್ಲ ಬಿಡಬೇಕು, ಸ್ವೀಟ್ ಸ್ವೀಟು ಟೀ ಕಾಫಿ ಕುಡಿದ್ರೆ ಮಿಲ್ಕ್ ಕುಡಿದ್ರೆ ಶುಗರ್ ಲೆಸ್ ಕುಡಿಬೇಕು.
1: ಇನ್ನು ಎರಡನೇ ಪಾಯಿಂಟ್ ಸರ್, ನಮ್ದು
0: ಬ್ಲಡ್ ಶುಗರ್
1: ಲೆವೆಲ್.
0: ಮಂತ್ಲಿ 2 ಮಂತ್ಸ್ಲಿ 3 ಮಂತ್ಸ್ಲಿ ನಿಮ್ ಡಾಕ್ಟರ್ ಹೇಗೆ ಅಡ್ವೈಸ್ ಮಾಡಿದ್ರೆ ಶುಗರ್ ಲೆವೆಲ್ ಟೆಸ್ಟ್ ಮಾಡ್ತಾ ಇರಬೇಕು.
1: ಈಗ ಟೆಸ್ಟ್ ಮಾಡಿಸ್ತಾರೆ, ಕೆಲವರು ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲ್ ಮಾಡ್ತಾರೆ, ಆಮೇಲೆ ಆಫ್ಟರ್ ಫುಡ್ ಅಂತ ಹೇಳ್ತಿರ್ತಾರೆ. ಇದು ಯಾವ ರೀತಿ ಇರುತ್ತೆ ಸರ್, ಹೆಂಗ್?
0: ಫಾಸ್ಟಿಂಗ್ ಅಂದ್ರೆ ಬೆಳಿಗ್ಗೆ 8 ಗಂಟೆಗೆ ನೀರು ಕುಡಿಬಹುದು, ಒಂದು ಸ್ವಲ್ಪ ನೀರು, ಅರ್ಧ ಗ್ಲಾಸ್ ಗ್ಲಾಸ್ ನೀರು ಕುಡಿಬಹುದು. ಏನು ಟೀ ಕಾಫಿ ಬ್ರೇಕ್ಫಾಸ್ಟ್ ಏನು ಮಾಡದೆ ಹೋಗಿ ಬ್ಲಡ್ ಕೊಟ್ಟು ಬರಬೇಕು. ಆಮೇಲೆ ಬಂದು ಮನೆಗೆ ಬಂದು ನೀವು ಏನು ಊಟ ತಿಂಡಿ ಏನ್ ಮಾಡ್ತೀರಾ, 1.5 to 2 hours ಗೆ ಅಲ್ಲಿ ಹೋಗಿ ಮತ್ತೊಮ್ಮೆ ಕೊಡ್ಬೇಕು. ನೀವು ಮೆಡಿಸಿನ್ಗೆ ಟ್ಯಾಬ್ಲೆಟ್ ಕೊಟ್ರೆ ಟ್ಯಾಬ್ಲೆಟ್ ತಗೊಂಡೆ ಹೋಗಿ ಕೊಡಿ ಊಟ ಮಾಡಿ. ಅದು ಎವ್ರಿ ಅದೇನು, ಇದು ಊಟಕ್ಕಿಂತ ಮೊದಲು ಹ್ಯಾಂಗ್ ಶುಗರ್ ಅದ, ಊಟ ಆದ್ಮೇಗೆ ಹೇಗಿದೆ, ಅದ್ರ ಮೇಲೆ ನಾವು ಮೆಡಿಕೇಶನ್ ಕೊಡೋದು. ಈಗ ಊಟಕ್ಕಿಂತ ಮೊದಲು ಕೊಟ್ರೆ ಹೋಲ್ ನೈಟ್ದು ನಮ್ ಬ್ಲಡ್ ಶುಗರ್ ಹೇಗೆ ಕಂಟ್ರೋಲ್ ಅದ ಅಂತ ಗೊತ್ತಾಗ್ತದೆ, ಊಟ ಆದ್ಮೇಲೆ ಹೆಂಗ್ ಕಂಟ್ರೋಲ್ ಅದ ಅಂತ ಗೊತ್ತಾಗುತ್ತೆ. ಅದ್ರ ಮ್ಯಾಗ ನಮ್ಗೆ ನಾವು ಮೆಡಿಕೇಶನ್ ಕೊಡೋದು, ಟ್ಯಾಬ್ಲೆಟ್ ಕೊಡೋದು ಗೊತ್ತಾಗದ. ಇದು ಇದು ಶುಗರ್ ಲೆವೆಲ್ ಟೆಸ್ಟ್ ಮಾಡುತ್ತೆ.
1: ಈಗ ನಾರ್ಮಲ್ ಅಂದ್ರೆ ನಾವು ಎಷ್ಟಂತ ಕನ್ಸಿಡರ್ ಮಾಡಿ, ಯಾವ್ದಕ್ಕೆ
0: ನಾರ್ಮಲ್ ಊಟಕ್ಕಿಂತ ಮೊದಲು ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತೀವಿ, ಅದು 110 ಒಳಗಡೆ ಇರಬೇಕು, 110 mg/dL ಇರಬೇಕು. ಊಟದ ನಂತರ 140 mg ಒಳಗಡೆ ಒಳಗಡೆ ಇರಬೇಕು. ಅದಕ್ಕಿಂತ ಹೆಚ್ಚಿಗಾದ್ರೆ ನೀವು ಡಯಾಬಿಟಿಸ್ ಅಂತ ಕನ್ಸಿಡರ್ಡ್.
1: ವಿತ್ ಟ್ಯಾಬ್ಲೆಟ್ಸ್ ಅಷ್ಟಿದ್ರೆ ಸಾಕು ಅನ್ಸುತ್ತೆ, ಟ್ಯಾಬ್ಲೆಟ್ ತಗೋಬೇಕಾದ್ರೂ ಅಷ್ಟೇ ಮೇಂಟೈನ್ ಮಾಡ್ಬೇಕು. ಟ್ಯಾಬ್ಲೆಟ್ ಬಿಟ್ರೆ ಮತ್ತೆ ಹೆಚ್ಚಿಗೆ ಆಗಂತ ಲಕ್ಷಣಗಳು
0: ಇರುತ್ತೆ. ಯೂಶಲಿ ಯಾರು ಮೆಂಟಲಿ ಸ್ಟ್ರಾಂಗ್ ಇರುತ್ತಾರೆ ಪೇಷಂಟ್, ನಂದು ಡಯಟ್ ಅಲ್ಲಿ ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ಫಸ್ಟ್ ನಾವು ಟ್ರೀಟ್ಮೆಂಟ್ ಅಲ್ಲಿ ನಮ್ಮ ಹತ್ರನೇ ಇದೆ ಡಯಟ್ ಅಂಡ್ ಎಕ್ಸರ್ಸೈಸ್. ಟ್ರೀಟ್ಮೆಂಟ್ ಹಾಗೆ ನೀವು ಡಯಟ್ ಕರೆಕ್ಟ್ ಡಯಟ್ ಮಾಡ್ತೀರಿ, ಕರೆಕ್ಟ್ 1 hour ಎಕ್ಸರ್ಸೈಸ್ ಮಾಡ್ತೀರಾ, ನಾನು ಏನು ಶುಗರ್ ತಿನ್ನಲ್ಲಂದ್ರೆ ಡಯಟ್ ಅಂಡ್ ಎಕ್ಸರ್ಸೈಸ್ ಮೇಲೆ
1: ಕಂಟ್ರೋಲ್ ಆಗ್ಬಹುದು.
0: ನಾ ಎಲ್ಲಿ ಹೊರಗಡೆ ಫಂಕ್ಷನ್ ಹೋದ್ರೆ ಮದುವೆ ಹೋದ್ರೆ ಏನೂ ತಿನ್ನೋದಿಲ್ಲ, ಮನೆಯಿಂದೇ ಊಟ ಮಾಡ್ತೀನಿ, ಹೊರಗಡೆ ಟೀ ಕಾಫಿ ಕುಡಿಯಂಗಿಲ್ಲ. ನೀವು ಮೇಂಟೈನ್ ಮಾಡಿದ್ರೆ ಡಯಟ್ ಟು ಎಕ್ಸರ್ಸೈಸ್ ಮೇಲೆ ಕಂಟ್ರೋಲ್ ಮಾಡಬಹುದು. ಕೆಲವರಿಗೆ ಮಾಡಕ್ ಆಗಲ್ಲ, ಅವ್ರಿಗೆ ನಾವು ಟ್ಯಾಬ್ಲೆಟ್ ಕೊಡ್ತೀವಿ. ಈಗ ಟ್ಯಾಬ್ಲೆಟ್ಗೂ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಇನ್ಸುಲಿನ್ ಇಂಜೆಕ್ಷನ್ ಬಂದಿದೆ. ಈಗ ಇನ್ಸುಲಿನ್ ಇಂಜೆಕ್ಷನ್ ತಗೋಬಹುದು. ಈಗ ಇನ್ಸುಲಿನ್ ಇಂಜೆಕ್ಷನ್ ಇಷ್ಟು ಅಡ್ವಾನ್ಸ್ ಆಗಿದೆ, ಇನ್ಸುಲಿನ್ ಪೆನ್ ಅಂತ ಬಂದಿದೆ, ದೇ ಕ್ಯಾನ್ ಕ್ಯಾರಿ. ಹ್ಯಾಂಗ್ ನಾವು ಪೆನ್ ಜೇಬಲ್ಲಿ ಇಟ್ಕೊಂಡು ಹೋಗ್ತೀವಿ ಹಂಗ ತಗೊಂಡು ಹೋಗ್ಬೋದು, ಮಾಡ್ಕೋಬಹುದು.
1: ನೆಕ್ಸ್ಟ್ ನಮ್ದು 4th point
0: ಇನ್ನೊಂದಂದ್ರೆ ಸ್ಟ್ರೆಸ್ಫುಲ್ ಲೈಫ್.
1: ಅದು ಬಹಳ ಮುಖ್ಯ ಸರ್ ಇವತ್ತಿನ ಜೀವನದಲ್ಲಿ.
0: ಸ್ಟ್ರೆಸ್ ಲಿಂದ ಶುಗರ್ ಲೆವೆಲ್ ಡೆಫಿನೆಟ್ಲಿ ಹೆಚ್ಚಿಗಾಗುತ್ತೆ. ಕರೆಕ್ಟ್ ಡಯಟ್ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು. ಎಕ್ಸರ್ಸೈಸ್ ಮಾಡಿದ್ರೆ ನಮ್ದು ಇನ್ಸುಲಿನ್ ಸೆನ್ಸಿಟಿವಿಟಿ ಆಗುತ್ತೆ, ನಮ್ಮ ಮಸಲ್ಸ್ ಅಲ್ಲೆಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ನಾವು ವಾಕ್ ಮಾಡೋದ್ರಿಂದ ಎಕ್ಸರ್ಸೈಸ್ ಮಾಡೋದ್ರಿಂದ ಇನ್ಸುಲಿನ್ ಸೆನ್ಸಿಟಿವ್ ಆಗಿ ಅವು ಶುಗರ್ ಯುಟಿಲೈಸ್ ಮಾಡುತ್ತೆ. ಇನ್ಸುಲಿನ್ ಹಾರ್ಮೋನ್ ಶುಗರ್ ಯುಟಿಲೈಸ್ ಮಾಡಿ ಕಡಿಮೆ ಮಾಡುತ್ತೆ. ಸೊ ಇವಾಗ ಎಕ್ಸರ್ಸೈಸ್ ಮಾಡೋದ್ರಿಂದ ಇದು ಆಗುತ್ತೆ. ಆಮೇಲೆ ಸ್ಟ್ರೆಸ್ಫುಲ್ ಲೈಫ್ ಕಡಿಮೆ ಮಾಡ್ಕೊಂಡ್ರೆ ನಿಮ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗೋದ್ಲ ಏನಾಗಲ್ಲ, ನಿಮ್ ಕಂಟ್ರೋಲ್ ಇರುತ್ತೆ. ಕರೆಕ್ಟ್ 8 hours ನಿದ್ದೆ ಮಾಡಬೇಕು, 6 ಗಂಟೆ 8 ಗಂಟೆ ನಿದ್ದೆ ಮಾಡಬೇಕು.
1: ಎಲ್ಲ ಇನ್ನೂ ಒಂದು ಎಲ್ಲ ಆಕ್ಟಿವಿಟಿ ಇರ್ತಾರೆ, ಎಲ್ಲ ಅಂದ್ರೆ ಆಟ ಆಡ್ತಿರ್ತಾರೆ, ವಾಕಿಂಗ್ ಮಾಡ್ತಿರ್ತಾರೆ, ಆದ್ರೂ ಅವರಿಗೆ ಶುಗರ್ ಜಾಸ್ತಿ ಆಗಿದೆ, ಈ ತರ ಸಮಸ್ಯೆ ಆಗ್ತಾ ಇದೆ ಅಂತ ಕೆಲವರು ಹೇಳ್ತಿರ್ತಾರೆ. ಅದಕ್ಕೆ ಏನ್ ಕಾರಣ ಇರಬಹುದು ಅಂತ ಸರ್?
0: ಅದು
1: ಆಟ ಆಡ್ತೀನಿ ಅಂತ, ವಾಕಿಂಗ್ ಮಾಡ್ತೀನಿ ಅಂತ ಎಲ್ಲ ಮಾಡಬಹುದಾ ಅನ್ನೋದು. ಈಗ ನಾನು ಎಲ್ಲ ತಿನ್ಬಹುದು, ಎಲ್ಲ ಮಾಡಬಹುದು, ಆ ರೀತಿ ಇರ್ಲಿಕ್ಕೆ ಆಗುತ್ತಾ ಅನ್ನೋದು
0: 100% ಮಾಡಬಹುದು. ನಮ್ದು ಮಾಜಿ ಕ್ರಿಕೆಟರ್ ವಸೀಂ ಅಕ್ರಮ್, ಅವನು ಇನ್ಸುಲಿನ್ ತಗೋತಾ ಇದ್ನು, ಈಸ್ ಎ ಫಾಸ್ಟ್ ಬೌಲರ್. ಅವನು ಇನ್ಸುಲಿನ್ ತಗೊಂಡು ಅವನು ಈಸ್ ಡೂಯಿಂಗ್ ಫಿಸಿಕಲ್ ಆಕ್ಟಿವಿಟಿ ಅಲ್ಲ ಕ್ರಿಕೆಟ್ ಅಲ್ಲಿ. ಯಾರು ಡಯಾಬಿಟಿಸ್ ಇದ್ದವರು ಇನ್ಸುಲಿನ್ ತಗೊಂಡು ಫಿಸಿಕಲ್ ಆಕ್ಟಿವಿಟಿ ಮಾಡಬಹುದು. ಈಗ ಕಂಟ್ರೋಲ್ ಹಾಕಿರ್ಲಿಲ್ಲ ಅಂದ್ರೆ ಅವ್ರದ್ದು ಊಟದಲ್ಲಿ ಫರಕ್ ಆಗಿರ್ಬೋದು. ಈಗಿಂದ ಏನಾಗುತ್ತೆ, ಎಲ್ಲ ಆಲ್ಕೋಹಾಲ್ ಕುಡಿಯೋದು ಎಲ್ಲ ಬಹಳ ಆಗಿದೆ.

0: ಅಲ್ಕೋಹಾಲು, ಸ್ಮೋಕಿಂಗು ಅವೆಲ್ಲ ಅವಾಯ್ಡ್
1: ಜಾಸ್ತಿ
0: ಮಾಡಿ, ಜಾಸ್ತಿ ಆಗುತ್ತೆ
1: ಅಂದ್ರೆ ಹ್ಯಾಬಿಟ್ಸ್
0: ಜಾಸ್ತಿ ಆಗೋದ್ರಿಂದನು. ಟ್ಯಾಬ್ಲೆಟ್ ತಗೊಂಡಿನಿ ಅದು ಮಾಡಿ ಅಂತ ಹೇಳ್ತಾರೆ, ಬಟ್ ಅವ್ರು ಹಂಗ್ ಮಾಡ್ತಾ ಇರಲ್ಲ, ಇಂಡಿವಿಜುವಲ್ ಆಗಿ ಹೋಗುತ್ತೆ.
1: ಡಯಾಬಿಟಿಸ್ ಏನೇನು ಒಂದು ಪರೀಕ್ಷೆಗಳನ್ನ ಮಾಡಿಸ್ಕೋಬೇಕಾಗುತ್ತೆ?
0: ಡಯಾಬಿಟಿಸ್ ಅಂದ್ರೆ ನಾನು
1: ಬ್ಲಡ್ ಟೆಸ್ಟ್ ಅಂದ್ರೆ
0: ಫಾಸ್ಟಿಂಗ್ ಪುರುಷ ಮಾಡಲು, HbA1c ಅಂತ ಹೇಳೋದಲ್ಲ, ಅದ್ರ ಜೊತೆನೆ ಸ್ಟ್ರೆಸ್ಫುಲ್ ಬ್ಲಡ್ BP ಒಂದು ಚೆಕ್ ಮಾಡ್ಕೋಬೇಕು. ಆಮೇಲೆ ಬಹಳ ಇದಾದ್ರೆ ಕಣ್ಣಿಂದ ಒಂದು ಟೆಸ್ಟ್ ಮಾಡ್ತೀವಿ, ಫಂಡೋಸ್ಕೋಪಿ ಅಂತ ಮಾಡ್ತೀವಿ, ಕ್ಯಾಟ್ರಾಕ್ಟ್ ಅದು ಬಂದಿದೆಯಲ್ಲ. ಆಮೇಲೆ ECG, ಆಮೇಲೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡ್ತೀವಿ ನಾವು, ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ. ಟಾರ್ಗೆಟ್ ಆರ್ಗನ್,
1: ಯಾಕಂದ್ರೆ ತಾವ್ ಹೇಳ್ದಂಗ ಟಾರ್ಗೆಟ್ ಆರ್ಗನ್ ಏನಿದಾವಲ್ಲ, ಕಣ್ಣು, ಕಿಡ್ನಿ, ಹಾರ್ಟ್, ಇವ ಬಹಳ ಮುಖ್ಯ. ಯಾಕಂದ್ರೆ ಇಲ್ಲಿ ಏನನ್ನ ಸಮಸ್ಯೆ ಆದ್ರೆ ಇಡೀ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ.
0: ಕಾಲು ಕಾಲು ಯೂಸಲಿ ಕಾಲು ಕೈ ಮುಟ್ಟ ನೋಡ್ತಾ ಇರ್ಬೇಕು. ನಮ್ ಕಲ್ಲೇ ಬರ್ದಿದ್ದಾರೆ ನಾವು, ಆಸ್ ಎ ಈ ಕಡೆಯಿಂದ ಹಿಂದೂ ಸಂಸ್ಕೃತಿ ಪ್ರಕಾರ ಮುಂಜೆ ಬೆಳಗ್ಗೆ ಎದ್ರೂ ದೇವರ ಫೋಟೋ ನೋಡ್ತೀವಿ ನಾವು.
1: ಹೌದು,
0: ನಾವೇನ್ ಹೇಳ್ತೀವಿ ಪೇಷಂಟ್ ಅಂದ್ರೆ, ನೀವು ನಿಮ್ ಕಾಲ್ ನೋಡ್ಕೊರಿ ಫಸ್ಟ್ ಅಂತ ಹೇಳ್ತೀವಿ ನಾವು. ಫಸ್ಟ್ ನಮ್ ಕೈ ಕಾಲು ಚೆಕ್ ಮಾಡಕು, ಅವು ಸೆನ್ಸೇಷನ್ ಇರೋದಿಲ್ಲ, ಅವು ನರ್ವ್ಸು ಸತ್ ಹೋಗ್ತಾವ. ಶುಗರ್ ಹೈ ಲೆವೆಲ್ ಆಗಿ ಆ ಪರಿಫರಲ್ ನರ್ವ್ಸು ಸತ್ ಹೋಗಿರ್ತಾವ, ಸೆನ್ಸೇಷನ್ ಇರಲ್ಲ. ಕಾಲಿಗೆ ಬಡದು ಗ್ಯಾಂಗ್ರೀನ್ ಆಗಿ ಕಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ಬೆಳಗ್ಗೆ ಎದ್ರಪ್ಲೆ ಫಸ್ಟ್ ನಿಮ್ ಕಾಯಿ ಕಾಲು ನೋಡ್ಕೊರಪ್ಪ, ಸೆನ್ಸೇಷನ್ ಅದ ಇಲ್ಲ ಅಂತ ಹೇಳ್ತೀವಿ ನಾವು.
1: ಸರ್, ಈಗ ಪ್ರಸ್ತುತ ಬಹಳಷ್ಟು ಬಿಸಿಲು ನಾವು ಕಾಣ್ತಾ ಇದೇವೆ. ಕಲಬುರಗಿಯಲ್ಲಿ ಅಂದ್ರೆ 44-45 ತನಕ ನಾವು ಇವತ್ತು ಇದೆ. ಇಂಥ ಸಂದರ್ಭದಲ್ಲಿ ಈಗ ನಾವು ಎಲ್ಲರೂ ಆರೋಗ್ಯವಾಗಿ ಇದ್ದರೆ ಓಡಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಈ ತರ ಮಧುಮೇಹಿಗಳು ಏನಾದರೂ ಸಮಸ್ಯೆ ಇದ್ರೆ ಅವರು ಯಾವ ರೀತಿ ಇರಬೇಕು ಅಂತೀರಾ?
0: ಅದು ಏನು ಡಿಫರೆನ್ಸ್ ಇಲ್ಲ, ಮಧುಮೇಹಿ ಪೇಷಂಟ್ ಇರಲಿ ನಾರ್ಮಲ್ ಇರಲಿ, ಈ ಬಿಸಿಲಲ್ಲಿ ಆದಷ್ಟು 12 ಗಂಟೆಯಿಂದ 4-5 ಗಂಟೆಗೆ ತಗ ಹೊರಗಡೆ ತಿರುಗಾಡ್ಬಿಡ್ರಿ, ಬಿಸಿಲಿಗೆ ಎಕ್ಸ್ಪೋಸ್ ಆಗ್ಬಿಟ್ರಿ ಅಂತ ಹೇಳ್ತಾರೆ. ನೀರ್ ಹೆಚ್ಚಿಗೆ ಕುಡಿಬೇಕಷ್ಟೇ, ನೀರ್ ಹೆಚ್ಚಿಗೆ ಕುಡಿಬೇಕು. ನಿಮ್ದು ಏನ್ ಡಯಟು, ಎಕ್ಸಸೈಸ್, ಮೆಡಿಕೇಶನ್, ಟ್ಯಾಬ್ಲೆಟ್ ತಗೋಬೇಕು, ಏನ್ ಅದಕ್ಕೇನ್ ಡಿಫರೆನ್ಸ್ ಇಲ್ಲ, ನೀರ್ ಮಾತ್ರ ಹೆಚ್ಚಿಗೆ ಕುಡಿಬೇಕಷ್ಟೇ.
1: ಸರ್, ಈಗ ಕೊನೆಯದಾಗಿ ತಮ್ಗೆ ಸಾಕಷ್ಟು ಜನ ಈ ಕಾರ್ಯಕ್ರಮ ಕೇಳ್ತಿರ್ತಾರೆ, ಅದರಲ್ಲಿ ತಾವ್ ಹೇಳ್ದಂಗೆ ಭಾರತ ಒಂದು ಮಧುಮೇಹಿಗಳ ಒಂದು ಹಬ್ಬ ಆಗಿದೆ ಅಂತ, ಡಯಾಬಿಟಿಕ್ ಹಬ್ಬ ಆಗಿದೆ ಅಂತ, ಅದು ಬಿಕಾಸ್ ಆಫ್ ನಮ್ಮ ಜೀವನ ಶೈಲಿಯಿಂದ. ಯಾಕಂದ್ರೆ ಒಂದು ಕಾಲದಲ್ಲಿ ಯಾವುದೇ ಕಾಯಿಲೆಗಳಿಲ್ಲದೆ ಎಷ್ಟೋ 100 ವರ್ಷಗಳಿಗೆ ಬದುಕಿರೋರು ಇದ್ದಾರೆ. ಇವತ್ತು ನಮ್ಮ ಆಹಾರ ಕ್ರಮಗಳು, ನಾವು ತಿಂತಕ್ಕಂಥ ಆಹಾರ, ಇದರಿಂದ ನಾವು ಇವತ್ತು ಮಧುಮೇಹಗಳ ಹಬ್ಬ ಆಗಿ ಆಗ್ತಾ ಇದೆ ಅಂತ ಹೇಳ್ಬೋದು. ಏನು ಒಂದು ಎಚ್ಚರಿಕೆ ಅಂದ್ರೆ ಜೀವನ ಶೈಲಿ ಹೆಂಗಿರ್ಬೇಕು, ಆಹಾರ ಕ್ರಮ ಹೇಗೆ ಅಳವಡಿಸ್ಕೋಬೇಕು, ಅದನ್ನು ನಿಯಂತ್ರಣದ ಅಂದ್ರೆ ಆಲ್ರೆಡಿ ಇದ್ದರೂ ನಿಯಂತ್ರಣದಲ್ಲಿ ಇಟ್ಕೋಬಹುದು, ಅಥವಾ ಬರದೇ ಇದ್ರೆ ಅದನ್ನ ಕಂಟ್ರೋಲ್ ಮಾಡಂಗ್ ಬರ್ಲಾರ್ದಂಗೆ ಹೇಗೆ ನೋಡ್ಕೋಬಹುದು ಅಂತ.
0: ಇದು ಡಯಾಬಿಟಿಸ್ ಶುಗರ್ ಬರ್ಲಾದಂದ್ರೆ ನಾನು ಒಂದು ಹೇಳೋದಂದ್ರೆ, ನಮ್ಮ ಪೂರ್ವಜರು ಸ್ವಾತಂತ್ರ್ಯಕ್ಕಿಂತ ಮೊದಲು ಇರ್ಬೋದು, ಸ್ವಾತಂತ್ರ್ಯ ಆದ್ಮೇಲೆ ಇರ್ಬೋದು, ಅವ್ರು ಹೇಗೆ ಜೀವನ ಶೈಲಿ ಇತ್ತು, ಅವ್ರು ಹೇಗೆ ಆಹಾರ ಪದಾರ್ಥ ಮಾಡ್ತಿದ್ರು, ಅದು ನಾವು ಮೇಂಟೈನ್ ಮಾಡಿದ್ರೆ ನಮ್ಗೆ ಇದು ಬರೋದಿಲ್ಲ. ನಮ್ಮ ಹಿರಿಯರು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇದ್ರು, ಹೊಲಕ್ಕೆ ಹೋಗ್ತಾ ಇದ್ರು, ನಡ್ಕೊಂಡು ಹೋಗ್ತಾ ಇದ್ರು ಕೆಲಸಕ್ಕೆಲ್ಲ, ಅವರೆಲ್ಲ ಮನೆಯಲ್ಲಿದೆ ಊಟ ಮಾಡ್ತಾ ಇದ್ರು. ಈಗ ನಾವೆಲ್ಲ ವೆಹಿಕಲ್ ಯೂಸ್ ಮಾಡ್ತೀವಿ, ಹೊರಗಿನ ಜಂಕ್ ಫುಡ್ ತಿಂತೀವಿ. ನಮ್ಮ ಹಿರಿಯರು ಪೂರ್ವಜರು ಏನು ಜೀವನ ಶೈಲಿ ಇತ್ತು ಅದು ನಾವು ಅಡಾಪ್ಟ್ ಮಾಡ್ಕೊಂಡಿದ್ರೆ ನಮಗ್ ಬರುವುದಿಲ್ಲ.
1: ಹೌದು, ಆದ್ರೆ ಇವತ್ತು ನಮ್ಮ ಜೀವನ ಶೈಲಿ ಬದಲಾಗ್ಬಿಟ್ಟ ಸರ್. ನೀವ್ ಹೇಳ್ದಂಗೆ ಹೊರಗಿನ ಆಹಾರ ತಿಂತೀವಿ, ಯಾವಾಗ ನಮಗೆ ಬರ ತನಕ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಬಂದ ಮೇಲೆ ಯೋಚನೆ ಮಾಡ್ತೇವೆ, ನನಗೆ ಸಕ್ಕರೆ ಕಾಯಿಲೆ ಬಂತು, ನನಗೆ BP ಬಂತು ಅಂತೇಳಿ ಬರ್ಲಾರ್ದಂಗೆ ಇದ್ರಲ್ಲಿ ನಾವೇನಾದ್ರೂ ಈಗ ಯಾಕಂದ್ರೆ ಇದನ್ನ ನಾವು ಅವಾಯ್ಡ್ ಮಾಡಕ್ ಆಗಲ್ಲ. ಅದನ್ನ ನಾವ್ ಯಾವ ರೀತಿ
0: ಅವಾಯ್ಡ್ ಮಾಡಕ್ ಆಗಲ್ಲ ಅಂದ್ರೆ, ಡೈಲಿ 1 ಅವರ್ ವಾಕಿಂಗ್ ಮಾಡ್ಬೇಕು. ವಾಕಿಂಗ್ ಮಾಡ್ರಿ, ಎಕ್ಸಸೈಸ್ ಮಾಡ್ರಿ, ಜಿಮ್ಗೆ ಹೋಗ್ರ ಅಥವಾ ಸೈಕ್ಲಿಂಗ್ ಮಾಡ್ರಿ, ನೀವು ಸಂಜೆ ಕ್ರಿಕೆಟ್ ಆಡ್ರಿ, ಏನಾದ್ರೂ ಮಾಡ್ರಿ. ಪ್ಲಸ್ ನೀವು ಟೀ ಕುಡಿಯೋದು ಕಾಮನ್, ಎಲ್ಲರೂ ಟೀ ಕಾಫಿ ಕುಡಿಯೋದು. ಶುಗರ್ಲೆಸ್ ಕುಡೀರಿ, ಸ್ವೀಟ್ಸ್ ಬಿಡ್ರಿ,
1: ಈ ಜೊತೆಗೆ ಹಸಿರು ತರಕಾರಿಗಳು, ಹಸಿ ತರಕಾರಿಗಳು ಹೆಚ್ಚು ತಿನ್ಬಹುದು.
0: ವೆಜಿಟೇಬಲ್ಸ್, ಹೈ ಫೈಬರ್ ವೆಜಿಟೇಬಲ್ಸ್, ಫ್ರೂಟ್ಸ್, ಕಾರ್ಬೋಹೈಡ್ರೇಟ್ ಡೈಟ್ ಕಡಿಮೆ ಮಾಡ್ಬೇಕು ನಾವು. ಹೈ ಪ್ರೋಟೀನ್ ಮಾಡಬೇಕು, ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡ್ಬೇಕು, ಡೆಫಿನೆಟ್ಲಿ ನಾವು
1: ಕಂಟ್ರೋಲ್ ಆಗಿ ಇರೋದು ಅಂತ. ತುಂಬಾ ಧನ್ಯವಾದ ಸರ್, ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ಕೊಟ್ರಿ. ಮಧುಮೇಹ ಅಂದ್ರೆ ಏನು, ಅದರ ಲಕ್ಷಣಗಳು ಹೇಗಿರ್ತವೆ, ಅದರಿಂದ ಏನೇನ್ ಸಮಸ್ಯೆಗಳಾಗ್ಬೋದು, ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡಿದ್ರೆ ನಾವು ನಾರ್ಮಲ್ ಆಗಿ ಜೀವನ ಶೈಲಿಯನ್ನ ಅಳವಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ ಸರ್, ನಮಸ್ಕಾರ.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಮಧುಮೇಹ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಕಲಬುರಗಿಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಔಷಧ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಂತೋಷ್ ಕುಮಾರ್ ಜೀವಣಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ

0: ಎಲ್ಲರಿಗೂ ಬೆಂಕಿ ಬಿದ್ದಿದೆ.
1: ಇದು ಕಾಡ್ಗಿಚ್ಚಿನಿಂದ ನೊಂದು ಬೆಂದ ಪ್ರಾಣಿ ಪಕ್ಷಿಗಳ ಕೂಗು.
2: ಬಿಸಿಲಿನ ಬೇಗೆಯಿಂದ ನೀರು ನೆರಳಿಲ್ಲದೆ ಬದುಕಲು ಒದ್ದಾಡುತ್ತಿವೆ ಕಾಡಿನ ಜೀವಿಗಳು.
1: ಮನುಷ್ಯನ ದುಶ್ಚಟದಿಂದಲೋ ಅಥವಾ ದುರಹಂಕಾರದಿಂದಲೋ ಕಾಡಿಗೆ ಬೆಂಕಿ ತಗಲಿ ಪ್ರಾಣಿ ಪಕ್ಷಿಗಳ ನಾಶಕ್ಕೆ ಕಾರಣವಾಗುತ್ತಿದ್ದಾನೆ.
2: ಇದು ಕೃಷಿಕನ ಬದುಕಿಗೂ ಮಾರಕ.
1: ದೇಶವಾಸಿಗಳೇ, ನಿಮ್ಮಲ್ಲಿ ನಮ್ಮ ಮನವಿ ಇಷ್ಟೇ.
2: ಬೀಡಿ ಸಿಗರೆಟ್ ಸೇದಿ ಎಲ್ಲೆಂದರಲ್ಲಿ ಬಿಸಾಡದಿರಿ.
1: ಅಪ್ಪಿ ತಪ್ಪಿ ಎಲ್ಲಾದರೂ ಬೆಂಕಿ ಕಂಡು ಬಂದರೆ ಸಣ್ಣ ಕಿಡಿಯಲ್ಲೇ ಹಾರಿಸಲು ಪ್ರಯತ್ನಿಸಿ.
2: ಅಪಾರ ಸಾವು ನೋವು ತಪ್ಪಿಸಿ.
1: ಬೆಂಕಿಯ ಪರಿಣಾಮವನ್ನು ಎಲ್ಲರಿಗೂ ತಿಳಿಸಲು ಪ್ರಯತ್ನಿಸಿ.
2: ಕಾಡು ಪ್ರಾಣಿಗಳನ್ನ ಸಂರಕ್ಷಿಸಿ,
1: ಅರಣ್ಯ ಸಂಪತ್ತನ್ನ ಉಳಿಸಿ ಬೆಳೆಸಿ.
3: ಕಾಡು ಬೆಳೆದರೆ ನಾಡು ಬೆಳೆದೀತು.
4: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹಯೋಜನೆ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ವಿಜಯನಗರ ಜಿಲ್ಲೆ ಮೀನುಗಾರಿಕಾ ಉಪನಿರ್ದೇಶಕರಾದ ಶ್ರೀ ಮಲ್ಲೇಶ್ ಬಿ.
6: ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹಯೋಜನ, ಈ ಒಂದು ಯೋಜನೆ ಬಗ್ಗೆ ನಿಮ್ಮೆಲ್ಲರಿಗೂ ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಹ ಸಮೃದ್ಧಿ ಯೋಜನೆ, ಇದರಲ್ಲಿ 2024 ಈ ಒಂದು ಸ್ಕೀಮ್ ಫೆಬ್ರವರಿ 8 ಇದು ಒಂದು ಇನಾಗ್ರೇಷನ್ ಆಯಿತು. ಈ ಒಂದು ಸ್ಕೀಮ್ ಟೋಟಲ್ 4 ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸುಮಾರು 6,000 crore ಈ ಒಂದು ಸ್ಕೀಮಲ್ಲಿ ನಮ್ಮ ದೇಶದ ಮೀನುಗಾರರಿಗೆ ನಾವು ಅವ್ರನ್ನ ಡೆವಲಪ್ ಮಾಡಲಿಕ್ಕೆ ಕೊಡಬೇಕು ಅಂತಂದು ಹೇಳಿ ಒಂದು ಯೋಜನೆ ಹಮ್ಮಿಕೊಂಡಿದ್ದಾರೆ. ಇದರ ಒಂದು ಮುಖ್ಯ ಉದ್ದೇಶಗಳು ಏನಂದರೆ, ಒಂದು ರಾಷ್ಟ್ರೀಯ ಮೀನುಗಾರಿಕೆ ಡಿಜಿಟಲ್ ಪೋರ್ಟಲ್ ಅಂತ ಮಾಡಿದ್ದಾರೆ. ಈ ಮೂಲಕ ಎಲ್ಲ ಮೀನುಗಾರರಿಗೆ ಒಂದು ಉದ್ಯೋಗಾಧಾರಿತ ಒಂದು ಗುರುತಿನ ಚೀಟಿ ಕೊಡಬೇಕು ಅಂತಂದೇಳಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಒಂದು ಮೀನುಗಾರಿಕೆ ವಲಯ ಏನಿದೆ ಅದು ಒಂದು ಅನ್ಆರ್ಗನೈಸ್ ಸೆಕ್ಟರ್ ಅಂತಿದೆ. ಅಂದರೆ ಒಂದು ನಿರ್ದಿಷ್ಟವಾದಂಥ ಒಂದು ನೀಲನಕ್ಷೆ ಇಲ್ಲ. ಸೊ ಅದನ್ನೆಲ್ಲ ಆರ್ಗನೈಸ್ ಸೆಕ್ಟರ್ ಮಾಡಬೇಕಂತಂದೇಳಿ ಒಂದು ರಾಷ್ಟ್ರೀಯ ಮೀನುಗಾರಿಕೆ ಡಿಜಿಟಲ್ ಪೋರ್ಟಲ್ ಅಂತ ಮಾಡಿದ್ದಾರೆ. ಇದರಲ್ಲಿ ಮೀನುಗಾರರಿಗೆ ಒಂದು ಉದ್ಯೋಗಾಧಾರಿತ ಒಂದು ಗುರುತಿನ ಚೀಟಿ ಕೊಡ್ತಾರೆ. ಸೊ ಇದರಿಂದ ಒಂದು ಮೀನುಗಾರರಿಗೆ ಒಂದು ಸಾಲ ಸೌಲಭ್ಯವನ್ನು ತಗೋಬೇಕು ಅಂತಂದರೆ ತುಂಬ ಅನುಕೂಲ ಆಗುತ್ತೆ. ಸೊ ಒಂದು ಗೌರ್ಮೆಂಟ್ ಐಡಿನೇ ಕೊಟ್ಟಿರೋದ್ರಿಂದ ಅವ್ರು ಯಾವುದೇ ಬ್ಯಾಂಕಿಗೆ ಎಲ್ಲಾದರೂ ಅಪ್ರೋಚ್ ಮಾಡಿದ್ರು ಸಹ ಅವರಿಗೆ ಸಾಲದ ಸೌಲಭ್ಯ ನೀಡಲಿಕ್ಕೆ ಅವರಿಗೂ ಸಹ ಅನುಕೂಲ ಆಗುತ್ತೆ. ಇನ್ನೊಂದು ಏನಾಗುತ್ತೆ ಇದ್ರ ಉದ್ದೇಶ ಅಂದರೆ, ಒಂದು ವಿಮಾ ಬೆಂಬಲ ಅಂತ ಘೋಷಣೆ ಮಾಡಿದ್ದಾರೆ. ಸೊ ಇದರಲ್ಲಿ ಅಕ್ವಾಕಲ್ಚರ್ ಬೆಳೆ ವಿಮೆ ಖರೀದಿಸಲಿಕ್ಕೆ ಒಂದು ಸಹಾಯಧನ ರೂಪದಲ್ಲಿ ಕೊಡ್ತಾರೆ. ಒಂದು ಕಲ್ಚರಿಗೆ ಪ್ರೋತ್ಸಾಹನ ಅಂತ ಕೊಡ್ತಾರೆ. ಆಮೇಲೆ ಇದ್ರ ಜೊತೆಗೆ ಕಾರ್ಯಕ್ಷಮತೆ ಅನುದಾನ ಅಂತಂದು ಸಹ ಇನ್ಕ್ಲೂಡ್ ಮಾಡಿದ್ದಾರೆ, ಪರ್ಫಾರ್ಮೆನ್ಸ್ ಗ್ರಾಂಟ್ ಅಂತ. ಇದರಲ್ಲಿ ಮೌಲ್ಯ ಸರಪಳಿ ಸುಧಾರಣೆ ಮತ್ತು ಉದ್ಯೋಗ ಸೃಷ್ಟಿಗಾಗಿ ಉದ್ಯಮಗಳಿಗೆ ಆರ್ಥಿಕ ನೆರವು ಅಂತಂದು ಕೊಡ್ತಾ ಇದ್ದಾರೆ. ಲಾಸ್ಟ್ ಆಗಿ ಗುಣಮಟ್ಟದ ಭರವಸೆ, ಮೀನು ಉತ್ಪನ್ನಗಳ ಸುರಕ್ಷತೆ ಮತ್ತು ಗುಣಮಟ್ಟನ ಹೆಚ್ಚಿಸಲು ಅನೇಕ ಕಾರ್ಯಕ್ರಮಗಳನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಸೊ ಈ ಒಂದು ಗುರಿ ಪಡ್ಕೊಳ್ಳಿಕ್ಕೆ ಫಲಾನುಭವಿಗಳು ಯಾರ್ಯಾರು ಅಂತ ಹೇಳಿದರೆ, ಮೇನ್ ಮೀನುಗಾರರು ಬರ್ತಾರೆ. ಸೊ ಮೀನುಗಾರಿಕೆ ಸಾಕಾಣಿಕೆ ಯಾರು ಮಾಡ್ತಾರೆ ಅವರು ಸಹ ಬರ್ತಾರೆ, ಮೀನು ಕಾರ್ಮಿಕರು ಬರ್ತಾರೆ, ಮತ್ತು ಮೀನು ಮಾರಾಟದಲ್ಲಿ ಯಾರು ತೊಡಗಿಕೊಂಡಿರ್ತಾರೆ ಅವರು ಸಹ ಈ ಒಂದು ಯೋಜನೆಯಲ್ಲಿ ಉಪಯೋಗ ಪಡ್ಕೋಬಹುದು. ಈ ಉದ್ಯಮಗಳು ಅಂದರೆ ಯಾವ್ಯಾವ ಉದ್ಯಮಗಳು ಇದರೊಳಗಡೆ ನಾವು ಸಹಾಯಧನ ತಗೋಬಹುದು ಅಂತಂದರೆ, ಒಂದು ಪ್ರಾಪರ್ಟರಿ ಸಂಸ್ಥೆಗಳು ಯಾರಿರ್ತಾರೆ ಅವ್ರು ತಗೋಬೋದು, ಅಥವಾ ಪಾಲುದಾರಿಕೆ ಸಂಸ್ಥೆಗಳು ಯಾರಿರ್ತಾರೆ ಅವ್ರು ತಗೋಬೋದು, ಅಥವಾ ಫಿಶ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅವ್ರು ಇರ್ತಾರೆ ಅವರು ತಗೋಬೋದು, ಮತ್ತು ಕೋಆಪರೇಟಿವ್ ಬಾಡೀಸ್ ಯಾರಿರ್ತಾರಲ್ಲ ಅವರು ಸಹ ಒಂದು ಈ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಾಗಿ ಸಹಾಯಧನವನ್ನು ಪಡ್ಕೋಬೋದು. ಸೊ ಅದು ಅಲ್ಲದೆ ಈ ಕೆಲವು ವೈಯಕ್ತಿಕವಾಗಿ ಅಥವಾ ಸಾಂಸ್ಥಿಕವಾಗಿ ಮೀನುಗಾರಿಕೆಯಲ್ಲಿ ನಾವು ಉದ್ಯಮ ಶುರು ಮಾಡ್ತೀವಿ ಅಂತಂದು ಯಾರಾದರೂ ಆಸಕ್ತಿ ತೋರಿದರೆ ಅವರು ಸಹ ಒಂದು ಈ ಒಂದು ಸ್ಕೀಮಲ್ಲಿ ಸಹಾಯಧನ ಪಡ್ಕೋಬೋದಾಗಿದೆ. ಸೊ ಇದರಲ್ಲಿ ಮೇನ್ ಕಾಂಪೋನೆಂಟ್ ಅಂದರೆ ಈ ಒಂದು ವಲಯನ ಔಪಚಾರಿಕೀಕರಣಗೊಳಿಸಬೇಕು ಮತ್ತು ಎಲ್ಲ ಸಾಲ ಸೌಲಭ್ಯ ಕೊಡಬೇಕನ್ನೋದು. ಇನ್ನೊಂದು ಮೌಲ್ಯ ಸರಪಳಿ ಮತ್ತು ದಕ್ಷತೆ ಹೆಚ್ಚಿಸಲಿಕ್ಕೆ ಯೋಜನೆಗಳಿದ್ದಾವೆ. ಮೂರನೇದು ಸುರಕ್ಷತೆ ಮತ್ತು ಗುಣಮಟ್ಟ ಜಾಸ್ತಿ ಮಾಡಲಿಕ್ಕೆ ಹಲವಾರು ಯೋಜನೆಗಳಿದ್ದಾವೆ. ಸೊ ನೀವು ಇವಾಗಲೇ ಹೇಳಿದೆ, NFTP ಪ್ಲಾಟ್ಫಾರ್ಮಲ್ಲಿ ನೋಂದಣಿ ಮಾಡೋದ್ರಿಂದ ನಮಗೆ ಸಾಲ ಸೌಲಭ್ಯ ಎಲ್ಲ ಈಸಿಯಾಗಿ ಸಿಗುತ್ತೆ ಮತ್ತು ವಿಮೆ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಮೀನುಗಾರಿಕೆ ಸಹಕಾರ ಸಂಘಗಳು

0: ಇರ್ತಾವಲ್ಲ ಅವುಗಳಿಗೂ ಸಹ ಒಂದು ಸಹಾಯಧನ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಅಕ್ವಕಲ್ಚರ್ ವಿಮೆ. ಸೊ ಇದರಲ್ಲಿ ನಾವು ವಿಮೆನ ಯಾವ ಟೈಪ್ ತಗೊತೀವಿ ಅಂತ ಅಂದರೆ, ಒಬ್ಬ ಬೆನಿಫಿಷರಿಗೆ ಅಂದರೆ ಒಬ್ಬ ಫಾರ್ಮರು ಮಿನಿಮಮ್ 4 ಹೆಕ್ಟೇರ್ ಅವನಿಗೆ ಜಲವಿಸ್ತೀರ್ಣದ ಕೃಷಿ ಮೀನುಗಾರಿಕೆ ಪ್ರದೇಶ ಇರಬೇಕು. ಸೊ ಅವನು ಅಚಾನಕ್ಕಾಗಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ನ್ಯಾಚುರಲ್ ಕ್ಯಾಲಮಿಟೀಸಿಂದ, ಅವನಿಗೆ ಏನಾದ್ರು ಲಾಸ್ ಆಯಿತು ಅಂತ ಸಂದರ್ಭದಲ್ಲಿ ಈ ಒಂದು ಯೋಜನೆಯಲ್ಲಿ ಪ್ರತಿ ಹೆಕ್ಟೇರ್ಗೆ ಗರಿಷ್ಠ 25,000 ವರೆಗೆ ಸಹಾಯಧನ ಸಿಗುತ್ತೆ. ಸೊ 4 ಹೆಕ್ಟೇರಿಗೆ ಅಪ್ ಟು 1 ಲಕ್ಷ, ಗರಿಷ್ಠ 1 ಲಕ್ಷದವರೆಗೆ ಅವನಿಗೆ ಸಹಾಯಧನ ಕೊಡಬೇಕಾಗುತ್ತೆ. ಸೊ ವಿಶೇಷ ರಿಯಾಯಿತಿ ಒಂದು ಕೊಟ್ಟಿದ್ದಾರೆ, SC/ST ಬೆನಿಫಿಷರೀಸ್ ಯಾರಿರ್ತಾರೆ ಅವರಿಗೆ ಅಡಿಷನಲ್ ಆಗಿ ಹೆಚ್ಚುವರಿಯಾಗಿ 10% ಒಂದು ಸಹಾಯಧನ ಎಕ್ಸ್ಟ್ರಾ ಕೊಡ್ತೀವಿ ಈ ಸ್ಕೀಮಲ್ಲಿ. ಇನ್ನೊಂದು ಮೌಲ್ಯ ಸರಪಳಿ ಮತ್ತು ದಕ್ಷತೆ ಹೆಚ್ಚಿಸಲು ಅನುದಾನ. ಸೊ ಈ ಒಂದು ಕಾಂಪೊನೆಂಟ್ ವೈಸ್ ನಾವು 3 ಇದರಲ್ಲಿ ಡಿವೈಡ್ ಮಾಡ್ತೀವಿ. ಸೂಕ್ಷ್ಮ ಉದ್ಯಮಗಳು, ಮೈಕ್ರೋ ಎಂಟರ್ಪ್ರೈನರ್ಸ್ ಅಂತ ಕರಿತೀವಿ, ಇನ್ನೊಂದು ಸಂಘ ಸಂಸ್ಥೆಗಳು ಅಂತ ಕರಿತೀವಿ, ಆಮೇಲೆ ಅರ್ಹ ವೆಚ್ಚಗಳು ಅಂತ ಕರಿತೀವಿ. ಈ ಸೂಕ್ಷ್ಮ ಉದ್ಯಮಗಳು ಯಾವಿದಾವೆ, ಒಬ್ಬ ಜನರಲ್ ಬೆನಿಫಿಷರಿ ಮ್ಯಾಕ್ಸಿಮಮ್ 25% ಅವ್ರ ಹೂಡಿಕೆ ವೆಚ್ಚ ಕೊಡ್ತೀವಿ, ಅದರಲ್ಲಿ ಅಪ್ ಟು 35 ಲ್ಯಾಕ್ಸ್ ಗರಿಷ್ಠವಾಗಿ ಕೊಡ್ತೀವಿ. ಅದೇ ಒಂದು ಸ್ಕೀಮಲ್ಲಿ SC/ST ಅಥವಾ ಮಹಿಳೆಯರಿದ್ದರೆ ಗರಿಷ್ಠ 35%ವರೆಗೂ ಹೂಡಿಕೆ ವೆಚ್ಚದ ಮೇಲೆ ನಾವು ಸಹಾಯಧನ ಕೊಡ್ತೀವಿ, ಅದರಲ್ಲಿ 45 ಲಕ್ಷದವರೆಗೂ ನಾವು ಅವರಿಗೆ ಮ್ಯಾಕ್ಸಿಮಮ್ ಅನುದಾನ ಕೊಡ್ತೀವಿ. ಇನ್ನೊಂದು ಸಂಘ ಸಂಸ್ಥೆಗಳು ಫಿಷರೀಸಲ್ಲಿ ಇನ್ವಾಲ್ವ್ ಆದರೆ ಅವ್ರ ಹೂಡಿಕೆ ವೆಚ್ಚದ 35% ಅಂದರೆ ಅಪ್ ಟು 200 ಲಕ್ಷ ಅಂದರೆ 2 ಕೋಟಿವರೆಗೆ ನಾವು ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಸೊ ಈ ವೆಚ್ಚಗಳನ್ನು ಅವ್ರು ಯಾವ್ದಾದ್ರು ಖರ್ಚು ಮಾಡಬಹುದು ಅಂತ ಅಂದರೆ, ಒಂದು ಹೊಸ ಪ್ಲಾಂಟ್, ಒಂದು ವೇಳೆ ಐಸ್ ಪ್ಲಾಂಟ್ ಮಾಡ್ತಾ ಇದ್ರೆ ಐಸ್ ಪ್ಲಾಂಟ್ ಮಾಡಲಿಕ್ಕೆ ಅಥವಾ ಕೋಲ್ಡ್ ಸ್ಟೋರೇಜ್ ಮಾಡ್ತಾರೆ ಅಥವಾ ಮೀನುಗಾರಿಕೆ ಉದ್ಯಮದಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ನವೀನ ರೀತಿಯ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು ಅದನ್ನ ಮಾಡಲಿಕ್ಕೆ ನಾವು ಅವರಿಗೆ ಕೊಡ್ತೀವಿ. ಅದರಲ್ಲಿ ಬರ್ತಕ್ಕಂಥ ಯಂತ್ರೋಪಕರಣಗಳು, ವಿದ್ಯುತ್ ಕೆಲಸಗಳು ಮತ್ತು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಸಾರಿಗೆ ಮೂಲ ಸೌಕರ್ಯಗಳು ಕೊಡಲಿಕ್ಕೆ ಸಹ ಇದರಲ್ಲಿ ಅವಕಾಶ ಇದೆ. ಸೊ ಮೂರನೇದು ಸುರಕ್ಷತೆ ಮತ್ತು ಗುಣಮಟ್ಟ ಭರವಸೆ. ಇದರಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ, ಇದರಲ್ಲಿ ಪರ್ಫಾರ್ಮೆನ್ಸ್ ಗ್ರಾಂಟ್ ಅಂತ ಕೊಡ್ತೀವಿ. ಸೊ ಪರ್ಫಾರ್ಮೆನ್ಸ್ ಗ್ರಾಂಟಲ್ಲಿ ನಾನು ಮೊದಲು ಹೇಳಿದಾಗ ಸಾಮಾನ್ಯ ವರ್ಗದವರಿಗೆ 25% ಶೇಕಡ ಹೂಡಿಕೆ ವೆಚ್ಚ 25%, ಗರಿಷ್ಠ 35 ಲಕ್ಷದವರೆಗೂ ಕೊಡ್ತೀವಿ. ಅದೇ ಸೂಕ್ಷ್ಮ ಉದ್ಯಮಗಳಲ್ಲಿ SC/ST ಮಹಿಳೆಯರಿದ್ದರೆ 35%ವರೆಗೆ ಸಹಾಯಧನ ಕೊಡ್ತೀವಿ, ಹೂಡಿಕೆ ವೆಚ್ಚದ್ದು ಗರಿಷ್ಠ 45 ಲ್ಯಾಕ್ಸ್ ಆಗುತ್ತೆ. ಇನ್ನು ಸಣ್ಣ ಉದ್ಯಮಗಳು, ಸ್ಮಾಲ್ ಎಂಟರ್ಪ್ರೈಸಲ್ಲಿ ಸಾಮಾನ್ಯ ವರ್ಗದ ಜನರಿಗೆ ನಾವು ಹೂಡಿಕೆ ವೆಚ್ಚದ 25% ಕೊಡ್ತೀವಿ, ಮತ್ತು SC/ST ಮಹಿಳೆಯರಿದ್ದರೆ ಅಪ್ ಟು 35%, ಗರಿಷ್ಠ 1 ಕೋಟಿವರೆಗೂ ನಾವು ಅವರಿಗೆ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಇನ್ನು ಸಂಘ ಸಂಸ್ಥೆಗಳು, ಅವರು ಯಾರಾದರೂ ಈಗ ಮೀನುಗಾರಿಕೆ ಉದ್ಯಮ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಅವರಿಗೆ ಗರಿಷ್ಠ 2 ಕೋಟಿವರೆಗೆ ನಾವು ಸಹಾಯಧನ ಕೊಡಲಿಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇದೆ. ಸೊ ಈ ವೆಚ್ಚಗಳನ್ನು ಸಹ ಅವರು ಯಂತ್ರೋಪಕರಣ ಖರೀದಿ ಮಾಡಲಿಕ್ಕೆ ಅಥವಾ ಹೊಸ ಪ್ಲಾಂಟ್ ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದನ್ನ ಡೆವಲಪ್ ಮಾಡಲಿಕ್ಕೆ ಅಥವಾ ಕ್ವಾಲಿಟಿ ಇಂಪ್ರೂವೈಸ್ ಮಾಡಬೇಕು ಅಥವಾ ಅವರು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಬೇರೆ ಯಾವುದೇ ವರ್ಕ್ ಇದ್ರೂ ಸಹ ಹೊಸದಾಗಿ ಸ್ಟಾರ್ಟ್ ಮಾಡಿದರೆ ಅವರಿಗೆ ನಾವು ಈ ಒಂದು ಸ್ಕೀಮಲ್ಲಿ ಕೊಡ್ತೀವಿ. ಈ ಸ್ಕೀಮಲ್ಲಿ ಯಾವ ಟೈಪು ಹಣ ಬಿಡುಗಡೆ ಆಗುತ್ತೆ, ಯಾವ ಟೈಪ್ ಮಾಡ್ತೀವಿ ಅಂತಂದರೆ, ಫಸ್ಟು ಅವರು ಪ್ಲಾಂಟ್ ಶುರು ಮಾಡಿದ ಮೇಲೆ 50% ಸಹಾಯಧನ ಕೊಡ್ತೀವಿ. ಸೊ ಕಂಪ್ಲೀಟ್ ಆದಮೇಲೆ ರಿಮೈನಿಂಗ್ 50% ರಿಲೀಸ್ ಮಾಡ್ತೀವಿ. ಸೊ ಇದರಲ್ಲಿ ನಾನು ಮೊದಲೇ ಹೇಳಿದಾಗ ಬೆನಿಫಿಷರೀಸು ಯಾರ್ಯಾರು ಬರ್ತಾನೆ, ಎಲ್ಲ ಯಾರೇ ಮೀನುಗಾರ ಆಗಿರ್ಬೋದು ಅವರೆಲ್ಲರೂ ಬೆನಿಫಿಷರೀಸ್ ಆಗ್ತಾರೆ. ಆಮೇಲೆ ಇದನ್ನ ಅಪ್ಲೈ ಮಾಡೋದು ಹೆಂಗೆ, ಇಷ್ಟೆಲ್ಲ ಸಹಾಯಧನ ಇದೆ ಅದನ್ನು ಯಾವ ಟೈಪ್ ಅಪ್ಲೈ ಮಾಡಬೇಕಂತಂದ್ರೆ, ನಮ್ಮದು ನ್ಯಾಷನಲ್ ಡಿಜಿಟಲ್ ಫಿಷರೀಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತಂದು ಅದರಲ್ಲಿ ಹೋಗಿ ಒಂದು ಲಾಗಿನ್ ಐಡಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಆ ಲಾಗಿನ್ ಐಡಿ ಮೇಲೆ ನೀವು ಒತ್ತಿದ್ರೆ ನಿಮ್ಮದು ಎಲ್ಲ ಡೀಟೇಲ್ಸ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ಎಂಟ್ರಿ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮಗೆ OTP ಬರುತ್ತೆ. OTP ಬಂದ ಮೇಲೆ ನೀವು ಅದನ್ನ ಎಂಟ್ರಿ ಮಾಡಿದರೆ ನಿಮ್ಮದೊಂದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಆ ಪ್ರೊಫೈಲ್ ಸಕ್ಸಸ್ಫುಲಿ ಕ್ರಿಯೇಟ್ ಆದಮೇಲೆ ನೀವು ಯಾವ ಒಂದು ಸ್ಕೀಮಿಗೆ ನೀವು ಅಪ್ಲೈ ಮಾಡ್ತಿದ್ರಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಸ್ಕೀಮಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೇಳಿದರೆ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಎಕ್ಸಾಂಪಲ್, ನೀವು ಯಾವುದೋ ಒಂದು ಸ್ಮಾಲ್ ಉದ್ಯಮ ಸ್ಟಾರ್ಟ್ ಮಾಡ್ತಿದ್ದೀರಿ ಅಂತ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ವೈಯಕ್ತಿಕವಾಗಿ ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇನ್ನೊಂದು ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಹೇಳೋದಾದರೆ, ಆ ಪ್ರಾಜೆಕ್ಟಿಗೆ ನೀವೇನು ಎಸ್ಟಿಮೇಟ್ ಮಾಡಿಸಿರ್ತೀರಿ ಅಥವಾ ನೀವೊಂದು DPR ಪ್ರಾಜೆಕ್ಟ್ ಕಾಸ್ಟ್ ಏನು ಮಾಡಿಸಿರ್ತೀರಿ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸಿರ್ತೀರಿ ಅದನ್ನು ಸಹ ಅಪ್ಲೋಡ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಆ ಒಂದು ಹಣನ ಎಲ್ಲಿಂದ ಹೊಂದಾಣಿಕೆ ಮಾಡ್ಕೊತೀರಿ, ಎಲ್ಲಿಂದ ಅಂದರೆ ಅಷ್ಟೊಂದು ನಿಮ್ಮ ದುಡ್ಡು ಎಲ್ಲಿಂದ ತಗೊಂಬರ್ತೀರಿ ಅದರ ಡೀಟೇಲ್ಸ್ ಸಹ ನೀವು ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿದ್ಮೇಲೆ ನಾವು ಒಂದು ಕಮಿಟಿ ಇದೆ, ಆ ಕಮಿಟಿಯಲ್ಲಿ ನಾವು ಅದನ್ನ ವೆರಿಫೈ ಮಾಡ್ತೀವಿ, ನಮ್ಮ ಒಂದು ಗೈಡ್ಲೈನ್ಸ್ಗೆ ಮ್ಯಾಚ್ ಆಗುತ್ತೋ ಅಥವಾ ಸೂಟ್ ಆಗುತ್ತೋ ಅಂತ ಹೇಳಿ ನೋಡಿ ಅದೆಲ್ಲ ಎಲ್ಲ ಮ್ಯಾಚ್ ಆಗ್ತಿತ್ತು ಸೂಟ್ ಆಗ್ತಿತ್ತು ಅಂತಂದರೆ ನಮ್ಮ ಆಫೀಸರ್ಸ್ ಬಂದು ವಿಸಿಟ್ ಮಾಡ್ತೇವೆ. ವಿಸಿಟ್ ಮಾಡಿ ಎಲ್ಲ ಸರಿ ಆಯಿತು, ಎಲ್ಲ ಗೈಡ್ಲೈನ್ಸ್ಗೆ ಎಲ್ಲ ಮ್ಯಾಚ್ ಆಗ್ತಿದೆ, ನಿಮಗೆ ಕೊಡ್ಬೋದು ಅಂತ ಅನಿಸಿದ್ರೆ, ಸೊ ನಿಮಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆ ಸಹಾಯಧನವನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನೆ ಕುರಿತು ಮಾಹಿತಿಯನ್ನು ನೀಡಿದವರು ವಿಜಯನಗರ ಜಿಲ್ಲೆ ಮೀನುಗಾರಿಕಾ ಉಪನಿರ್ದೇಶಕರಾದ ಶ್ರೀ ಮಲ್ಲೇಶ್ ಬಿ. ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

0: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
1: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪ್ ಲಾಂಗ್ ಜಂಪ್ ಅಲ್ಲೆಲ್ಲ.
0: ನಿಂಗ್ ನೆನ್ಪಿದ್ಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
1: ಹೌದು, ಯಾರು ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
0: ದೇವ್ರ ದಯೆ, ನಮ್ಮ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
1: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
0: ಖಂಡಿತ ಸರಿ ಹೋಗ್ತೀಯ ಕಣೋ. ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ.

ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ಗೆ 1 ವರ್ಷ. ಇಡೀ ದೇಶವು ನಮ್ಮ ಸೈನಿಕರ ಅದಮ್ಯ ಶೌರ್ಯ, ಬಲಿದಾನ ಮತ್ತು ವೃತ್ತಿಪರತೆಗೆ ನಮನ ಸಲ್ಲಿಸಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಕಾರ್ಯಕ್ರಮ, 36.33 ಲಕ್ಷ ಉದ್ಯೋಗಾವಕಾಶಗಳ ಸೃಷ್ಟಿ. ಮಹಿಳಾ ಸಬಲೀಕರಣಕ್ಕೆ ಒತ್ತು. ದೇಶದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಜನನಿ ಡಿಜಿಟಲ್ ವೇದಿಕೆ ಆರಂಭ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಂತೆ ರಾಜ್ಯಪಾಲರನ್ನು ಇಂದು ಮತ್ತೊಮ್ಮೆ ಭೇಟಿಯಾದ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಭಯೋತ್ಪಾದನೆ ಮತ್ತು ನಮ್ಮ ಸಾರ್ವಭೌಮತ್ವ ಹಾಗೂ ನಾಗರಿಕರ ಸುರಕ್ಷತೆಗೆ ಧಕ್ಕೆ ತರುವ ಎಲ್ಲಾ ಶಕ್ತಿಗಳ ವಿರುದ್ಧ ಭಾರತಕ್ಕಿರುವ ಅಚಲ ನಿರ್ಧಾರಕ್ಕೆ ಸಾಕ್ಷಿಯಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಪೂರ್ಣಗೊಂಡು 1 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಈ ಮಿಷನ್ನ ಅಸಾಧಾರಣ ಯಶಸ್ಸು ನಮ್ಮ ಸಶಸ್ತ್ರ ಪಡೆಗಳ ಸಾಟಿಯಿಲ್ಲದ ಶೌರ್ಯ ಮತ್ತು ದೃಢ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಇಂದು ಇಡೀ ದೇಶವು ನಮ್ಮ ಸೈನಿಕರ ಅದಮ್ಯ ಶೌರ್ಯ, ಬಲಿದಾನ ಮತ್ತು ವೃತ್ತಿಪರತೆಗೆ ನಮನ ಸಲ್ಲಿಸುತ್ತದೆ ಎಂದು ರಾಷ್ಟಪತಿ ಮುರ್ಮು ಹೇಳಿದ್ದಾರೆ. ಭಾರತದ ಶಾಂತಿ, ಏಕತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ತರಲು ಪ್ರಯತ್ನಿಸುತ್ತಿರುವ ಭಯೋತ್ಪಾದಕ ಶಕ್ತಿಗಳು ಮತ್ತು ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ದೇಶಗಳಿಗೆ ಭಾರತವು ದಿಟ್ಟವಾಗಿ ಪ್ರತ್ಯುತ್ತರ ನೀಡಿದ ಐತಿಹಾಸಿಕ ಕ್ಷಣ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಆಪರೇಷನ್ ಸಿಂಧೂರನ್ನು ಬಣ್ಣಿಸಿದ್ದಾರೆ. ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಅದನ್ನು ಬೆಂಬಲಿಸುವ ವ್ಯವಸ್ಥೆಯನ್ನು ಧ್ವಂಸಗೊಳಿಸುವಲ್ಲಿ ದೇಶ ತನ್ನ ಸಂಕಲ್ಪದಲ್ಲಿ ಅಚಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಪೂರ್ಣಗೊಂಡು 1 ವರ್ಷವಾದ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಾಚರಣೆಯ ವೇಳೆ ಭಾರತೀಯ ಸಶಸ್ತ್ರ ಪಡೆಗಳು ಅಪೂರ್ವ ಧೈರ್ಯ, ನಿಖರತೆ ಮತ್ತು ದೃಢ ಸಂಕಲ್ಪವನ್ನು ಪ್ರದರ್ಶಿಸಿದ್ದವೆಂದು ಹೇಳಿದ್ದಾರೆ. ಪಹಲ್ಗಾಮ್ನಲ್ಲಿ ಅಮಾಯಕ ಭಾರತೀಯರ ಮೇಲೆ ದಾಳಿ ನಡೆಸಲು ಸಾಹಸ ಮಾಡಿದವರಿಗೆ ಭಾರತೀಯ ಪಡೆಗಳು ತಕ್ಕ ಪ್ರತಿಕ್ರಿಯೆ ನೀಡಿವೆ. ಸಶಸ್ತ್ರ ಪಡೆಗಳ ಶೌರ್ಯ ಮತ್ತು ತ್ಯಾಗಕ್ಕೆ ದೇಶದ ಸಮಸ್ತ ಜನತೆ ಗೌರವ ಸಲ್ಲಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ತಮ್ಮ ಸಂಸ್ಕೃತ ಸುಭಾಷಿತದಲ್ಲಿ ಪ್ರಧಾನಮಂತ್ರಿಯವರು, ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಸಾಧಿಸಿದ ಅಸಾಧಾರಣ ವಿಜಯವು ದೇಶದ ಕೆಚ್ಚೆದೆಯ ಸೈನಿಕರ ಅದ್ಭುತ ಶೌರ್ಯ ಮತ್ತು ದೇಶಭಕ್ತಿಗೆ ಒಂದು ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಎಂದು ಹೇಳಿದರು. ಭಾರತೀಯ ಸೇನೆಯು ಇಂದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ 1 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ವಿಶೇಷ ವಿಡಿಯೋವೊಂದನ್ನು ಹಂಚಿಕೊಂಡಿದೆ. ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಗೆ ಭಾರತ ನೀಡಿದ ಯೋಜಿತ ಮತ್ತು ನಿಖರವಾದ ಪ್ರತ್ಯುತ್ತರವನ್ನು ಈ ವಿಡಿಯೋ ಒಳಗೊಂಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ಭಾರತೀಯ ಸೇನೆಯು ದೇಶದ ದೃಢವಾದ ಪ್ರತಿಕ್ರಿಯೆಯನ್ನು ಎತ್ತಿ ತೋರಿಸಿದೆ. ಅಷ್ಟೇ ಅಲ್ಲದೆ ದೇಶದ ಸಾರ್ವಭೌಮತ್ವ ಮತ್ತು ನಾಗರಿಕರನ್ನು ರಕ್ಷಿಸುವ ತನ್ನ ಬದ್ದತೆಯನ್ನು ಸೇನೆಯು ಈ ಸಂದರ್ಭದಲ್ಲಿ ಪುನರುಚ್ಚರಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಭಾರತದ ಇತಿಹಾಸದಲ್ಲಿ ಒಂದು ಯುಗ ಪ್ರವರ್ತಕ ಮೈಲುಗಲ್ಲು ಎಂದು ಬಣ್ಣಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಇಂದು 1 ವರ್ಷವನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯ ಸಶಸ್ತ ಪಡೆಗಳ ಶೌರ್ಯವನ್ನು ಗೌರವಿಸಲು ತಮ್ಮ ಸಾಮಾಜಿಕ ಜಾಲತಾಣಗಳ ಪ್ರೊಫೈಲ್ ಚಿತ್ರವನ್ನು ಬದಲಾಯಿಸಿದ್ದಾರೆ. ನಮ್ಮ ಪಡೆಗಳಿಗೆ ಮತ್ತು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಅವರು ಸಾಧಿಸಿದ ಯಶಸ್ಸಿಗೆ ಗೌರವ ಸಲ್ಲಿಸುವ ಸೂಚಕವಾಗಿ ದೇಶದ ಎಲ್ಲಾ ನಾಗರಿಕರು ತಮ್ಮ ಸಾಮಾಜಿಕ ಜಾಲತಾಣಗಳ ಪ್ರೊಫೈಲ್ ಚಿತ್ರಗಳನ್ನು ಬದಲಾಯಿಸಿಕೊಳ್ಳುವಂತೆ ಅವರು ಕರೆ ನೀಡಿದ್ದಾರೆ. ಪ್ರಧಾನಮಂತ್ರಿಯವರ ಜೊತೆಗೆ ಅವರ ಸಂಪುಟ ಸಹೋದ್ಯೋಗಿಗಳು ಸಹ ತಮ್ಮ ಎಲ್ಲಾ ಸಾಮಾಜಿಕ ಜಾಲತಾಣ ಖಾತೆಗಳ ಪ್ರೊಫೈಲ್ ಚಿತ್ರಗಳನ್ನು ಬದಲಾಯಿಸಿದ್ದಾರೆ. ದೇಶಾದ್ಯಂತ ಜೀವನೋಪಾಯದ ಮಾರ್ಗಗಳನ್ನು ಸೃಷ್ಟಿಸುವಲ್ಲಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ದಿಗೆ ಕೊಡುಗೆ ನೀಡುವಲ್ಲಿ ಪ್ರಧಾನಮಂತ್ರಿಯವರ ಉದ್ಯೋಗ ಸೃಜನೆ ಕಾರ್ಯಕ್ರಮವು ಸುಮಾರು 36.33 ಲಕ್ಷ ವ್ಯಕ್ತಿಗಳಿಗೆ ಉದ್ಯೋಗ

0: ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ ಎಂದು ಸರ್ಕಾರ ಇಂದು ತಿಳಿಸಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಈ ಪ್ರಮುಖ ಯೋಜನೆಯನ್ನು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗವು ಜಾರಿಗೊಳಿಸುತ್ತಿದ್ದು, ದೇಶದಲ್ಲಿ ಉದ್ಯಮಶೀಲತೆ ಮತ್ತು ಉದ್ಯೋಗ ಸೃಜನೆಯನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಈ ಯೋಜನೆಯು ಅತ್ಯುತ್ತಮ ಪ್ರದರ್ಶನ ನೀಡಿದ್ದು, ಭಾರತದ ಸೂಕ್ಷ್ಮ ಉದ್ಯಮ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ತನ್ನ ಕೊಡುಗೆಯನ್ನು ಮರುಸ್ಥಾಪಿಸಿದೆ ಎಂದು ಅಧಿಕೃತ ಹೇಳಿಕೆ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಸೇವೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಜನನಿ ಎಂಬ ಮಹತ್ವದ ಉಪಕ್ರಮವನ್ನು ಪ್ರಾರಂಭಿಸಿದೆ. ಜನನಿ ಎಂಬುದು ಮಹಿಳೆಯರ ಸಂತಾನೋತ್ಪತ್ತಿ ಸಮಯದಲ್ಲಿ ಅವರ ಆರೋಗ್ಯ ದಾಖಲೆಗಳನ್ನು ಸಮಗ್ರವಾಗಿ ಮೇಲ್ವಿಚಾರಣೆ ಮಾಡಲು ಮತ್ತು ಡಿಜಿಟಲ್ ರೂಪದಲ್ಲಿ ನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಒಂದು ಡಿಜಿಟಲ್ ವೇದಿಕೆಯಾಗಿದೆ. ಸಚಿವಾಲಯವು ನೀಡಿರುವ ಮಾಹಿತಿಯ ಪ್ರಕಾರ ಈವರೆಗೆ 1,34,00,000 ಫಲಾನುಭವಿಗಳು ಈ ವೇದಿಕೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಗರ್ಭಪೂರ್ವ ಆರೈಕೆ, ಹೆರಿಗೆ, ಹೆರಿಗೆಯ ನಂತರದ ಆರೈಕೆ, ನವಜಾತ ಶಿಶುವಿನ ಆರೈಕೆ, ಮನೆ ಆಧಾರಿತ ಶಿಶು ಮತ್ತು ಸಣ್ಣ ಮಕ್ಕಳ ಆರೈಕೆ ಹಾಗೂ ಕುಟುಂಬ ಯೋಜನೆಯನ್ನು ಒಳಗೊಂಡಂತೆ ತಾಯಿ ಮತ್ತು ಮಗುವಿನ ಆರೋಗ್ಯ ಸೇವೆಗಳನ್ನು ಸುಗಮವಾಗಿ ಪತ್ತೆ ಹಚ್ಚುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಕುರಿತು ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿದ್ದು, ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್ ಅವರು ಇಂದು ಲೋಕಭವನ್ನಲ್ಲಿ ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಎರಡನೇ ಬಾರಿಗೆ ಭೇಟಿ ಮಾಡಿದರು. ರಾಜ್ಯಪಾಲರೇ ಅವರನ್ನು ಮಾತುಕತೆಗೆ ಕರೆದಿದ್ದರು ಎಂದು ಹೇಳಲಾಗುತ್ತಿದೆ. ವಿಜಯ್ ಅವರು ನಿನ್ನೆಯೂ ಸಹ ರಾಜ್ಯಪಾಲರನ್ನು ಭೇಟಿ ಮಾಡಿ ತಮ್ಮ ಪಕ್ಷದ ಶಾಸಕರ ಪಟ್ಟಿ ಮತ್ತು ಕಾಂಗ್ರೆಸ್ ನೀಡಿದ ಬೆಂಬಲ ಪತ್ರವನ್ನು ಸಲ್ಲಿಸಿದ್ದರು. ಸದ್ಯದ ಪರಿಸ್ಥಿತಿಯಲ್ಲಿ ಬಹುಮತ ಸಾಬೀತುಪಡಿಸಲು ಅವರಿಗೆ ಇನ್ನೂ ಹೆಚ್ಚಿನ ಬೆಂಬಲದ ಅಗತ್ಯವಿದೆ. ಈ ನಡುವೆ ವಿಸಿಕೆ ನಾಯಕ ತಿರುಮಾವಳವನ್ ಅವರು ಇಂದು ನಡೆಯಲಿರುವ ತಮ್ಮ ಶಾಸಕಾಂಗ ಪಕ್ಷದ ಸಭೆಯ ನಂತರ ವಿಜಯ್ ಅವರಿಗೆ ಬೆಂಬಲ ನೀಡುವ ಬಗ್ಗೆ ನಿರ್ಧರಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಸಿಕೆ ಪಕ್ಷವು ಇಬ್ಬರು ಶಾಸಕರನ್ನು ಹೊಂದಿದೆ. ವಿಯೆಟ್ನಾಂ ಅಧ್ಯಕ್ಷ ಟೋಲ್ಯಾಮ್ ಅವರು ಇಂದು ತಮ್ಮ ಒಂದು ದಿನದ ಮುಂಬೈ ಭೇಟಿಯ ಸಂದರ್ಭದಲ್ಲಿ ರಾಷ್ಟೀಯ ಷೇರು ಮಾರುಕಟ್ಟೆಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಲ್ಯಾಮ್ ಅವರು ಭಾರತದ ಷೇರು ಮಾರುಕಟ್ಟೆಯ ಬಲವನ್ನು ಶ್ಲಾಘಿಸಿದರು. ಇಂದು ಸಂಜೆ ಅಧ್ಯಕ್ಷ ಟೋಲ್ಯಾಮ್ ಅವರು ಮಹಾರಾಷ್ಟದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಬಳಿಕ ಉಭಯ ನಾಯಕರು ಬಿಸಿನೆಸ್ ಫೋರಂನಲ್ಲಿ ಭಾಗವಹಿಸಲಿದ್ದು, ಅಲ್ಲಿ ವಿಯೆಟ್ನಾಂ ಅಧ್ಯಕ್ಷರು ಭಾಷಣ ಮಾಡಲಿದ್ದಾರೆ. ಹೊಸ ಕಾರ್ಮಿಕ ಸಂಹಿತೆಗಳ ಅಡಿಯಲ್ಲಿ 40 ವರ್ಷ ದಾಟಿದ ಕಾರ್ಮಿಕರಿಗಾಗಿ ರಾಷ್ಟವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಯೋಜನೆಯನ್ನು ಇಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಉದ್ಘಾಟಿಸಿದರು. ನವದೆಹಲಿಯ ಇಎಸ್ಐಸಿ ಆಸ್ಪತ್ರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರ ನಾಯಕತ್ವದಲ್ಲಿ ದೇಶದ ಕಾರ್ಯಪಡೆಗೆ ಸಿಗುತ್ತಿರುವ ಗೌರವ ಮತ್ತು ಸಾಮಾಜಿಕ ಭದ್ರತೆ ಹೆಚ್ಚಾಗಿದೆ ಎಂದು ತಿಳಿಸಿದರು. ಕಳೆದ 12 ವರ್ಷಗಳಲ್ಲಿ ಸರ್ಕಾರದ ವಿವಿಧ ಪ್ರಯತ್ನಗಳಿಂದಾಗಿ ನಿರುದ್ಯೋಗ ದರವು ಶೇಕಡ 3.2ಕ್ಕೆ ಇಳಿಕೆಯಾಗಿದೆ ಎಂದು ಅವರು ಉಲ್ಲೇಖಿಸಿದರು. ದಶಕದ ಹಿಂದೆ 30 ಕೋಟಿ ಇದ್ದ ಸಾಮಾಜಿಕ ಭದ್ರತಾ ಯೋಜನೆಗಳ ವ್ಯಾಪ್ತಿಯು ಈಗ 94 ಕೋಟಿಗೆ ತಲುಪಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಇದೇ ಅವಧಿಯಲ್ಲಿ ಇಎಸ್ಐಸಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆಯು 7 ಕೋಟಿಯಿಂದ 15 ಕೋಟಿಗೆ ಏರಿಕೆಯಾಗಿದ್ದು, ಇದು ಕಾರ್ಮಿಕರಿಗೆ ತುರ್ತು ವೈದ್ಯಕೀಯ ನೆರವು, ಮಾತೃತ್ವ ಸೌಲಭ್ಯ ಮತ್ತು ಉದ್ಯೋಗ ನಷ್ಟದ ಸಮಯದಲ್ಲಿ ಆರ್ಥಿಕ ಸಹಾಯವನ್ನು ನೀಡುತ್ತಿದೆ ಎಂದು ಅವರು ವಿವರಿಸಿದರು. ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಲಖನೌ ಸೂಪರ್ ಜೈಂಟ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ಗೆ 1 ವರ್ಷ. ಇಡೀ ದೇಶವು ನಮ್ಮ ಸೈನಿಕರ ಅದಮ್ಯ ಶೌರ್ಯ, ಬಲಿದಾನ ಮತ್ತು ವೃತ್ತಿಪರತೆಗೆ ನಮನ ಸಲ್ಲಿಸಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು. ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ

ಕಾರ್ಯಕ್ರಮ 36.33 ಲಕ್ಷ ಉದ್ಯೋಗಾವಕಾಶಗಳ ಸೃಷ್ಟಿ, ಮಹಿಳಾ ಸಬಲೀಕರಣಕ್ಕೆ ಒತ್ತು. ದೇಶದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಜನನಿ ಡಿಜಿಟಲ್ ವೇದಿಕೆ ಆರಂಭ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಂತೆ ರಾಜ್ಯಪಾಲರನ್ನು ಇಂದು ಮತ್ತೊಮ್ಮೆ ಭೇಟಿಯಾದ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

ಇನ್ನು ಕೇಳೋಣ. ಸುಲೋಚನಾ ಪಚ್ಚಿನಕಾಡ್ ಅವರ ರಚನೆಯನ್ನು ನಿನ್ನ ಕಣ್ಣಿನ ಬೊಂಬೆಯಲ್ಲಿ ಹಾಡಿದ್ದಾರೆ ಮಾಲಿನಿ ಕೇಶವ ಪ್ರಸಾದ್.

0: ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ.
1: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

0: ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಕ್ಕುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
2: ಅಯ್ಯೋ ದೇವ್ರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
1: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು. ಅವುಗಳನ್ನ ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ.
3: ಅನ್ನವನ್ನ ಗೌರವಿಸೋಣ, ಪೂಜಿಸೋಣ. ಅನ್ನವೇ ದೇವರು.
4: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:34:40. ಈಗ ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆ

ಪ್ರಸ್ತುತ ವಿದ್ಯಮಾನಗಳ ಕುರಿತು ಮಾಹಿತಿ ನೀಡುವ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತಕ್ಕೆ ಸ್ವಾಗತ. ನಾನು ಪೌಡಂಡ ಡೇಸಿ ರೋಷನ್. ಪ್ರಿಯ ಶ್ರೋತೃಗಳೇ, ನಾವು ಪ್ರಚಲಿತ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷ ಅಥವಾ ಆ ವಾರದಲ್ಲಿ ಏನೇನು ವಿಶೇಷ ದಿನಗಳಿವೆ ಅದರ ಬಗ್ಗೆ ಮಾಹಿತಿಯ ಜೊತೆಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಕೂಡ ಮಾತನಾಡ್ತೀವಿ. ಹಾಗೆ ಇವತ್ತು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಒಂದು ವರ್ಷ ತುಂಬಿದ ದಿನ. ಈ ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ, ಕಳೆದ ವರ್ಷ ಏಪ್ರಿಲ್ 22ರ ಮಧ್ಯಾಹ್ನದ ಹೊತ್ತು ಭಾರತದ ಸ್ವಿಟ್ಜರ್ಲ್ಯಾಂಡ್ ಎಂದು ಪ್ರಸಿದ್ಧವಾದ ಅದ್ಭುತ ಹಚ್ಚ ಹಸುರಿನ ಪ್ರವಾಸಿ ತಾಣ ಪೆಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ಜನರು ತಮ್ಮ ಕುಟುಂಬದೊಂದಿಗೆ ಆನಂದದ ಸಮಯವನ್ನು ಕಳೀತಾ ಇರ್ತಾರೆ. ಆಗ ಶಸ್ತ್ರಸಜ್ಜಿತ ಉಗ್ರರು ಬಂದು ಏಕಾಏಕಿ ಅಲ್ಲಿದ್ದ ಪುರುಷರನ್ನೇ ಟಾರ್ಗೆಟ್ ಮಾಡಿ ಅವರನ್ನು ಕೊಲ್ತಾರೆ. ಈ ಒಂದು ಕೃತ್ಯದಲ್ಲಿ ಒಟ್ಟು 26 ಮಂದಿ ಅಮಾಯಕ ಪ್ರವಾಸಿಗರು ತಮ್ಮ ಜೀವವನ್ನು ಕಳೆದುಕೊಳ್ತಾರೆ. ಈ ಕ್ರೌರ್ಯ ಇಡೀ ದೇಶದ ಜನರ ರಕ್ತ ಕುದಿಯುವಂತೆ ಮಾಡಿತ್ತು. ಪಾಕಿಸ್ತಾನದ ನರಿಬುದ್ಧಿಗೆ ತಕ್ಕ ಉತ್ತರ ನೀಡಲು ಭಾರತ ಆಯ್ದುಕೊಂಡ ಮಾರ್ಗ ಅಂದರೆ ಅದುವೇ ಆಪರೇಷನ್ ಸಿಂಧೂರ್. ಪೆಹಲ್ಗಾಮ್ ದಾಳಿ ಏಪ್ರಿಲ್ 22ರಂದು ಮಧ್ಯಾಹ್ನ ನಡೆದಿತ್ತು. ಇದಾಗಿ ಒಂದು ವಾರದ ನಂತರ ಅಂದರೆ ಮೇ 6ರ ಮಧ್ಯರಾತ್ರಿ ಮತ್ತು ಮೇ 7ರ ನಸುಕಿನಲ್ಲಿ ಭಾರತ ಮೂರೂ ಸೇನಾ ಶಕ್ತಿಗಳ ಸಮನ್ವಯದೊಂದಿಗೆ ಭೀಕರ ದಾಳಿಯನ್ನು ನಡೆಸುತ್ತೆ. ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ 9 ಪ್ರಮುಖ ಭಯೋತ್ಪಾದಕ ನೆಲೆಗಳ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿ ಹಲವಾರು ನೂರಾರು ಜನರು ಉಗ್ರರನ್ನು ಮಣ್ಣು ಸೇರಿಸ್ತಾರೆ. ಇನ್ನು ಈ ಕಾರ್ಯಾಚರಣೆಯಿಂದ ಪಾಕಿಸ್ತಾನ ಅಕ್ಷರಶಃ ಬೆಚ್ಚಿ ಬೀಳುತ್ತೆ. ವಿಶ್ವದೆದುರು ಭಾರತದ ಸೇನಾ ಶಕ್ತಿಯ ಅನಾವರಣ ಆಗುತ್ತೆ ಈ ಕಾರ್ಯಾಚರಣೆಯಿಂದ. ವೈರಿ ದೇಶ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದಷ್ಟೇ ಅಲ್ಲ, ವಿಶ್ವದೆದುರು ಭಾರತದ ಸೇನಾ ಶಕ್ತಿಯನ್ನು ಈ ಕಾರ್ಯಾಚರಣೆ ಅನಾವರಣಗೊಳಿಸಿತ್ತು. ಮಿಲಿಟರಿ ಕಾರ್ಯಾಚರಣೆಗಳಲ್ಲಿ ಮೂರೂ ಸೇನಾಬಲಗಳ ಸಂಯೋಜನೆಯ ಅವಶ್ಯಕತೆಯ ಮಹತ್ವ ತಿಳಿಸಿತು. ಭಾರತ ತನ್ನ ಬತ್ತಳಿಕೆಯ ಪ್ರಮುಖ ಅಸ್ತ್ರಗಳನ್ನು ಅತ್ಯಂತ ಯಶಸ್ವಿಯಾಗಿ ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪ್ರಯೋಗಿಸಿತ್ತು. ಗಡಿಯಾಚೆಗಿನ ಭಯೋತ್ಪಾದನೆಗೆ ಪಾಕಿಸ್ತಾನ ನೀಡುತ್ತಾ ಇದ್ದಂತಹ ನಿರಂತರ ಬೆಂಬಲಕ್ಕಾಗಿ ಅದನ್ನು ಕಠಿಣವಾಗಿ ಶಿಕ್ಷಿಸಲು ಕಳೆದ ಅರ್ಧ ಶತಮಾನದಲ್ಲಿ ಭಾರತೀಯ ಸೇನೆ ನಡೆಸಿದ ಅತ್ಯಂತ ವಿಸ್ತಾರವಾದ ಕಾರ್ಯಾಚರಣೆ ಇದು ಅಂತ ಹೇಳಲಾಗಿದೆ. ಆಪರೇಷನ್ ಸಿಂಧೂರ ದೇಶದ ಪ್ರಮುಖ ಭದ್ರತೆ ಮತ್ತು ಕಾರ್ಯತಂತ್ರದ ಗುರಿಯನ್ನು ಮರುವ್ಯಾಖ್ಯಾನಗೊಳಿಸಿತ್ತು. ಈಗ ಕೇಳೋಣ ಸೈನಿಕ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಸಾಹಿತ್ಯ KKಲ್ಯಾಣ್ ಅವರದ್ದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ದೇವಾ.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ. ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡಬಲ್ಲ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನು ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ
0: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30 ಕ್ಕೆ
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರಾಳ.

0: ಆಕಾಶವಾಣಿಯ ಇತಿಹಾಸವನ್ನು ಅರಿಯಲು ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ಗಳು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ.

0: ನೀರನ್ನು ಮಿತವಾಗಿ ಬಳಸಿ. ನೀರು ಜೀವಜಲ, ಪ್ರಾಣಿ ಪಕ್ಷಿಗಳಿಗಾಗಿ ನೀರು ಅಗತ್ಯ ಅಲ್ಲವೇ? ಏಕೆಂದರೆ ಇದು ಬೇಸಿಗೆಯ ಕಾಲ.
1: ಅಮ್ಮ, ಎಷ್ಟವ ನೀರ್ ಖರ್ಚು ಮಾಡ್ತೀರಾ? ಬಿಡಿ ಅಮ್ಮ, ಅಲ್ಲಿ ರೇಡಿಯೋದಲ್ಲಿ ಎಷ್ಟು ಸರಿ ಸಾರಿ ಸಾರಿ ಹೇಳ್ತಿದ್ದಾರೆ, ನೀರನ್ನ ಜಾಸ್ತಿ ಖರ್ಚು ಮಾಡಬೇಡಿ, ಬೇಸಿಗೆ ಕಾಲ, ಪ್ರಾಣಿ ಪಕ್ಷಿಗಳಿಗೆ ಬೇಕು ಅಂತ. ಒಂದು ಚಿಕ್ಕ ಬಕೆಟಲ್ಲಿ ನೀರು ತಗೊಂಡು ಕಾರ್ನ ತೊಳಿಬೋದಲ್ಲಮ್ಮ. ಬೇಸಿಗೆ ಕಾಲದಲ್ಲಿ ಕೆರೆ ಕಟ್ಟೆಗಳು ಬತ್ತೋಗಿ ಪ್ರಾಣಿ ಪಕ್ಷಿಗಳು ಎಷ್ಟು ಕಷ್ಟಪಡ್ತವೆ ಗೊತ್ತಾ? ಬಿಡಮ್ಮ ಸಾಕು, ನೀರು ಖರ್ಚು ಮಾಡಬೇಡಿ ಜಾಸ್ತಿ.
2: ಹೌದು, ಅಮೂಲ್ಯವಾದ ಜೀವ ಜಲವನ್ನು ರಕ್ಷಿಸುವುದು, ಪ್ರಾಣಿ ಪಕ್ಷಿಗಳಿಗೆ ನೆರವಾಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಜವಾಬ್ದಾರಿ ಕೂಡ.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಪ್ರಚಲಿತ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಈಗ ಸಮಯ 1:47. ಇವತ್ತು ವಿಶ್ವವಿಖ್ಯಾತ ಕವಿ, ಸಾಹಿತಿ, ದಾರ್ಶನಿಕ ರವೀಂದ್ರನಾಥ್ ಟಾಗೂರ್ ಅವರ ಜನ್ಮದಿನ. ಗುರುದೇವ ಎಂದು ಪ್ರೀತಿಯಿಂದ ಕರೆಯಲಾಗುವ ರವೀಂದ್ರನಾಥ್ ಟ್ಯಾಗೂರ್ ಅವರು ಕವಿಯಷ್ಟೇ ಅಲ್ಲ, ಕಾದಂಬರಿಕಾರರು, ನಾಟಕಕಾರರು, ಚಿತ್ರಕಲೆಗಾರರು, ಸಂಗೀತಗಾರರು ಕೂಡ ಆಗಿದ್ದರು. ಸುಮಾರು 2000 ಹೆಚ್ಚು ಹಾಡುಗಳನ್ನು ರಚಿಸಿದ್ದಾರೆ. ಇವುಗಳನ್ನು ರವೀಂದ್ರ ಸಂಗೀತ ಎಂದು ಕರೀತಾರೆ. ಟಾಗೂರರು 1861 ಮೇ 7 ಆಗಿನ ಕಲ್ಕತ್ತಾದ ಜೊರಸಾಂಕೋ ಎಂಬ ಭವ್ಯವಾದ ಬಂಗಲೆಯಲ್ಲಿ ಜನಿಸ್ತಾರೆ. ಇವರ ತಂದೆ ದೇವೇಂದ್ರನಾಥ್ ಟ್ಯಾಗೂರ್ ಹಾಗೂ ತಾಯಿ ಶಾರದಾದೇವಿ. ತಂದೆ ದೇವೇಂದ್ರನಾಥ್ ಟ್ಯಾಗೂರ್ ಅವರು ಬ್ರಹ್ಮ ಸಮಾಜದ ಪ್ರಮುಖ ನಾಯಕರಾಗಿದ್ದರು. ಟ್ಯಾಗೂರರ ಗೀತಾಂಜಲಿ ಕವನ ಸಂಕಲನಕ್ಕೆ 1913 ನೊಬೆಲ್ ಪ್ರಶಸ್ತಿ ಲಭಿಸಿದೆ. ಈ ಗೌರವ ಪಡೆದ ಮೊದಲ ಏಷ್ಯನ್ ಇವರಾಗಿದ್ದರು. ಭಾರತದ ರಾಷ್ಟ್ರಗೀತೆ ಜನಗಣಮನ ಮತ್ತು ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಶೋನಾರ್ ಬಾಂಗ್ಲಾ ಇವೆರಡರನ್ನೂ ಕೂಡ ರಚಿಸಿದವರು ರವೀಂದ್ರನಾಥ್ ಟ್ಯಾಗೂರರು. 1915 ಬ್ರಿಟಿಷ್ ಸರ್ಕಾರ ಇವರಿಗೆ ನೈಟ್ ಹುಡ್ ಪದವಿಯನ್ನು ನೀಡಿ ಗೌರವಿಸಿತ್ತು. ಆದರೆ 1919 ನಡೆದ ಜಲಿಯನ್ ವಾಲಾ ಭಾಗ್ ಹತ್ಯಾಕಾಂಡವನ್ನು ಪ್ರತಿಭಟಿಸಿ ಟ್ಯಾಗೂರರು ತಮಗೆ ನೀಡಿದ ಅತ್ಯುನ್ನತ ಗೌರವ ನೈಟ್ ಹುಡ್ಡನ್ನು ಬ್ರಿಟಿಷರಿಗೆ ಮರಳಿಸಿದ್ರು ಕೂಡ. ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನು ಮೊದಲ ಬಾರಿಗೆ ಮಹಾತ್ಮ ಎಂದು ಕರೆದವರು ಟ್ಯಾಗೂರರು. 1941 ಆಗಸ್ಟ್ 7 80ನೇ ವಯಸ್ಸಿನಲ್ಲಿ ರವೀಂದ್ರನಾಥ್ ಟ್ಯಾಗೂರರು ಕೊನೆಯುಸಿರೆಳಿತಾರೆ. ಟ್ಯಾಗೂರರು ತಮ್ಮ ಸಾವನ್ನ ಜೀವನದ ಪರಿಪೂರ್ಣತೆಯಿಂದ ನೋಡ್ತಾ ಇದ್ರು. ಅವರ ಒಂದು ಸಾಲು ಹೀಗಿದೆ ಶ್ರೋತೃಗಳೇ: ಸೂರ್ಯ ಮುಳುಗಿದಾಗ ನೀನು ಕಣ್ಣೀರು ಹಾಕಿದರೆ ನಕ್ಷತ್ರಗಳನ್ನು ನೋಡುವ ಅವಕಾಶವನ್ನ ಕಳೆದುಕೊಳ್ಳುತ್ತೀಯಾ ಎಂಬುದು. ಟ್ಯಾಗೂರರು ದೈಹಿಕವಾಗಿ ನಮ್ಮನ್ನ ಅಗಲಿದ್ರೂ ಕೂಡ ಅವರು ರಚಿಸಿದ ಸಂಗೀತ ಹಾಗೂ ಸಾಹಿತ್ಯದ ಮೂಲಕ ಇಂದಿಗೂ ಕೂಡ ನಮ್ಮ ನಡುವೆ ಜೀವಂತವಾಗಿದ್ದಾರೆ. ಈಗ ಕೇಳೋಣ ರತ್ನಮಂಜರಿ ಚಿತ್ರದ ಗೀತೆ.

ಪ್ರಿಯ ಶ್ರೋತೃಗಳೇ, ನಾಳೆ ವಿಶ್ವ ರೆಡ್ ಕ್ರಾಸ್ ದಿನ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಮೂಲಕ ಮಾನವೀಯತೆಯನ್ನು ಮೆರೆಯುತ್ತಾ ಬಂದಿರುವ ಸಂಸ್ಥೆ ರೆಡ್ ಕ್ರಾಸ್. ಯಾವುದೇ ತಾರತಮ್ಯವಿಲ್ಲದೆ ಜನರಿಗೆ ಸಹಾಯ ಮಾಡುವುದೇ ಈ ಸಂಸ್ಥೆಯ ಮೂಲ ಉದ್ದೇಶವಾಗಿದೆ. ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರಾಸ್ ಕ್ರೆಸೆಂಟ್ ಚಳವಳಿಯ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ವಿಶ್ವ ರೆಡ್ ಕ್ರಾಸ್ ದಿನವನ್ನು ಆಚರಿಸಲಾಗುತ್ತೆ. ರೆಡ್ ಕ್ರಾಸ್ ಸಂಸ್ಥಾಪಕ ಜೀನ್ ಹೆನ್ರಿ ಡ್ಯುನಾಂಟ್ ಅವರ ಜನ್ಮದಿನದ ನೆನಪಿಗಾಗಿ ಮೇ 8ರಂದು ವಿಶ್ವ ರೆಡ್ ಕ್ರಾಸ್ ದಿನದ ಆಚರಣೆಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ರೆಡ್ ಕ್ರಾಸ್ ಸಂಸ್ಥಾಪಕ ಜೀನ್ ಹೆನ್ರಿ ಡ್ಯುನಾಂಟ್ ಅವರು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಯುದ್ಧ ಭೂಮಿಯಲ್ಲಿ ಗಾಯಗೊಂಡ ಸೈನಿಕರಲ್ಲಿ ಅಥವಾ ಪ್ರಕೃತಿ ವಿಕೋಪಕ್ಕೆ ಸಿಲುಕಿದ ಸಾಮಾನ್ಯ ಜನರಾಗಿರಲಿ, ಯಾವುದೇ ಜಾತಿ ಮತ ದೇಶದ ಭೇದವಿಲ್ಲದೆ ನಾವು ನಿಮ್ಮ ಜೊತೆ ಇದ್ದೇವೆ ಎಂದು ಆ ಕಷ್ಟದ ಸಮಯದಲ್ಲಿ ಅವರಿಗೆ ಸಹಾಯವನ್ನು ಮಾಡುತ್ತೆ. ಪ್ರತಿ ವರ್ಷ ಕೂಡ ರೆಡ್ ಕ್ರಾಸ್ ದಿನವನ್ನು ಒಂದೊಂದು ಧ್ಯೇಯ ವಾಕ್ಯದೊಂದಿಗೆ ಆಚರಿಸಲಾಗುತ್ತೆ. ಈ ವರ್ಷದ ಧ್ಯೇಯ ವಾಕ್ಯ ಮಾನವೀಯತೆಯನ್ನು ಜೀವಂತವಾಗಿರಿಸೋದು, ಕೀಪಿಂಗ್ ಹ್ಯುಮ್ಯಾನಿಟಿ ಅಲೈವ್ ಅಂತ. ಯುದ್ಧ, ನೈಸರ್ಗಿಕ ವಿಕೋಪ, ತುರ್ತು ಸಂದರ್ಭಗಳಲ್ಲಿ ಸಹಾಯ ಮಾಡುವ ಸ್ವಯಂ ಸೇವಕರ ಸೇವೆಗಳನ್ನು ಗೌರವಿಸುವುದು, ಮಾನವೀಯತೆಯನ್ನು ಜೀವಂತವಾಗಿರಿಸೋದು, ದುಃಖಿತರಿಗೆ ನೆರವಾಗುವುದರ ಜೊತೆಗೆ ನಮ್ಮ ನಿಮ್ಮ ನಡುವೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಸ್ವಯಂ ಸೇವಕರನ್ನು ಗೌರವಿಸೋದು ಕೂಡ ಇಂದಿನ ರೆಡ್ ಕ್ರಾಸ್ ಸಂಸ್ಥೆಯ ದಿನದ ಸಂದರ್ಭದಲ್ಲಿ ನಾವು ಅವರನ್ನು ಗೌರವಿಸಲು ಮತ್ತು ಗುರುತಿಸುವ ಸಮಯವೂ ಕೂಡ ಬಂದೊದಗಿದೆ. ಇನ್ನು ಕೇಳೋಣ ಗರ್ಭದ ಗುಡಿ ಚಿತ್ರಕ್ಕಾಗಿ ಮೈಸೂರು ಕುಮಾರ್ ಹಾಡಿರುವ ಗೀತೆ. ಸಾಹಿತ್ಯ ಕೇಶವ್ ಚಂದ್ರ ಅವರದ್ದು, ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿಜಯ್ ಶ್ರೀನಿವಾಸ್.

0: ಕೊಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ವೈವಿಧ್ಯಮಯ ಕಾರ್ಯಕ್ರಮ. ಮಾಹಿತಿ, ಮನರಂಜನೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಗೂಗಲ್ನಲ್ಲಿ ಸರ್ಚ್ ಮಾಡಿ 103.1 ಮೆಗಾಹರ್ಟ್ಸ್ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜುಂಪೆ, ಸುದ್ದಿ ಸಮಾಚಾರ.
1: ಕೋಗಿಲೇವೋ ಕೋಗಿಲೇ, ಯಾವೂರ ಸುದ್ದಿಯ ಹೊತ್ತು ತಂದೆ.
2: ಪ್ರಿಯ ಶ್ರೋತೃಗಳೇ, ಈ ಸಂಜೆ 5 ಗಂಟೆಗೆ ಕೊಡವಸಿರಿಯಲ್ಲಿ ನಾಟಕ ದಾರಕ ದಾರುಶತ್ರು, ರಚನೆ ಮತ್ತು ನಿರ್ದೇಶನ ಸೋಮಯ್ಯಂಡ ಬೋಸ್ ಬಿಲ್ಯಪ್ಪ, ಪ್ರಸ್ತುತಿ ಕೊಡಗು ಕ್ರಿಯೇಷನ್ಸ್ ವಿರಾಜಪೇಟೆ. ಈ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ತತ್ಕಾಲದ ನಿರ್ವಹಣೆ ಕುರಿತು ಡಾ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಸಮಯ 2 ಗಂಟೆಯಾಗಲಿದೆ. ಇನ್ನು

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಆಪರೇಷನ್ ಸಿಂಧೂರ್ಗೆ ಒಂದು ವರ್ಷ, ಭಯೋತ್ಪಾದನೆಗೆ ಭಾರತ ತಲೆಬಾಗದು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಮೈಸೂರಿನಲ್ಲಿ ಆರೋಗ್ಯ ಇಲಾಖೆಗೆ ಆಂಬ್ಯುಲೆನ್ಸ್ ಹಸ್ತಾಂತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಸಿರು ನಿಶಾನೆ. ಪಶ್ಚಿಮ ಬಂಗಾಳದಲ್ಲಿ ಗೆಲುವಿಗಾಗಿ ಬಿಜೆಪಿಯಿಂದ ಕೇಂದ್ರ ಸಂಸ್ಥೆಗಳ ದುರುಪಯೋಗ, ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಪೌರಾಡಳಿತ ನಿರ್ದೇಶನಾಲಯದಿಂದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆ ಅಧಿಕಾರಿಗಳ ವರ್ಗಾವಣೆ. ಭಯೋತ್ಪಾದನೆ ಮತ್ತು ರಾಷ್ಟ ವಿರೋಧಿ ಶಕ್ತಿಗಳ ಎದುರು ಭಾರತ ಎಂದಿಗೂ ಮಣಿಯುವುದಿಲ್ಲ ಎಂಬುದಕ್ಕೆ ಆಪರೇಷನ್ ಸಿಂಧೂರ್ ಒಂದು ದೃಢ ಸಂಕೇತವಾಗಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆದು ಒಂದು ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಇದು ಕೇವಲ ಮಿಲಿಟರಿ ಕಾರ್ಯಾಚರಣೆ ಆಗಿರದೆ ದೇಶದ ಏಕತೆ ಮತ್ತು ಧೈರ್ಯದ ಸಂಕೇತವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತದ ತಾಳ್ಮೆಯನ್ನು ದೌರ್ಬಲ್ಯವೆಂದು ಭಾವಿಸಬಾರದು ಎಂಬ ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ತಿಳಿಸಲಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಯಶಸ್ಸನ್ನು ಸ್ಮರಿಸಿರುವ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಒಂದು ವರ್ಷದ ಹಿಂದೆ ನಮ್ಮ ಸಶಸ್ತ್ರ ಪಡೆಗಳು ತಮ್ಮ ಶೌರ್ಯವನ್ನು ಪ್ರದರ್ಶಿಸಿ ಜನರ ಮೇಲೆ ದಾಳಿ ಮಾಡಿದವರಿಗೆ ಸೂಕ್ತ ಉತ್ತರ ನೀಡಿತ್ತು. ಪ್ರತಿಯೊಬ್ಬ ಭಾರತೀಯನೂ ಸಶಸ್ತ್ರ ಪಡೆಗಳ ಬಗ್ಗೆ ಹೆಮ್ಮೆಯ ಭಾವನೆ ಹೊಂದಿದ್ದಾನೆ ಎಂದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಕೂಡ ಕಾರ್ಯಾಚರಣೆಯನ್ನು ಸ್ಮರಿಸಿದ್ದು, ಪಹಲ್ಗಾಮ್ ಉಗ್ರರ ದಾಳಿಗೆ ನಡೆಸಲಾದ ಈ ಕಾರ್ಯಾಚರಣೆ ಭಯೋತ್ಪಾದನೆಯ ವಿರುದ್ದ ಭಾರತದ ಶೂನ್ಯ ಸಹಿಷ್ಣುತಾ ನೀತಿಯನ್ನು ಎತ್ತಿಹಿಡಿದಿದೆ ಎಂದು ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರ ಸ್ಮರಣಾರ್ಥ ಸಮತಾ ಟ್ರಸ್ಟ್ ಇಲಾಖೆ ವತಿಯಿಂದ ಆರೋಗ್ಯ ಇಲಾಖೆಗೆ ನೀಡಲಾದ ಆಂಬ್ಯುಲೆನ್ಸ್ಗಳಿಗೆ ಹಸಿರು ನಿಶಾನೆ ತೋರಿದರು. ಕಾರ್ಯಕ್ರಮದಲ್ಲಿ ಈ ಆಂಬ್ಯುಲೆನ್ಸ್ಗಳನ್ನು ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸಲಾಗಿದ್ದು, ಇವು ಜಿಲ್ಲೆಯ ಜನರಿಗೆ ಉಚಿತ ತುರ್ತು ಸೇವೆ ಒದಗಿಸಲಿವೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಪಿಸಿ ಕುಮಾರಸ್ವಾಮಿ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಶ್ಚಿಮ ಬಂಗಾಳದ 50 ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಟ್ಟಿರುವ ಪ್ರಮಾಣ ಗೆಲುವಿನ ಅಂತರಕ್ಕಿಂತ ಹೆಚ್ಚಿದೆ ಮತ್ತು ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆದ್ದುಕೊಂಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಅಭಿಪ್ರಾಯ ಹಂಚಿಕೊಂಡಿರುವ ಅವರು, ಫಲಿತಾಂಶಗಳನ್ನು ಮೊದಲೇ ನಿರ್ಧರಿಸಿ ಅದಕ್ಕೆ ಪೂರಕವಾಗಿ ಸಂಸ್ಥೆಗಳನ್ನು ಹೇಗೆ ನಿರ್ವಹಿಸಬಹುದು ಎಂಬುದಕ್ಕೆ ಇದೊಂದು ಉದಾಹರಣೆಯಾಗಿದೆ ಎಂದು ಟೀಕಿಸಿದ್ದಾರೆ. ಕೇವಲ ಬಂಗಾಳದಲ್ಲಿ ತಾರ್ಕಿಕ ವ್ಯತ್ಯಾಸದ ಹೆಸರಿನಲ್ಲಿ ಮತದಾರರ ಹೆಸರು ಅಳಿಸುವಿಕೆ, ಕೇಂದ್ರ ಪಡೆಗಳ ಅತಿಯಾದ ಬಳಕೆ, ಅಧಿಕಾರಿಗಳ ಸಾಮೂಹಿಕ ವರ್ಗಾವಣೆ ಮತ್ತು ಎಣಿಕೆ ಕಾರ್ಯಕ್ಕೆ ಕೇಂದ್ರ ನೌಕರರ ನೇಮಕದಂತಹ ಕ್ರಮಗಳ ಮೂಲಕ ಚುನಾವಣಾ ಪ್ರಕ್ರಿಯೆಯನ್ನು ನಿಯಂತ್ರಿಸಲಾಗಿದೆ ಎಂದು ಸಚಿವರು ಆರೋಪಿಸಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ 5ನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ಸ್ ಎಸ್ಎಐ ನಾಯಕರ ಶೃಂಗಸಭೆಯು ಇಂದಿನಿಂದ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಸಿಎಜಿ ಆಯೋಜಿಸಿರುವ ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟಗಳ 42 ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಇಲ್ಲಿ ಚಿಂತನ ಮಂಥನ ನಡೆಯಲಿದೆ. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು

0: ವಿವಿಧ ರಾಷ್ಟಗಳ ತಜ್ಞರು ವಿಚಾರ ಮಂಡಿಸಲಿದ್ದಾರೆ. ಶೃಂಗಸಭೆಯ ಭಾಗವಾಗಿ ಪ್ರತಿನಿಧಿಗಳು ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಗೆ ಭೇಟಿ ನೀಡಲಿದ್ದು, ಸಮಾವೇಶವು ನಾಳೆ ಬೆಂಗಳೂರು ಘೋಷಣಾ ಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಳ್ಳಲಿದೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ವತಿಯಿಂದ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಕುಲಪತಿ ನಾರಾಯಣಸ್ವಾಮಿ ಉದ್ಘಾಟಿಸಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಪೌರಾಡಳಿತ ನಿರ್ದೇಶನಾಲಯವು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ರಾಜ್ಯದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆಗಳ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ಆದೇಶ ಹೊರಡಿಸಿದೆ. ಈ ಆದೇಶದನ್ವಯ ಸುಮಿತ್ರಾ ಜಿಎ ಅವರನ್ನು ಮಂಗಳೂರಿನಿಂದ ಧಾರವಾಡಕ್ಕೆ, ಗುರುದಾಸ್ ಎಂ ಅವರನ್ನು ಬೆಳಗಾವಿಯಿಂದ ಮೈಸೂರಿಗೆ, ಬೋನಪ್ಪ ಅವರನ್ನು ತುಮಕೂರಿನಿಂದ ಮಂಗಳೂರಿಗೆ, ದತ್ತಾತ್ರೇಯ ಅವರನ್ನು ಶಿವಮೊಗ್ಗದಿಂದ ಬೆಂಗಳೂರಿಗೆ, ಜಯಶ್ರೀ ಅವರನ್ನು ಧಾರವಾಡದಿಂದ ಬೆಳಗಾವಿಗೆ, ಈ ರೀತಿ ಹಲವು ಅಧಿಕಾರಿಗಳನ್ನು ವಿವಿಧ ಪಾಲಿಕೆಗಳಿಗೆ ವರ್ಗಾಯಿಸಿ ಜವಾಬ್ದಾರಿ ನೀಡಲಾಗಿದ್ದು, ನಿಯೋಜಿತ ಸ್ಥಳಗಳಲ್ಲಿ ತಕ್ಷಣವೇ ಅಧಿಕಾರ ವಹಿಸಿಕೊಳ್ಳುವಂತೆ ಸೂಚಿಸಲಾಗಿದೆ. ಭಾರತ ಸೇವಾದಳ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕ ವತಿಯಿಂದ ಭಾರತ ಸೇವಾದಳ ಸಂಸ್ಥಾಪಕ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ನಾಸು ಹರ್ಡೇಕರ್ ಅವರ 137ನೇ ಜನ್ಮದಿನಾಚರಣೆಯನ್ನು ದೊಡ್ಡಬಳ್ಳಾಪುರದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತ ಸೇವಾದಳದ ಜಿಲ್ಲಾ ಅಧ್ಯಕ್ಷ ಜಿ ಲಕ್ಷ್ಮೀಪತಿ, ನಾಸು ಅರ್ಡೀಕರ್ ಅವರು ತಮ್ಮ ಉನ್ನತ ವ್ಯಾಸಂಗವನ್ನು ವಿದೇಶದಲ್ಲಿ ಮಾಡಿ ನಂತರ ಭಾರತಕ್ಕೆ ಮರಳಿ ಭಾರತದ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಯುವಕರನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಭಾರತ ಸೇವಾದಳ ಸ್ಥಾಪಿಸುವ ಮೂಲಕ ಶಿಸ್ತು, ರಾಷ್ಟ್ರಪ್ರೇಮ ಮತ್ತು ಸೇವಾ ಮನೋಭಾವವನ್ನು ಬೆಳೆಸಿದ್ದರು ಎಂದು ಸ್ಮರಿಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜ್ಞಾನ ಭಾರತಂ ಮಿಷನ್ ಅಡಿಯಲ್ಲಿ ದಾವಣಗೆರೆ ಜಿಲ್ಲೆಯ ಅಮೂಲ್ಯ ಐತಿಹಾಸಿಕ ಸಂಪತ್ತನ್ನು ಸಂರಕ್ಷಿಸುವ ಕಾರ್ಯಕ್ಕೆ ಒತ್ತು ನೀಡಲಾಗಿದ್ದು, ಶತಮಾನಗಳ ಇತಿಹಾಸವಿರುವ ಹಳೆಯ ಕೈಬರಹದ ಹಸ್ತಪ್ರತಿಗಳು ಹಾಗೂ ಶಿಲಾಶಾಸನಗಳನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಡಿಜಿಟಲೀಕರಣಗೊಳಿಸುವ ಸಮೀಕ್ಷೆಯನ್ನು ಇದೇ 15ರೊಳಗೆ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿರುವ ಶಾಸನ ಮತ್ತು ಸ್ಮಾರಕಗಳ ಸಂರಕ್ಷಣೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಅಭಿಯಾನವು ಕೇವಲ ದಾಖಲಾತಿಗೆ ಸೀಮಿತವಾಗಿರದೆ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವ ಬೃಹತ್ ಗುರಿಯನ್ನು ಹೊಂದಿದ್ದು, ದೇಶಾದ್ಯಂತ ಚದುರಿಹೋಗಿರುವ ಹಸ್ತಪ್ರತಿಗಳ ಮಾಹಿತಿಯನ್ನು ಒಂದೆಡೆ ಸಂಗ್ರಹಿಸಿ ಬೃಹತ್ ರಾಷ್ಟೀಯ ಜ್ಞಾನ ಭಂಡಾರವನ್ನು ನಿರ್ಮಿಸುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಅನಾನುಕೂಲಕರ ಹವಾಮಾನದಿಂದ ಉಂಟಾಗುವ ಬೆಳೆ ನಷ್ಟದಿಂದ ರೈತರನ್ನು ರಕ್ಷಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿರುವ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ವಿಮೆ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ತಾಂತ್ರಿಕ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಜನೆಯ ಪ್ರಮುಖ ಅಂಶಗಳ ಕುರಿತು ಚರ್ಚಿಸಿದರು. ಮಳೆ, ತಾಪಮಾನ ಹಾಗೂ ತೇವಾಂಶದಂತಹ ಹವಾಮಾನ ವೈಪರೀತ್ಯಗಳಿಂದಾಗಿ ತೋಟಗಾರಿಕೆ ಮತ್ತು ವಾಣಿಜ್ಯ ಬೆಳೆಗಳಾದ ದಾಳಿಂಬೆ ಹಾಗೂ ದ್ರಾಕ್ಷಿ ಬೆಳೆಗಳಿಗೆ ಉಂಟಾಗುವ ನಷ್ಟಕ್ಕೆ ಪರಿಹಾರ ನೀಡುವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಂಡಿದೆ ಎಂದು ತಿಳಿಸಿದರು. ಈ ಯೋಜನೆಯಲ್ಲಿ ಬೆಳೆ ಕಟಾವು ಪರಿಶೀಲನೆಗೆ ಬದಲಾಗಿ ಹವಾಮಾನ ಕೇಂದ್ರಗಳ ದತ್ತಾಂಶಗಳ ಆಧಾರದ ಮೇಲೆ ಪರಿಹಾರ ನೀಡಲಾಗುತ್ತಿದೆ. ಬೆಳೆ ಬೆಳವಣಿಗೆಯ ಹಂತಗಳನ್ನು ಗಮನದಲ್ಲಿಟ್ಟು ವಿಮಾ ಮೊತ್ತ ನಿಗದಿಪಡಿಸಲಾಗುತ್ತದೆ. ಹವಾಮಾನ ಸೂಚ್ಯಾಂಕಗಳ ಆಧಾರದ ಮೇಲೆ ಸ್ವಯಂಚಾಲಿತವಾಗಿ ಪರಿಹಾರ ಬಿಡುಗಡೆ ಮಾಡಲಾಗುತ್ತಿದ್ದು, ಬೆಳೆ ಹಾನಿಯ ಸಂದರ್ಭದಲ್ಲಿ ಬೆಳೆ ಸಾಲ ಪಡೆದ ಹಾಗೂ ಸಾಲ ಪಡೆಯದ ರೈತರಿಗೆ ನೇರ ವಿಮಾ ಪಾವತಿ ಸಿಗಲಿದೆ ಎಂದು ಹೇಳಿದರು.

0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ಗೆ ಒಂದು ವರ್ಷ, ಭಯೋತ್ಪಾದನೆಗೆ ಭಾರತ ತಲೆಬಾಗದು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಮೈಸೂರಿನಲ್ಲಿ ಆರೋಗ್ಯ ಇಲಾಖೆಗೆ ಆಂಬ್ಯುಲೆನ್ಸ್ ಹಸ್ತಾಂತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಸಿರು ನಿಶಾನೆ. ಪಶ್ಚಿಮ ಬಂಗಾಳದಲ್ಲಿ ಗೆಲುವಿಗಾಗಿ ಬಿಜೆಪಿಯಿಂದ ಕೇಂದ್ರ ಸಂಸ್ಥೆಗಳ ದುರುಪಯೋಗ, ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಪೌರಾಡಳಿತ ನಿರ್ದೇಶನಾಲಯದಿಂದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆ ಅಧಿಕಾರಿಗಳ ವರ್ಗಾವಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಹಮ್ ಆಕಾಶವಾಣಿ ಬೆಂಗಳೂರು ಸೇ ಬೋಲ್ ರಹೇ ಹೈ. ಉರ್ದು ಪ್ರೋಗ್ರಾಮ್ ಕಹಕಶಾಂ.
2: کہکشاں پروگرام سننے والے سبھی سامعین کو ہمارا خلوص برا آداب.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಇದೀಗ ಈ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ದಮಯಂತಿ ಪಾಸೋರ. ಸಮಯ 4:20.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ರೀ ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಎಲ್ಲಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900901282
1: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
4: ಜೊತೆ ಕಲ್ಪಿಸುತ್ತೆ ಮಾಸ್ಟಂದ್ರೆ, ಈಗಲೂ ಜನರಿಗೆ ಐಡೆಂಟಿಫೈ ಮಾಡ್ತಾರೆ. ಆ ನಂತರ ಅವರು ನನಗೆ ಚಿಕ್ಕದಿರುವಾಗ ಪ್ರೈಮರಿ ಸ್ಕೂಲ್ ಫುಲ್ ನಾವು ಇದ್ದಿದ್ದ ಸ್ಕೂಲಲ್ಲಿ ನಾನು ಓದ್ತಾ ಇದ್ದೆ. ನಾನು 5ನೇ ಕ್ಲಾಸ್ವರೆಗೆ ಅವರು ನನಗೆ 5ನೇ ಕ್ಲಾಸ್ಲಿ 4ನೇ ಕ್ಲಾಸ್ಲಿ ಲೆಕ್ಕಪಾಠ ಮಾಡ್ತಾ ಇದ್ರು.
5: ಯಾರು?
4: ತಾಯಿ. ಅನಂತರ 6ನೇ 7ನೇ ಕ್ಲಾಸ್ಲಿ ತಂದೆಯವರು ನನಗೆ ಹಿಂದಿ ಮತ್ತೆ ಇಂಗ್ಲಿಷ್ ಕಲಿಸ್ತಾ ಇದ್ರು.
5: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವಂತಹ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಕುಟುಂಬದಲ್ಲಿ ಜನಿಸಿ ಕೊಡಗಿನ ಯುವ ಜನತೆಗೆ ವೃತ್ತಿ ಮಾರ್ಗದರ್ಶನ ಮಾಡಲೆಂದೇ ತನ್ನಿಚ್ಛೆಯಂತೆ ಪಡೆದಿದ್ದಂತಹ ಸರ್ಕಾರಿ ಹುದ್ದೆಯನ್ನ ತ್ಯಜಿಸಿ ವೃತ್ತಿ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಕೊಡಗಿನ ಪೊನ್ನಂಪೇಟೆಯ ಚೊಟ್ಟೆ ಕಾಳಪಂಡ ಪೂಣಚ್ಚ ಸಿಯು ಅಲಿಯಾಸ್ ಪೃಥ್ವಿ ಉತ್ತಯ್ಯ ಅವರೊಂದಿಗಿನ ಸಂದರ್ಶನ ಪ್ರಸಾರ ಆಗತ್ತೆ.
4: ಅವರು ಅಲ್ಲ, ಅದು ತಂದೆ ತಾಯಿಗಳಿಗೆ ಭಯ ಇದ್ದಿರಬಹುದು ಮೇಡಮ್, ಆ ಕಾಲಘಟ್ಟದಲ್ಲಿ ಆ ತರ ಇರಬಹುದು. ಬಟ್ ಈಗ ನನ್ನ ಪ್ರಕಾರ ಏನಪ್ಪಾ ಅಂದ್ರೆ, ಹುಡುಗರಿಗೆ ತುಂಬಾ ಎಕ್ಸ್ಪೋಜರ್ ತುಂಬಾ ಇಂಪಾರ್ಟೆಂಟ್, ಅವ್ರಿಗೆ ಇಂಡಿಪೆಂಡೆಂಟ್ ಆಗಿರಬೇಕು.
5: FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ.
4: ಅದೊಂಥರ ನಮಗೆ ಭಯ ಇತ್ತು ಟೀಚರ್ಸ್ ಅಂದ್ರೆ, ಈಗ ಟೀಚರ್ಸ್ ಅಂದ್ರೆ ಭಯ ಇಲ್ಲ.
6: ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ.
5: ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ, ಆಕಾಶವಾಣಿಗೆ 90ರ ಸಂಭ್ರಮ.
7: ಆಕಾಶವಾಣಿಗೆ 90ರ ಸಂಭ್ರಮ,
5: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
7: ಆಕಾಶವಾಣಿಗೆ 90ರ ಸಂಭ್ರಮ.
5: ಆಕಾಶವಾಣಿಗೆ 90

0: ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನು ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶಬುಟ್ಟಿ
0: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30 ಕ್ಕೆ
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರ

0: ಮಾಡಿ ಪ್ರತಿದಿನ ಬೆಳಗ್ಗೆ 8:30 FM 103.1 MHz ಗಳು
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಗೆ 90 ಸಂಭ್ರಮ. ಆಕಾಶವಾಣಿ
1: ಆಕಾಶಬುಟ್ಟಿ.

ಕೇಳುಗರಿ, ಈಗ ಕಾರ್ಯಕ್ರಮ ಕೊಡಗಿನ ಜಾನಪದ ಹಾಡುಗಳು. ಮೊದಲಿಗೆ ಬಾಳುಪಾಟು ಕಾರ್ಯಕ್ರಮದಲ್ಲಿ ಹಮಿಯಾಲ ಗ್ರಾಮದ ಮೊಣ್ಣಂಡ ಎಸ್ ಮಾಚಯ್ಯ ಮತ್ತು ಸಂಗಡಿಗರಿಂದ ಬಟ್ಟೆಪಾಟು.

ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಈಗ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಎಸ್ ಜಾನಕಿ ಹಾಡಿರುವ ಪಾವನ ಗಂಗಾ.

0: ಚಕ್ರತೀರ್ಥ ಚಿತ್ರದ ಗೀತೆಯನ್ನ ಕೇಳಿದಿರಿ.
1: ಚಟ್ಟೆಗಳ ನೃತ್ಯ ಮಾಸ್ಟಂದ್ರೆ ಈಗಲೂ ಜನರಿಗೆ ಐಡೆಂಟಿಫೈ ಮಾಡ್ತಾರೆ. ಆನಂತರ ಅವರು ನನಗೆ ಚಿಕ್ಕದಿರುವಾಗ ಪ್ರೈಮರಿ ಸ್ಕೂಲ್ ಫುಲ್ ನಾವು ಇದ್ದಿದ್ದ ಸ್ಕೂಲಲ್ಲಿ ನಾನು ಓದ್ತಾ ಇದ್ದೆ. ನಾನು 5ನೇ ಕ್ಲಾಸ್ವರೆಗೂ ಅವರು ನನಗೆ 5ನೇ ಕ್ಲಾಸಲ್ಲಿ 4ನೇ ಕ್ಲಾಸಲ್ಲಿ ಲೆಕ್ಕಪಾಠ ಮಾಡ್ತಾ ಇದ್ರು
0: ಯಾರು
1: ತಾಯಿ. ಆನಂತರ 6ನೇ 7ನೇ ಕ್ಲಾಸಲ್ಲಿ ತಂದೆಯವರು ನನಗೆ ಹಿಂದಿ ಮತ್ತು ಇಂಗ್ಲಿಷ್ ಕಲಿಸ್ತಾ ಇದ್ರು.
0: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವಂತಹ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಕುಟುಂಬದಲ್ಲಿ ಜನಿಸಿ ಕೊಡಗಿನ ಯುವ ಜನತೆಗೆ ವೃತ್ತಿ ಮಾರ್ಗದರ್ಶನ ಮಾಡಲೆಂದೇ ತನ್ನಿಚ್ಛೆಯಂತೆ ಪಡೆದಿದ್ದಂತಹ ಸರ್ಕಾರಿ ಹುದ್ದೆಯನ್ನ ತ್ಯಜಿಸಿ ವೃತ್ತಿ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಕೊಡಗಿನ ಪೊನ್ನಂಪೇಟೆಯ ಚೊಟ್ಟೆಕಾಳಪಂಡ ಪೂಣಚ್ಚ ಸಿಯು ಅಲಿಯಾಸ್ ಪುತ್ವಿ ಉತ್ತಯ್ಯ ಅವರೊಂದಿಗಿನ ಸಂದರ್ಶನ ಪ್ರಸಾರ ಆಗತ್ತೆ.
1: ಅವರು ಅಲ್ಲ, ಅದು ತಂದೆ ತಾಯಿಗಳಿಗೆ ಭಯ ಇದ್ದಿರಬಹುದು ಮೇಡಮ್, ಆ ಕಾಲಘಟ್ಟದಲ್ಲಿ ಆ ತರ ಇರಬಹುದು. ಬಟ್ ಈಗ ನನ್ನ ಪ್ರಕಾರ ಏನಪ್ಪ ಅಂದ್ರೆ, ಹುಡುಗರಿಗೆ ತುಂಬಾ ಎಕ್ಸ್ಪೋಜರ್ ತುಂಬಾ ಇಂಪಾರ್ಟೆಂಟ್, ಅವ್ರಿಗೆ ಇಂಡಿಪೆಂಡೆಂಟ್ ಆಗಿರಬೇಕು.
0: ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಅದೊಂಥರ ನಮಗೆ ಭಯ ಇತ್ತು ಟೀಚರ್ಸ್ ಅಂದ್ರೆ, ಈಗ ಟೀಚರ್ಸ್ ಅಂದ್ರೆ ಭಯ ಇಲ್ಲ.
2: ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ.
0: ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ. ಇನ್ನು ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಚಂದನದ ಗೊಂಬೆ ಚಿತ್ರದ್ದು. ಗೀತೆಯನ್ನು ಹಾಡಿದರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ, ರಾಜನ್ ನಾಗೇಂದ್ರ ಅವರ ಸಂಗೀತ, ಚಿ ಉದಯ್ ಶಂಕರ್ ಅವರ ಸಾಹಿತ್ಯ.

0: ಎಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
1: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು, ಅವುಗಳನ್ನ ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ,
2: ಅನ್ನವನ್ನ ಗೌರವಿಸೋಣ, ಪೂಜಿಸೋಣ. ಅನ್ನವೇ ದೇವರು.
3: ಇನ್ನು ನೆನಪು ನೆನದ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆ ಮಾಸ್ಟರ್ ಲೋಹಿತ್ ಹಾಡಿರುವ ಚಲಿಸುವ ಮೋಡಗಳು ಚಿತ್ರದ್ದು, ರಾಜ ನಾಗೇಂದ್ರ ಅವರ ಸಂಗೀತ, ಚೇ ಉದಯಶಂಕರ್ ಅವರ ಸಾಹಿತ್ಯ.

0: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
1: ಅಯ್ಯೋ ದೇವ್ರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದ್ದಾರೆ. ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ

0: ಚಲಿಸುವ ಮೋಡಗಳು ಚಿತ್ರದ ಗೀತೆಯೊಂದಿಗೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು.
1: ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
2: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರು ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
5: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
5: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೊಡು.
7: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
5: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
5: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
5: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80% ಸಾಲ ಸೌಲಭ್ಯ ಸಿಗುತ್ತೆ.
5: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
6: 9900901282
5: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
9: ಸಮಯ 5:04:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
10: ಆಕಾಶವಾಣಿ ಮಡಿಕೇರಿ.

ನಾಟಕ ದಾರಕ ದಾರು ಶತ್ರು. ರಚನೆ ಪಿಂಜ, ನಿರ್ದೇಶನ ಸೋಮಯಂಡ ಬೋಸ್ ಬೆಳ್ಯಪ್ಪ. ಪ್ರಸ್ತುತಿ ಕೊಡಗು ಕ್ರಿಯೇಷನ್ಸ್ ವಿರಾಜಪೇಟೆ ಇಂಡ ಸಲ್ಸೇಂಗಾ.

0: ಇದೇನಮ್ಮ ಸೋಪ ತಳ್ತು ಭಾರಿ ಜೋರ್ಲೆ ಪೇಪರ್ ಓದಿನ್ಳ್ಯ.
1: ಓ ಬಂದ್ಯ ಮನೆ, ಬಟ್ಟೆ ಎಲ್ಲ ಮಾತಿದ್ವ, ನಾನು ಕಾಫಿ ಮಾಡುವೆ.
0: ಅಮ್ಮ ಕಾಫಿ ಬಯ್ಯ ಮಾಡಿ, ನೀನೊಂದು ಅತ್ತನಂಜ ವೇವಂಡ ಅರ್ಜೆಂಟ್ ಒಂದು ಇಲ್ಲ.
1: ಇದೆಲ್ಲ ಕುಂಜಿ ಇನ್ನು ಇನ್ನು ನಡ ಮಾಡಲು ಮಂಡೆ ಬೆಚ್ಚಣ ಬುದ್ದು ಅಭ್ಯಾಸ ಬಿಟ್ಟಿತ್ತಲ್ಲ. ಅಲ್ಲ ಕುಂಜಿ, ತುಂಬ ಸುಸ್ತಾಯ್ ತುಳಿಯ ಕಂಬಲ, ಆಫೀಸಲ್ಲಿ ಬಿಸಿ ಕೆಲಸ ಜೊತೆನೋ.
0: ಅನ್ನನೆ ಒಂದು ಇಲ್ಲ ಅಮ್ಮ, ನೀಡ ಮಡಲು ಬುದ್ಧನು ದಾಚಿ ಬುದ್ಧಂಡ ಅಚ್ಚಿಗೆ ನೀ ಖುಷೀಲ್ ಮಂಡಿರ ತಲಮಿನ ತಿಟೋಕಪ್ಪಕ ನಡ ಮನಸ್ಸು ತುಂಬ ತಂಪಪ್ಪ ಗೊತ್ತುಂಡ.
1: ಅಲ್ಲ ಕುಂಜಿ, ನೀನ್ ಇನ್ನು ಪಾಲು ಕುಡಿಪ ಚರಿ ಕುಂಜಿಂದ ಗಾನ ಮಾಡಿಯ. ಇನ್ನು ನೀಡ ಈ ಅಭ್ಯಾಸ ಬಿಟ್ಟಿತ್ತಲ್ಲ, ಒರೇ ಕುಂಜಿಂದ ಕಾಪಟ್ಟಿಲ ಬೋಲ್ತನ ನೋಟು, ಅದು ಇಚ್ಛಕ್ಕೆ ಸಸಾರ ಅಲ್ಲ.
0: ಅಮ್ಮ ಕುಂಜಿ ಕುಂಜಿಂದ ಅಣ್ಣಲ್ಲ, ನಾನೇ ನೀಕು ಕುಂಜಿಯಲ್ಲ ತೆಂಗಿದ್ದ ಆರಕಂಡ್ ನಾಕ್ ಹೆಚ್ಚಗೂ ವಯಸ್ಸಾಚಂಗೇನೆ ನೀನಡ ಪ್ರೀತಿರ ಅಮ್ಮ ಅಲ್ಲ. ನೀಡ ಮಾಡಲು ಬುದ್ಧಂಡಕ ಕಿಟ್ಟುವ ಖುಷಿ ಇನ್ನು ಎಲ್ಲಿ ಕಿಟ್ಟುವ ಅಣ್ಣ.
1: ಅದಿರಡು ನೀನು ಸದ್ಯತೆ ಮಂಗಲಪ್ಪ ಅದಂಗೆ ಇನ್ನ ಚೆನ್ನ ಸೀರಿಯಸ್ ಆಯ್ತು ಇಪ್ಪಕ್ಕೆ ಪಡಿಯಿಂದ ನೀನುಳ. ಅದು ಸರಿ, ಪೊಣ್ಣು ಬಂದ ಪಿನ್ನ ನೀಕಿನ್ನೆ ನೀಡ ಅವನ ಪೋಂಚಾಕೋ.
0: ಅಮ್ಮ ನೀ ಇನ್ನೆಲ್ಲ ಬೇರೆ ಪಡತ್ತೆ ನೋಟೆ, ನೀಕು ಪಾಪ ಮೈಮ ಕಾವ್ಯ ಮುಡಿ ಹೆಚ್ಚಕ್ಕೆ ನಲ್ಲ ಮುಡಿ ಗೊತ್ತುಂಡ ಅವ. ನನ್ನು ನಿನ್ನು ಇಡೀ ಸಂಸಾರತನ ಪೆತ್ತ ಚಾಯಡೆ ನೋಟಿಯವ, ಆ ನಂಬಿಕೆ ನಾಕುಂಡಮ್ಮ.
1: ಅಯ್ಯೋ ಬಾ, ಎಂತ ನಂಬಿಕೆಯೋ ಏನು ಬಿಡು, ನಾನು ಕಾಫಿ ಮಾಡೇನ್ ಬಪ್ಪಿ ತೋಟಕ್ಕೆ ಪೋನ ಪಪ್ಪನು ಈಗ ಬಪ್ಪ ಕಾಚಿ.

0: ಅಚ್ಚಿ, ಈ ರಮೇಶಗಂಡದು ಕಾವ್ಯಂಡದು ಮಂಗಲ ಎನ್ನುವ ಕೈಂಜತ್ತು ಆಚೆಂಗಿ ನಿನ್ನಂದು ಊರು ಕೂಡ ಒಂದು ಓಪನ್ ಬಾರ್ ಕೂಡ ಬೆಕ್ಕತ್ತೆ. ಛಿ ಛಿ, ನಾಲ್ಕು ಪೀರಾಂದ ಬಿಡ್ಚಿ ವಚ್ಚಿ, ಇದೋರು ಮಂಗಲವ
1: ಅಕ್ಕು ನಿಂಗು ಮಾ ಮುಂಡತೀರಿ ಯಕ್ಕ ನೋಟಡ್ ಕಳ್ಳು ಕಳ್ಳು ಕಳ್ಳು ಕಳ್ಳಿ ನಿಂಗಕ್ಕೆ ಪುರ್ಕ ಪಿಯೋಕಿಂಜಕ್ಕ ಮಾತ್ರ ಅದು ಮಂಗಲ. ತು ಕುರ್ಚಿ ಕುರ್ಚಿ ಕುರ್ಚಿ ನಿಂಗಡ ನೆರವೆಲ್ಲ ಚತ್ತೇ ಪೋಯ್ತು. ನಲ್ಲದ ಚಪ್ಪ ಮಂಗಲ್ತ ಮನೇಲಿ ಕಳ್ಳು ಕೂಟದ್ದು.
0: ಏ ನೀಮ್ಮ ಮುಂಡ ತಿಪ್ಪಿಯ, ಪೋಯ್ ಪೋಯ್ ಪೊಣ್ಣೊಂದು ನೀಡ ಕೊಡ ಅಣ್ಣನಲ್ಲಪ್ಪ, ನಾಲ್ಕು ಬುದ್ಧಿ ಇಲ್ಲ.
2: ಚೀಚಿ, ನಾನು ಊಡಕ್ಕೆ ನೀರು ತಳಿಕತ ರಮೇಶ, ನಾಡು ಬಟ್ಟೆ ಎಲ್ಲ ಪುಂಡೆ ಆಯ್ಪಪ್ಪ, ಈ ಅಭಿಫಲ್ಸರ ನೀರಲ್ಲ ನಾಡ ಮೇಲ್ನಂಡು ನೋಟ.
3: ಕಾವ್ಯ ಸಾರಿ ರೇ ಅಚ್ಚಿಂಗಿ, ನಿನ್ನ ನಾನು ಗೋಳುಗಟ್ಟ ತೆಂಗಿದ ಗೋಳುಗಟ್ಟವಣ್ಣ. ಕಾವ್ಯ, ಈ ಅಬ್ಬಿ ಫಲ್ಸಲಿ ನೀರ್ಕೊಂಡು ತುಂಬಾಳ ಉಂಡ್ರೆ ಬಾ, ನಂಗ ಕೊಡಿಕೆ ಪೋಯಿರ್ನ.
2: ಸರಿ ಬಿಡು, ಅಂದಕ್ಕೆ ಪೋಕನ.
3: ಕಾವ್ಯ ಇಲ್ಲಿ ನೋಟ್ರಿ ಅಮ್ಮ, ಈ ಅಬ್ಬಿ ಫಾಲ್ಸನು ಅಂಡ ನೀರು ಬೂವ ರಭಸತ್ರ ಚಾಯಿನಮ್ಮ ನೋಟ್ರೆ ಅಂದಿತು. ಈ ಕೊಡಗರ ಪ್ರಕೃತಿ ಸೌಂದರ್ಯತರ ಚಾಯಿನ ಏನ್ ತೇಂಡ ಅನ್ನಡು. ಆಹಾ, ಈ ಕುಂದು ಕಾಡು ಮರ ಗಿಡ, ಈ ಕೊಡಗಂತೂ ಪ್ರಪಂಚತರ ನಂಬರ್ ಒನ್ ಸ್ವಿಟ್ಜರ್ಲ್ಯಾಂಡ್ ದೇಣ್ಣೋಳು ಇಲ್ಲಂದ್ರಣ್ಣಯ್ಯ. ಇಂಡ ಕೂಟಕ್ಕೆ ನೀಡಂತ ಚಾಯಿ ಕರ್ತಿ ಗುಣಕರ್ತಿ ಪೊಣ್ಣು ನಾಡ ಕೂಡ ಇಪ್ಪಕಂತೂ ತಂಗಳೇ ಸ್ವರ್ಗ ತುಳಪೊಲೆ ಇನ್ನುಂಡು.
2: ಮದಿ ಮದಿ, ನೀನು ಅಚ್ಚ ಹೊಗಳತ್ತೆ, ಇಂಗಿನ ಅಡಮಂಡೆಲ್ ದಂಡು ಕೊಂಬೋದುಟ್ಟಕ ಇಂಗಿನ ಆಕೆ ಕಷ್ಟ. ಇದಂಗೇ ಕಾಮಲ ಮಂಗಲ ಕೈಂಜಿತ್ ಎಲ್ಲರೂ ಹನಿಮೂನು ಕಣ್ಣಿಂಡ ದೂರ ದೂರ ಪೋಪ ಕಾಪಕ, ನೀನು ಮಾತ್ರ ಎಲ್ಲ ಜಾಗ ಕುಂಜಿ ನಂಗಡ ಕೊಡಗೇ ಮೇಲಂದು ನನ್ನ ಇಲ್ಲಿಗೆ ಕೂಟಿ ಬಂದಿ. ನೇರ ಆಯ್ತು, ಈ ನಂಗಡ ಕೊಡಗಿರೋ ಚಾಯಿರ ಮಿಂಜಲು ಏದು ಇಲ್ಲೇ ಬಿಡು.

0: ರಮೇಶ, ಅದು ಸರಿ, ನೀನು ಮಾತ್ರ ನನ್ನ ಚಾಯ್ ಕರ್ತೀನ್ ಹೋಗ್ಲಿಟ್ಟಿಯಲ್ಲ, ಎರಡು ಚಾಯ್ಕ್ ಎನ್ನ ಕೊರು ನೀಡೈ ಕುರುಂದೊಳಿಲೆ ನನ್ನ ಮರಳು ಮಾಡಿರ್ಯ.
1: ಕಾವ್ಯ, ಸತ್ಯ ನಡರ, ನೀನು ನಡ ಪೊಣ್ಣಾಯ್ತು ಬಪ್ಪ್ಯಾಂದು ನಾನು ಸೊಪ್ಪನತು ಜ್ಞಾನ ಮಾತಿಂಜಿಲ್ಲ ನೋಟು. ನಂಗ ಕಾಲೇಜಲ್ಲಿ ಓದಿನಿಪ್ಪಕ್ಕಲೇ ನಾಕ ನೀಡ ಮೇಲೆ ಮನ್ಸಲು ತುಂಬ ಆಸೆಂಜದೆ ನೇರಿ. ಸುಮಾರು ಕೆಲ ಮಕ್ಕ ಈಕತೆ ಲವ್ ಅದು ಇದಿಂದ ಕಳಚೋಕಲು, ನೀನು ಮಾತ್ರ ಬೋರೆ ಮಕ್ಕಡ ಕೂಡ ಜಾಸ್ತಿ ಕೂಡಿಯಾಡತ್ತೆ. ನೀಡ ಪಾಡಕ್ಕೇ ಸೈಲೆಂಟ್ ಆಯ್ತು ಇಪ್ಪಿಂಜಲ್ಲ. ನೀಡ ಆ ಸ್ವಭಾವವೇ ನಾಕು ತುಂಬ ಪುಡಿಪಿಂಜೆ. ನೀಡ ಮೇಲೆ ನಾಕು ತುಂಬ ಆಸೆ ಹಿಂಜೋಕು. ನೀಡ ಕೂಡ ತಕ್ಕು ಪರಿಯೋದು ಏರೆ ಹಿಂಜಿತಿಲ್ಲ ರೀ. ಕ್ಯಾಂಡಮಡಿ ನೀನು ವರಮ ನಡ ಎದಕ್ಕೆ ಕಿಟ್ಟು ನೋಕಲು ನಡ ಮೂಡೇ ನೋಟಿಯಂಡು ತಕ್ಕೇ ಬರೆಯತ್ತೆ ಬೈರೋ ಹಿಂಜಲ್ಲ. ಅಕ್ಕಂತೂ ತುಂಬ ಬೇಜಾರಪ್ಪಿಂಜತ್ತು. ನೀಡ ಈ ತರ ಸ್ವಭಾವಕ್ಕೆ ನಮಕ್ಕೆಲ್ಲ ನೀಕು ಒಂಟಿ ಸಲಗತಿಯಿಂದ ಅಡ್ಡ ಬೇಲೆ ಬೆಚ್ಚಿದ್ದೀನಿ ಜೊತೆ ನನಗೆ ಜ್ಞಾನ ಮಾಡೋಕೆ ತಳಿಬಪ್ಪ.
0: ನಿನ್ನ ನಂಗಡ ಕಾಲೇಜು ಮುಡಿ ಎಲ್ಲರೂ ಕೂಡಿ ಒಂಟಿ ಸಲಗ ತಕ್ಕ ತಕ್ಕ ಅಣ್ಣಿ ಅಣ್ಣಿ ಜೊತೆ ಗೊತ್ತುಂಡ.

0: ನೀನು ಮಾತ್ರ ಬೋರೆ ಮಕ್ಕಡ ಕೂಡ ಜಾಸ್ತಿ ಕೂಡಿಯಾಡತ್ತೆ. ನೀಡ ಪಾಡಕ್ಕೇ ಸೈಲೆಂಟ್ ಆಯ್ತು ಇಪ್ಪಿಂಜಲ. ನೀಡ ಆ ಸ್ವಭಾವವೇ ನಾಕು ತುಂಬ ಪುಡಿಪಿಂಜೆ. ನೀಡ ಮೇಲೆ ನಾಕು ತುಂಬ ಆಸೆ ಹಿಂಜೋಕು. ನೀಡ ಕೂಡ ತಕ್ಕು ಪರಿಯೋದು ಏರೆ ಹಿಂಜಿತಿಲ್ಲ ರೀ. ಕ್ಯಾಂಡ ಮಾಡಿ ನೀನು ವರಮ ನಡ ಎದಕ್ಕೆ ಕಿಟ್ಟು ನಕಲು ನಡ ಮೂಡೇ ನೋಟಿಯಂಡು ತಕ್ಕೇ ಬರೈತೆ ಬೈರೋ ಹಿಂಜಲ. ಅಕ್ಕಂತೂ ತುಂಬ ಬೇಜಾರಪ್ಪಿಂಜತ್ತು. ನೀಡ ಈ ತರ ಸ್ವಭಾವಕ್ಕೆ ನಮಕ್ಕೆಲ್ಲ ನೀಕು ಒಂಟಿ ಸಲಗತಿಯಿಂದ ಅಡ್ಡ ಬೇರೆ ಬೆಚ್ಚಿದ್ದೀನಿ ಜೊತೆ ನನಗೆ ಜ್ಞಾನ ಮಾಡೋಕೆ ತಳಿಬಪ್ಪ.
1: ನಿನ್ನ ನಂಗಡ ಕಾಲೇಜು ಮುಡಿ ಎಲ್ಲರೂ ಕೂಡಿ ಒಂಟಿ ಸಲಗ ತಕ್ಕ ತಕ್ಕ ಅಣ್ಣಿಯಣ್ಣಿ ಜೊತೆ ಗೊತ್ತುಂಡ. ನೀನು ನಾಡ ಮಾದ್ರಿ ಜಾಸ್ತಿ ಕಣ್ಣ ಮಕ್ಕಡ ಫ್ರೆಂಡ್ಶಿಪ್ ಬೆಚ್ಚೋತೆ ಪುಚ್ಚಿಕಳಿ ಅದು ಇದು ಒಂದು ಇಲ್ಲತೆ ಸೈಲೆಂಟ್ ಆಯ್ತು ಇಪ್ಪಂಜಿ ಅಲ್ಲ. ಅದೇ ಸ್ವಭಾವ ನಾಕು ನಿನ್ನ ತುಂಬ ಪುಡ್ಚಿ ನೀಡ ಮಾದ್ರಿ ನಾಕು ಅನ್ನ ಕಾಟಿ ಹೋಗ ಧೈರ್ಯ ಇಂಜಲೆ ಅಚ್ಚಿಕೆ.
0: ಎಂಥದ್ದು ಹಿಂಗೆ ಆಡ್ಕಾವ್ಯ ಅಚ್ಚಿಂಗ್ ಈ ಒಂಟಿ ಸಲಗತಿನೋ ಸಲಗನೋ ಪೆರೆಯೋ ಕೂಡಿ ತಂದು ಬಿಂದು ಮಾಡಚ್ಚಲ್ಲ ಅಚ್ಚಕ ಮದಿ ತಂದು ಕರಕ್ಕೆ ಅವ್ರ ಥ್ಯಾಂಕ್ಸ್ ಅಣ್ಣ. ಏನೋಣ್ಣ
1: ಆಚೆಗೆ ವರಮ ಜ್ಞಾನ ಮಾಡೋಕ ನಾಕೆ ಆಶ್ಚರ್ಯಪ್ಪ. ಈ ಪೆರಿಯಂಗ ಮಾಡನ ತಂದು ಬೆಂದುಲು ನಂಗಳೇ ಜೊತೆ ಆಚಲ ಅಂದ್ ನಾಕ್ ಹೆಚ್ಚಕ್ಕ ಖುಷಿಯಾಯ್ ನಂಡು ಗೊತ್ತಂಡ. ನಾನೇ ತುಂಬ ಅದೃಷ್ಟ ಅಂತ ಕಾಯಿ ನಂಡು
0: ಅಕ್ಕೋಕು ಅದಿಂಗೆ ಎನ್ನೋರೇ ಕಾವ್ಯ ವಿದ್ಯರೆ ಮಾಯಂದು
1: ರಮೇಶ ತುಂಬ ಲೇಟ್ ಆಯ್ನುಂಡು ಹೇಳು ಮನೆಗೆ ಪೋಕ. ಮನೇಲಿ ಮಾವನು ಮಾಯು ನಂಗಳ ತುಂಬ ಪಾರ ಕತ್ತಿಕ್ಕು.
0: ನಾಕಂತೂ ಈ ಜಾಗತಿಂಜ ಪೋಪಕ್ಕೇ ಮನ್ಸಪ್ಪಲ್ಲ ಹೇಳಿ ಪೋಕನ.
2: ಓಹೋ ಇದೇನು ನನ್ನ ಬುಟ್ಟಿದ ಮೇಜಲ್ಲೆಲ್ಲರೂ ಉಂಬಗಳತನೆ ಕಂಬ.
1: ಇಲ್ಲ ಮಾವ ನಂಗೆಲ್ಲ ನಿಂಗಳೇ ಪಾರಕತ ನಿಂಚಿ ಅಳರಿ ಬಾರಿ ಉಂಗನ.
2: ಹ್ಮ್ ಸರಿ ಸರಿ ಚೆನ್ನಮ್ಮದಿ ಚೆನ್ನಮ್ಮದಿ. ಹ್ಮ್ ಕರಿ ದಂಡೆ ಪೀಸು ಮದಿಯವ್ವ ನೀನೆಲ್ಲ ತುಂಬ ಕೈಲ. ಆಹಾ ಇಂದ ಅಡಿಗೆ ದಾರ್ ಮಾಡಿ ಶಾಂತಿ ನೀನಾ?
3: ನಾನಲ್ಲಪ್ಪ ಇಂದು ಪೂರ್ತಿ ಅಡಿಗೆನ ನಿಂಗಡ ಮೈಮಳೆ ಮಾಡಿ. ಏನಂಗೆ ಚಾಯ್ ಇಲ್ಲಯಾ?
2: ಚಾಯಿಯ ಇಂದು ಅಡಿಗೆ ಸೂಪರ್ ಆಯ್ತುಂಡು ಅಲ್ರೇ ರಮೇಶ.
0: ಅಕ್ಕು ಬಪ್ಪ ಕಾವ್ಯ ಅಡಿಗೆ ಚಾಯ್ಲು ಮಾಡುವ.
2: ಚಾಯ್ಲು ಮಾಡುವದ ನಾನು ಅಂದಂಜೆ ನೋಟಿಂಡು ಉಳು. ಕಾವ್ಯ ಮಾಡ್ನ ಅಡಿಗೆ ಆಂಡ ರಸವೇ ಬೋರೆ. ನೀಡ ಅವನು ಮಾಡೋ ಅಡಿಗೆ ಕುಂಜಿ ಬಾರಿ ಚಾಯಿಪ್ಪ ಕಾವ್ಯಂಡ ಅಡಿಗೆ.
3: ಥ್ಯಾಂಕ್ಸ್ ಮಾವ. ಅಕ್ಕು ಅಕ್ಕು ಇಂಜು ಇಂಜು ಅಪ್ಪಂಗು ಮೋವಂಗು ನರ ಅಡಿಗೆ ಸರಿ ಹಾಪಕ್ಕಿಲ್ಲ.
1: ಮಾವ ನಿಂಗ ಮುಂಡತೆ ಮುಂಡತೆ ಅನ್ನನೆಲ್ಲ ನನ್ನ ಹೊಗಳಿತು ಅಟ್ಟ ಪತ್ತಿ ಚಿಡತಿ. ಮಾಯರ ಅಡಿಗೆ ಎನ್ನ ಕಮ್ಮಿ ಅನ್ನ ಉಂಬಕೇ ನಾಕ ಕೊದಿಯಪ್ಪ.
3: ಮದಿಯ ನಿಂಗಡ ಮೂಡಕ ಮಂಗಳಾರತಿ.
2: ಮಂಗಳಾರತಿ ನಾಕ್ ನೋಡ್ ಶಾಂತಿ ನಾನು ಮುಂಡತೆ ಮುಂಡತೆ ನಾಡ ಮೈಮಳ ಹೊಗಳುವನಲ್ಲ. ಮಂಗಲಾಯ್ತು ಬಂದ ಆರು ತಿಂಗ ತಂಜೆ ನೋಟಿನುಳ್ಳ ಅವ ಮನೆರ ಪ್ರತಿಯೋರು ಪಣಿ ಪಾಲು ಎಲ್ಲನು ಹೆಚ್ಚಕ ಚಾಯೋಡ ನಿಭಾಯಿಸಿಟ್ಟು ನುಂಡು. ಹ್ಮ್ ನಾಕು ಸರಿಯಾನ ಮೈಮಳೆ ಕಟ್ಟಿಚಲಂದು ನಾಕು ಪರ್ತ್ ಖುಷಿ ಅಪ್ಪ ಶಾಂತಿ.
3: ಮದಿ ಮದಿ ದುಂಬ ತಕ್ಕು ಉಂಡಿ ತಾಚಲ ಹೋವನ ಹೇಳಿ. ನಾಕೆನ್ನಂಗ ಮನಸ್ಸುಕ್ಕೆ ತಾರಾ ಮಾರ ಪಿಕ್ರಿ ಪುಡ್ಚನಕ್ಕೆ ಆಪಲ್ಲ. ಅಯ್ಯೋ ಹೀಗೀಕ ನಾಡ ಕೂಡ ನಾಡ ಮೋಂಡ ತಕ್ಕು ಬಾಕು ಕಮ್ಮಿ ಏನುಂಡಲ್ಲ ಮಿನ್ಯತ್ರ ಮಾದ್ರಿ ಪ್ರತಿಯೊಂದಂಗು ಅಮ್ಮ ಅಮ್ಮ ಅಣ್ಣಿಂಡು ನಾಡ ಮಾಡಲು ಬುದ್ಧಂಡು ತಾಡ ಕಷ್ಟ ಸುಖತನ ನಾಡ ಕೂಡ ಅಣ್ಣಿಯೋ ಕಾಪಕ ಈ ನಾಡ ಮನಸ್ಸುಗೆ ಹೆಚ್ಚಕ್ಕೆ ತಂಪಾಪ ಕಿಂಜತ್ತು ಇಂದು ನಾಡ ಜೀವತ್ರ ಅವರು ಭಾಗವೇ ತೆರ್ಚಿ ಬೋಯಂಡುಳನಕ್ಕೆ ಏನುಂಡಲ್ಲ ತಾಂಗೂರು ಪೊಣ್ಣು ಗುಟ್ಟೋ ಕಾಪಕ ನಡ ಮೋಂಗಿ ನನ್ನ ಬೋಂಡ ತಾಚ ಛೀ ಇದಂಗೆಲ್ಲ ಮೊಳಿ ಆ ನಡ ಮೈಮ ಮಾರಾಣಿ ತಾಂಡ ಒಡಿಯ ರಮೇಶನ ಪಾಲಿಸಲು ಬೆಚ್ಚಂಡದು ಅಲ್ಲಂಗೆಂತ ಈಕೀಕ ನಡ ಒಡಿಯನ್ನೇ ನನ್ನ ಸಡ್ಡೆ ಮಾಡ್ಯಂಡು ಪ್ರತಿಯೊಂದಂಗು ಕಾವ್ಯ ಕಾವ್ಯಂದು ಮೈಮಡ ಬಾಲು ಪುಡ್ಚಂಡನಕ್ಕೆ ಕಳಿಪ್ಪಲ್ಲ ನಾನೇ ಹಿಂದೆ ಈ ನಡ ಮನೇಲಿ ಒಂಟಿ ಪರದರ್ಶಿರನಕ್ಕೆ ಆಯಂಡುಳು ಇದನ್ನೆಲ್ಲ ಸರಿ ಕೂಟತ ಪೋಚಿಂಗಿ ಹಾಪುಲೆ ಹಾಪುಲೆ ಇಲ್ಲೆಂಗಿ ನಾಕೇ ಪುಚ್ಚಿ ಬತ್ತಿರುವ.
2: ಶಾಂತಿ ಇದನ್ನು ಒಬ್ಬಳೆ ಎಂತದ್ದು ಬೇರ್ಸಿಟ್ಟು ಅನ್ನಕ್ಕೆ ಕಾಂಬಲ್ಲ
3: ನಿಂಗೊಮ್ಮ ಮುಂಡತೆ ಪೋಯಿ ಅನ್ನನೇ ಒಂದು ಇಲ್ಲ.
1: ಓ ಮಾಯಿ ಮಾಯಿ ಮಜಡಕೊಳ ಊಟ ರೆಡಿ ಅಪ್ಪ ಕಚ್ಚಿ ಕರಿ ಒಂದು ಅನಕಚ್ಚಿ ಬಾಕಿ ಎಲ್ಲ ರೆಡಿ ಉಂಡು ಮಾಯಿ.
3: ಛೀ ಇದೇನಂತಿದ್ ಕರಿಕು ಉಪ್ಪು ಇಲ್ಲ ಮಳು ಇಲ್ಲ ಸರಿಕೋರ ಅಡಿಗೆ ಪಣಿ ಪಡ್ಚಂತಲ್ಲ ಸ್ಟೈಲ್ ಆಯ್ತು ಪೊರ್ಪಾಡು ಮಾಡಿಂಡು ಮಂಗಳೆ ಪಾಲಿಸ್ ಪಡ್ಚಕ ಮದ್ಯ.
1: ಮಾಯಿ ಎನ್ನತ್ತ ಚೀಕ್ಕ ಇಕ್ಕ ಮೇಲೆ ಕರಿಕ ನಾನು ಮಸಾಲೆ ಕೊಟ್ಟಿ ಅದಿನ್ನೂ ಕೊಚ್ಚಿತೆ.

0: ಎಂಥದ್ದಿದು ಕಣ್ಣೀರು ಕಾವ್ಯ? ಏನಾಗಿ ಬೇಜಾರಾಚ? ಎಂಥ ವಿಷಯ ಅಂದ್ರಣ್ಣ?
1: ಅಂದನೆ ಒಂದು ಇಲ್ಲ, ಇಕ್ಕ ನೀ ಬಂದಿಯ ನೋಟು ಅಡ ಖುಷಿರ ಕಣ್ಣೀರು.
0: ಕಾವ್ಯ, ನೀನು ತಕ್ಕ ತಿರ್ಕತ್ತ. ನಾಕಪ್ಪ ನಾಡ ಅಮ್ಮ ನಿಂಗೆ ಬಾಂಡದ ಪರಂದತ್ತ.
1: ಚಾಚೆ, ನೀ ಅಣ್ಣನೇ ಅಜ್ಞಾನ ಪಡತ್ತೆ. ಮಾಯನುಂಡ ನಾಕು ಓರೂ ಬೇಜಾರ ಇಲ್ಲ. ಅಯ್ಯಂಗ ನನ್ನ ಅಯ್ಯಂಡ ಸ್ವಂತ ಮೋಡ ಮಾದ್ರಿ ಕಂಡನುಂಡು. ಪುನಃ ನಿಂಗ ಮಾಯನೇನಂಗೆ ಎಳಿಚಿಂಗಿ ನಾ ಮುಂಡ ತಿಪ್ಪಲೆ. ಹೇಳು, ನೀಕ ನಾ ಕಾಫಿ ಮಾಡಿ ತಪ್ಪಿ.
0: ಕಾವ್ಯ, ಹೆಚ್ಚು ಕೋರು ನಲ್ಲ ಮೂಡಿ. ನಾಡ ಅಮ್ಮ ಯುವಕ ಇಚ್ಚಕ ತೊಂದರೆ ಕೊಡ್ತಕೊಲು. ಒಂದೂ ಆಕತನಕ್ಕೆ ಹಿಂಜಂಡು. ನಾಡ ಕೂಡ ಅಮ್ಮನ ಊರಿಚ್ಚಕ್ಕೂ ದೂರತ್ತ ತಳಿಚಂಡೇ ನಾಡ ಕೂಡ ಹಿಂಜಿರು ಅಲ್ಲ. ಓ ಶಿವ, ಅದೇ ಬೋರೆ ಕೆಲವು ಮೂಡಿ ಆಯ್ತುಂಡಂಗಿ ಇದೇ ಚಾನ್ಸ್ ಇಂದ ನಾಡ ಅಮ್ಮನ ಮೀದ ಹೆಚ್ಚಕ್ಕೆ ಚಾಡಿ ಕುಟ್ಟು ಹಿಂಜತ್ತು. ಹೆಚ್ಚಕ್ಕೆ ಚಾಡಿ ಕುಟ್ಟು ಹಿಂಜತ್ತು. ನಾಡ ಅಮ್ಮ ವರಮ್ಮ ಕಾವ್ಯಂಡ ಭಯ ಕಳಿಪ್ಪ ಕಳಿ ಜ್ಞಾನ ಮಾಡೋಕ ಬೇಜಾರಪ್ಪ. ಈ ತರ ಮನೇಲಿ ಶಾಂತಿ ಕಟ್ಟುಪೋನಕ ನಂಗ ಆನಂದ ಮನ್ಸಕ್ಕೆ ಎನ್ನಾಂಡ. ನೀ ನಂಗಕ್ಕೆ ಪುಚ್ಚಿ ಬಿಡಿಪ್ಪದೆ ಪುಚ್ಚಿ ಬಿಡಿಪ್ಪದೆ ಪುಚ್ಚಿ ಬಿಡಿಪ್ಪದೆ. ಈ ನಾಡ ಅಮ್ಮಂಗೆ ಎನ್ನನೆ ಅರ್ಥ ಮಾಡ್ಸೋಣಂದೇ ಗೊತ್ತಾಪ್ಲ. ಅಮ್ಮಂಗೆ ನಾನು ಎನ್ನ ಕಮ್ಮಿ ಮಾಡನು. ನಾನು ಮಾಮೂಲಿ ಪೋಲೆ ಅಮ್ಮಂಡ ಕೂಡ ಚಾಯ್ತೇ ಉಳ್ಳಲ್ಲ. ಒರೇ ಒರು ವಿಷಯತ್ತು ನಾನು ಅಮ್ಮಂಗೆ ಬೇಜಾರ ಮಾಡೋಕೆ ಹೋಯ್ತಿಲ್ಲ. ಪಾಪದ ಕಾವ್ಯ, ಅವ ಬರೋ ದಾರಣ ನಂಬಿತು ಈ ಮನೆಗೆ ಬಂದು. ನನ್ನ ಎನ್ನೆ ಅವ ಹೆಚ್ಚಕ್ಕೆ ಮನಸ್ಸಲ್ಲಿ ನಂಬಲ ತಾನೇ ತಿಂದಂಡು. ನಾಡ ಮನಸ್ಸನ್ನ ಕೂಡ ನಂಬಚಿಡ್ತಾನೆ ನೋಟುವ.
2: ಓ ರಮೇಶ, ಇದೇನೋ ಇಂದ ಅಪರೂಪಕ್ಕೆ ಬಾರಕ ಬಂದ್ಬಿಟ್ಟಿಯಾ. ಬಾ ಬಾ ಅಳೆ, ಇದರ ಆಶ್ಚರ್ಯ ನಾಕ. ಅಲ್ಲ, ನೀನು ಕಳ್ಳು ಬೀಡಿ ಸಿಗರೇಟ್ ಅಂತ ಕಟ್ಟ ಅಭ್ಯಾಸ ಒಂದೂ ಇಲ್ಲತ್ತ. ಬುದ್ಧಿಕಾರ ಕಣ್ಣಂದು ಊರ್ಲೇ ಪ್ಯಾದಾಡ್ತಮ. ಹ್ಞೂ, ಸರಿ ಸರಿ, ಅದಿರಡಿ. ನೀ ಎಂತ ಇರ್ತವ್ಯ?
0: ಅಯ್ಯೋ ಗಪ್ಪು, ನೋಡ ಏನೇ ಬ್ರ್ಯಾಂಡ್ ಕಳ್ಳಕ್ಕೆ ಹೆಂಗೆ ಅಣ್ಣ ಗಪ್ಪು. ನಾಕಂತೂ ಇಂದು ಸೇರಿಕ್ಕೆ ಕುಡಿಕೊಂಡು ನಾಯನುಂಡು.
2: ಏ ಆ ಸಪ್ಳಗ್ರಣ ಇಲ್ಲಿಯಾ? ಏ ಮಾಣಿ ಬಾರಿ ಅಲ್ಲಿ.
3: ಎಂತ ಸರ್?
2: ಒಂದು ಅರೆ ಬಾಟ್ಲು ಬ್ರ್ಯಾಂಡಿ, ಆಮೇಲೆ ತಿನ್ಬೇಕು ಒಂದು ಪ್ಲೇಟ್ ಚಿಕನ್ ಫ್ರೈ ಇರ್ತಾ. ಬರೀ
3: ಚಿಕನ್ ಫ್ರೈ ಮದಿಯಾ ಸರ್? ಅಲ್ಲ, ಚಿಪ್ಸ್ ಏನು ಕೊಂಡು?
2: ಬೇಡ ಬೇಡ, ಅದೇ ಮದಿ ಅದೇ.
3: ಸೋಡಾ?
2: ಸೋಡಾ ಬೇಡ, ನೀರೇ ಮದಿ.
3: ಸರಿ
2: ರಮೇಶ, ಇದನ್ನ ಸಡನ್ ಆಯ್ತು ತಿನ್ನಕ್ಕೆ ಕಳ್ಳು ಕುಡಿಕೊಂಡು ಅಂದೇ ಮನಸ್ಸಿಗೆ ನಂಗೆ ಬೇಜಾರಾಚ.
0: ಅಯ್ಯೋ ಎಂತಡಗಪ್ಪು ನಾಡಕತೆ. ಅದು ಸರಿ, ನೀನೇನಂಗೆ ಅಕೋಲು ಸೇರಿ ಕಿಟ್ಟಂಡೇ ಇಪ್ಪಿಯಲ್ಲ. ನೀ ಏನಂಗೆ ಬೇಜಾರ ಕಳ್ಳು ಕುಡಿಪಾದ? ನೀ ಫಸ್ಟ್ ಹೆಣ್ಣುಗಪ್ಪು.
2: ಅಯ್ಯೋ ರಮೇಶ, ನಾಡ ವಿಷಯ ಎಂತಂದು ಹೆಣ್ಣಡಣ್ಣ. ನಾಕ್ ಬೈಟಾಪಕ ಮನೆಗೆ ಪೋಪಕ್ಕೇ ಮನಸ್ಸಾಪಲೆ. ಯಾಕ ನೋಟಡು ನಾಡ ಅಮ್ಮಗೂ ನಾಡ ಪೊಣ್ಣುಕು ಅಕ್ಕ ಜಗಳ ಪತ್ತಿಯಂಡೇ ಇಪ್ಪ. ಹೆಂಗ ರಾಜಿ ಆಪದೇ ಕಾಂಬುಲೆ. ನಾಡ ಅಮ್ಮನು ಕಮ್ಮಿ ಇಲ್ಲ, ನಾಡ ಪೊಣ್ಣು ಕಮ್ಮಿ ಇಲ್ಲ. ಅವಕ್ಕ ಇವಡ ಮೇಲೆ ಪಾಗೆ, ಇವಕ್ಕ ಅವಡ ಮೇಲೆ ಪಾಗೆ. ಹೆಂಗಡ ಮಧ್ಯ ನಾಡ ತಕ್ಕನ ದಂಡಳು ಕೇಪದೇ ಇಲ್ಲ. ಬಿಡು ಕೇಪಲೆಂತ ನನ್ನ ಲೆಕ್ಕಕ್ಕೇ ಇಲ್ಲ. ಬೀಳಪ್ಪ ಬುಕ್ ಬಾ ರಮೇಶ, ಬುಕಪ್ಪ.
0: ಸರಿ ಬಿಡು ಕಪ್ಪು, ಬೇಜಾರ ಮಾಡತ್ತೆ. ಏನಾಕೆ ಚೆನ್ನ ಮದಿಯಪ್ಪ. ಕುಡಿ ಕುಡಿ.
2: ನಾಡವಕ್ಕೆ ಎನ್ನಂಗೆ ಬುದ್ಧಿ ಅನ್ನೋಕೆ ಪೋಚಂಗಿ ನೀನು ಅವ್ವಂಡ ತಕ್ಕನ ಕಟ್ಟಂಡು ಕಳಿಪ್ಪ ಅಂದು. ಅಮ್ಮಂಗೆ ಎನ್ನಂಗೆ ಸಮಾಧಾನ ತಣ್ಣೋಕೆ ಪೋಚಂಗಿ ನೀನು ಪೊಣ್ಣಣ್ಣನಕ್ಕೆ ಆಡಿ ಕಳಿಪ್ಪಂದು. ನಾಲ್ಕು ಓರು ಬರೀ ಅವ್ವನೋ ಬಿಡೋ ಕೈಲ, ಇನ್ನೊರು ಬರಿ ಪೊಣ್ಣುನೋ ಬಿಡೋ ಕೈಲ. ಇವು ದಂಡಾಳು ನನ್ನ ಕಿಕ್ಕಿ ಬಾಲಿಪ್ಪದ. ರಮೇಶ, ನಂಗಾಣಾಳ ಬದುಕಿರೋರು ನೆವನ ಮಾತ್ರ. ನಂಗಡ ಮನಸ್ಸರ ಬೇಜಾರ ಇವು ದಂಡಾಳು ಅರ್ಥವೇ ಮಾಡ್ಯವ. ಜ್ಞಾನ ಮಾಡನಕ್ಕ ನಾಡ ಮಂಡ ಕಟ್ಟುಬೋಪ. ನಾಡ ಬೇಜಾರತನ ನನ್ನ ದಾಡ ಕೂಡ ಎಣ್ಣೆ
0: ಎಣ್ಣೆಪ್ಪು.
2: ಅಲ್ಲ
0: ಗಬು ಬಾಯ್ ಕಾಂಗನ.
2: ಅಲ್ಲ ಈ ರಾಮೇಶ್ವರನ ಅಪರೂಪದ ಕುಡಿಸಿತ್ತು. ಫುಲ್ ಟೈಟ್ ಆಯ್ತು ರೋಡ್ರಿ.

0: Nino Pop bene di tandale in giuli.
1: La me c'ha?
0: Na fuori, na imane butte fuori, na fuori.
1: La me c'ha? Nina non è la mane butte popa tac pariette nada kunji. Tappella nada demone. ನೀಡ ಮೇಲೆ ಬೆಚ್ಚ ಅತಿಯಾದ ಪ್ರೀತಿ ನನ್ನ ಇನ್ನನ್ನೆಲ್ಲ ಕಳ್ಪಿಚಿಟ್ಟಿರುತ್ತೆ ಕುಣಿ ಕಳ್ಪಿಚಿಟ್ಟಿರುತ್ತೆ ನೀಡ ಮನ್ಸರ ನಂಬಲ ನಾ ಕರ್ತ ಆಪ ಕುಣಿ ಕಾವ್ಯನರಾಯ್ತು ನಲ್ಲ ಮೂಡಿ ಅವಳನ್ನು ನಂಬಲಿಸಿಟ್ಟ ಆ ಬೇಜಾರ ನಾಡ ಮನತ್ತಲು ಕುತ್ತಿ ನುಂಡಪ್ಪ ನಾಡ ನಾಡ ತಪ್ಪನ ತಿದ್ದೀವಿ ಕುಣಿ ತಿದ್ದೀವಿ ಮಾವಳಿಲ್ಲ ತನಾಕು ನಡ ಕಾವ್ಯನಿ ನಡ ಸಂತ ಮಾವ ನಾಳೆಂಜ ಇಂದನೆಲ್ಲ ಕಲ್ಲು ಕುಡ್ಚಂಡು ಬರತ್ತೆ ನಡ ರಾಜ ಕೊನ್ನಿ ಬರತ್ತೆ
2: ನಿಂಗ ನಾಕು ಮಾಯಿ ಅಲ್ಲ ನಡ ಸ್ವಂತ ಅಮ್ಮ ನಾಡಮ್ಮ
3: ದಾರುಕ್ ದಾರು ಶತ್ರು ನಾಟಕ ಕಟೀರಾಣಿ ರಚನೆ ಪಿಂಜ ನಿರ್ದೇಶನ ಸೋಮಿಯಂಡ ಬೋಸ್ಬೆಳ್ಯಪ್ಪ ಪ್ರಸ್ತುತ ಪಡ್ತನವು ಕೊಡಗು ಕ್ರಿಯೇಷನ್ಸ್ ವಿರಾಜ್ಪೇಟೆ ಇಂಡ ಸದಸ್ಯ ಪಾತ್ರ ಪರಿಚಯ ಅಪ್ಪೋ ಚಂಗು ಪಟ್ಟಡ ಧನು ರಂಜನ್ ಬೇಟೋಳಿ ಅವೋ ಶಾಂತಿ ತಾತಂಡ ಮಿನ್ನು ನವೀನ್ ಕುಕ್ಲೂರ್ ಮೋವ ರಮೇಶ್ ಸೋಮೇಂಡ ಗೋಸ್ಬೆಳ್ಳಪ್ಪ ಚೆಂಬೆಬೆಳ್ಳೂರು ಮೈಮೋ ಕಾವ್ಯ ಅನ್ನಾರ್ಪಂಡ ಧರ್ಮಶೀಲ ಅಜಿತ್ ವಿರಾಜ್ಪೇಟೆ ಕುಡುಕ ಗಪ್ಪು ಮಂಡ್ಯಪಂಡ ಧಾರಾ ಅರುಣ ಕಾವಾಡಿ ಗಪ್ಪುರ ಪುಣ್ಣು ಚೀತೆ ಚೊಟ್ಟಂಡ ರೇಣಾ ಸೋಮಯ್ಯ ವಿರಾಜ್ಪೇಟೆ

ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿ

0: ರಸಪ್ರಶ್ನೆಗಳ ಆಧರಿಸಿದ ಚಿತ್ರಕಾವೇರಿ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೋತೃಗಳೇ. ಕಾರ್ಯಕ್ರಮದ ಮೊದಲ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ,
1: ಹಲೋ, ನಮಸ್ತೆ.
0: ನಮಸ್ತೆ ಸುರೇಶ್ ಅವರು.
1: ಹೌದು ಮೇಡಮ್, ಅವರೇ
0: ಹೇಗಿದ್ದೀರಾ ಸುರೇಶ್ ಅವರೇ?
1: ಚೆನ್ನಾಗದ ಅವೆಲ್ಲರೂ ಮೇಡಮ್.
0: ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಸಂಜೆ ಕಾಫಿ ಎಲ್ಲ ಆಯ್ತಾ?
1: ಆಯ್ತು ಮೇಡಮ್.
0: ತುಂಬ ದಿವಸ ಆಯ್ತು ನಿಮ್ ಜೊತೆ ಮಾತಾಡಿ.
1: ನಿಜ ಮೇಡಮ್, ಅವರೇ ಬಂದಿರೋಕ್ಕೆಲ್ಲ ರಜೆ ಇರ್ಬೋದು.
0: ಏನೋ ನಿಮ್ಮ ವಾಯ್ಸ್ ಸ್ವಲ್ಪ ಕಟ್ ಆಗ್ತಾ ಇದೆಯಲ್ಲ.
1: ಕೀಪ್ಯಾಡ್ ನಂಬರ್ ಆದ್ರೆ
0: ಸಿಗ್ನಲ್ ಇಲ್ವಾ?
1: ಸ್ವಲ್ಪ ಮೇಡಮ್.
0: ಹೌದಾ, ಯಾವ ಗೀತೆ ಬೇಕು ಹೇಳ್ಬಿಡಿ.
1: ಭಾಗ್ಯ ಜ್ಯೋತಿ ಮೇಡಮ್, ಅದರಲ್ಲಿ
0: ಭಾಗ್ಯ ಜ್ಯೋತಿ ಚಿತ್ರದ ಗೀತೆ.
1: ಹೌದು ಮೇಡಮ್,
0: ಅದರಲ್ಲಿ ದಿವ್ಯಾ ಗಗನನ.
1: ಹ್ಞೂ ಮೇಡಮ್.
0: ಆಯ್ತು, ಪ್ರಸಾರ ಮಾಡುವ ಈಗ ಪ್ರಶ್ನೆಯನ್ನ ಕೇಳ. ನಿಮ್ಮ ಧ್ವನಿ ಅಷ್ಟು ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ನನಗೆ, ಈಗ ಪ್ರಶ್ನೆಯನ್ನ ಕೇಳ್ಬಿಡ್ಲ.
1: ಕೇಳ್ರಿ ಮೇಡಮ್.
0: ಪಂಜಾಬಿನ ಕೇಸರಿ ಎಂದು ಯಾರನ್ನ ಕರೆಯುತ್ತಾರೆ ಅಂತ?
1: ಪಂಜಾಬಿನ
0: ಪಂಜಾಬಿನ ಕೇಸರಿ ಎಂದು ಯಾರನ್ನ ಕರೀತಾರೆ ಅಂತ?
1: ಗೊತ್ತಿಲ್ಲ ಮೇಡಮ್.
0: ಉತ್ತರ ಗೊತ್ತಿಲ್ಲ?
1: ಗೊತ್ತಿಲ್ಲ ಮೇಡಮ್.
0: ನಾನೇ ಹೇಳ್ಬಿಡ್ಲ.
1: ಹೇಳ್ರಿ ಮೇಡಮ್.
0: ಲಾಲಾ ಲಜಪತ ರಾಯ್ ಅವ್ರನ್ನ
1: ಹೌದು ಮೇಡಮ್.
0: ಕೇಳಿದ್ರ ಹೆಸರು? ಈಗ ನೆನಪಿಗೆ ಬರ್ತಾ ಇರಲಿಲ್ಲ ಅಷ್ಟೇ.
1: ಓಕೆ ಮೇಡಮ್.
0: ಆಯ್ತು, ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡುವ ಸುರೇಶ್ ಅವರೇ.
1: ನಮಸ್ತೆ ಮೇಡಮ್.
0: ನಮಸ್ತೆ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ದಾವಣಗೆರೆಯಿಂದ ಸುರೇಶ್ ಅವರು ಭಾಗ್ಯಜ್ಯೋತಿ ಚಿತ್ರದ ಗೀತೆಯನ್ನು ಕೇಳಿದರು. ಅವರು ಕೇಳಿದ ಗೀತೆ ಪ್ರಸಾರಕ್ಕೆ ಲಭ್ಯವಾಗ್ತಿಲ್ಲ, ಹಾಗಾಗಿ ಭಗೀರಥ ಚಿತ್ರದ ಗೀತೆಯನ್ನು ಅವರಿಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೇವೆ.

0: ಮುಂದಿನ ಕರೆ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಸುಳ್ಯ ತಾಲೂಕು ಆಲೇಟಿ ಗ್ರಾಮದಿಂದ ಶ್ರೀಧರ್ ಮಾತಾಡೋದು ಮೇಡಮ್.
0: ಆಲೇಟಿಯಿಂದ ಶ್ರೀಧರ್ ಅವರು, ಹೇಗಿದ್ದೀರಾ ಶ್ರೀಧರ್ ಅವರೇ?
1: ನಾವೆಲ್ಲ ಚೆನ್ನಾಗಿದ್ದೀವಿ ಮೇಡಮ್. ಆಕಾಶವಾಣಿ ಬಳಗದವರು ಹೇಗಿದ್ದಾರೆ ಮೇಡಮ್?
0: ಬಳಗದವರೆಲ್ಲರೂ ಕೂಡ ಚೆನ್ನಾಗಿದ್ದೇವೆ. ನಿಮ್ಮೂರ ಕಡೆ ಮಳೆ ಬಂತ?
1: ಮಳೆ ಒಂದು ಒಳ್ಳೆ ಮಳೆ ಬಂದಿದೆ ಮೇಡಮ್. ಇನ್ನೆಲ್ಲ ಮೊನ್ನೆ
0: ಸೆಕೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ?
1: ಸೆಕೆ ಜಾಸ್ತಿ, ಒಂದು ಮಳೆಗೆಲ್ಲ ಸೆಕೆ ಕಡಿಮೆ ಆಗುದಿಲ್ಲ.
0: ದಕ್ಷಿಣ ಕನ್ನಡದಲ್ಲಿ ಸೆಕೆ ಜಾಸ್ತಿನೇ ಅಲ್ವಾ? ಇಷ್ಟು ಮಳೆ ಬಂದ್ರು
1: ಮೇಡಮ್. ಮಂಗಳೂರು ಮಡಿಕೇರಿ ಕಡೆ ಬಂದಿದೆ ಮೇಡಮ್.
0: ಮಡಿಕೇರಿ ಕಡೆ ಬರಲೇ ಇಲ್ಲ, ಚಿಕ್ಕದಾಗಿ ಬಂತು ಅಷ್ಟೇ.
1: ಮೊನ್ನೆ ಒಳ್ಳೆ 1 ಗಂಟೆ ಹೊತ್ತು ಒಳ್ಳೆ ಮಳೆ ಬಂದಿದೆ ಈ ಊರಲ್ಲಿ. ಸಾಧಾರಣ ಎಲ್ಲ ಕಡೆ ಬಂದಿದೆ ಅದು ಇಲ್ಲಿ.
0: ಇವಾಗ ಏನ್ ಕೆಲಸ ನಿಮ್ಗೆ ಶ್ರೀಧರ್ ಅವರಿಗೆ?
1: ಕೆಲಸ ಏನಿಲ್ಲ ಮೇಡಮ್, ಈಗ ಮಳೆ ಎಲ್ಲ ನೀರಾಕೋ ಕೆಲಸ ಪ್ರಕಾಶಕ್ಕೆ ಉಂಟು. ಮತ್ತೆ ನಮ್ಗೆ ಮದ್ದೆಲ್ಲ ಸ್ಪ್ರೇ ಮಾಡ್ಬೇಕಾದ್ರೆ ಸ್ವಲ್ಪ ಮಳೆ ಬರ್ಬೇಕು.
0: ಏನು ಹೇಳಿ?
1: ತೋಟಕ್ಕೆಲ್ಲ ಮದ್ದು ಸ್ಪ್ರೇ ಮಾಡ್ಬೇಕಾದ್ರೆ ಸ್ವಲ್ಪ ಮಳೆ ಎಲ್ಲ ಬಂದು ತಂಪಾಗ್ಬೇಕು ಮೇಡಮ್.
0: ಅಡಿಕೆ ಅಲ್ವಾ?
1: ಅಡಿಕೆಯದ್ದು ಹೌದು.
0: ಹೇಗಿದೆ ಫಸಲು ಈ ಸಲ?
1: ಫಸಲು ಇದೆ ಮೇಡಮ್.
0: ರೇಟ್ ಹೇಗಿದೆ?
1: ರೇಟು ಚೆನ್ನಾಗಿದೆ ಮೇಡಮ್. ರೇಟು 500 ಹತ್ರ ಈಗ ಕಡಿಮೆ ಆಗಿದೆ ಸ್ವಲ್ಪ. 500 ಗಡಿ ದಾಟಿದೆ ಹೊಸ ಈಗಿನ ಲಾಸ್ಟ್ ಟೈಮ್ ಅಡಿಕೆಗೆ.
0: ಅಡಿಕೆ ಕೊಟ್ಟಿದ್ದೀರಾ ಇಟ್ಟಿದ್ದೀರಾ ಹೇಗೆ?
1: ಅಡಿಕೆ ಉಂಟು ಮೇಡಮ್.
0: ಇನ್ನು ರೇಟ್ ಬರಬೇಕು ಅಂತ?
1: ಅಲ್ಲ, ಹಾಗೇನಿಲ್ಲ, ನಮಗೆ ಅವಶ್ಯಕತೆಗೆ ತಕ್ಕ
0: ಯಾವಾಗ ಬೇಕೋ ಅವಾಗ ಕೊಟ್ಕೊಳ್ಳೋದು.
1: ಕೊಟ್ಟುಕೊಳ್ಳೋದು, ಅದು ರೇಟ್ ನೋಡೋದಿಲ್ಲ ಆಗ. ನಮಗೆ ಸಿಕ್ಕಿದ ರೇಟು ಸಾಕಾಗ್ತದೆ.
0: ಸಾಕಾಗ್ತದೆ, ಆದ್ರೂ ಏನಾದ್ರೂ ಬೇಕಾಗುತ್ತೆ ಅಂತ ಇಟ್ಕೊಳ್ತೀರಾ?
1: ಈಗ 550 560 ಎಲ್ಲ ಆಗಿದೆ.
0: ಒಳ್ಳೆ ರೇಟ್ ಇದೆ ಈ ಸಲ?
1: ಒಳ್ಳೆ ರೇಟು ಅಡಿಕೆಗೆ. ಅದೇ ರೀತಿ ಕಾಫಿಗೆ ಹೇಗೆ ಮೇಡಮ್? ಕಾಫಿ ಕೂಡ ರೇಟ್ ಜಾಸ್ತಿ ಅಲ್ಲ ಮೇಡಮ್?
0: ಈಗ ಸ್ವಲ್ಪ ಕಡಿಮೆ ಆಯ್ತಲ್ಲ ರೇಟು?
1: ಅದೇ
0: ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಇತ್ತು, ಈಗ ಕಡಿಮೆ ಆಗಿದೆ.
1: ಧಾರಣೆ ಗೊತ್ತಾಗುದಿಲ್ಲ.
0: ಅದೇ ಕೃಷಿ ರಂಗದಲ್ಲಿ ಹೇಳ್ತೀವಲ್ಲ ಧಾರಣೆ.
1: ಹೌದು ಮೇಡಮ್. ಅಲ್ಲ, ನಾನು ಕೃಷಿ ರಂಗ ನೋಡೋ ಟೈಮ್ನಲ್ಲಿ ನನಗೆ ಏನಾದ್ರು ಬೇರೆ ಚಟ್ಪಟಿಕೆ ಇರುತ್ತೆ ಮೇಡಮ್, ಕೇಳಲಿಕ್ಕೆ ಆಗುದಿಲ್ಲ 7 ಗಂಟೆ 6 ಕಾಲರ. ಹೌದು ಮೇಡಮ್.
0: ಶ್ರೀಧರ್ ಅವರಿಗೆ ಯಾವ ಗೀತೆ ಬೇಕಿತ್ತು?
1: ನನಗೆ ಒಂದು ಹೊಸ ಗೀತೆ ಮೇಡಮ್, ಕೃಷ್ಣಂ ಪ್ರಣಯ ಸಖಿಯಲ್ಲಿ ದ್ವಾಪರ ದ್ವಾಪರ ಅಂತ ಹೇಳಿ
0: ಪ್ರಸಾರ ಮಾಡುವ.
1: ಚೆನ್ನಾಗಿ ಅದನ್ನು ಅಭಿನಯಿಸಿದ್ದಾರೆ ನಮ್ಮ ಗಣೇಶ್ ಅವರು.
0: ಪಿಕ್ಚರ್ ನೋಡಿದ್ದೀರಾ?
1: ಇಲ್ಲ. ಅಲ್ಲ, ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೇನೆ ಮೇಡಮ್. ಬಹಳ ಒಳ್ಳೆಯ ಸೆಟ್ಟಿಂಗ್ಸ್, ಅದು ಒಳ್ಳೇದುಂಟು ಹಾಡು. ಒಂದು ಕೇಳಲಿಕ್ಕೆ ಒಂದು ಈಗಿನ ಹೊಸ ಹಾಡುಗಳಲ್ಲಿ ಒಳ್ಳೇದುಂಟದು. ಅದಕ್ಕೋಸ್ಕರ ಹಾಡನ್ನು ಪ್ರಸಾರ ಮಾಡಿ ಮೇಡಮ್.
0: ಆಯ್ತು, ಪ್ರಸಾರ ಮಾಡುವ. ಈಗ ಪ್ರಶ್ನೆಯನ್ನ ಕೇಳಲ ನಿಮ್ಗೆ?
1: ಕೇಳಿ ಮೇಡಮ್.
0: ಶಬರಿಮಲೆ ಧಾರ್ಮಿಕ ಕ್ಷೇತ್ರ ಕೇರಳ ರಾಜ್ಯದ ಯಾವ ಜಿಲ್ಲೆಯಲ್ಲಿದೆ ಅಂತ?
1: ಅದು ಪತ್ತನಂತಿಟ್ಟ.
0: ಪತ್ತನಂತಿಟ್ಟ, ಹೌದು, ಕರೆಕ್ಟ್ ಆದ ಉತ್ತರ. ಹೋಗಿದ್ದೀರಾ ಶಬರಿಮಲೆಗೆ?
1: ಇಲ್ಲ ಮೇಡಮ್, ಅವಕಾಶ ಸಂದರ್ಭ ಬರಲಿಲ್ಲ. ಹೋಗ್ಬೇಕು ಸಂದರ್ಭ ಬರುವಾಗ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ.

0: ಸಂದರ್ಭ ಬರ್ತಾನೆ.
1: ಅದೇ ಅದೇ ಹೌದು. ಆಯ್ತು ಶ್ರೀಧರವ್ರೆ, ಶ್ರೀಧರವ್ರೆ ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡುವ. ಆಯ್ತು ಹೇಳಿ.
0: ಸುಮಾರು ದಿವಸ ಆಯ್ತು ಕೇಳಲಿಕ್ಕೆ. ಹೇಳೋದು
1: ಯಾರು?
0: ಅಬೂಬಕ್ಕರ್ ಪೇರಾಜಿ ಅವರು. ಅವರಿಗಾಗಿ ಹಾಡನ್ನು ಡೆಡಿಕೇಟ್ ಮಾಡ್ತಾ ಇದ್ದೇನೆ ಮೇಡಮ್.
1: ಖಂಡಿತ ಪ್ರಸಾರ ಮಾಡ್ತಾ ಇದ್ದೇವೆ ಶ್ರೀಧರವ್ರೆ, ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ಕರೆ ಮಾಡಿದ್ಕೆ ಧನ್ಯವಾದಗಳು ಸರ್.
0: ನಮಸ್ತೆ.

0: ಮುಂದಿನ ಕರೆ ಯಾರಿದ್ದಾರೆ ಅಂತ ನೋಡುವ. ಹಲೋ ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ,
1: ನಮಸ್ತೆ ಮೇಡಮ್.
0: ಪುಷ್ಪರಾಜ್ ಅವರು.
1: ಪುಷ್ಪರಾಜ್ ಮೇಡಮ್, ಹಗ್ಗೋಡ್ಲು ಹೂ ಕಡು ಪೈಸಾಗಿದೆ ಮೇಡಮ್.
0: ಹೇಗಿದ್ದೀರಾ ಪುಷ್ಪರಾಜ್ ಅವರೇ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವೆಲ್ಲಿದ್ದೀರಿ ಮೇಡಮ್?
0: ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಸಂಜೆ ಕಾಫಿ ಎಲ್ಲ ಆಯ್ತಾ?
1: ಆಯ್ತು ಮೇಡಮ್. ನಿಮ್ಮದು ಆಯ್ತಾ ಮೇಡಮ್?
0: ಇನ್ನೂ ಆಗಬೇಕು, ನಿಮ್ಮ ಜೊತೆ ಎಲ್ಲ ಮಾತಾಡಿ ಆದಮೇಲೆ ಇನ್ನೂ ಕಾಫಿ ನಮ್ಮದು.
1: ಓಕೆ ಮೇಡಮ್.
0: ಯಾವ ಗೀತೆಗೋಸ್ಕರ ಫೋನ್ ಮಾಡಿದ್ದೀರಿ ಇವತ್ತು?
1: ಮೇಡಮ್, ರತ್ನ ಮಂಜರಿ ಚಿತ್ರದಲ್ಲಿ ವಿಜಯ್ ಪ್ರಕಾಶ್ ಅವರು ಆಡಿರುವ ಬಾರೆ ಸುಂದರಿಯ ಕೊಡಗಿನ ಸಿರಿಯ ಆಗಿದೆ ಮೇಡಮ್.
0: ವಿಜಯ್ ಪ್ರಕಾಶ್ ಆಡಿರುವ ಗೀತೆ
1: ಹೌದು ಮೇಡಮ್.
0: ಪ್ರಸಾರ ಮಾಡುವ. ಈಗ ಪ್ರಶ್ನೆಯನ್ನ ಕೇಳ ನಿಮಗೆ.
1: ಓಕೆ ಮೇಡಮ್.
0: ಬಯಲುದಾರಿ ಚಲನಚಿತ್ರ ಕೊಡಗಿನ ಯಾವ ಸಾಹಿತ್ಯ ಕಾದಂಬರಿಯನ್ನ ಆಧರಿಸಿದೆ ಅಂತ?
1: ಭಾರತಿ ಸುತ್ತ ಅವರು ಮೇಡಮ್.
0: ಭಾರತಿ ಸುತ್ತ. ಮೊದಲು ಕೇಳಿದ್ರ ಈ ಪ್ರಶ್ನೆಯನ್ನ?
1: ಕೇಳಿದ್ರು ಮೇಡಮ್,
0: ಹಾಗಾಗಿ
1: ಕೇಳ್ದೆ
0: ಗೊತ್ತಿತ್ತು
1: ನೆನಪಿದೆ
0: ಉತ್ತರ.
1: ಮೇಡಮ್. ಹೌದು ಮೇಡಮ್, ಕೇಳ್ದೆ ನೆನಪಿದೆ ಮೇಡಮ್.
0: ಹಾಗಾಗಿ ಉತ್ತರ ಗೊತ್ತಿತ್ತು.
1: ಹೌದು ಮೇಡಮ್.
0: ಬಯಲುದಾರಿ ಚಿತ್ರದ ಗೀತೆಯನ್ನೆಲ್ಲ ಕೇಳಿದ್ದೀರಾ?
1: ಕೇಳಿದೀವಿ ಮೇಡಮ್. ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ,
0: ಚಂದ ಚಂದದ
1: ಕನಸಲ್ಲೂ
0: ಗೀತೆ,
1: ಮನಸ್ಸಲ್ಲೂ ನೀನೆ. ಹೌದು ಮೇಡಮ್.
0: ಎಲ್ಲ ಹಾಡುಗಳು ಕೂಡ ಚೆನ್ನಾಗಿದೆ ತುಂಬ ಅಲ್ವಾ?
1: ಹೌದು ಮೇಡಮ್.
0: ಆಯ್ತು ಪುಷ್ಪರಾಜ್ ಅವರೇ, ನಿಮ್ಮ ಮೆಚ್ಚಿನ ಗೀತೆ ರತ್ನಮಂಜರಿ ಚಿತ್ರದ್ದು.
1: ಹೌದು
0: ಪ್ರಸಾರ
1: ಮೇಡಮ್.
0: ಮಾಡ್ತಾ ಇದ್ದೇವೆ. ಕರೆ ಮಾತಿಗೆ ಧನ್ಯವಾದಗಳು ಸರ್.
1: ನಮಸ್ತೆ ಮೇಡಮ್.
0: ನಮಸ್ತೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಇನ್ನು ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:50 ರೈತ ಧ್ವನಿ ಕಿಸಾನ್ವಾಣಿಯಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ತತ್ಕಾಲದ ನಿರ್ವಹಣೆ ಕುರಿತು ಡಾ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನ, 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐಎನ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ, 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ ಇಂಡಿಯಾ ಲೀಡಿಂಗ್ ಡೆವಲಪರ್ಸ್, 7:45 ಭಾವಗೀತೆಗಳು, ರಾತ್ರಿ 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ, ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ, 9:15 ಕನ್ನಡ ಚಿತ್ರಗೀತೆಗಳು, 9:30 ಕನ್ನಡ ಭಾರತಿ ಕರ್ನಾಟಕ ಮಹಿಳಾ ಲೇಖಕಿಯರ ಸಂಘದ ಅಧ್ಯಕ್ಷೆ ಹಾಗೂ ಸಾಹಿತಿಗಳಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ, ಸಂದರ್ಶಿಸುತ್ತಾರೆ ದಾಕ್ಷಾಯಿಣಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಗೀತಚಂದ್ರಕ್ಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇವು ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಇನ್ನು ನಿಲಯದ ನಾಳಿನ ಕಾರ್ಯಕ್ರಮಗಳಲ್ಲಿ ನಾಳೆ ಬೆಳಿಗ್ಗೆ 6:00 ಕಾರ್ಯಕ್ರಮಗಳ ವಿವರ, 6:10 ಉದಯನಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ಪ್ರಭಾಕರ್ ಜೋಶಿ, 6:35 ರೈತರಿಗೆ ಸಲಹೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ಕಾನೂನಿನ ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, 6:50 ಸ್ವರಮಾಧುರ್ಯ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ, 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಲು, 8:35 ಆಕಾಶ ಬುಟ್ಟಿ, ಆಕಾಶವಾಣಿಯ ನಿವೃತ್ತ ಹಿರಿಯ ಉದ್ಘೋಷಕರಾದ ಬಾಲಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ, 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.

9 ಗಂಟೆ 5 ನಿಮಿಷಕ್ಕೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ನಾಯಕ್ ನಾರಾಯಣ್, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ಕದ್, ನಿರ್ಮಾಣ ನಂದನ್ ಕುಮಾರ್ ಎಲ್ಲೋ. 9 ಗಂಟೆ 30 ನಿಮಿಷಕ್ಕೆ ನಮ್ಮ ನಿಲಯದಿಂದ ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ಎನ್ ತ್ಯಾಗರಾಜನಂದನ್ ಹಾಗೂ ಆರ್ಎನ್ ತಾರನಾಥನ್ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. 10 ಗಂಟೆ 30 ನಿಮಿಷಕ್ಕೆ ಗಾನಭಜನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11 ಗಂಟೆಗೆ ಗಾನಡಂಗೂರ ಕನ್ನಡ ಚಿತ್ರಗೀತೆಗಳು. 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರದಲ್ಲಿ ಮಾತಿಗೊಂದು ಗಾದೆ ಹೊಸೆಯುವ ಪುಟ್ಟಮ್ಮ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತ ಎಫ್ ತಲವಾರ್. 12 ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ, ಭಾಗವಹಿಸುತ್ತಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾ ಗುರುಪ್ರಸಾದ್ ಎಸ್ ಪೂಜಾರ್, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. 1 ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. 1 ಗಂಟೆ 20 ನಿಮಿಷಕ್ಕೆ ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳು. 1 ಗಂಟೆ 30 ನಿಮಿಷಕ್ಕೆ ಪ್ರಚಲಿತ. 2 ಗಂಟೆ 40 ನಿಮಿಷಕ್ಕೆ ಗಾಂಧಿ ಸ್ಮೃತಿ. 3 ಗಂಟೆಗೆ ವಿವಿಧ ಭಾರತಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ. 4 ಗಂಟೆಗೆ ಭಾವಗೀತೆಗಳು. 4 ಗಂಟೆ 15 ನಿಮಿಷಕ್ಕೆ ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. 4 ಗಂಟೆ 30 ನಿಮಿಷಕ್ಕೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು. ನಾಳೆ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಕಾನೂನಿನ ಅರಿವು, ಮಹಿಳಾ ದೌರ್ಜನ್ಯ ತಡೆ ಕಾಯ್ದೆ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಹೆಚ್ಆರ್ ಪವಿತ್ರ. 5 ಗಂಟೆ 30 ನಿಮಿಷಕ್ಕೆ ರಸಪ್ರಶ್ನೆಗಳ ಆಧರಿಸಿದ ಚಿತ್ರಕಾವೇರಿ ನೇರ ಫೋನ್ ಇನ್ ಕಾರ್ಯಕ್ರಮ. 6 ಗಂಟೆಗೆ ಕಾರ್ಯಕ್ರಮಗಳ ವಿವರ. 6 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6 ಗಂಟೆ 50 ನಿಮಿಷಕ್ಕೆ ಕೃಷಿರಂಗದಲ್ಲಿ ಹಾವು ಮತ್ತು ಇತರ ವಿಷ ಜಂತುಗಳ ಕಡಿತಕ್ಕೆ ಚಿಕಿತ್ಸೆ ಕುರಿತು ಡಾ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ. 7 ಗಂಟೆ 20 ನಿಮಿಷಕ್ಕೆ ಸುದ್ದಿ ಜಂಪೆ, ಪ್ರಾಯೋಜಕರು ಭಾರತೀಯ ಸಾಂಬಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. 7 ಗಂಟೆ 29 ನಿಮಿಷಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7 ಗಂಟೆ 45 ನಿಮಿಷಕ್ಕೆ ಭಾವಗೀತೆಗಳು. ನಾಳೆ ರಾತ್ರಿ 8 ಗಂಟೆಗೆ ಸಿರಿಗಂಧ, ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9 ಗಂಟೆ 15 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು. 9 ಗಂಟೆ 30 ನಿಮಿಷಕ್ಕೆ ಪ್ರಚಲಿತ ವಿದ್ಯಮಾನ. ನಾಳೆ ರಾತ್ರಿ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜೆಕೆ ಯೋಗ ಕೀರ್ತನ ಅವರ ಹಾಡುಗಾರಿಕೆ. 10 ಗಂಟೆ 30 ನಿಮಿಷಕ್ಕೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇವು ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

0: ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
0: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಮಾರ್ಚ್ 27 ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, 50,000 ಮೇಲ್ಪಟ್ಟ ಶಾಪಿಂಗ್ ಮಾಡಿ ಪಡೆಯಿರಿ ಖಚಿತ ಬಹುಮಾನ. ಇದಲ್ಲದೆ ಲಕ್ಕಿ ಡ್ರಾ ನಲ್ಲಿ ಬಂಪರ್ ಪ್ರೈಸ್ ಇವಿ ಸ್ಕೂಟರ್ ನಿಮ್ಮದಾಗಿಸಿ. ಡೈಮಂಡ್ ಆಭರಣಗಳು 95% ಎಕ್ಸ್ಚೇಂಜ್ ಹಾಗೂ 90% ಬೈ ಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ.
4: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
2: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0826298777, ಮೊಬೈಲ್ 9364881641.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
6: ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ, 9591803656, ಕಾಳಿಮಾಡ ಶರತ್, 8762050292.
7: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
2: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್, ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್.
7: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.

0: ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
1: ಹೌದಾ, ಇಲ್ಲಿ ಪೇಪರ್ ಕೂಡ?
2: ಹಾ ಹೌದು, ನಮಗೂ ತಗೊಳ್ಳೋಣ. ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900 1282
0: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
4: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
0: ನಾಸ್ ಫರ್ನಿಚರ್ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
5: ಕಗ್ಗೋಡ್ಲು ಗ್ರಾಮದ ಕಾಸ್ಪಾಡಿ ಗಾಡಿ ಶೇಷಪ್ಪ ಅವರ ಕುಟುಂಬದ ವತಿಯಿಂದ ಇದೇ ತಾರೀಕು 8 ಶುಕ್ರವಾರ ಸಂಜೆ 5 ಕಗ್ಗೋಡ್ಲು ಗ್ರಾಮದಲ್ಲಿ ಪುರೋಹಿತ ರಾಮಚಂದ್ರ ಭಟ್ ಮೇಕೇರಿ ಇವರ ನೇತೃತ್ವದಲ್ಲಿ ಶ್ರೀ ನಾಗಮಂಡಲಾರಾಧನೆ, ಅನ್ನದಾಸೋಹ ಹಾಗೂ ವಿಶೇಷ ಪೂಜೆಗಳು ನಡೆಯಲಿದೆ. ತವರು ಮನೆಯಿಂದ ಕೊಟ್ಟ ಹುಡುಗಿಯರು, ನೆಂಟರಿಷ್ಟರು, ಊರಿನವರು ಹಾಗೂ ಸರ್ವ ಭಕ್ತಾದಿಗಳೆಲ್ಲ ಬಂದು ಶ್ರೀ ನಾಗದೇವರ ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ಕಗ್ಗೋಡ್ಲು ಕಾಸ್ಪಾಡಿ ಗಾಡಿ ಶೇಷಪ್ಪ ಅವರ ಕುಟುಂಬದವರು ಕೋರಿದ್ದಾರೆ.
6: ಅವಂದೂರು ಗ್ರಾಮ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಶ್ರೀ ದೇವರ ಬಿಂಬಪ್ಪನ ಪ್ರತಿಷ್ಠೆ ಹಾಗೂ ಅಷ್ಟಬಂದ ಬ್ರಹ್ಮಕಲಶೋತ್ಸವ ಆರಂಭಗೊಂಡಿದ್ದು 8, ನಾಳೆ ಬೆಳಿಗ್ಗೆ 5 ಗಣಪತಿ ಹೋಮ, 7:28 ಸಲ್ಲುವ ವೃಷಭ ಲಗ್ನದಲ್ಲಿ ಶ್ರೀ ಗೋಪಾಲಕೃಷ್ಣ ದೇವರ ಪೀಠ ಮತ್ತು ಬಿಂಬ ಪ್ರತಿಷ್ಠೆ, ಅಷ್ಟಬಂಧ ಲೇಪನ, 11:47 ಕರ್ಕಟ ಲಗ್ನದಲ್ಲಿ ಬ್ರಹ್ಮ ಕಲಶಾಭಿಷೇಕ, ಮಧ್ಯಾಹ್ನ ಮಹಾಪೂಜೆ, ಮಂತ್ರಾಕ್ಷತೆ, 12 ಆಶೀರ್ವಚನ ಸಭಾ ಕಾರ್ಯಕ್ರಮ ನಡೆಯಲಿದೆ. ಅನ್ನದಾನವಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ತಕ್ಕ ಮುಖ್ಯಸ್ಥರು ಹಾಗೂ ಅವಂದೂರು ಗ್ರಾಮಸ್ಥರು ಕೇಳಿಕೊಂಡಿದ್ದಾರೆ.
7: ನೆರಜಿ ಮಾಣಿಚಂಡ ಒಕ್ಕಕಾರ ಕಾಲ್ತ್ರ ಅಮ್ಮನೂರು ದೇವಿರ ಪೂಜನ ಇದೇ ಅಟ್ಟಾಂಗ. ನಾಳೆ ಬೊಳ್ಳ್ಯಾಚೆ ಮಜ್ಜನ 2 ದೇವಿರ ಬನತ್ಲು ನಡತ್ವ. ಮಜ್ಜನ ಕೂಳುದಾನ ಉಂಡು ಊರುಕಾರ ತಾವರೆ ಪೊಮ್ಮಕ್ಕ, ಕೇರಿಕಾರ ಬೆಂದು ಚಂಗಾದಿ ಎಲ್ಲ ಬಂತು ದೇವರ ತೀರ್ಥ ಪ್ರಸಾದ ಪಡೆದು ಮಾಣಿಚಂಡ ಒಕ್ಕಕಾರ ಕಟ್ಟಣಿತು.
8: ಇದೇ ತಿಂಗ 10 ನಾರಾಚೆ ನಾಲಡಿ ಗ್ರಾಮತ್ರ ಐನೆರವಂಡ ಒಕ್ಕತ್ರ ಗುರು ಕಾರಣಂಗು ಮೀದಿ ನೀರು ಕೊಡುಪ. ತಾಮನೆ ಮೂಡಿಯ ಬೆಂದುವ ಬಂದಿತ್ತು ಗುರು ಕಾರಣದ ಆಶೀರ್ವಾದ ಪಡೆದು ಒಕ್ಕಕಾರ ಕಟ್ಟುವ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟಿ ರಾಮದನ್ 9844-8199.
5: ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ. ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್ ಇರಿಟಿ.
6: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.

0: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
1: ನಿಂಗರ ಆರೋಗ್ಯ ಭಾಗ್ಯ ಕಾಯ್ದು ವಿರಾಜಪೇಟೆ ತ್ರಿವೇಣಿ ಗ್ಯಾಸ್ ಏಜೆನ್ಸಿಲಿ ಇಕ್ಕ ಮಲ್ಟಿ ಬ್ರ್ಯಾಂಡ್ ಇನ್ಸೂರೆನ್ಸ್ ಸರ್ವಿಸ್ ಮಾಡಿದಪ್ಪ. ನಂಗಲ್ಲಿ ಹೆಲ್ತ್ ಇನ್ಸೂರೆನ್ಸ್, ಟೂ ವೀಲ್ ಅಂಡ್ ಫೋರ್ ವೀಲ್ ಇನ್ಸೂರೆನ್ಸ್, ಪಿನ್ಯ ಮೋಟಾರ್ ಅಂಡ್ ಟ್ರಾವೆಲ್ ಇನ್ಸೂರೆನ್ಸ್ ಮಾಡಿದಪ್ಪ. ಕಾಂಟ್ಯಾಕ್ಟ್ ಆಥರೈಸ್ಡ್ ಏಜೆಂಟ್ ಮಾಲೇಟಿನ ಪುನೀತ್ ಪೊನ್ನಣ್ಣ, ನಿಯರ್ ಕೆಎಸ್ಆರ್ಸಿ ಬಸ್ ಸ್ಟ್ಯಾಂಡ್, ವಿರಾಜಪೇಟೆ. ಕಾಲ್ 9945085376.
0: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ. ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ. ಎಲ್ಲೇ ಅದು? ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ ಅಂಡ್ ಎಂಎಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 0825723141 ಅಥವಾ 9845866528.
3: ಎಆರ್ಎಂ ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ ಜಿಎಸ್ಟಿ ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು ಬಿಎಚ್ ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
4: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗುನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಸಿವಿಲ್ ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಮತ್ತು ಬಾಯ್ಸ್ ಅಂಡ್ ಗರ್ಲ್ಸ್ಗಾಗಿ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611555457.
0: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
5: ಮಡಿಕೇರಿ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಪೂರ್ಣ ಟೈಲರಿಂಗ್ ಕ್ಲಾಸ್ನಲ್ಲಿ ಬೆಳಿಗ್ಗೆ 10:00 ಮಧ್ಯಾಹ್ನ 12:30 ಮತ್ತು ಅಪರಾಹ್ನ 2:30 ಸಂಜೆ 5:00 ಟೈಲರಿಂಗ್ ತರಬೇತಿ ನೀಡಲಾಗುವುದು. ಆಸಕ್ತರು ಸಂಪರ್ಕಿಸಿ ಮೊಬೈಲ್ 9611391102.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
8: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
0: ಏನ್ ರವಿ, ವಿರಾಜಪೇಟೆಯ 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ, ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ. 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜಪೇಟೆ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್.

0: ಇನ್ಸ್ಟಿಟ್ಯೂಟ್ ಮಡಿಕೇರಿ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಿಂದ ಅಂಗೀಕೃತಗೊಂಡ ಮೈಸೂರಿನ ಸಿಗ್ಮಾ ಕಾಲೇಜ್ ಆಫ್ ನರ್ಸಿಂಗ್ ಹಾಗೂ ಅಲೈಡ್ ಹೆಲ್ತ್ ಸೈನ್ಸಸ್ನಲ್ಲಿ ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅನಸ್ತೇಷಿಯಾ ಹಾಗೂ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಬಿಎಸ್ಸಿ ರೇನಲ್ ಡಯಾಲಿಸಿಸ್ ಟೆಕ್ನಾಲಜಿ, ಬಿಎಸ್ಸಿ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಬಿಎಸ್ಸಿ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಬಿಒಟಿ ಬ್ಯಾಚುಲರ್ ಆಫ್ ಅಕ್ಯುಪೇಷನ್ ಥೆರಪಿ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಪ್ರಾಯೋಗಿಕ ತರಬೇತಿ ಮಾತೃಸಂಸ್ಥೆ ಸಿಗ್ಮಾ ಆಸ್ಪತ್ರೆಯಲ್ಲಿ ನೀಡಲಾಗುವುದು. ವಿದ್ಯಾರ್ಹತೆ ಪಿಯುಸಿ ವಿಜ್ಞಾನ ವಿಭಾಗ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮಾಹಿತಿಗಾಗಿ ಸಂಪರ್ಕಿಸಿ 0821-482-916.
1: ಚೆನ್ನಂಗಿ ಗುಡ್ಲೂರು ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ 19ನೇ ವರ್ಷದ ವಾರ್ಷಿಕೋತ್ಸವ ಇದೇ ಮೇ 8 ಮತ್ತು 9 ರಂದು ಬಿಳಿಗೇರಿಯ ಶ್ರೀ ಉದಯಕುಮಾರ್ ತಂತ್ರಿಯವರ ನೇತೃತ್ವದಲ್ಲಿ ಜರುಗಲಿದೆ. ಆ ಪ್ರಯುಕ್ತ ದಿನಾಂಕ 8ರಂದು ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ತಂತ್ರಿಗಳು ಹಾಗೂ ಪರಿವಾರದವರ ಆಗಮನ. ಪಂಚಗವ್ಯ, ಸ್ಥಳ ಶುದ್ಧಿ, ಪುಣ್ಯಾಹ, ಪ್ರಾರ್ಥನೆ, ಗಣಪತಿ ಹೋಮ, ದುರ್ಗಾಪೂಜೆ, ಮಹಾಪೂಜೆ, ತೀರ್ಥಪ್ರಸಾದ, ಅನ್ನ ಸಂತರ್ಪಣೆ. ದಿನಾಂಕ 9ರಂದು ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಗಣಪತಿ ಹೋಮ, ನವಕ ಕಲಶ, ರುದ್ರಾಭಿಷೇಕ, ನಾಗತಂಬಿಲ. 11 ಗಂಟೆಗೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಮಹಾಪೂಜೆ, ಪ್ರಸಾದ ವಿತರಣೆ, ಮಂತ್ರಾಕ್ಷತೆ, ನಂತರ ಅನ್ನ ಸಂತರ್ಪಣೆ ನಡೆಯಲಿದೆ. ಅನ್ನ ಸಂತರ್ಪಣೆಯ ಪ್ರಾಯೋಜಕರು ಸೆಟ್ಟೇಜನ ಶ್ರೀಮತಿ ಮತ್ತು ಶ್ರೀ ಅರುಣ್ ಕುಮಾರ್ ಹಾಗೂ ಮಕ್ಕಳು. ನಾಳಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ಅಧ್ಯಕ್ಷರು, ಕಾರ್ಯದರ್ಶಿ, ಅರ್ಚಕರು, ಸಮಿತಿಯವರು ಕೇಳಿಕೊಂಡಿದ್ದಾರೆ.
0: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ. ಪೇಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
2: പെഗ്ഗള ഗ്രാമത്തിൽ ചാമുണ്ടി തേരെ പിഞ്ഞ അച്ചപ്പണ്ട ഒക്കട കാരണ തേരെ ഇതേ എട്ട് പിഞ്ഞ ഒയിമ്പതാങ്ക് നടപ്പ എട്ടാങ്ക് ബൊള്ളിയാച്ച ബൈറ്റ് മേലേരിക്ക് തിത്തുബെപ്പോ ഒയിമ്പതാങ്ക് ചെനി അച്ച പൊലക്ക മേലെരിബുവോ പിഞ്ഞ മജ്ജന്ത്ര മീത അച്ചപ്പണ്ട ഒക്കത്ര അജ്ജപ്പ തേരെ കുഞ്ഞൻ ചാമുണ്ടി തേരെ നടപ്പ ഊരുനാടുകാര ബിന്ദു ചങ്ങാദിയ ഭക്താദിയ എല്ലാം ബന്ത് അവിടെ ആശ്വാദ പടന്നോണ്ട് പെഗ്ഗള ഊരുകാര കേട്ടിട്ട്
3: നാപോക്ലുവിനല്ലി ആരംഭഗൊണ്ടിതെ ന്യൂ വിടിസി ഫീഡ് ഹൌസ്. ನಾಯಿ, ಬೆಕ್ಕು, ಮೀನು, ಹಸು, ಹಂದಿ, ಪಕ್ಷಿ ಮುಂತಾದ ಎಲ್ಲಾ ರೀತಿಯ ಸಾಕುಪ್ರಾಣಿಗಳಿಗೆ ಬೇಕಾದ ಪೋಷಕಾಂಶಯುಕ್ತ ಹಾಗೂ ಎಲ್ಲಾ ಬ್ರ್ಯಾಂಡ್ನ ಉತ್ತಮ ಕ್ವಾಲಿಟಿಯ ಪ್ರಾಡಕ್ಟ್ಗಳು ಲಭ್ಯ. ಸಂಪರ್ಕಿಸಿ ನ್ಯೂ ವಿಟಿಸಿ ಫೀಡ್ ಹೌಸ್, ಹಳೆ ಪೋಸ್ಟ್ ಆಫೀಸ್ ಹತ್ತಿರ, ನಾಪೋಕ್ಲು. ಪೊನ್ನಂಪೇಟೆ ತಾಲೂಕು ಬೇಗೂರು ಗ್ರಾಮ ಶ್ರೀ ಚಾಮುಂಡೇಶ್ವರಿ ದೇವಡ ಕಾಲತ್ರ ಬೋರ್ಡ್ ನಮ್ಮ ಇದೇ ಅಟ್ಟಾಂಗ್. ನಾಳೆ ಬೊಳ್ಳಿಯಾಚ ಪಲಕ 10 ಗಂಟೆಯಿಂದ ಬೇಗೂರು ಅಂಬಲತ್ತಿಂಜ ಶುರುವಾಯ್ತು. ಬೈಟ್ 7 ಗಂಟೆಕ್ ದೇವಸ್ಥಾನ ಆಕಿರಿ ಹಾಪ ಮಜ್ಜನ ಕೂಳುದಾನ ಉಂಡು ಭಕ್ತಮ ಜನ ಎಲ್ಲ ಬಂತು ದೇವಡ ಆಶ್ವಾದ ಪಡೆದು ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತು. ಕೊಡಗಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ವಿರಾಜಪೇಟೆಯ ಕಾವೇರಿ ಕಾಲೇಜಿನಲ್ಲಿ 2026-27 ಸಾಲಿಗೆ ಪ್ರಥಮ ಪಿಯುಸಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ಗೆ ದಾಖಲಾತಿ ಆರಂಭಗೊಂಡಿದೆ. ಸೇನಾ ತರಬೇತಿ, ಕ್ರೀಡೆ, ಎನ್ಎಸ್ಎಸ್, ಎನ್ಸಿಸಿ ಮತ್ತು ಕಂಪ್ಯೂಟರ್ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸ್ ಇದೆ. ನುರಿತ ಉಪನ್ಯಾಸಕ ವೃಂದ, ಹಾಸ್ಟೆಲ್ ಸೌಲಭ್ಯ, ನಾಪೋಕ್ಲುವಿನಿಂದ ಕಾಲೇಜಿನವರೆಗೆ ಬಸ್ ಸೌಲಭ್ಯ. ಶೇಕಡ 90ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ ಶುಲ್ಕದಲ್ಲಿ ವಿನಾಯಿತಿ. 2025-26 ಸಾಲಿನ ದ್ವಿತೀಯ ಪಿಯುಸಿಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಶೇಕಡ 100ರ ಫಲಿತಾಂಶ. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಫರಿದಾ ಎಂಎಸ್ ಜಿಲ್ಲೆಗೆ 3ನೇ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಪ್ರಾಂಶುಪಾಲರು, ಮೊಬೈಲ್ 9900-324212.
4: ಮುನಿರಾಜು ಎಂ, ಓದುತ್ತಿರುವವರು ಪ್ರತಿಭಾ ನಟರಾಜ್. ದೇಶದ ಮೊದಲ ಸ್ವದೇಶಿ ನಿರ್ಮಿತ 35 ಟನ್ ಸಾಮರ್ಥ್ಯದ ಎಲೆಕ್ಟ್ರಿಕ್ ಡಂಪ್ ಟ್ರಕ್ ಬಿಡುಗಡೆಯಿಂದ ಸುಸ್ಥಿರ ಹಾಗೂ ಮುಂದುವರಿದ ಇಂಜಿನಿಯರಿಂಗ್ ಪರಿಹಾರಗಳತ್ತ ಬಿಇಎಂಎಲ್ ಪ್ರಯಾಣದಲ್ಲಿ ಮಹತ್ವದ ಘಟ್ಟವಾಗಿದೆ ಎಂದು ಬಿಇಎಂಎಲ್ ಸಂಸ್ಥೆ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಶಾಂತನು ರಾಯ್ ತಿಳಿಸಿದ್ದಾರೆ. ಕೆಜಿಎಫ್ನ ಬೆಮೆಲ್ನಲ್ಲಿ ಎಸ್ಬಿಯು ಮುಖ್ಯಸ್ಥ ಹಾಗೂ ಗಣಿಗಾರಿಕೆ ಮತ್ತು ನಿರ್ಮಾಣ ನಿರ್ದೇಶಕ ಸಂಜಯ್ ಸೋಮ್ ಸೇರಿದಂತೆ ಬಿಇಎಂಎಲ್ ಅಧಿಕಾರಿಗಳ ಸಮ್ಮುಖದಲ್ಲಿ ಟ್ರಕ್ಗೆ ಚಾಲನೆ ನೀಡಿ ಮಾತನಾಡಿದರು. ಈ ಅಭಿವೃದ್ಧಿ ನಾವೀನ್ಯತೆ, ದೇಶೀಕರಣ ಮತ್ತು ಪರಿಸರ ಸಂರಕ್ಷಣೆಯತ್ತ ಬಿಇಎಂಎಲ್ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಶುದ್ಧ ತಂತ್ರಜ್ಞಾನಗಳತ್ತ ಜಾಗತಿಕವಾಗಿ ನಡೆಯುತ್ತಿರುವ ಪರಿವರ್ತನೆಗೆ ಅನುಗುಣವಾಗಿ ಶೂನ್ಯ ಹೊರಸೂಸುವಿಕೆ ಹೊಂದಿದ ಉನ್ನತ ಕಾರ್ಯಕ್ಷಮತೆಯ ಉಪಕರಣಗಳನ್ನು ನೀಡುವ ಮೂಲಕ ಬಿಇಎಂಎಲ್ ಮುಂಚೂಣಿಯಲ್ಲಿದೆ ಎಂದು ಹೇಳಿದರು. ಕೆಜಿಎಫ್ ನಗರದ ಇಂಡಸ್ಟ್ರಿಯಲ್ ಕಾರಿಡಾರ್ನಲ್ಲಿ ಭಾರತೀಯ ಮೀಸಲು ಬೆಟಾಲಿಯನ್ ಸ್ಥಾಪನೆಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು 11 ತಿಂಗಳೊಳಗೆ ಪೂರ್ಣಗೊಳಿಸಿ ಕಾರ್ಯಾರಂಭಕ್ಕೆ ಅನುವು ಮಾಡಿಕೊಡಬೇಕೆಂದು ವಸತಿ ಮಂಡಳಿಯ ಡಿಜಿಪಿ ಅರುಣ್ ಚಕ್ರವರ್ತಿ ಸೂಚಿಸಿದರು. ಐಆರ್ಬಿ ಪಡೆಯ ಸ್ಥಾಪನೆ ಸಂಬಂಧ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕಚೇರಿ ಕಟ್ಟಡ, ವಸತಿ ನಿಲಯಗಳು ಸೇರಿದಂತೆ ವಿವಿಧ ಸೌಲಭ್ಯಗಳ ನಿರ್ಮಾಣ ಕಾರ್ಯ ಶೀಘ್ರಗತಿಯಲ್ಲಿ ಪೂರ್ಣಗೊಳಿಸಲು ನಿರ್ದೇಶನ ನೀಡಿದರು. 100 ಎಕರೆ ಪ್ರದೇಶದಲ್ಲಿ ಈ ಬೆಟಾಲಿಯನ್ ಸ್ಥಾಪನೆಗೆ ಯೋಜನೆ ರೂಪಿಸಲಾಗಿದ್ದು ಪರೇಡ್ ಮೈದಾನ, ವಸತಿ ಸೌಕರ್ಯ ಹಾಗೂ ಇತರೆ ಆಡಳಿತ ಕಟ್ಟಡಗಳ

ನಿರ್ಮಾಣ ಆರಂಭಗೊಂಡಿದೆ ಎಂದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜನಗಣತಿ 2027 ಪ್ರಕ್ರಿಯೆಯು ಜಿಲ್ಲೆಯಲ್ಲಿ ಅತ್ಯಂತ ಸಮರ್ಪಕವಾಗಿ ನಡೆಯಬೇಕು. ಈ ಕಾರ್ಯದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ಅಥವಾ ವಿಳಂಬವನ್ನು ಸಹಿಸುವುದಿಲ್ಲ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಮನೆಪಟ್ಟಿ ಮತ್ತು ಮನೆಗಣತಿ ಕಾರ್ಯಾಚರಣೆಯ ಎನ್ಯುಮರೇಟರ್ಸ್ ಹಾಗೂ ನೋಡಲ್ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಇದೇ ಕಳೆದ ಏಪ್ರಿಲ್ 23ರಿಂದ ಮೇ 22ರವರೆಗೆ 9ನೇ ಸುತ್ತಿನ ಕಾಲುಬಾಯಿ ರೋಗದ ಉಚಿತ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದರು. ಪಶುಪಾಲನಾ ಇಲಾಖೆಯಿಂದ ನಡೆಯುವ ಅಭಿಯಾನದಲ್ಲಿ ರೈತರು ಹಾಗೂ ಹಾಲು ಉತ್ಪಾದಕರ ಸಂಘಗಳು ಭಾಗವಹಿಸಿ ಪಶುಗಳಿಗೆ ಲಸಿಕೆ ಹಾಕಿಸಬೇಕು ಎಂದು ಮನವಿ ಮಾಡಿದರು. ಜಾನುವಾರುಗಳಿಗೆ ಆರೋಗ್ಯ ಸಮಸ್ಯೆಗಳು ಕಂಡುಬಂದಲ್ಲಿ ಪಶು ಸಹಾಯವಾಣಿ 1962ಕ್ಕೆ ಕರೆ ಮಾಡಿ ಉಚಿತ ಆಂಬ್ಯುಲೆನ್ಸ್ ಸೇವೆ ಪಡೆಯಬಹುದು ಎಂದು ತಿಳಿಸಿದರು. 3 ತಿಂಗಳ ಮೇಲ್ಪಟ್ಟ ಎಲ್ಲಾ ಜಾನುವಾರುಗಳಿಗೆ ವರ್ಷಕ್ಕೆ 2 ಬಾರಿ ಲಸಿಕೆ ಹಾಕುವುದು ಅಗತ್ಯವಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದ ಪ್ರಮಾಣ ಕೇವಲ 4%ರಷ್ಟಿದ್ದು ಬೇಸಿಗೆಯ ಬಿಸಿಲಿಗೆ ಒಣಗುತ್ತಿರುವ ಅರಣ್ಯವನ್ನು ಕಾಳ್ಗಿಚ್ಚಿನಿಂದ ರಕ್ಷಿಸಲು ಜಿಲ್ಲಾ ಅರಣ್ಯ ಇಲಾಖೆಯು ಬೆಂಕಿ ರೇಖೆ ನಿರ್ಮಾಣದಂತಹ ವೈಜ್ಞಾನಿಕ ಕ್ರಮಗಳಿಗೆ ಮುಂದಾಗಿದೆ. ಕೋಲಾರದಂತಹ ಒಣ ಹವಾಮಾನವಿರುವ ಜಿಲ್ಲೆಗಳಲ್ಲಿ ಬೇಸಿಗೆಯ ಅವಧಿಯಲ್ಲಿ ಅರಣ್ಯ ರಕ್ಷಣೆ ಅತ್ಯಂತ ನಿರ್ಣಾಯಕವಾಗಿರುತ್ತದೆ. ಇದಕ್ಕಾಗಿ ಅರಣ್ಯ ಇಲಾಖೆಯು ಬೇಸಿಗೆ ಆರಂಭಕ್ಕೂ ಮುನ್ನವೇ ಮುನ್ನೆಚ್ಚರಿಕೆ ಕ್ರಮವಾಗಿ ಬೆಂಕಿ ರೇಖೆಗಳನ್ನು ನಿರ್ಮಿಸುತ್ತಿದೆ. ಕೋಲಾರ ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸರೀನಾ ಸಿಕ್ಕಲಿಗಾರ್ ಮಾತನಾಡಿ, ಅರಣ್ಯ ಭೂಮಿಯನ್ನು ರಕ್ಷಿಸಲು ಮೊಬೈಲ್ ಆಪ್ ಮೂಲಕ ಅಲರ್ಟ್ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಬೆಂಕಿ ಕಾಣಿಸಿಕೊಂಡ ಕೂಡಲೇ ಅರಣ್ಯ ರಕ್ಷಕರಿಗೆ ಮೊಬೈಲ್ ಅಲರ್ಟ್ ಹೋಗಲಿದ್ದು ತಕ್ಷಣ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವ ಕಾರ್ಯ ಮಾಡಲಿದ್ದಾರೆ. ಕೇಂದ್ರ ಕಚೇರಿಯಿಂದ ಪರಿಶೀಲನೆ ಮಾಡಲಿದ್ದು ಕಾಲಕಾಲಕ್ಕೆ ಮಾಹಿತಿ ರವಾನೆಯಾಗಲಿದೆ ಎಂದರು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಬಡಜನರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದ್ದು ಪ್ರತಿ ಹಂತದ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಪ್ರಾಮಾಣಿಕತೆಯಿಂದ ಅರ್ಹ ಫಲಾನುಭವಿಗಳಿಗೆ ತಲುಪಿಸಬೇಕೆಂದು ಕೋಲಾರ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ವೈ ಶಿವಕುಮಾರ್ ಹೇಳಿದರು. ಬಡವರಿಗೆ ಗ್ಯಾರಂಟಿ ಯೋಜನೆಗಳ ಸೌಲಭ್ಯ ತಲುಪಿಸುವಲ್ಲಿ ವಿಳಂಬವಾಗಬಾರದು. ಸೌಲಭ್ಯಗಳನ್ನು ನಿಗದಿತ ಅವಧಿಯಲ್ಲೇ ತಲುಪಿಸುವಂತಾಗಬೇಕು. ಬೇಸಿಗೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಲವು ಸುಧಾರಣೆಗಳನ್ನು ಕೈಗೊಂಡಿದ್ದು ಸಾರ್ವಜನಿಕರು ಆರೋಗ್ಯ ಕಾಪಾಡಿಕೊಳ್ಳಲು ವೈಯಕ್ತಿಕವಾಗಿ ಹಲವು ಸುರಕ್ಷತೆಗಳನ್ನು ಪಾಲಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಮನವಿ ಮಾಡಿದ್ದಾರೆ. ದಿನನಿತ್ಯ ಹೆಚ್ಚು ನೀರನ್ನು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬೇಕು. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ಅನಾವಶ್ಯಕವಾಗಿ ತಿರುಗಾಡಬಾರದು. ಹಗುರವಾದ ತಿಳಿ ಬಣ್ಣದ ಬಟ್ಟೆ ಧರಿಸಬೇಕು. ತಲೆ ಮೇಲೆ ಟೋಪಿ ಬಳಸುವುದು ಒಳಿತು. ದಟ್ಟ ಬಿಸಿಲಿನಲ್ಲಿ ಗರ್ಭಿಣಿಯರು, ವಯೋವೃದ್ಧರು, ಅನಾರೋಗ್ಯ ಪೀಡಿತರು ಬಿಸಿಲಿನ ತಾಪದಿಂದ ನರಳದೇ ಇರುವ ಹಾಗೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದುವರೆಗೂ ಕೋಲಾರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಮುನಿರಾಜು, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಹಾರ್.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
1: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
2: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ. ಬಿರುನಾಣಿ ಕರ್ತಮಾಡ ಒಕ್ಕತ್ರ ಗುರುಕರ್ಣಂಗ ಕೊಡಪ ಕಾರ್ಯ ಇದೇ ಅಟ್ಟಾಂಗ್. ನಾಳೆ ಬೊಳ್ಳ್ಯಾಚ ನಡಪ ಪೊಲಕ 8 ಗಂಟೆಗೆ ಐನ್ ಮನೆಯಲ್ಲಿ ಕೂಡಿತು ಕೈಮಡಕ್ಕ ಪೋಪೋ 8:30 ಗಂಟೆಗೆ ಪರಕೆ ಒಪ್ಪಿಡೋ ಒಕ್ಕಕಾರ ತಾಮನೆ ಬೊಮ್ಮಕ್ಕ ಬಿಂದು ಚೆಂಗಾದ್ಯರ ಸಂಸಾರಡೆ ಬಂತು ಗುರುಕರ್ಣನ ಆಶ್ವಾದ ಪಡೆದ ಉಣ್ಣದು ಕರ್ತಮಾಡ ಒಕ್ಕ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕರಕಟ್ಟಣಿತು.
0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:37.

0: ಆಗಲಿದೆ ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.
3: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
4: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
3: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
4: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
5: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
6: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
7: ಹಾಗಾಗಿ
8: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
9: ಏಕೆಂದರೆ ನೀರು ಜೀವಜಲ.
6: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಪಾಗೆ. ಮುಖ್ಯಾಂಶಗಳು. ಐದನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ. ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ಉದ್ಘಾಟಿಸಿದ ಸಚಿವ ದಿನೇಶ್ ಗುಂಡೂರಾವ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ಬೆಂಗಳೂರಿನಲ್ಲಿ ವಾಕಥಾನ್ 2026 ಆಯೋಜನೆ. ಬ್ಯಾಂಕ್ ಸಾಲದ ಕಠಿಣ ನಿಯಮಗಳ ವಿರುದ್ದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ, ಆರ್ಬಿಐಗೆ ಮನವಿ ಸಲ್ಲಿಕೆ. ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ಐದನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ ಎಸ್ಸಿಐ ನಾಯಕರ ಶೃಂಗಸಭೆಯನ್ನು ಇಂದು ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರಾದ ಕೆ ಸಂಜಯ್ ಮೂರ್ತಿ ಉದ್ಘಾಟಿಸಿದರು. ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟಗಳ 42 ಪ್ರತಿನಿಧಿಗಳು ಭಾಗವಹಿಸಿದ್ದು, ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಸುತ್ತಿದ್ದಾರೆ. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟಗಳ ತಜ್ಞರು ವಿಚಾರ ಮಂಡಿಸುತ್ತಿದ್ದಾರೆ. ಸಮಾವೇಶವು ನಾಳೆ ಬೆಂಗಳೂರು ಘೋಷಣಾ

0: ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಳ್ಳಲಿದೆ. ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿ ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇಂದು ಉದ್ಘಾಟಿಸಿದರು. ಈ ಕೇಂದ್ರವು ರಾಜ್ಯಾದ್ಯಂತ ಸಂಭವಿಸುವ ಆರೋಗ್ಯ ತುರ್ತು ಪರಿಸ್ಥಿತಿಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಸಮನ್ವಯ ಸಾಧಿಸುವ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ದಿನದ 24 ಗಂಟೆಯೂ ನಿರಂತರ ಕಣ್ಗಾವಲು ವ್ಯವಸ್ಥೆ ಮತ್ತು ಸಮಗ್ರ ಸಂವಹನ ಮೂಲಸೌಕರ್ಯವನ್ನು ಹೊಂದಿರುವ ಈ ಕೇಂದ್ರ ತುರ್ತು ಸಂದರ್ಭಗಳಲ್ಲಿ ತ್ವರಿತ ನಿರ್ಧಾರ ಕೈಗೊಳ್ಳಲು ನೆರವಾಗಲಿದೆ. ಇದು ಆರೋಗ್ಯ ಇಲಾಖೆ, ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳು ಮತ್ತು ಜಿಲ್ಲಾಡಳಿತಗಳ ನಡುವೆ ದಕ್ಷ ಸಮನ್ವಯ ಸಾಧಿಸಲು ಸಹಕಾರಿಯಾಗಿದೆ. ರಾಷ್ಟೀಯ ಕಾರ್ಯಕ್ರಮದಡಿ ಇಂತಹ ಮುಂದುವರೆದ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯಗಳಲ್ಲಿ ಕರ್ನಾಟಕವು ಒಂದಾಗಿದ್ದು, ಸುರಕ್ಷಿತ ರಾಜ್ಯ ನಿರ್ಮಾಣದ ಸರ್ಕಾರದ ಬದ್ಧತೆಯನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರು ಉತ್ತರ ಪಾಲಿಕೆ ಕಚೇರಿ ನೂತನ ಕಟ್ಟಡ ನಿರ್ಮಾಣ ಸಂಬಂಧ ಬೆಂಗಳೂರು ನಗರಾಭಿವೃದ್ದಿ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಇಂದು ಅಧಿಕಾರಿಗಳ ಸಭೆ ನಡೆಸಿದರು. ಈ ವೇಳೆ ಸಚಿವರಾದ ಕೆಜಿ ಜಾರ್ಜ್, ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ, ಪ್ರಿಯಾಂಕ್ ಖರ್ಗೆ, ವೆಂಕಟೇಶ್, ಭೈರತಿ ಸುರೇಶ್, ಎಂಸಿ ಸುಧಾಕರ್, ಬೆಂಗಳೂರು ಉತ್ತರ ಪಾಲಿಕೆ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ, ಬೆಂಗಳೂರು ಉತ್ತರ ಪಾಲಿಕೆ ಕಚೇರಿ ಕಟ್ಟಡ ನೂತನ ಕಟ್ಟಡ ನಿರ್ಮಾಣಕ್ಕೆ ಸ್ಥಳದ ಕುರಿತು ಸಚಿವರು ಹಾಗೂ ಅಧಿಕಾರಿಗಳ ಪ್ರಸ್ತಾವನೆ ಹಾಗೂ ಅಭಿಪ್ರಾಯಗಳನ್ನು ಸ್ವೀಕರಿಸಿದ್ದು, ಆಯಾ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬೆಂಗಳೂರು ಆಕಾಶವಾಣಿ ಕೇಂದ್ರವು ತನ್ನ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ವಾಕಥಾನ್ 2026 ಎಂಬ ವಿಶೇಷ ಜಾಥಾವನ್ನು ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆಯಲಿರುವ ಈ ಜಾಥಾ ಬೆಳಗ್ಗೆ 6:30 ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಪ್ರಾರಂಭವಾಗಲಿದೆ. ಈ ನಡಿಗೆಯು ಕಬ್ಬನ್ ಪಾರ್ಕ್ ಮೂಲಕ ವಿಧಾನಸೌಧದ ಮಾರ್ಗವಾಗಿ ಸಾಗಲಿದೆ. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಆಹ್ವಾನ ನೀಡಲಾಗಿದೆ. ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಈ ವಿಶೇಷ ನಡಿಗೆಯಲ್ಲಿ ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಭಾರತದ ಸರ್ವೋಚ್ಚ ನ್ಯಾಯಾಲಯ ಸಮಾಧಾನ ಸಮಾರೋಹ 2026 ಎಂಬ ವಿಶೇಷ ಲೋಕ ಅದಾಲತ್ತನ್ನು ಆಗಸ್ಟ್ 21, 22 ಮತ್ತು 23ರಂದು 3 ದಿನಗಳ ಕಾಲ ಹಮ್ಮಿಕೊಂಡಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷ ಅನು ಶಿವರಾಮನ್ ತಿಳಿಸಿದ್ದಾರೆ. ಉಚ್ಚ ನ್ಯಾಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸುಪ್ರೀಂಕೋರ್ಟ್ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ ಒಟ್ಟು 4,328 ವಿಚಾರಣೆಗೆ ಬಾಕಿ ಇರುವ ಪ್ರಕರಣಗಳನ್ನು ಸಂಧಾನಕ್ಕಾಗಿ ಗುರುತಿಸಿ ಈ ವಿಶೇಷ ಲೋಕ ಅದಾಲತ್ ಆಯೋಜಿಸಿದ್ದು, ಆಸಕ್ತಿ ಉಳ್ಳವರು ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ತಮ್ಮ ವ್ಯಾಜ್ಯಗಳನ್ನು ಪರಿಹರಿಸಿಕೊಳ್ಳಲು ನೋಂದಣಿಗೆ ಸಹ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬ್ಯಾಂಕುಗಳಲ್ಲಿ ಚಿನ್ನದ ಸಾಲ ಪಡೆಯಲು ಸಿಬಿಲ್ ಸ್ಕೋರ್ ಮತ್ತು ಆದಾಯ ಪ್ರಮಾಣಪತ್ರವನ್ನು ಕಡ್ಡಾಯಗೊಳಿಸಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹೊಸ ನಿಯಮಗಳ ವಿರುದ್ದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ ವ್ಯಕ್ತಪಡಿಸಿದೆ. ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದ ನಿಯೋಗ ಬೆಂಗಳೂರಿನ ಆರ್ಬಿಐ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸುದೀರ್ಘ ಸಭೆ ನಡೆಸಿ ಈ ರೈತ ವಿರೋಧಿ ಕ್ರಮಗಳನ್ನು ಕೂಡಲೇ ರದ್ದುಗೊಳಿಸುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿತು. ಆಪತ್ಕಾಲದಲ್ಲಿ ರೈತರಿಗೆ ಆಸರೆಯಾಗುತ್ತಿದ್ದ ಚಿನ್ನದ

0: ಸಾಲಕ್ಕೆ ಇಂತಹ ಕಠಿಣ ನಿರ್ಬಂಧ ಹೇರಿರುವುದು ಅವರನ್ನು ಖಾಸಗಿ ಲೇವಾದೇವಿದಾರರ ಸುಳಿಗೆ ಸಿಲುಕಿಸುವ ತಂತ್ರವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಸಾಲ ತೀರಿಸದ ರೈತರ ಆಸ್ತಿ ಜಪ್ತಿ ಮಾಡುವ ಸರಫೇಸಿ ಕಾಯ್ದೆ ರದ್ದತಿ, ಕೃಷಿ ಸಾಲಗಳಿಗೆ ಸೇವಾ ಶುಲ್ಕ ವಿನಾಯಿತಿ ಮತ್ತು ರೈತರ ಮಕ್ಕಳ ಶೈಕ್ಷಣಿಕ ಸಾಲಕ್ಕೆ ಸಿಬಿಲ್ ಸ್ಕೋರ್ ಪರಿಗಣಿಸಬಾರದು ಎಂಬ ಬೇಡಿಕೆಗಳನ್ನು ಮಂಡಿಸಲಾಯಿತು. ಅಲ್ಲದೆ ಸರ್ಕಾರದ ಸಬ್ಸಿಡಿ ಹಣವನ್ನು ಬ್ಯಾಂಕುಗಳು ಸಾಲದ ಖಾತೆಗೆ ಜಮೆ ಮಾಡಿಕೊಳ್ಳುವುದನ್ನು ತಡೆಯಲು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು. ಈ ಸಮಸ್ಯೆಗಳ ಕುರಿತು ಕೇಂದ್ರ ಕಚೇರಿಗೆ ವರದಿ ನೀಡಿ ಕ್ರಮ ಕೈಗೊಳ್ಳುವುದಾಗಿ ಆರ್ಬಿಐ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ನಾಡಿನ ಹಿರಿಯ ಪತ್ರಕರ್ತ ಪ್ರಹ್ಲಾದ್ ಕೊಳಲಿ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಃಖ ವ್ಯಕ್ತಪಡಿಸಿದ್ದಾರೆ. 1956ರಲ್ಲಿ ಪತ್ರಕರ್ತರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದ ಪ್ರಹ್ಲಾದ್ ಅವರು ಕಳೆದ 6-7 ದಶಕಗಳ ಕಾಲ ಪತ್ರಿಕಾ ರಂಗ ಮತ್ತು ಸಾಮಾಜಿಕ ಮೌಲ್ಯಗಳಿಗೆ ಬದ್ಧರಾಗಿ ಸುದೀರ್ಘ ಸೇವೆ ಸಲ್ಲಿಸಿದರು. ಅವರ ನಿಧನದಿಂದ ಪತ್ರಿಕಾ ರಂಗ ಹಾಗೂ ಸಮಾಜ ಒಬ್ಬ ಹಿರಿಯ ಮಾರ್ಗದರ್ಶಕರನ್ನು ಕಳೆದುಕೊಂಡು ಬಡವಾಗಿದೆ ಎಂದು ಮುಖ್ಯಮಂತ್ರಿ ಸ್ಮರಿಸಿದ್ದಾರೆ. ಸಾರ್ವಜನಿಕರಿಗೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗಳನ್ನು ಸಮರ್ಪಕವಾಗಿ ಹಾಗೂ ನಿಗದಿತ ದರದಲ್ಲಿ ವಿತರಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಗ್ಯಾಸ್ ವಿತರಣಾ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗ್ಯಾಸ್ ವಿತರಣಾ ಸಂಸ್ಥೆಗಳೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಗೃಹ ಬಳಕೆ ಸಿಲಿಂಡರ್ಗಳನ್ನು ಅನಧಿಕೃತವಾಗಿ ಮಾರಾಟ ಮಾಡುವುದು, ಹೆಚ್ಚುವರಿ ದರ ವಸೂಲಿ ಮಾಡುವುದು ಸೇರಿದಂತೆ ಯಾವುದೇ ಅಕ್ರಮಗಳಿಗೆ ಅವಕಾಶ ನೀಡಬಾರದು ಎಂದು ಎಚ್ಚರಿಸಿದರು. ಅಭಿವೃದ್ದಿ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಮರಗಳನ್ನು ಕಡಿಯುವುದಿಲ್ಲ ಎಂದು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದ್ದಾರೆ. ಮೈಸೂರು ಬೆಂಗಳೂರು ಹೊರವರ್ತುಲ ರಸ್ತೆ ಬಳಿ ಇಂದು ಮೇಲ್ಸೇತುವೆ ಕಾಮಗಾರಿಗೂ ಮುನ್ನ ಸ್ಥಳ ಪರಿಶೀಲನೆ ನಡೆಸಿ ಹಿರಿಯ ಅಧಿಕಾರಿಗಳೊಡನೆ ಚರ್ಚೆ ನಡೆಸಿದರು. ನಂತರ ಮಾತನಾಡಿದ ಅವರು, ರಸ್ತೆ ಒತ್ತಡ ಕಡಿಮೆ ಮಾಡಲು 700 ಕೋಟಿ ರೂಪಾಯಿಗಳಲ್ಲಿ ಮೈಸೂರು ಜಿಲ್ಲೆಯಲ್ಲಿ ವಿವಿಧೆಡೆ ಮೇಲ್ಸೇತುವೆ ನಿರ್ಮಾಣ ಮಾಡಲಾಗುತ್ತದೆ. ಕಾಮಗಾರಿಗೂ ಮುನ್ನ ಗಿಡ ಮರಗಳ ರಕ್ಷಣೆಗೆ ಒತ್ತು ನೀಡಲಾಗಿದ್ದು, ಮೇಲ್ಸೇತುವೆಗೆ ಯೋಜನೆಯಲ್ಲಿ ಎರಡು ಬದಿ 150ಕ್ಕೂ ಹೆಚ್ಚು ಮರಗಳು ಕಂಡುಬಂದಿವೆ. ಯಾವುದೇ ಕಾರಣಕ್ಕೂ ಈ ಮರಗಳನ್ನು ಕಡಿಯುವುದಿಲ್ಲ ಎಂದು ತಿಳಿಸಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದ್ದು ಕರಾವಳಿಯಾದ್ಯಂತ ಒಣಹವೆ ಇತ್ತು. ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಪ್ರಮುಖವಾಗಿ ಯಾದಗಿರಿ ಜಿಲ್ಲೆಯ ಗುರುಮಿಟಕಲ್ನಲ್ಲಿ 5 ಹಾಗೂ ಮೈಸೂರಿನ ಸರಗೂರಿನಲ್ಲಿ 4 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ 33, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5ನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ಉದ್ಘಾಟಿಸಿದ ಸಚಿವ ದಿನೇಶ್ ಗುಂಡೂರಾವ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ಬೆಂಗಳೂರಿನಲ್ಲಿ ವಾಕಥಾನ್ 2026 ಆಯೋಜನೆ. ಮತ್ತು ಬ್ಯಾಂಕ್ ಸಾಲದ ಕಠಿಣ ನಿಯಮಗಳ ವಿರುದ್ದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ, ಆರ್ಬಿಐಗೆ ಮನವಿ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ತತ್ಕಾಲದ ನಿರ್ವಹಣೆ ಈ ಕುರಿತು ಡಾಕ್ಟರ್ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನ.
1: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
2: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
1: ಅದು ಹೇಗೆ?
2: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 180 1 5 5 1 ಕ್ಕೆ ಕರೆ ಮಾಡಿ.
3: ಇದು ಯಾರ ನಂಬರ್ ಅಣ್ಣ?
2: ರೈತರ ಕಾಲ್ ಸೆಂಟರ್ದು ಇಲ್ಲಿ.

0: ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
1: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
0: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
2: ಆದ್ರಣ್ಣ, ಬಳತ್ತಿರುವವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
0: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
3: ಈಗ ಡಾಕ್ಟರ್ ಕೆ ಎನ್ ಹರ್ಷ ಅವರೊಂದಿಗೆ ಸಂದರ್ಶನ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೇ ತಿಂಗಳಿನಲ್ಲಿ ಕಾಳುಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳಲ್ಲಿ ಯಾವ ರೀತಿ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ದೋಣಿಗಾಲ್ನಲ್ಲಿರುವಂತಹ ಭಾರತ ಸರ್ಕಾರದ ಸಾಂಬಾರ ಮಂಡಳಿಯ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ಹಿರಿಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಕೆ ಎನ್ ಹರ್ಷ ಅವರು. ನಮಸ್ಕಾರ ಡಾಕ್ಟರ್ ಹರ್ಷ ಅವರೇ. ಈಗ ಮೊದಲನೇದಾಗಿ ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ಮೇ ತಿಂಗಳಿನಲ್ಲಿ ಉಷ್ಣಾಂಶ ಮತ್ತು ತಾಪಮಾನ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಒಂದು ಮುನ್ಸೂಚನೆಯನ್ನು ನೀಡಿದರೆ, ಈ ಅಂಶವನ್ನು ಪರಿಗಣಿಸಿದಾಗ ಇದು ವಿಶೇಷವಾಗಿ ನಮ್ಮ ಸಾಂಬಾರ ಬೆಳೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು, ಈ ಸಮಸ್ಯೆಗೆ ಏನು ಪರಿಹಾರ ಅಂತೀರ ತಾವು?
1: ಸರ್, ಇವತ್ತಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಗೆ ಒಂದು ಸಲಾಂ ಹಾಕ್ಲೇಬೇಕು. ಯಾಕೆಂದ್ರೆ ಮೊದ್ಲೆಲ್ಲ ನಮ್ಗೆ ಇಷ್ಟು ಕರಾರುವಕ್ಕಾದಂತ ಮಾಹಿತಿ ಸಿಗ್ತಿರ್ಲಿಲ್ಲ. ಇವತ್ತು ಆ ರೀತಿ ಮಾಹಿತಿ ಸಿಗೋದ್ರಿಂದ ಅದಕ್ಕೆ ಬೇಕಾದಂತ ತಯಾರಿನ ಮಾಡ್ಕೊಳ್ಳೋದಕ್ಕೆ ರೈತ ಅನುಕೂಲ ಮಾಡ್ಕೊಬಹುದು. ಎರಡನೇದೇನಪ್ಪಾ ಅಂದ್ರೆ, ರೈತರು ಮಾಡ್ಕೊಳ್ಬೇಕಾಗಿರುವಂತ ಬದಲಾವಣೆ, ಈಗ ನಾವ್ ಹೇಗೆ ಹಿಂದೆ ಮನೆಯಲ್ಲಿದ್ದಂತ ಲ್ಯಾಂಡ್ ಲೈನ್ ನಿಂದ ಮೊಬೈಲ್ಗೆ ಬಂದ್ವಿ, ಕೀಪ್ಯಾಡ್ ಮೊಬೈಲ್ಗೆ, ಈಗ ಸ್ಮಾರ್ಟ್ ಫೋನ್ ಯುಗಕ್ಕೆ ಬಂದಿದೀವಿ.
0: ಹೌದು,
1: ಈ ಸ್ಮಾರ್ಟ್ ಫೋನ್ ಯುಗದಲ್ಲಿ ನಾವು ಮಾಡ್ಬೇಕಾಗಿರುವಂತದ್ದು ಸ್ಮಾರ್ಟ್ ಅಗ್ರಿಕಲ್ಚರ್ ಅನ್ನೇ, ನಮ್ಮ ಕೃಷಿ ಕೂಡ ಸ್ಮಾರ್ಟ್ ಸ್ಟೇಟಸ್ ಗೆ ತಗೊಂಡೋಗ್ಬೇಕಾಗತ್ತೆ. ಅದ್ರಲ್ಲಿ ಬಹಳ ಪ್ರಮುಖವಾಗಿ ಏನಪ್ಪಾ ಅಂದ್ರೆ, ಎರಡು ನಿರ್ಧಾರಗಳನ್ನ ಬದಲಾವಣೆ ಮಾಡ್ಕೊಬೇಕು. ಹವಾಮಾನ ಆಧಾರಿತ ಕೃಷಿ ತೀರ್ಮಾನಗಳು, ಮಳೆ ಬರೋದು ಎಷ್ಟು ಪ್ರಮಾಣದಲ್ಲಿ ಬರುತ್ತೆ, ಯಾವಾಗ ಬರುತ್ತೆ, ಯಾವ ಟೈಮಲ್ಲಿ ನಾವು ನೀರು ಕೊಡಬೇಕು ಬೇಡ, ಇವುಗಳನ್ನ ನಿರ್ಧಾರ ಮಾಡಿದ್ರೆ ರೈತನಿಗೆ ಬಹಳಷ್ಟು ವಿಚಾರಗಳಲ್ಲಿ ಲಾಭ ಇದೆ. ಎರಡನೇದು, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾನು ಕೊಡಬೇಕಾದಂತ ರಸಗೊಬ್ಬರದ ಪ್ರಮಾಣ ನಿರ್ಧಾರ, ಈ ಎರಡೂ ಬದಲಾವಣೆಗಳನ್ನ ಬೆಳೆಗಾರರು ಮಾಡ್ಕೊಳ್ಳೇಬೇಕು. ಹಾಗಾಗಿ ಇಲಾಖೆಯಿಂದ ಬಂದಿರುವಂತ ಮುನ್ಸೂಚನೆ ಪ್ರಕಾರ ಈ ಬಾರಿ ಸೂಪರ್ ಎಲ್ನಿನೋ ಸಮಸ್ಯೆಯಿಂದಾಗಿ ಸಮುದ್ರದ ಮಟ್ಟದಲ್ಲಿ ವ್ಯತ್ಯಾಸ ಆಗಿರುವಂತ ಒತ್ತಡದಲ್ಲಿ ನಮಗೆ ಮಳೆ ಬೀಳೋ ಪ್ರಮಾಣ ಕಡಿಮೆ ಆಗ್ತದೆ, ಮಳೆ ಬೀಳೋದು ತಡ ಆಗ್ತದೆ. ಎರಡನೇದು, ವಾತಾವರಣದ ಉಷ್ಣಾಂಶ ನಿಗದಿತ ಮಟ್ಟಕ್ಕಿಂತ ಹೆಚ್ಚಾಗಿರ್ತದೆ ಅಂತ. ಇವತ್ತಿನ ಸ್ಥಿತಿನಲ್ಲಿ ಪ್ರಪಂಚಾದ್ಯಂತ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವಂತ 10 ನಗರಗಳ ಪಟ್ಟಿನ ಮಾಡಿದ್ರೆ 10ರಲ್ಲಿ 9 ಭಾರತದಲ್ಲೇ ಇದೆ. ಪ್ರಸ್ತುತ ಪರಿಸ್ಥಿತಿನ ನಾವು ಗಮನಿಸಿದಾಗ ನಮ್ಮ ಸಂಶೋಧನಾ ಸಂಸ್ಥೆನಲ್ಲಿ ನಾವು ನೋಡಿರೋ ಪ್ರಕಾರ April 3rd, 4th ನಮಗೆ 36-37 ಡಿಗ್ರಿ ತನಕ ಟೆಂಪರೇಚರ್ ರೆಕಾರ್ಡ್ ಆಗಿದೆ. ಹಾಗಾಗಿ ಇಷ್ಟು ಉಷ್ಣಾಂಶ ಮೇಲೋದಾಗ ನಮಗೆ ಗಿಡಗಳು ಬತ್ತುತ್ತೆ, ಅಂದ್ರೆ ಲಿಟ್ರಲಿ ಅವು ಸೊರಗ್ತವೆ. ಅವಾಗ ನೀರು ಮತ್ತೆ ಪೋಷಕಾಂಶಗಳ ಲಭ್ಯತೆ ಹೆಚ್ಚಾಗಿ ಬೇಕಾಗಿರುತ್ತೆ. ಹಾಗಾಗಿ ನಾವು ಸಾಧಾರಣ ಹೇಳೋದೇನು, 15 ದಿನಕ್ಕೊಮ್ಮೆ ನೀರು ಕೊಡಿ ಅಂತ ಹೇಳ್ತಿದ್ವಿ. ಆ 15 ದಿನನ ಈಗ ನಾವು 10 ದಿನಕ್ಕೆ ಇಳಿಸ್ಬೇಕಾಗೈತೆ. ಯಾಕಂದ್ರೆ ಇಲ್ಲಿ ಎರಡು ಅಂಶನ ನಾವು ಗಮನಿಸ್ಬೇಕು. ಮರಗಸಿ ಮಾಡ್ಲಿಕ್ಕೆ ಅವಕಾಶ ಸಿಕ್ತು, ಜನ ಸಿಕ್ಕಿದ್ರು ಅಂತ ಯಾರು ಮರಗಸಿನ ಏಪ್ರಿಲ್ ತಿಂಗಳಲ್ಲಿ ಮಾಡಿಸಿದಿರಿ ಅಥವಾ ಮಾಡಿಸ್ಬೇಕು ಮೇ ತಿಂಗಳಲ್ಲಿ ಅನ್ಕೊಂಡಿದಿರಿ, ದಯವಿಟ್ಟು ಆ ಕೆಲಸನ ಜೂನ್ಗೆ ಮುಂದಕ್ಕೆ ಹಾಕಿ. ಕಾರಣ ಏನಪ್ಪಾ ಅಂತಂದ್ರೆ, ನೆರಳು ಎಷ್ಟು ತೋಟದಲ್ಲಿ ಇರುತ್ತೋ ಅಷ್ಟು ಮಣ್ಣಿನ ತೇವಾಂಶ ಮತ್ತೆ ಗಿಡದ ತೇವಾಂಶ ಎರಡನ್ನೂ ಸಂರಕ್ಷಣೆ ಆಗ್ತದೆ, ಮತ್ತೆ ನೇರವಾದ ಬಿಸಿಲಿನಿಂದ ಗಿಡ ರಕ್ಷಣೆ ಪಡ್ಕೊಳ್ಳುತ್ತೆ. ಹಾಗಾಗಿ ಕಾಫಿ, ಕಾಳುಮೆಣಸು, ಏಲಕ್ಕಿ ಬೆಳೆಗಾರರು ದಯವಿಟ್ಟು ಈ ಅತಿ ಹೆಚ್ಚಾದ ಉಷ್ಣಾಂಶದಿಂದ ಗಿಡಗಳನ್ನ ಸಂರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ ಮರಗಸಿ ಮಾಡುವಂತ ಕೆಲಸನ ಮುಂದಕ್ಕೆ ಹಾಕಿ. ಎರಡನೇದು, ನೀರಿನ ಲಭ್ಯತೆ ಇದ್ರೆ ದಯವಿಟ್ಟು ವಾರಕ್ಕೊಮ್ಮೆ ನೀರು ಕೊಡಿ. ಕಾರಣ ಏನಪ್ಪಾ ಅಂತಂದ್ರೆ, ಸಾಧಾರಣವಾಗಿ ಮೇ ತಿಂಗಳು ಕೊನೆಗೆ ಬರ್ತಿದ್ದಂತ ಹೊಸ ಚಿಗುರು, June 2nd ಬರ್ತಾ ಇದ್ದಂತ ಕ್ಯಾಟ್ಕಿನ್ಗಳು ಈ ಸರ್ತಿ ನಮ್ಗೆ March 1st, April 1st ಬರ್ಲಿಕ್ಕೆ ಶುರು ಆಗಿದೆ. ಈಗ ಬಹಳಷ್ಟು ತೋಟಗಳಲ್ಲಿ ನಾವು ಗಮನಿಸ್ತೀವಿ.

0: ಅನ್ನೋದು ಕ್ಯಾಟ್ಕಿನ್ ಇನಿಶಿಯೇಷನ್ ಶುರು ಆಗೋಗಿದೆ. ಈ ವರ್ಷ ಕ್ರಾಪು ನಮ್ಗೆ ಬಹಳ ಬೇಗ ಆಗ್ತದೆ ಕಾಳುಮೆಣಸಿನಲ್ಲಿ. ಅದಕ್ಕೋಸ್ಕರ ಆಲ್ರೆಡಿ ಹೊಸ ಚಿಗುರುಗಳು ಬಂದಾಯ್ತು, ಅದಕ್ಕೋಸ್ಕರ ಬೋರ್ಡೋ 1% ಸ್ಪ್ರೇ ಮಾಡಲಿಕ್ಕೆ ಇದು ಸಕಾಲ. ದಯವಿಟ್ಟು ಬೋರ್ಡೋ ಸ್ಪ್ರೇನ ನೀವು ಮುಂಚಿತವಾಗಿ ಮಾಡಿಕೊಂಡ್ರು ಕೂಡ ತಪ್ಪಿಲ್ಲ. ಯಾಕಂದ್ರೆ ಈಗ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಪ್ರಕಾರ ನಾರ್ಮಲ್ ಟೈಮ್ ನಲ್ಲೇ ಮುಂಗಾರು ಬರ್ತದೆ. ಜೂನ್ ಮೊದಲನೇ ವಾರದಲ್ಲೇನೆ ನಮ್ಗೆ ಮುಂಗಾರು ಬರುವಂತ ಸಾಧ್ಯತೆ ಇದೆ ಮೊದಲನೇದು. ಎರಡನೇದು ಹವಾಮಾನದ ಒತ್ತಡ ಕಡಿಮೆ ಆಗಿ ಸ್ವಲ್ಪ ಡಿಪ್ರೆಷನ್ ಇಂದಾಗಿ ಮತ್ತೆ ಮಳೆ ಬರುವಂತ ಸಾಧ್ಯತೆ ಇದೆ ಅನ್ನೋ ಮುನ್ಸೂಚನೆ ಕೂಡ ಇರೋದ್ರಿಂದ ಈ ವಿಚಾರವಾಗಿ ನಾವು ಪ್ರಿಪೇರ್ ಆಗಿರ್ಬೇಕಾಗ್ತದೆ. ಎರಡನೇದು ಬಹಳಷ್ಟು ತೋಟಗಳಲ್ಲಿ ಕಾಫಿ ತೋಟಗಳಲ್ಲಿ ನಾವು ಗಮನಿಸಿರೋದು ನೀಲಿ ಬಗ್ನ ಸಮಸ್ಯೆ, ನೀಲಿ ಬಗ್ ಹುಳದ ಸಮಸ್ಯೆ ಜಾಸ್ತಿ ಕಂಡು ಬಂದಿದೆ. ಅದು ಕಾಫಿಗೆ ಬಂದ್ಮೇಲೆ ಕಾಳುಮೆಣಸಿಗೆ ಬಂದೇ ಬರ್ತದೆ. ಈಗ ನೆಗಡಿ ಅಕ್ಕಪಕ್ಕ ಇರೋರ್ಗೆ ಹೇಗೆ ಅಂಟುತ್ತೆ ಹಾಗೆ ಇವು ಅಲ್ಲಿಂದ ಅಲ್ಲಿಗೆ ಹೋಗುವಂತ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಯಾವ ಬೀಳುಗಳು ಹಳದಿ ಬಣ್ಣಕ್ಕೆ ತಿರುಗಿ ಎಲೆಗಳೆಲ್ಲ ಕೆಂಪಾಗ್ಲಿಕ್ಕೆ ಶುರು ಆಗ್ತದೆ ಅಂತಹ ಬೀಳುಗಳನ್ನ ದಯವಿಟ್ಟು ಬುಡಾನ ಕೆದಕ್ ನೋಡಿ. ಅಲ್ಲಿ ನೀಲಿ ಬಗ್ಗಳು ಬೇರಿನ ಮೇಲೆ ಕೂತು ರಸ ಹೀರ್ತಾ ಇರ್ತದೆ. ಅಂತಹ ಕಡೆ ಶಿಫಾರಸ್ ಮಾಡಿರುವಂತ ಕೀಟನಾಶಕವಾದಂತ ಕ್ಲೋರೋಪೈರಿಪಸ್ ಮತ್ತೆ ಸೈಪರ್ಮೆಥಿನ್ ಇರುವಂತ ಕೀಟನಾಶಕ ಆಗ್ಬಹುದು. ಪ್ರತಿ ಲೀಟರ್ಗೆ 2 ml ಅಂತೆ, ಅಥವಾ ಒಂದ್ ಬ್ಯಾರಲ್ ಗೆ 400-500 ml ಅಂತೆ, ಅಥವಾ ಇಮಿಡಾಕ್ಲೋಪ್ರಿಡ್ ಇರುವಂತ ಕೀಟನಾಶಕ ಪ್ರತಿ ಬ್ಯಾರಲ್ ಗೆ 200 ml ಅಂತೆ, ಅಥವಾ ಅಸಿಫೇಟ್ ಮತ್ತೆ ಇಮಿಡಾಕ್ಲೋಪ್ರಿಡ್ ಎರಡು ಸಂಯೋಜಕ ಕೀಟನಾಶಕಗಳು ಸಿಗುತ್ತೆ, ಅದನ್ನ 2 g ಪ್ರತಿ ಲೀಟರ್ಗೆ ಹಾಕೊಂಡು ಪ್ರತಿ ಬ್ಯಾರಲ್ ಗೆ 1 ಮುಷ್ಟಿಯಷ್ಟು ಅಂದ್ರೆ ಒಂದ 200-250 g ನಷ್ಟು ನಾವು ಈ ಸೋಪಿನ ಪುಡಿಯನ್ನ ಬಳಸಬೇಕಾಗ್ತದೆ. ಸೋಪಿನ ಪುಡಿ ಹಾಕೋದ್ರಿಂದ ನಮ್ಗೆ ಒಂದು ಅದ್ರ ಮೈ ಮೇಲೆ ಇರುವಂತ ಉಣ್ಣೆ ಅಂಶ ಅಥವಾ ಮೇಣದ ಅಂಶ ಬೇಗ ಕರಗ್ಲಿಕ್ಕೆ ಅನುಕೂಲ ಆಗ್ತದೆ. ಎರಡನೇದು ವಿಷ ಹುಳುಗಳನ್ನ ಬೇಗ ಸೇರುತ್ತೆ, ಹಾಗಾಗಿ ಅದೊಂದು ವಿಚಾರಕ್ಕೆ ಒತ್ತು ಕೊಡಿ. ಮತ್ತೆ 15 ದಿನದ ನಂತರ ತೋಟನ ಗಮನಿಸಿ ಮತ್ತೆ ಎಲ್ಲಾದ್ರೂ ಹೊಸದಾಗಿ ಸಣ್ಣ ಮರಿಗಳೇನಾದ್ರೂ ಬಂದಿದ್ರೆ ಎರಡನೇ ರೌಂಡ್ ಕೂಡ ಡ್ರಿಂಚಿಂಗ್ ಅವಶ್ಯಕತೆ ಬರ್ತದೆ. ಡ್ರಂಚಿಂಗ್ ಮಾಡಬೇಕಾದಾಗ ದಯವಿಟ್ಟು ಬುಡದತ್ರ ನಿಧಾನವಾಗಿ ಕೀಟನಾಶಕ ಇಳಿಯೋ ರೀತಿ ಹಾಕಿಸ್ಬೇಕು. ಕೊಡಪಾನದಲ್ಲಿ ದಬ ದಬ ಬಗ್ಸಿದ್ರೆ ಅದು ಹರಿದು ಹೋಗ್ತದೆ ಹೊರತು 1 ರೂಪಾಯಿಂದ ಉಪಯೋಗ ಆಗೋದಿಲ್ಲ. ಇದು ಒಂದು. ಎರಡನೇದು ಮಳೆಗಾಲ ಬಂತು ಅಂತಂದ್ರೆ ಪ್ರತಿ ರೈತನ್ನ ಕಾಡೋದು ಶೀಘ್ರ ಸೊರಗು ರೋಗ.
1: ಹೌದು,
0: ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಬೋರ್ಡೋ ಸ್ಪ್ರೇ ಮಾಡೋದು ಒಂದು ಕ್ರಮ ಆಯ್ತು. ಅಂದ್ರೆ ಎರಡನೇದು ಹಬ್ಬ ಬೀಳುಗಳು ಏನಿದಾವೆ ನೆಲದ ಮೇಲೆ ಹರಿತಾ ಇರುವಂತಹ ಬೀಳುಗಳು ಅವನ್ನ ಈ ನರ್ಸರಿ ಮಾಡುವಂತವರು ಸಾಧಾರಣ ಫೆಬ್ರವರಿ ಮಾರ್ಚ್ ತಿಂಗಳಲ್ಲೇ ನೆಲದ ಮೇಲೆ ಹಬ್ಬ ಬೀಳುಗಳನ್ನ ತಗೊಂಡೋಗಿ ನರ್ಸರಿ ಮಾಡಿರ್ತಾರೆ. ಯಾರು ತಗೊಂಡೋಗಿಲ್ಲ ಅವರು ದಯವಿಟ್ಟು ಅದನ್ನ ಮೇಲಕ್ಕೆ ಎತ್ತಿ ಕಟ್ಟೋದ್ರಿಂದ ಬಳ್ಳಿ ಗಾತ್ರನು ಚೆನ್ನಾಗಾಗ್ತದೆ, ನಮ್ಗೆ ಈ ರೋಗ ಬರೋದನ್ನ ತಪ್ಪಿಸುವಂತ ಅವಕಾಶ ಸಿಗುತ್ತೆ. ಮತ್ತೆ ಮೂರನೇದು ತೋಟದಲ್ಲಿ ಬಿದ್ದಿರುವಂತ ತರಗನ ಎಲೆಗಳನ್ನ ಗಿಡದ ಬುಡಕ್ಕೆ ಹಾಕಿ ಮಲ್ಚಿಂಗ್ ಮಾಡೋದ್ರಿಂದ ಮಣ್ಣಿನ ತೇವಾಂಶನ ಸಂರಕ್ಷಣೆ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ಇದು ಒಂದು. ಎರಡನೇದು ಕೊಟ್ಟಿಗೆ ಗೊಬ್ಬರ ಕೊಡ್ಲಿಕ್ಕೂ ಮುಂಚೆ, ಇದು ಬಹಳಷ್ಟು ಕಡೆ ಕೊಟ್ಟಿಗೆ ಗೊಬ್ಬರ ಕೊಡ್ಲಿಕ್ಕೆ ಈಗ ಸಕಾಲ, ಅದನ್ನ ಕೊಡ್ಲಿಕ್ಕೂ ಮುಂಚೆ ಆ ಕೊಟ್ಟಿಗೆ ಗೊಬ್ಬರಕ್ಕೆ ಕೆಲವೊಂದು ಬಯಾಲಜಿಕಲ್ ಗಳನ್ನ ಆಡ್ ಮಾಡ್ಬೇಕು. ಬಹಳ ಪ್ರಮುಖವಾಗಿ ಟ್ರೈಕೋಡರ್ನ, ಸೋಡೋಮನಸ್, ಪಚೋನಿಯಾ, ಪಸಿಲೋಮೈಸಿಸ್ ಮತ್ತೆ ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯಾ, ಇವುಗಳನ್ನೆಲ್ಲ ಹಾಕಿ ಒಂದು ವ್ಯಾಲ್ಯೂ ಆಡೆಡ್ ಕೊಟ್ಟಿಗೆ ಗೊಬ್ಬರನ ಮಾಡೋದ್ರಿಂದ ರೋಗ ಬರುವಂತ ಸಾಧ್ಯತೆಗಳನ್ನ ತಡೆಗಟ್ಟಬಹುದು. ಹಾಗಾಗಿ ಪ್ರತಿ ಗಿಡಕ್ಕೆ ಸುಮಾರು 1 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರ, 1 ಕೆಜಿಯಷ್ಟು ಬೇವಿನಿಂಡಿಯನ್ನ ಹಾಕೋದು ಈ ಸಮಯದಲ್ಲಿ ಸೂಕ್ತವಾದಂತ ಕ್ರಮ. ಅದನ್ನ ಹಾಕಿ ಅದ್ರ ಮೇಲ್ಗಡೆ 1 ಇಂಚಿನಷ್ಟು ಮಣ್ಣನ್ನ ಹಾಕ್ಬೇಕು. ಮತ್ತೆ ಸಾಧ್ಯವಾದಷ್ಟು ಗಿಡದ ಬುಡವನ್ನ ಎತ್ತರವಾಗಿ ಇಡೋ ರೀತಿ ವ್ಯವಸ್ಥೆ ಕ್ರಿಯೇಟ್ ಮಾಡ್ಬೇಕು. ಅದರಿಂದಾಗಿ ನಮ್ಗೆ ಬುಡದಲ್ಲಿ ನೀರು ನಿಲ್ಲೋದಿಲ್ಲ ಮಳೆಗಾಲದಲ್ಲಿ.
1: ಮತ್ತೆ ಈ ಬೇಸಿಗೆಯಲ್ಲೂ ಕೂಡ ತೇವಾಂಶದ ಸಂರಕ್ಷಣೆಗೂ ಅದು ಅನುಕೂಲ ಮಾಡಿಕೊಡುತ್ತೆ.
0: ಅನುಕೂಲ ಆಗತ್ತೆ. ಇದಿಷ್ಟು ಮಾಡೋದ್ರ ಜೊತೆಗೆ ನಾನು ಆಲ್ರೆಡಿ ಹೇಳಿರೋ ಹಾಗೆ 1% ಬೋರ್ಡೋ ಕೂಡ ಅನುಕೂಲ ಮಾಡುತ್ತೆ. ಮತ್ತೆ ಶಿಫಾರಸು ಮಾಡಿರುವಂತ ರಸಗೊಬ್ಬರದ ಪ್ರಮಾಣದಲ್ಲಿ ಅಥವಾ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಲ್ಲಿ ಇರುವಂತ ಪೋಷಕಾಂಶಗಳನ್ನ ನೋಡಿಕೊಂಡು ಮಿಕ್ಕ ಪೋಷಕಾಂಶಗಳನ್ನ ಮೊದಲನೇ ಕಂತನ್ನ ಏಪ್ರಿಲ್ ತಿಂಗಳಲ್ಲೇ ಕೊಡಬೇಕಾಗಿತ್ತು. ಯಾರು ಕೊಟ್ಟಿಲ್ಲ ದಯವಿಟ್ಟು ಮೇ ತಿಂಗಳಲ್ಲಿ ಮತ್ತೆ ಎರಡನೇ ಕಂತನ್ನ ಜೂನ್ ಮೊದಲನೇ ವಾರದಲ್ಲೇ ಕೊಡುವಂತ ಸಿದ್ಧತೆ ಮಾಡ್ಕೋಬೇಕು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ಪರಿಸ್ಥಿತಿನಲ್ಲಿ ನಮ್ಮ ಅಷ್ಟು ಎಫರ್ಟ್ಸ್ ಈ ಮೇಜರ್ ನ್ಯೂಟ್ರಿಯಂಟ್ಸ್ ಏನಿದೆ ಸಾರಜನಕ, ರಂಜಕ ಮತ್ತೆ ಪೊಟಾಶ್,

0: ಇವುಗಳು ಕೊಡ್ತಾ ಇದೀವಿ ಹೊರತು ಲಘು ಪೋಷಕಾಂಶಗಳಿಗೆ ಒತ್ತು ಕೊಡ್ತಾ ಇಲ್ಲ. ಹಾಗಾಗಿ ISR ಸಂಸ್ಥೆ ಬಿಡುಗಡೆ ಮಾಡಿರುವಂತ ಈ ಲಘು ಪೋಷಕಾಂಶಗಳ ಮಿಶ್ರಣ ಇದೆ, ಪೆಪ್ಪರ್ ಸ್ಪೆಷಲ್ ಅಂತ, ಮಾರ್ಕೆಟ್ ನಲ್ಲಿ ಬಹಳಷ್ಟು ಕಂಪನಿಗಳು ಅದನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಅದನ್ನ ಮಳೆಗೂ ಮುಂಚೆ ಎರಡು ರೌಂಡ್ ಪ್ರತಿ ತಿಂಗಳ ಅಂತರದಲ್ಲಿ, ಒಂದು ಮೇ ತಿಂಗಳಲ್ಲಿ ಈಗ ಇಮಿಡಿಯೇಟ್ ಆಗಿ ಕೊಟ್ಕೊಳ್ಳಿ, ಪ್ರತಿ ಬ್ಯಾರಲ್ ಗೆ 1 kg ಅಷ್ಟು ಹಾಕೊಂಡು ಸಿಂಪಡಣೆ ಮಾಡ್ಕೊಳ್ಳಿ, ಮತ್ತೆ ಇನ್ನೊಂದು ಕಂತನ್ನ ಜೂನ್ ತಿಂಗಳಲ್ಲಿ ಸಿಂಪಡಣೆ ಮಾಡಿ ಮಳೆ ಬರ್ಲಿಕ್ಕೂ ಮುಂಚೆ. ಅದರಿಂದಾಗಿ ನಮ್ಗೆ 10-20% ಅಷ್ಟು ನಮ್ಗೆ ಉತ್ಪಾದನೆಯಲ್ಲೂ ಕೂಡ ಇಳುವರಿನಲ್ಲೂ ಕೂಡ ಹೆಚ್ಚುಗಾರಿಕೆಯನ್ನ ಗಮನಿಸಬಹುದು. ಇದಿಷ್ಟು ಕಾಳುಮೆಣಸಿನ ವಿಚಾರಕ್ಕೆ ಬಂದಾಗ ಮಾಡಬೇಕಾದಂತ ಬಹಳ ಅತ್ಯವಶ್ಯಕ ಬೇಸಾಯ ಕ್ರಮಗಳು.
1: ಅಂದ್ರೆ ಮುಖ್ಯವಾಗಿ ಎಲ್ಲೆಲ್ಲಿ ನೀರಿನ ಒಂದು ಲಭ್ಯತೆ ಇದೆ ಅಂತಹ ಕಡೆಗಳಲ್ಲಿ ವಾರಕ್ಕೊಂದ್ಸರಿ ಆದರೂ ನೀರು ಕೊಡೋದು ಈ ಸಂದರ್ಭದಲ್ಲಿ ಬಹಳ ಅತ್ಯವಶ್ಯಕ. ಇದು ಮುಖ್ಯವಾಗಿ ಕಾಳುಮೆಣಸು ಬಗ್ಗೆ. ಆದ್ರೆ ಇನ್ನು ಏಲಕ್ಕಿನಲ್ಲಿ ನಾವು ಏನೇನು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ?
0: ಇವತ್ತು ಏಲಕ್ಕಿ ಮಾರ್ಕೆಟ್ ರೇಟ್ ಅನ್ನು ನೋಡಿದ್ರೆ ಪ್ರತಿಯೊಬ್ಬ ರೈತನಲ್ಲೂ ಏಲಕ್ಕಿ ಬೆಳಿಬೇಕು ಅನ್ನೋ ಆಸೆ ಮತ್ತೆ ಚಿಗರಿದೆ ಸರ್. ಬಹಳಷ್ಟು ಕಡೆ ರೈತರುಗಳು ಮತ್ತೆ ಏಲಕ್ಕಿ ತೋಟಗಳನ್ನ ರಿವೈವ್ ಮಾಡ್ತಾ ಇದಾರೆ. ಯಾಕಂದ್ರೆ ಏಲಕ್ಕಿ ರೇಟ್ ಸಾಧಾರಣವಾಗಿ 2,300 to 2,500 ರೂಪಾಯಿ ತನಕ ಧಾರಣೆ ಸ್ಥಿರವಾಗಿದೆ. ಹಾಗಾಗಿ ಏಲಕ್ಕಿ ತೋಟಗಳಲ್ಲಿ ಮಾಡಬೇಕಾದಂತ ಪ್ರಮುಖವಾದ ಕೆಲಸ ಏನಪ್ಪಾ ಅಂತಂದ್ರೆ ವಾರಕ್ಕೊಮ್ಮೆ ನೀರು ಕೊಡ್ಲೇಬೇಕು. ಯಾಕಂದ್ರೆ ಈಗ ಗರಿಗಳು ಹೊರಡುವ ಟೈಮು, ಪ್ಯಾನಿಕಲ್ ಹೊರಡುವಂತ ಟೈಮು, ಮತ್ತೆ ಹೊಸ ಕಂದುಗಳು ಬರುವಂತ ಟೈಮು. ಹಾಗಾಗಿ ಈ ಟೈಮ್ನಲ್ಲಿ ನಾವು ಎಷ್ಟು ನೀರನ್ನ ಕೊಡ್ತೀವಿ ಮತ್ತೆ ನೆರಳನ್ನ ನಿರ್ವಹಣೆ ಮಾಡ್ತೀವಿ, ಅದೆರಡೂ ನೇರವಾಗಿ ಫಸಲಿನ ಮೇಲೆ ಆಧಾರಿತವಾಗಿರ್ತದೆ. ಮತ್ತೆ ಹಳೆ ಕಂದುಗಳು, ಹಳೆ ಎಲೆಗಳು ಏನ್ ಕೆಂಪಾಗಿರೋ ಬಂದಿದಾವೆ ಅದನ್ನೆಲ್ಲ ಊರಿ ತೆಗಿಬೇಕು. ಆ ರೀತಿ ಮಾಡೋದ್ರಿಂದ ಈ ಪ್ರತಿ ಎಲೆಯ ಕಂಕಳಿನಲ್ಲಿ ನಮ್ಗೆ ಕ್ರಿಪ್ಸ್ ಹುಳಗಳು ಆಶ್ರಯ ಪಡ್ಕೊಂಡಿರುತ್ತೆ.
1: ಹೌದು,
0: ಆವಾಗ ನಾವು ಈ ಹಳೆ ಎಲೆಗಳನ್ನ ಊರು ತೆಗಿತೀವಿ, ಅವು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತವೆ, ಅವುಗಳ ಬಾಧೆ ಕೂಡ ಅರ್ಧ ಭಾಗದಷ್ಟು ಕಡಿಮೆ ಆಗ್ತದೆ. ಇನ್ನ ನೀರು ಮತ್ತೆ ಶಿಫಾರಸು ಮಾಡಿರುವಂತ ಗೊಬ್ಬರದಲ್ಲಿ 3 ಕಂತು ಗೊಬ್ಬರ ಕೊಡಬೇಕು ಅಂತ ಹೇಳ್ತೀವಿ. ಅದರಲ್ಲಿ 1 ಕಂತನ್ನ ಏಪ್ರಿಲ್ ತಿಂಗಳಲ್ಲಿ ಅಥವಾ ಮಾರ್ಚ್ ತಿಂಗಳಲ್ಲಿ ಕೊಟ್ಟಿರ್ತಾರೆ, 2ನೇ ಕಂತನ್ನ ಈಟನ್ನಲ್ಲಿ ಕೊಡ್ಬೇಕಾಗ್ತದೆ. ಆಯ್ತಾ, ಇದರ ಜೊತೆಗೆ ISR ಸಂಸ್ಥೆ ಬಿಡುಗಡೆ ಮಾಡಿರುವಂತ ಕಾರ್ಡಮಮ್ ಸ್ಪೆಷಲ್ ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸ್ಚರ್ನು ಕೂಡ ಈ ಟೈಮ್ನಲ್ಲಿ 1 ಸಿಂಪಡಣೆ ಮಾಡ್ಕೋಬೇಕು. ಪ್ರತಿ ಬ್ಯಾರಲ್ಗೆ 1 kg ಅಷ್ಟು ಹಾಕೊಂಡು ಸಿಂಪಡಣೆ ಮಾಡ್ಕೊಳ್ಳಿ. ಮತ್ತೆ ಈ ಟೈಮ್ನಲ್ಲಿ ನಮಗಿರುವಂತ 2 ಚಾಲೆಂಜ್ ಏನಪ್ಪಾ ಅಂತಂದ್ರೆ, ಕಾರ್ಡಮಮ್ ಅಲ್ಲಿ ಒಂದು ಥ್ರಿಪ್ಸ್ ಉಳಿದ ಬಾಧೆ, ಏಫಿಡ್ಸ್ ಕೆಲವೊಂದು ಭಾಗದಲ್ಲಿ ಇದ್ದೇ ಇರುತ್ತೆ ಈ ಟೈಮ್ನಲ್ಲಿ, ಮತ್ತೆ ಕಾಂಡ ಕೊರಕ, ಮತ್ತೆ ಕಾಯಿ ಆಗಿತ್ತು ಅಂತಂದ್ರೆ ಎಲ್ಲಿ ನೀರ್ ಚೆನ್ನಾಗಿ ಕೊಡ್ತಾ ಇದಾರೆ, ನೆಲ್ಯಾಣಿ ತಳಿಗಳನ್ನ ಬೆಳೀತಾ ಇದಾರೆ, ಅಲ್ಲಿ ಕಾಂಡ ಕೊರಕದ ಬಾಧೆ ಕೂಡ ನಮ್ಗೆ ಕಂಡು ಬರ್ತದೆ. ಹಾಗಾಗಿ ಅಂತಹ ಭಾಗಗಳಲ್ಲಿ ಈಗ ಹೂ ಆಡ್ತಾ ಇರೋ ಸಮಯ ಆಗಿರೋದ್ರಿಂದ ಸಾಧ್ಯವಾದಷ್ಟು ಗ್ರೀನ್ ಲೇಬಲ್ ಕೆಮಿಕಲ್ ಗಳನ್ನ ಬಳಸೋದು ಉತ್ತಮ. ಅದು ಸ್ಪಿನೋಸೈಡ್ ಅಂತಂದ್ಬಿಟ್ಟು ಒಂದು ಗ್ರೀನ್ ಲೇಬಲ್ ಕೆಮಿಕಲ್ ಸಿಗುತ್ತೆ, ಪ್ರತಿ ಲೀಟರ್ಗೆ ಅಥವಾ ಪ್ರತಿ 10 ಲೀಟರ್ಗೆ 4 ಮಿಲಿ ಅಂತೆ, ಅಥವಾ ಪ್ರತಿ ಬ್ಯಾರಲ್ಗೆ 80-100 ಮಿಲಿ ಅಷ್ಟನ್ನ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಈ 3 ಹುಳುಗಳ ಬಾಧೆಯನ್ನ ತಡಿಬಹುದು.
1: ಅಂದ್ರೆ ಥ್ರಿಪ್ಸು, ಕಾಂಡ ಕೊರಕ ಮತ್ತು ಕಾಯಿ
0: ಕೊರಕ, ಕಾಯಿ ಕೊರಕ ಒಂದು ಕೊರಕ, 2 ರಸ ಹೀರೋ ಕೀಟಗಳು. ಆಯ್ತಾ,
1: ಮತ್ತೆ ಈ ರೋಗದ ಬಾಧೆನು ಕಂಡುಬರೋ ಸಾಧ್ಯತೆ ಇರುತ್ತ?
0: ರೋಗದ ಬಾಧೆ ಈ ಟೈಮ್ನಲ್ಲಿ ಎಲೆ ಚುಕ್ಕಿ ರೋಗ ಮತ್ತೆ ಎಲೆ ಮಚ್ಚ ರೋಗಗಳು ಕಂಡು ಬರುತ್ತೆ ಸರ್. ಹಾಗಾಗಿ ನೆರಳಿನ ವ್ಯವಸ್ಥೆ ಚೆನ್ನಾಗಿದ್ದು ಮತ್ತೆ ನೀರಾವರಿ ವ್ಯವಸ್ಥೆ ಚೆನ್ನಾಗಿದ್ರೆ ರೋಗ ಉಲ್ಬಣ ಆಗೋದಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ನಾವು 2 ಕ್ರಮವನ್ನ ಮಾಡಬಹುದು. ಒಂದು ಶಿಫಾರಸು ಮಾಡಿರುವಂತ ಶಿಲೀಂದ್ರನಾಶಕವನ್ನ ಕಾರ್ಬಿಂಡಿಜೆ ಮತ್ತೆ ಮ್ಯಾಂಕೋಜೆಬ್ ಎರಡು ಮಿಶ್ರಣ ಇರುವಂತ ಶಿಲೀಂದ್ರನಾಶಕ ಆಗ್ಬಹುದು, ಅಥವಾ ಎಕ್ಸಕನಜೋಲ್ ಇರುವಂತ ಶಿಲೀಂದ್ರನಾಶಕವನ್ನ ನಾವು ಎರಡನ್ನೂ ಕೂಡ ಬಳಸಬಹುದು. ಈ ಕಾರ್ಬಿಂಡಿಜೆ ಮತ್ತೆ ಮ್ಯಾಂಕೋಜೆಬ್ ಇರುವಂತದ್ದಾಯ್ತು ಅಂತಂದ್ರೆ 2 ಗ್ರಾಮ್ ಪ್ರತಿ ಲೀಟರ್ಗೆ. ಎಕ್ಸಕನಜೋಲ್ ಇಸಿ ಫಾರ್ಮುಲೇಷನ್ ಬದಲು ಎಸ್ಸಿ ಫಾರ್ಮುಲೇಷನ್ ಸಿಗುತ್ತೆ, ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಕಾಂಟಾಫ್ ಪ್ಲಸ್ ಅನ್ನೋ ಹೆಸರಲ್ಲಿ ಮಾರ್ಕೆಟ್ ಅಲ್ಲಿ ಇದೆ. ಅದನ್ನಾಯ್ತು ಅಂತಂದ್ರೆ 1.5 ಮಿಲಿಯಿಂದ 2 ಮಿಲಿ ತನಕ ತಗೊಂಡು ನಾವು ಸ್ಪ್ರೇ ಮಾಡೋದ್ರಿಂದ ಈ ಎಲೆಚುಕ್ಕಿ ರೋಗ ಅಥವಾ ಎಲೆಮಚ್ಚೆ ರೋಗಗಳನ್ನು ನಾವು ಹತೋಟಿಗೆ ತಂದ್ಕೋಬಹುದು. ಇನ್ನ ಮಾಮೂಲಿ ಈ ಮಲ್ನಾಡಿನ ಬೆಳೆಗಳಲ್ಲಿ ನೋ ಕಾಪರ್ ನೋ ಕ್ರಾಪ್ ಅನ್ನುವಂತ ಘೋಷವಾಕ್ಯ ಇದೆ. ಅದೇ ರೀತಿ ಮಳೆ ಹತ್ರ ಆಗುವಾಗ ಮೇ ತಿಂಗಳಲ್ಲಿ ಜನಗಳ ಲಭ್ಯತೆ ನೋಡಿಕೊಂಡು 1% ಬೋರ್ಡೋಸ್ ದ್ರಾವಣವನ್ನ ಸಿಂಪಡಣೆ ಮಾಡೋದ್ರಿಂದ ನಮ್ಗೆ ಮಳೆಗಾಲದಲ್ಲಿ ಬರುವಂತ ಕಂದುಕೊಳೆಯ ರೋಗ ಮತ್ತೆ ಬೇರೆ ರೋಗಗಳನ್ನ ನಾವು ಹತೋಟಿನಲ್ಲಿ ಇಟ್ಕೊಬಹುದು.
1: ಈ ಕಾಯಿಕೊಳೆಯ ರೋಗ ಅಂತಾನೂ ಕೂಡ
0: ಹೌದು ಅದನ್ನು ಹತೋಟಿಲಿ ಇಟ್ಕೊಬಹುದು.

0: ಒಟ್ಟಾರೆ ಇಲ್ಲೂ ಕೂಡ ವಾರಕ್ಕೊಂದ್ಸರಿ ನೀರನ್ನು ಕೊಟ್ರೆ ಬಹಳ ಒಳ್ಳೇದು.
1: ಖಂಡಿತ ಬೇಕು ಸರ್, ವಾರಕ್ಕೊಂದ್ಸಲ ನೀರ್ ಬೇಕು. ಸ್ಪ್ರಿಂಕ್ಲರ್ ಮುಖಾಂತರ ಕೊಡೋದು ಬಹಳ ಅನುಕೂಲ ಆಗ್ತದೆ. ಮತ್ತೆ ಮಳೆಗಾಲ ಹತ್ರ ಬರ್ತಾ ಇರೋದ್ರಿಂದ ಕೊಟ್ಟಿಗೆ ಗೊಬ್ಬರ ಕೊಡುವಂತ ಕ್ರಮಗಳು ಈಗಾಗಲೇ ಮುಗಿದೋಗ್ಬೇಕು. ನಾನು ಈಗಾಗಲೇ ಕಾಳುಮೆಣಸಿನಲ್ಲಿ ಹೇಳಿದೆ, ಕೊಟ್ಟಿಗೆ ಗೊಬ್ಬರನ ಜೈವಿಕ ಗೊಬ್ಬರಗಳ ಜೊತೆ ಬೆರೆಸಿ ನಂತರ ಕೊಡೋದ್ರಿಂದ ಮಳೆಗಾಲದಲ್ಲಿ ಬರುವಂತ ರೋಗದ ಸಮಸ್ಯೆ ಕಡಿಮೆ ಆಗ್ತದೆ.
0: ಮತ್ತೆ ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ಗೊಬ್ಬರ ಕೊಡ್ಬೇಕಾಗತ್ತೆ.
1: ಖಂಡಿತ ಖಂಡಿತ ಸರ್. ಈಗ ನಾವು ನೀರಾವರಿ ಪ್ರದೇಶದಲ್ಲಿ ಹೇಳೋದು 125 250 ಕೆಜಿ ಸಾರಜನಕ ರಂಜಕ ಪೊಟಾಷ್ ಕೊಡಬೇಕು ಅಂತ
0: ಹೆಕ್ಟೇರ್ಗೆ.
1: ಹೆಕ್ಟೇರ್ಗೆ ಅದೇ ನಾವು ಮಳೆ ಆಶ್ರಿತ ಪ್ರದೇಶದಲ್ಲಾದ್ರೆ 75 125 ಕೆಜಿ ಅಷ್ಟು ಕೊಡಬೇಕು ಅಂತ ಅನ್ಬಿಟ್ಟು ಹೇಳ್ತೀವಿ. ಮಳೆ ಆಧಾರಿತ ಆಯ್ತು ಅಂದ್ರೆ 2 ಕಂತಲ್ಲಿ ಕೊಡ್ಲಿ, ನೀರಾವರಿ ಆಧಾರಿತ ಆಯ್ತು ಅಂತಂದ್ರೆ 3 ಕಂತಲ್ಲಿ ಕೊಡಬೇಕು ಇದೇ ಗೊಬ್ಬರನ ಅಂತ ಹೇಳ್ತೀವಿ. ಹಾಗಾಗಿ ಈಗ ಮಾರ್ಚ್ ಏಪ್ರಿಲ್ ನಲ್ಲಿ ಮೊದಲನೇ ಕಂತಾಗಿತ್ತು ಅಂದ್ರೆ 2 ಕಂತನ್ನ ಈಗ ಕೊಟ್ಕೋಬೇಕಾಗ್ತದೆ. ಸರಿ, ಸಾಧಾರಣ 40 ಕೆಜಿ ಸಾರಜನಕ, 40 ಕೆಜಿ ರಂಜಕ ಮತ್ತೆ 70-80 ಕೆಜಿ ಅಷ್ಟು ಪೊಟಾಷ್ ಅನ್ನ ಬೇರೆಸ್ಬಿಟ್ಟು ಪ್ರತಿ ಗಿಡಕ್ಕೆ ಹಂಚಿಕೆ ಮಾಡ್ಕೊಬೇಕು. ಅದ್ರ ಜೊತೆಗೆ ಐಎಸ್ಆರ್ ಸಂಸ್ಥೆಯವರು ತಂದಿರುವಂತ ಕಾರ್ಡಮಮ್ ಸ್ಪೆಷಲ್ ಸ್ಪ್ರೇ ಕೂಡ ಬಹಳ ಮುಖ್ಯವಾಗಿದೆ.
0: ಮತ್ತೆ ಇನ್ನೊಂದೇನು ಅಂದ್ರೆ ಈಗ ಈ ರಸಗೊಬ್ಬರದ ಲಭ್ಯತೆನೂ ಕೂಡ ಸ್ವಲ್ಪ ಅನಿಶ್ಚಿತತೆಯಿಂದ ಕೂಡಿರೋದ್ರಿಂದ ರೈತರು ತಮಗೆ ಸಿಗುವಂತ ಗೊಬ್ಬರಗಳ ಸಂಯೋಜನೆಯನ್ನೇ ಬಳಸ್ಕೋಬೇಕಾಗತ್ತೆ.
1: ಸರ್, ಈ ವಿಚಾರ ನೀವು ಹೇಳಿದ್ ಬಹಳ ಒಳ್ಳೇದಾಯ್ತು. ನಮ್ಮ ಸಂಸ್ಥೆ ಮತ್ತೆ ಕಾಫಿ ಬೋರ್ಡ್ ನವರು ಮಣ್ಣು ಪರೀಕ್ಷೆ ಮಾಡಿರುವಂತ ಪರೀಕ್ಷೆ ರಿಸಲ್ಟ್ ಗಳನ್ನ ಬಿಡುಗಡೆ ಮಾಡಿದಾರಲ್ಲ, 60-70% ಈ ಮಲೆನಾಡಿನ ಭಾಗ, ಕಾಫಿ ಬೆಳೀತಾ ಇರುವಂತ ಭಾಗ ಆಗ್ಬೋದು, ಏಲಕ್ಕಿ ಬೆಳೀತಾ ಇರುವಂತ ಭಾಗ ಆಗ್ಬೋದು, ಇಲ್ಲೆಲ್ಲ ರಂಜಕ ಅತಿ ಹೆಚ್ಚಿದೆ. 60-70% ಅವರು ಒಂದು ಸೀಸನ್ ಅಲ್ಲಿ ರೆಕಮೆಂಡ್ ಮಾಡಿರುವಂತ ರಂಜಕದ ಪ್ರಮಾಣದಲ್ಲಿ 1/2 ಹಾಕಿದ್ರು ಸಾಕು. ಅದಕ್ಕೋಸ್ಕರ ನಾನು ಪ್ರಾರಂಭದಲ್ಲೇ ನಾನು ಹೇಳಿದ್ದು ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರ ನಿರ್ವಹಣೆ ಬಹಳ ಮುಖ್ಯ ಅಂತ. ಈಗ ನಮ್ಗೆ ರಸಗೊಬ್ಬರ ಸಿಗದೆ ಕಷ್ಟ ಇದ್ದಾಗ ಅವಶ್ಯಕತೆ ಇರುವಂತ ಗೊಬ್ಬರ ಹಾಕೋಣ.
0: ಹೌದೌದು,
1: ಯಾವಾಗ್ಲೂ ರೈತರಿಗೆ ಒಲವು DAP ಕಡೆಗೆ ಹೋಗುತ್ತೆ, 20-20 ಗೊಬ್ಬರದ ಕಡೆಗೆ ಹೋಗುತ್ತೆ. ಇದನ್ನ ಪದೇ ಪದೇ ಹಾಕಿ ಹಾಕಿ ಏನಾಗಿದೆ, ನಮ್ಮ ಮಣ್ಣಲ್ಲಿ ರಂಜಕದ ಅಂಶ ಹೆಚ್ಚು ಶೇಖರಣೆ ಆಗಿದೆ. ಹಾಗಾಗಿ ಈ ಅಭಾವ ಇರುವಂತಹ ಸಮಯದಲ್ಲಿ ಇಂತಹ ಜಾಣತನ ಖಂಡಿತ ಬೇಕಾಗತ್ತೆ.
0: ಅಂದ್ರೆ ಇವರ ಮಾರ್ಗದರ್ಶನ ಬೇರೆ ವಿಚಾರಗಳಿಗೆ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಮತ್ತು ಕೃಷಿ ಸಂಶೋಧನಾ ಸಂಸ್ಥೆಗಳನ್ನ ಸಂಪರ್ಕಿಸಬಹುದು.
1: ಮತ್ತೆ ಅವ್ರ ಹತ್ರ ಇರುವಂತ ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನ ಅಥವಾ ಮಣ್ಣು ಪರೀಕ್ಷೆ ಕಾರ್ಡ್ಗಳನ್ನ ದಯವಿಟ್ಟು ಗಮನಿಸ್ಲಿ, ಅದ್ರಲ್ಲಿ ರಂಜಕದ ಪ್ರಮಾಣ ಎಷ್ಟಿದೆ ಅಂತ ಗಮನಿಸ್ಲಿ. ಅಲ್ಲಿ ಬರ್ದಿರ್ತದೆ ಕಡಿಮೆ, ಮಧ್ಯಮ, ಹೆಚ್ಚು, ಅತಿ ಹೆಚ್ಚು ಅಂತ. ಹಾಗಾಗಿ ಅದನ್ನ ನೋಡ್ಕೊಂಡು ಅಥವಾ ಅವ್ರಿಗೆ ತಿಳಿಲಿಲ್ಲ ಅಂತಂದ್ರೆ ಫೋನ್ ಮುಖಾಂತರ ನಮ್ಮ ಸಂಸ್ಥೆಯನ್ನ, ಪ್ರಾದೇಶಿಕ ಕಚೇರಿಗಳನ್ನ ಅಥವಾ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, KVK ಹತ್ತಿರದಲ್ಲಿ ಯಾವ್ದಿದೆ ಅಲ್ಲಿ ಹೋಗಿ ದಯವಿಟ್ಟು ನಿಮ್ಮ ಮಣ್ಣು ಪರೀಕ್ಷಾ ಕಾರ್ಡ್ ಅನ್ನ ತೋರಿಸಿ ನಂತರ ಗೊಬ್ಬರ ಹಾಕೋ ವಿಚಾರದಲ್ಲಿ ತೀರ್ಮಾನ ತಗೊಳ್ಳೋದು ಬಹಳ ಪ್ರಮುಖವಾಗಿರ್ತದೆ.
0: ಶುಂಠಿ ಬೆಳೆಗೆ ಬಂದ್ರೆ ಶುಂಠಿ ಬೆಳೆಯ ಸದ್ಯದ ಸ್ಥಿತಿಗತಿ ಹೇಗಿದೆ ಅಂತೀರಾ?
1: ಸರ್, ಶುಂಠಿ ವರ್ಷ ವರ್ಷ ಕರ್ನಾಟಕದಲ್ಲಿ ಅದರ ವ್ಯಾಪ್ತಿಯನ್ನ ಹೆಚ್ಚಿಗೆ ಮಾಡ್ಕೊಳ್ತಾನೆ ಹೋಗ್ತಾ ಇದೆ. ಬಹುಶಃ ಈ ವರ್ಷ ಶುಂಠಿ ಕರ್ನಾಟಕದಲ್ಲಿ 1.5 ಲಕ್ಷ ಹೆಕ್ಟೇರ್ ನಷ್ಟು ಆಕ್ರಮಣ ಮಾಡ್ಕೊಂಡಿದೆ ಅಂತ ಅಂದ್ರೂ ತಪ್ಪಾಗೋದಿಲ್ಲ. ಆಯ್ತಾ, ಇವತ್ತಿನ ಸ್ಥಿತಿನಲ್ಲಿ ಶುಂಠಿ ಮೊಳಕೆ ಎಲ್ಲ ಚೆನ್ನಾಗಿ ಬಂದಿದೆ, 3 ತಿಂಗಳು ಬೆಳೆ ಹಾಕ್ಕೂತಿದೆ, 90 ದಿನ ಆಗಿದೆ ಬಹಳಷ್ಟು ಕಡೆ ಆ ಈ ಹಳೆ ಮೈಸೂರು ಭಾಗದಲ್ಲಿ. ಬಿಸಿಲಿನ ತಾಪಮಾನ ಜಾಸ್ತಿ ಇರೋದ್ರಿಂದ ನಮಗೆ ಶುಂಠಿನಲ್ಲಿ ಎಲೆಗಳು ಸ್ವಲ್ಪ ತಿಳಿ ಹಸಿರಿನಿಂದ ಕೂಡಿರ್ತದೆ. ನೋಡಿದ ತಕ್ಷಣ ಒಂದು ಗಂಧಕದ ಕೊರತೆ ಅಥವಾ ಲಘು ಪೋಷಕಾಂಶಗಳ ಕೊರತೆ ಇದೆ ಅಂತ ಅನ್ನಿಸ್ಬೋದು. ಹಾಗಾಗಿ ಅಂತ ಕಡೆ ದಯವಿಟ್ಟು ನೀರನ್ನ ಸಂಜೆ ಹೊತ್ತು ಕೊಡುವಂತ ಅಭ್ಯಾಸ ಮೊದಲನೇದಾಗಿ ಮಾಡ್ಕೊಳ್ಳಿ. ಎರಡನೇದು, ಅತಿ ಹೆಚ್ಚು ತಾಪಮಾನವನ್ನ ಶುಂಠಿನೂ ಕೂಡ ತಡ್ಕೊಳ್ಳೋದಿಲ್ಲ. ಹಾಗಾಗಿ ಕೆಲವೊಮ್ಮೆ ಆ ಫೋಟೋಗಳನ್ನು ನೋಡಿ ಕೆಲವೊಂದು ತೀರ್ಮಾನಗಳನ್ನ ಅವ್ರಿಗೆ ನಾವು ಹೇಳ್ತೀವಿ. ಈ ಸಮುದ್ರ ಪಾಚಿಯಿಂದ ಮಾಡಿರುವಂತ ಉತ್ಪನ್ನಗಳು ಈ ಸ್ಟ್ರೆಸ್ ಅನ್ನ ತಡ್ಕೊಳ್ಳೋದಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಒಂದು ಮಟ್ಟಿಗೆ. ಅದೇ ರೀತಿ ಸಿಲಿಕಾನ್ ಇರುವಂತ ಕೆಲವೊಂದು ಪದಾರ್ಥಗಳು ಅತಿ ಹೆಚ್ಚು ಶಾಖದ ಸಹಿಷ್ಣುತೆಗೆ ಅವಕಾಶ ಮಾಡಿಕೊಡ್ತದೆ. ದಯವಿಟ್ಟು ಶುಂಠಿ ಬೆಳೀತಾ ಇರುವಂತ ರೈತರುಗಳಲ್ಲಿ ನನ್ನ ಕಳಕಳಿ ಮನವಿ ಏನಪ್ಪಾ ಅಂತಂದ್ರೆ, ನಿಮ್ಮ ಶುಂಠಿ ತಾಕ್ನಲ್ಲಿ ಏನಾದ್ರು ವ್ಯತ್ಯಾಸ ಕಂಡು ಬಂದ್ರೆ ನೇರವಾಗಿ ತಜ್ಞರನ್ನ ಸಂಪರ್ಕ ಮಾಡಿ. ಏನಾಗ್ತದೆ, ಈ ವಿಚಾರ ತಿಳಿದೇ ಇರುವಂತ ಜನಗಳು, ಉದಾಹರಣೆಗೆ ಅಂಗಡಿಗೆ ಹೋದ್ರೆ ಏನಾಗ್ತದೆ, ಹೊರೆ ಜಾಸ್ತಿ ಆಗ್ತದೆ ಹೊರತು ಅಲ್ಲಿರುವಂತ ಸಮಸ್ಯೆಗೆ ಸರಿಯಾದಂತ ಪರಿಣಾಮಕಾರಿಯಾದಂತ ಪರಿಹಾರ ಸಿಗೋದಿಲ್ಲ ಸರ್. ಅಲ್ಲಿ ನಾವು 3 ವರ್ಷದಿಂದ ಇದನ್ನ ಗಮನಿಸ್ತಾ ಇದೀವಿ. ಒಂದು 2 ಎಕರೆ 3 ಎಕರೆ ಶುಂಠಿ ಹಾಕ್ತಾ ಇರೋರು ಪ್ರತಿ ಸತಿ ಏನಿಲ್ಲ ಅಂದ್ರು 18-30

ಸಾವಿರ ರೂಪಾಯಿಂದು ಔಷಧಿ ತಗೊಂಡ್ ಸ್ಪ್ರೇ ಮಾಡ್ತಾ ಇದ್ದೀನಿ, ಆರರಿಂದ ಎಂಟು ರೌಂಡ್ ಸ್ಪ್ರೇ ಮಾಡ್ತೀವಿ ಅಂತ ಹೇಳ್ತಾರೆ. ಇಷ್ಟು ಖರ್ಚು ಅವಶ್ಯಕತೆ ನಿಜವಾಗ್ಲೂ ಇದೆಯಾ? ದೊಡ್ಡ ಪ್ರಶ್ನೆ. ಅದಾದ ನಂತರ ಅಷ್ಟು ಸ್ಪ್ರೇ ಮಾಡಿರುವಂತ ಶುಂಠಿನ ತಿನ್ನೋ ಜನದ ಆರೋಗ್ಯ ಏನಾಗ್ಬೇಕು? ಹಾಗಾಗಿ ಶುಂಠಿನಲ್ಲೂ ಅಷ್ಟೇ, ಬಹಳ ಜನಗಳನ್ನ ಬೆಳೆಗಾರನ್ನ ವಿಚಾರಿಸಿದಾಗ ಅಲ್ಲೂ ಕೂಡ ಇದೇ ಸಮಸ್ಯೆ. ಶುಂಠಿ ಬೆಳೆಯುವಂತ ರೈತರುಗಳಿಗೆ ಈ ಡಿಎಪಿ ಗೊಬ್ಬರದ ಕಡೆ ಇಪ್ಪತ್ತು ಇಪ್ಪತ್ತು ಗೊಬ್ಬರದ ಕಡೆ ಒಲವು ಜಾಸ್ತಿ. ಪಕ್ಕದವನು ನಾಲ್ಕು ಚೀಲ ಹಾಕವನೆ ಅಂದ್ರೆ ಇವ್ನು ಆರು ಚೀಲ ಹಾಕ್ತಾನೆ ಎಕರೆಗೆ. ಆದ್ರೆ ಒಂದು ಎಕರೆಗೆ ಬೇಕಾಗಿರೋದು ನಮ್ಗೆ ಎರಡೇ ಚೀಲ ಡಿಎಪಿ ಸಾಕು. ಅಂದ್ರೆ ಮಣ್ಣಿನಲ್ಲಿ ರಂಜಕದ ಅಂಶದ ಕೊರತೆ ಇದ್ರೆ, ಕೊರತೆ ಇಲ್ಲ ಅಂದ್ರೆ ಒಂದೇ ಚೀಲ ಸಾಕಾಗತ್ತೆ. ನಮ್ಗೆ ಶುಂಠಿ ಯಾವಾಗ್ಲೂ ಜಾಸ್ತಿ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ನಾಟಕದಲ್ಲಿ ಇತಿಹಾಸದ ಘಟನೆಗಳನ್ನು ಆಧರಿಸಿದ ಐತಿಹಾಸಿಕ ನಾಟಕಗಳು, ಸಮಾಜದ ಸಮಸ್ಯೆಗಳನ್ನು ಕುರಿತು ತಿಳಿಸುವಂತ ಸಾಮಾಜಿಕ ನಾಟಕಗಳು, ಮನರಂಜನೆಗಾಗಿ ಪ್ರದರ್ಶಿಸುವ ಹಾಸ್ಯ ನಾಟಕಗಳು, ಪುರಾಣಗಳಲ್ಲಿ ಬರುವ ಕಥೆಗಳನ್ನು ಆಧರಿಸಿದ ಪೌರಾಣಿಕ ನಾಟಕಗಳು, ದುಃಖ ಭರಿತ ಅಂತ್ಯವನ್ನು ಹೊಂದಿರುವ ದುಃಖಾಂತ ನಾಟಕಗಳು ಹಾಗೂ ಜ್ಞಾನವನ್ನು ನೀಡುವ ನಾಟಕಗಳಾದ ಶೈಕ್ಷಣಿಕ ನಾಟಕಗಳು, ಹೀಗೆ ನಾಟಕದಲ್ಲಿ ಹಲವಾರು ವಿಧಗಳನ್ನು ಕಾಣಬಹುದು. ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ಪಿ ಶೈಲಜಾ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ ರಂಗನಾಯಕಿ ಚಿತ್ರದ ಗೀತೆ. ಸಾಹಿತ್ಯ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ, ಸಂಗೀತ ಎಂ ರಂಗರಾವ್.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂ ಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ನಾಟಕದ ಕುರಿತು ಮಾತಾಡ್ತಾ ಇದ್ವಿ. ನಾಟಕವು ಸಾಹಿತ್ಯ ಮತ್ತು ಕಲೆಯ ಸಂಯೋಜನೆಯಾಗಿದೆ. ಕಥೆ, ಅಭಿನಯ, ಸಂಗೀತ, ನೃತ್ಯ, ಸಂಭಾಷಣೆ ಮತ್ತು ಭಾವನೆಗಳನ್ನು ಒಟ್ಟುಗೂಡಿಸಿ ಪ್ರೇಕ್ಷಕರ ಮುಂದೆ ಪ್ರದರ್ಶಿಸುವ ಕಲೆಯೇ ನಾಟಕ. ನಾಟಕವು ಜನರ ಮನಸ್ಸನ್ನು ಮುಟ್ಟುವ ಅತ್ಯಂತ ಪ್ರಭಾವಶಾಲಿ ಕಲಾರೂಪ ಅಂತ ಹೇಳ್ಬೋದು. ಈಗ ಕೇಳಿ, ನಾರದ ವಿಜಯ ಚಿತ್ರದ ಗೀತೆ ನಿಮಗಾಗಿ ಮೂಡಿಬರಲಿದೆ. ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ ಮತ್ತು ಅಶ್ವಥ್ ವೈದಿ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದು, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಈ ಗೀತೆ ಎಸ್ಪಿ ಭಾರ್ಗವಿ ಚಿತ್ರದ್ದು.

ಪ್ರೇಕ್ಷಕರಿಗೆ ಮನರಂಜನೆಯನ್ನ ನೀಡೋದು, ಸಮಾಜದಲ್ಲಿ ಜಾಗೃತಿಯನ್ನ ಮೂಡಿಸೋದು, ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸೋದು, ಹಾಗೂ ಭಾಷಾ ಕೌಶಲ್ಯವನ್ನ ಹೆಚ್ಚಿಸೋದು, ಆತ್ಮವಿಶ್ವಾಸವನ್ನ ಬೆಳೆಸೋದು, ಇವೆಲ್ಲವೂ ನಾಟಕದ ಮಹತ್ವಗಳು ಅಂತಾನೆ ಹೇಳ್ಬೋದಾಗಿದೆ. ಈಗ ಕೇಳಿ ಒಂದು ಗೀತೆ.

ಬರಗೂರು ರಾಮಚಂದ್ರಪ್ಪ ಅವರ ಸಾಹಿತ್ಯ ಹಾಗೂ ಹಂಸಲೇಖ ಅವರ ಸಂಗೀತವಿರುವ ಹಗಲು ವೇಷ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ ರವಿಸಾಯ ಅವರ ಧ್ವನಿಯಲ್ಲಿ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾಟಕದ ವಿಚಾರ ಮಾತಾಡ್ತಾ ಕೊನೆಯದಾಗಿ ಹೇಳೋದಾದ್ರೆ, ನಾಟಕಗಳು ಕೇವಲ ಮನರಂಜನೆಗಾಗಿ ಮಾತ್ರವಲ್ಲ ಸಮಾಜದ ಕನ್ನಡಿಯಂತಿವೆ. ನಾಟಕವು ಶಿಕ್ಷಣ, ಸಂಸ್ಕೃತಿ ಮತ್ತು ಸಮಾಜದ ಸುಧಾರಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಹೇಳ್ತಾ ಪಿಬಿ ಶ್ರೀನಿವಾಸ್ ಅವರ ಕಂಠಸಿರಿಯಲ್ಲಿ ಮೂಡಿಬರಲಿದೆ ಭೂಪತಿರಂಗ ಚಿತ್ರದ ಗೀತೆ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿದೆ.

ಇದುವರೆಗೆ ಚಿತ್ರಗೀತೆಗಳನ್ನಾಧರಿಸಿದ ಸಿರಿಗಂ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮವು ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು ಸರಿಯಾಗಿ 8:45 ಕ್ಕೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ.

ಆಕಾಶವಾಣಿ ಬೆಂಗಳೂರು. ಸಮಯ 9:15:15. ಈಗ ಕೇಳೋಣ ಪ್ರಭಾ ಜೆ ಇನಾಮದಾರ್ ಅವರು ಹಾಡಿರುವ ಭಾವಗೀತೆಗಳು.

ಪ್ರಭಾ ಜೈ ನಾಮದಾರ್ ಅವರ ಧ್ವನಿಯಲ್ಲಿ ಕುವೆಂಪು ಅವರ ರಚನೆಯನ್ನ ಕೇಳಿದಿರಿ. ಈಗ ಕೇಳಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಪ್ರಭಾ ಜೈ ಇನಾಮದಾರ್ ಅವರ ಧ್ವನಿಯಲ್ಲಿ.

0: ಇದುವರೆಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಭಾ ಜೆ ಇನಾಮದಾರ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡ ಭಾರತಿ. ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ದಾಕ್ಷಾಯಿಣಿ ಪಿ. ಕೇಳಿ ಕನ್ನಡ ಭಾರತಿ.
2: ಬಾನುಲಿ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಹಿತಿ ಮತ್ತು ಸಂಸ್ಕೃತಿ ಚಿಂತಕರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸರ್ಕಾರದ ಅಕ್ಕ ಮಹಾದೇವಿ ಪ್ರಶಸ್ತಿ, ಕನಕರತ್ನ ಪ್ರಶಸ್ತಿ, 2025 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರು ಆಗಿರುವ ಡಾಕ್ಟರ್ ಆರ್ ಸುನಂದಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ. ತಾವು ಆಕಾಶವಾಣಿಗೆ ಕರೆದು ನನ್ನನ್ನ ಮಾತಾಡಿಸ್ತಾ ಇರೋದು ನನಗೆ ತುಂಬಾ ಸಂತೋಷ ಕೊಟ್ಟಿದೆ. ನಮಸ್ಕಾರ.
2: ನಮಸ್ಕಾರ ಮೇಡಮ್. ಒಬ್ಬ ಸ್ತ್ರೀವಾದಿ ಚಿಂತಕರಾಗಿ ಮಹಿಳಾ ಸಬಲೀಕರಣಕ್ಕಾಗಿ ಯಾವೆಲ್ಲಾ ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀರಾ ಮತ್ತು ಯಾವ್ಯಾವ ಕಾರ್ಯಕ್ರಮಗಳನ್ನ ರೂಪಿಸಿಕೊಳ್ಳಲಾಗ್ತಿದೆ ಮೇಡಮ್?
3: ಬಹಳ ಮುಖ್ಯವಾಗಿ ಮಹಿಳಾ ಲೇಖಕಿಯರನ್ನ ಕೂರ್ತ್ಕೊಂಡು ಅಧ್ಯಯನ ಮಾಡೋರಿಗೆ ಒಂದು ಒಳ್ಳೆಯ ಗ್ರಂಥಾಲಯ ಅಲ್ಲಿರೋದ್ರಿಂದ ಅದನ್ನ ಬಳಸ್ಕೊಳ್ಳಕ್ಕೆ, ಹೆಣ್ಮಕ್ಳು ಗಂಡ್ಮಕ್ಳು ಯಾರಾದ್ರೂ ಆಗ್ಲಿ, ಬಳಸ್ಕೊಳ್ಳಕ್ಕೆ ಅವಕಾಶ ಮಾಡುವಂತ ಒಂದು ಜಾಗ ಬೇಕು ನಮಗೆ. ಆ ಸ್ಥಳಾವಕಾಶಕ್ಕೂ ನಾವು ಸರ್ಕಾರದ ಜೊತೆಗೆ ಒಂದು ಪ್ರಯತ್ನ ಮಾಡ್ಬೇಕಂತಿದೀವಿ. ಆಮೇಲೆ ಸರ್ಕಾರದಿಂದನೂ ಏನು ವರ್ಷ ವರ್ಷದ ಅನುದಾನಗಳಲ್ಲಿ ಅದು ತುಂಬಾ ಹೆಚ್ಚೇನ್ ಬರ್ತಿಲ್ಲ, ಅದಕ್ಕೆ ಒಂದು ಹೆಚ್ಚು 47 ವರ್ಷಗಳ ಈ ಸಂಘಕ್ಕೆ ಮತ್ತು ಹಿರಿಯರ ಲೇಖಕಿಯರು ತಮ್ಮ ಆಶೋತ್ತರಗಳು ಏನೇನೋ ಬೇರೆ ಬೇರೆ ಇಟ್ಕೊಂಡು ಹೆಣ್ಮಕ್ಳನ್ನ ಬೆಳೆಸಬೇಕು, ಅವರೇ ಸ್ವಾಯತ್ತವಾಗಿ ಬದುಕಬೇಕು, ಸ್ವತಂತ್ರವಾಗಿ ಅವರು ಸಾಹಿತ್ಯ ರಚಕರಾಗಿ ತುಂಬಾ ಅತ್ಯುತ್ತಮವಾದ ಒಂದು ನೆಲೆನ ಕಾಣಿಸ್ಬೇಕು ಅಂತ ಅವ್ರ ಆಸೆ ಇತ್ತಲ್ಲ, ಆ ಆಸೆಯನ್ನ ಫುಲ್ಫಿಲ್ ಮಾಡಕ್ಕೆ ಅಥವಾ ಪೂರೈಸಕ್ಕೆ ಬೇಕಾದಂತ ಒಂದು ವಾತಾವರಣವನ್ನ ಅಲ್ಲಿ ನಾವು ಸೃಷ್ಟಿಸ್ಬೇಕು. ಅಷ್ಟೇ ಅಲ್ಲ, ಅದಕ್ಕಾಗಿನೇ ನಾವು ಸ್ತ್ರೀವಾದಿ ತಾತ್ವಿಕತೆಯನ್ನ ಕಟ್ಟುವ ಅಂತ ಅನೇಕ ಕಾರ್ಯಾಗಾರಗಳನ್ನ ರೂಪಿಸಿ ಆ ಕಾರ್ಯಾಗಾರದ ಮೂಲಕ ಉದಯೋನ್ಮುಖರು ಹೊಸ ಹೊಸದಾಗಿ ಸಾಹಿತ್ಯವನ್ನ ರಚಿಸ್ತಾ ಇರೋರ ಮೂಲಕ ಹಿರಿಯರ ಅನುಭವಗಳನ್ನು ಕೂಡ ಅವರಿಗೆ ಕೊಡ್ತಾ ಅವ್ರನ್ನ ಅವ್ರನ್ನ ಬೆಸೆಯುವ ಕೆಲಸ, ಹಿರಿಯರನ್ನ ಮತ್ತು ಕಿರಿಯರ ಜೊತೆ ಬೆಸೆಯುವ ಮೂಲಕ ಒಂದು ಕಿರಿಯರಿಗೊಂದು ಆತ್ಮವಿಶ್ವಾಸ ಖುಷಿ ಎರಡು ಸಿಕ್ಕತ್ತೆ, ಹಿರಿಯರಿಗೆ ಖುಷಿ ಸಿಕ್ಕತ್ತೆ, ಓ ನಮ್ಮ ಇಂದಿನ ತಲೆಮಾರು ಕೂಡ ಬರ್ತಾ ಇದೆ ಅಂತ. ಸೊ ಅಂತ ವಾತಾವರಣವನ್ನ ಒಂದು ಸೃಷ್ಟಿಸಬೇಕು ಅನ್ನೋದು ನಮ್ಮ ಕನಸು, ಅದನ್ನ ನೆರವೇರಿಸಕ್ಕೆ ನಾವು ಸಾಧ್ಯವಾದಷ್ಟು ಪ್ರಯತ್ನವನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದನ್ನ ಮಾಡ್ತೀವಿ, ಎಲ್ರು ಕೂಡ ನಮ್ ಕೈ ಜೋಡಿಸ್ತೀನಿ ಅಂತಂದಿದ್ದಾರೆ, ಜೋಡಿಸಿ ನಾವು ಕೆಲಸ ಮಾಡ್ತೀವಿ. ಸೊ ಈಗಾಗ್ಲೇ ಅದಕ್ಕೆ ದಾಪುಗಾಲು ಅಂದ್ರೆ ಒಂದು ಅಡಿ ಹಾಕ್ತಾ ಇದೀವಿ. ತಿದ್ದುಪಡಿಗೆ ಒಂದು ಸಮಿತಿ ಮಾಡಿದೀವಿ. ಮತ್ತೆ ಈಗ ವಿಜ್ಞಾನ ಬರಹಗಾರರನ್ನ ಬೆಳೆಸ್ಲಿಕ್ಕೆ ಕನ್ನಡದಲ್ಲಿ

0: ಅದಕ್ಕೆ ನಳಿನಿ ಮೂರ್ತಿಯವರ ಹೆಸರಲ್ಲಿ ಅವ್ರ ಮನೆಯವರು ಒಂದು 20 ಲಕ್ಷ ದತ್ತಿಯನ್ನಿಟ್ಟಿದ್ದಾರೆ. ಅದರಲ್ಲಿ ಬರುವ ಬಡ್ಡಿಯ ಮೂಲಕ ಒಬ್ಬರಿಗೆ ಸೈನ್ಸ್ ಮಹಿಳೆ ಯಾರು ವಿಜ್ಞಾನಿ ಇದ್ದಾರೋ ಅವರಿಗೆ ಒಂದು ಪ್ರಶಸ್ತಿ ಕೊಡಬೇಕು, ಪ್ಲಸ್ ಸೈನ್ಸ್ ಬರಹಗಾರನ್ನ ಪ್ರೋತ್ಸಾಹ ಮಾಡಲಿಕ್ಕೆ ಒಂದು ಕಾರ್ಯಾಗಾರವನ್ನು ಸೆಮಿನಾರ್ನು ಮಾಡಬೇಕು. ಅದೇ ತರ ಭಿನ್ನವಾಗಿ ಈಗ ಕಾವ್ಯಕ್ಕೆ ಕಾವ್ಯದ ಬೇರೆ ಬೇರೆಯವ್ರನ್ನ ಕೇಳಿದೀನಿ ನಾನು, ಕಾವ್ಯದ ವರ್ಕ್ಶಾಪ್ ಮಾಡಕ್ಕೆ, ಕಥೆಯ ಕಾರ್ಯಾಗಾರ ಮಾಡಕ್ಕೆ, ಮತ್ತೆ ಕಾದಂಬರಿಗಳನ್ನು ವಿಶೇಷವಾಗಿ ಕಟ್ಟಲಿಕ್ಕೆ ನಡೆಸುವಂತ ಒಂದು ಸಿದ್ಧತೆಗಳ ಬಗ್ಗೆ ಒಂದು ಕಾರ್ಯಾಗಾರ, ಮತ್ತೆ ಲಲಿತ ಪ್ರಬಂಧಗಳನ್ನ ಬರೆಯುವಾಗ ಬೇಕಾದಂತ ಸಿದ್ಧತೆ, ಅಂದ್ರೆ ಉತ್ತಮ ಕೃತಿಯಾಗಬೇಕಾದ್ರೆ ನಾವು ವಹಿಸಬೇಕಾದ ಎಚ್ಚರಗಳಿದೆಯಲ್ಲ, ಆ ಎಚ್ಚರಗಳು ಮತ್ತು ತಾತ್ವಿಕತೆ ಎರಡನ್ನು ಕೂಡ ನಾವು ನಮ್ ನಮ್ಮ ತಾತ್ವಿಕತೆಯನ್ನ ಮಾತಾಡ್ತಾ ಮಾತಾಡ್ತಾ ಅದನ್ನ ಉತ್ತಮ ಪಡಿಸಿಕೊಳ್ಳೋ ತರ ಉದಯೋನ್ಮುಖರಿಗೆ ಆ ತಾತ್ವಿಕತೆಯ ಒಳಗಡೆ ಪ್ರವೇಶ ಮಾಡುವುದ್ರ ಮೂಲಕ ಅವರ ಸಾಹಿತ್ಯವನ್ನು ಕೂಡ ಗಟ್ಟಿಗೊಳಿಸಲಿಕ್ಕೆ ಬೇಕಾದಂತ ವರ್ಕ್ಶಾಪ್ಸ್ ನ ಮಾಡ್ಬೇಕಂತಿದ್ವಿ. ಅದ್ರ ಜೊತೆಗೆ ಸಮಾವೇಶಗಳನ್ನು, ಹಬ್ಬಗಳನ್ನು, ಅವು ಹೇಗಿರ್ಬೇಕು ಅಂದ್ರೆ ನಮ್ಮ ಸಾಹಿತ್ಯ ಸಮ್ಮೇಳನಗಳು ಒಂದು ಮಹಿಳಾ ಸಂಸ್ಕೃತಿಯನ್ನ ದರ್ಶಿಸುವ ತರ ಇರಬೇಕು. ಹಾಗಾಗಿನೇ ನಮ್ಮ ಇಡೀ ಕರ್ನಾಟಕದಲ್ಲಿ ಮಹಿಳೆಯರು ಭಿನ್ನ ಭಿನ್ನವಾದ ಕಾರ್ಯಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ದಾರೆ. ಅವ್ರನ್ನೆಲ್ಲಾನು ಕೂಡ ಒಂದು ಸಾಹಿತ್ಯ ಸಮ್ಮೇಳನ ದಿವಸ ಬೆಸಿಬೇಕು ಅಂತಾನು ನನ್ಗೆ ಆಸೆ ಇದೆ.
1: ಒಟ್ಟಾರೆ ಯುವ ಬರಹಗಾರರಿಗೆ ಬರೆಯೋ ಅಂತ ಆಸಕ್ತಿ ಇರುತ್ತೆ, ಆದ್ರೆ ಯಾವ ರೀತಿ ಬರಿಬೇಕು, ಹೇಗೆ ಬರಿಬೇಕು ಅಂತಕ್ಕಂತ ಒಂದು ಚೌಕಟ್ಟಿದಲ್ಲ, ಆ ಚೌಕಟ್ಟಿಗೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಾಗಾರಗಳನ್ನ ಹಮ್ಮಿಕೊಳ್ತೀವಿ ಅಂತ ಹೇಳ್ತಿದ್ದೀರಾ.
0: ಹೌದು.
1: ನಿಮ್ಮ ಸೃಜನಾತ್ಮಕ ಬರವಣಿಗೆಯಲ್ಲಿ ಮೂಡಿ ಬಂದಂತಹ ದ್ವಿತ್ವ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂತು. ಕಾದಂಬರಿಯನ್ನ ನೋಡೋದಾದ್ರೆ ಅದರಲ್ಲಿ ಬರುವಂತಹ ಎರಡು ಪ್ರಮುಖ ಪಾತ್ರಗಳು ಓದುಗರನ್ನ ತುಂಬಾನೇ ಕಾಡುತ್ತವೆ. ಕಲ್ಲಮ್ಮ ಹಾಗೂ ನಂಜಮ್ಮನ ತಾಕಲಾಟಗಳು ಸಂಕೀರ್ಣ ಆಗಿವೆ ಹಾಗೂ ಜಟಿಲವಾಗಿವೆ ಅಂತಾನೆ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ತಮ್ಮ ನಡಿಗೆಯಲ್ಲೇ ನಡೆದು ತಮ್ಮನ್ನ ತಾವು ಸಹನೀಯಗೊಳಿಸಿಕೊಳ್ತಾ ಹೋಗ್ತಾರೆ. ಈ ತೆರನಾದ ತಾಕಲಾಟ ಉಳ್ಳಂತ ಪಾತ್ರಗಳನ್ನ ಕಟ್ಟೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ ಮತ್ತು ಅದಕ್ಕಾಗಿ ನಿಮ್ಮ ಪ್ರಯತ್ನ ಹೇಗಿರುತ್ತೆ?
0: ದ್ವಿತ್ವ ಬರೆದಾಗ ನಾನು ಅಷ್ಟೊತ್ತಿಗಾಗ್ಲೇ ಸ್ತ್ರೀವಾದದ ಆಳ್ವಾದ ಅಧ್ಯಯನಗಳಕ್ಕೆ ನಾನು ತೊಡಗಿದ್ದೆ. ಸೊ ಸ್ತ್ರೀವಾದದ ಆಳುವಾದ ಅಧ್ಯಯನ ನನ್ನೊಳಗಡೆ ಒಂದು ಸೋದರಿತ್ವವನ್ನ ಕಟ್ಟುವ ಪ್ರಜ್ಞೆಯನ್ನು ಕೂಡ ಜಾಗೃತ ಮಾಡಿತು. ನಾವು ಯಾವಾಗ್ಲೂ ಕೂಡ ಇಬ್ಬರು ಹೆಣ್ಮಕ್ಳ ಏನು ಕಾದಾಟಕ್ಕೆ ಪಿತೃಪ್ರಧಾನತೆ ಕಾರಣ ಆಗಿರುತ್ತೆ. ನಾವು ಸ್ವಯಂ ನಾವು ಹೆಣ್ಮಕ್ಳಾಗಿ ಅದಕ್ಕೆ ಕಾರಣ ಆಗಿರಲ್ಲ ನಾವು. ಸೊ ಅಲ್ಲಿ ನೋಡಿ ಅವರಿಬ್ಬರಿಗೂ ಕೂಡ ಒಬ್ಬನೇ ಸಂಗಾತಿ, ಒಬ್ಬ ಮದುವೆ ಆದವನು, ಇನ್ನೊಬ್ಬ ಸಂಗಾತಿ. ಸೊ ಸಂಗಾತಿ ಆದವನು ಸಂಗಾತಿ ಆದಾಕೆ ಅವಳು ತಳ ಜಾತಿಯ ಹೆಣ್ಮಗಳು, ಅದ್ರ ಮೇಲೆ ಅದನ್ನು ಒಪ್ಪಿತವಲ್ಲದ ಕಾರಣಗಾಗಿ ಅವ್ರ ಮನೆಯಲ್ಲಿ ಫೋರ್ಸ್ಫುಲ್ ಆಗಿ ಮಾಡುವ ಮದುವೆ ಮೂಲಕ ಬರುವಂತ ಕಲ್ಲಮ್ಮ, ಅವಳು ಪಾಪ ಮುಗ್ದೆ ಓದು ಬರಹ ಬರೆದಿದ್ದವಳು, ಇವಳಿಗೂ ಓದು ಬರಹ ಬಂದಿಲ್ಲ, ಇವಳು ತಳ ಜಾತಿಯವಳು, ಆದ್ರೆ ಇವಳಿಗೂ ಒಂದು ಆತ್ಮವಿಶ್ವಾಸ ಇದೆ ದುಡ್ಕೊಂಡು ತಿನ್ನೋದು, ಇವಳು ದುಡಿತಾಳೆ, ಇವಳಿಗೂ ಆತ್ಮವಿಶ್ವಾಸ ಇದೆ. ಆದರೆ ಒಂದು ಜಾಯಿಂಟ್ ಫ್ಯಾಮಿಲಿ ಅವಿಭಕ್ತ ಕುಟುಂಬದ ಒಳಗಡೆ ಒಬ್ಬ ಹೆಣ್ಣು ಮಗಳಿಗೆ ಯಾವಾಗ ಸ್ಥಾನಮಾನ ಬರುತ್ತೆ? ಆ ಸ್ಥಾನಮಾನಕ್ಕಾಗಿ ಹೆಣ್ಣು ಮಕ್ಕಳು ಗಂಡನ ಮೂಲಕ ಬರ್ತಿರುತ್ತೆ. ಗಂಡ ಸತ್ತ ಅಂದ್ರೆ ಅನಂತರದಲ್ಲಿ ಅವಳಿಗೆ ಆಸ್ತಿ ಪ್ರಶ್ನೆ ಬರುತ್ತೆ, ಅಲ್ಲಿ ಸರ್ವೈವಿಟಿಯ ಪ್ರಶ್ನೆ ಬರುತ್ತೆ, ಮಗನಾಗಿರ್ತಾನೆ ಮಗನನ್ನು ಪೋಷಿಸುವ ಪ್ರಶ್ನೆ ಬರುತ್ತೆ, ಇದೇ ಗಂಡ ಬಿಟ್ಟು ಹೋಗಿರುವ ಪುಟ್ಟನಂಜಿಗೂ ಸೇಮ್ ಪ್ರಶ್ನೆ ಬರುತ್ತೆ. ಆದ್ರೆ ಅವಳು ತಳಜಾತಿ, ಮತ್ತೊಂದ್ ಮದುವೆ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ, ಇವಳಿಗೂ ಮತ್ತೊಂದ್ ಮದುವೆ ಮಾಡ್ಕೊಳ್ಳೋ ಕೂಡಿಕೆ ಮಾಡ್ಕೊಳ್ಳೋ ಅವಕಾಶ ಇದ್ರು ಕೂಡ ಕೂಡಿಕೆ ಮಾಡಿದ್ಮೇಲೆ ಆ ಮಗುನ್ ಕರ್ಕೊಂಡು ಹೋಗ್ಬೇಕು. ಆವಾಗ ಆಸ್ತಿಯ ಪ್ರಶ್ನೆ ಏನು? ಮದುವೆ ಮಾಡ್ಕೊಳ್ಳೋರು ಆಸ್ತಿ ಕೊಡ್ತಾರ ಮಗನಿಗೆ? ಕೊಡೋದಿಲ್ಲ. ಸೊ ಈ ಎಲ್ಲ ಇದೆಯಲ್ಲ ನಮ್ಮ ಸಾಮಾಜಿಕ ಸಾಂಸ್ಕೃತಿಕವಾದ ಒಂದು ಹೆಣ್ಮಕ್ಕಳದಲ್ಲದ ಬದುಕಿನ ವಿಧಾನ ಇದೆಯಲ್ಲ, ಆ ಬದುಕಿನ ವಿಧಾನಗಳನ್ನ ನಾನು ಗಮನಿಸ್ತಾ ಸ್ತ್ರೀವಾದಿಯಾಗಿ ನನ್ಗೆ ಅವರಿಬ್ಬರ ಜಂಜಾಟ ತೊಳಲಾಟಗಳು ಮತ್ತೆ ಅವರಿಬ್ಬರು ಪರಸ್ಪರ ವಿರುದ್ಧವಾಗುವ ಕಾರಣವೇ ಇಲ್ಲ, ಹಾಗಾಗಿನೇ ಅವರು ಪರಸ್ಪರ ಒಂದಾಗುವ ಎಲ್ಲ, ಯಾಕೆ ಅಂದ್ರೆ ಆ ಸಾಮಾಜಿಕ ನೆಲೆಯಲ್ಲಿ ಇಬ್ರು ಒಂದೇ ಸ್ಥಾನದಲ್ಲಿದ್ದಾರೆ. ಜಾತಿ ಕಾರಣಕ್ಕಾಗಿ ಸ್ವಲ್ಪ ಭಿನ್ನ ಇದ್ರೂ ಆದ್ರೆ ಅವೇನು ಅಂತ ಹೆಚ್ಚಿನ ಭಿನ್ನತೆ ಇಲ್ಲ. ಇಬ್ರು ಎದುರಿಸ್ತಾ ಇರೋ ಪ್ರಶ್ನೆಗಳು ಪಿತೃಪ್ರಧಾನವಾದದ್ದೇ, ಮತ್ತು ತಾವು ಕೂಡ ಪಿತೃಪ್ರಧಾನವಾಗಿದ್ದೀವಿ. ನಮ್ಮೊಳಗಡೆ ಇರುವ ಪಿತೃಪ್ರಧಾನತೆಯು ಕೂಡ ಜಾತಿಯ ಪಿತೃಪ್ರಧಾನತೆ, ಪವರ್ ಅದರ ಅಧಿಕಾರದ ಪಿತೃಪ್ರಧಾನ, ಅವ್ರಗಳಿಗೆ ಅರ್ಥ ಆಗತ್ತೆ ಹೆಣ್ಮಕ್ಳಿಗೆ.

0: ಓ, ನಾವಿಬ್ರು ಕೂಡ ಈ ಸಾಮಾಜಿಕ ನೆಲೆಯಲ್ಲಿ ಶೋಷಿತರೆ, ಆದ್ರೆ ನಾವಿಬ್ರು ಚೆನ್ನಾಗಿ ಬದುಕುವ ಮೂಲಕ, ಒಂದಾಗಿ ಬದುಕುವ ಮೂಲಕ ಯಾವ್ದನ್ನ ಡಿಕನ್ಸ್ಟ್ರಕ್ಟ್ ಮಾಡ್ತಿರ್ತೀವಿ? ಪಿತೃಪ್ರಧಾನತೆಯಿಂದ ನಾವು ಬಿಡಿಸ್ಕೊಂಡು ಸ್ವಾಯತ್ತತೆಯ ಕಡೆಗೆ ಬದುಕನ್ನು ಹೋಗಕ್ಕೆ ಸಾಧ್ಯ ಆಗತ್ತೆ ಅನ್ನೋದಿದೆಯಲ್ಲ, ಅದು ನಾನು ಆ ಬೈನರಿ ಅರ್ಥ ಮಾಡ್ಕೊಂಡಿದ್ರಿಂದ ಅದು ಸಾಧ್ಯ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಕಾದಂಬರಿ ಏನ್ ರೂಪಗೊಳ್ಳಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಂಗೆ ಆಗಿರೋದ್ರಿಂದ, ಆ ಡೈಕಾಟಮಿಯನ್ನ ನಾವೆಲ್ಲ ಹೆಣ್ಮಕ್ಳು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವೆಲ್ಲ ಪಿತೃಪ್ರಧಾನತೆಯಿಂದ ಬಿಡಿಸ್ಕೊಂಡು ಮತ್ತೆ ನಾವು ಸೋದರಿತ್ವವನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಸಾಧ್ಯತೆ ಏನ್ ಮಾಡುತ್ತೆ ಅಂದ್ರೆ, ನಮ್ಮನ್ನ ಎಲ್ಲ ರಂಗದಲ್ಲೂ ಎತ್ತರಕ್ಕೂಯಕ್ಕೆ, ಎತ್ತರಕ್ಕೋಗ್ಲಿಕ್ಕೆ, ಸಾಧಿಸ್ಲಿಕ್ಕೆ, ಮತ್ತೆ ಸ್ವತಂತ್ರವಾಗಿ ಆಲೋಚಿಸ್ಲಿಕ್ಕೆ ಬಿಡುತ್ತೆ. ಅದು ಶಿಕ್ಷಣ ಪಡೀಲಿ ಪಡಿದೆ ಹೋಗ್ಲಿ ಅಂತ ಒಂದು ಬಿಡುಗಡೆ ಇದೆಯಲ್ಲ, ನಮ್ಮೆಲ್ಲರಿಗೂ ಕೂಡ ಯೋಚಿಸುವ ಶಕ್ತಿ ಇರೋದ್ರಿಂದ ಅದನ್ನ ನಾವೆಲ್ಲರೂ ಕೂಡ ಬಿಡಿಸ್ಕೊಳ್ಬೇಕಾಗಿದೆ. ಅಲ್ಲಿ ಸ್ವಪ್ರಜ್ಞೆಗಿಂತ ಸ್ವತಂತ್ರ ಪ್ರಜ್ಞೆ, ಸ್ವಪ್ರಜ್ಞೆ ಜಾಸ್ತಿ ಮಾಡ್ಕೊಳ್ಳೋದು ಒಂದು. ಇನ್ನೊಂದು, ನಾವು ಸಮಾಜದ ಒಳಗಡೆ ಒಂದು ಹೆಣ್ಣನ್ನೋಳು ಒಬ್ಳು, ನಮ್ಮೆಲ್ಲರ ಸಮಸ್ಯೆಗಳು ಏಕಮುಖವಾಗಿದೆ, ಆದ್ರೆ ಜಾತಿ ಕಾರಣಕ್ಕಾಗಿ ಅವು ಭಿನ್ನ ಇವೆ. ಅವುಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವೇನು ಭಿನ್ನರಲ್ಲ ಅನ್ನೋದು ಅರ್ಥ.
1: ಸಮಾಜದಲ್ಲಿ ನಾವೆಲ್ಲರೂ ಒಂದೇ, ಆದ್ರೆ ಸ್ವತಂತ್ರವಾಗಿ ಬದುಕನ್ನ ಕಟ್ಟಿಕೊಳ್ಳೋದಲ್ಲಿ ಒಬ್ಬರು ಒಬ್ಬರಿಗೆ ನೆರವನ್ನ ಕೊಟ್ಕೊಂಡು ಬಂದಾಗ ಎಲ್ಲರೂ ಸಮಾನತೆಯಿಂದ ಬದುಕನ್ನ
0: ಸಾಧ್ಯವಾಗಿಸುತ್ತೆ ಅನ್ನೋದು ಆ ಕಾದಂಬರಿಯ ಒಂದಿದ್ದು. ಅದ್ರ ಜೊತೆಗೆ ಪರ್ಯಾಯಗಳನ್ನು ಕೂಡ ನಾವು ಹುಡುಕೋಬಹುದು. ಪರ್ಯಾಯಗಳನ್ನು ಸಾಧಿಸ್ಲಿಕ್ಕೆ ಸಾಧ್ಯವಾಗತ್ತೆ. ನಾವ್ ಹೆಣ್ಮಕ್ಳು, ನಾವ್ ಯಾವಾಗ ಪಿತೃಪ್ರಧಾನತೆ ಕಟ್ಟಿಕೊಟ್ಟಿರುವ ಏಕಮುಖದ ಚಿಂತನೆಯಿಂದ ಬಿಡಿಸ್ಕೊಂಡ್ರೆ ನಾವು ನಮ್ಮ ನಮ್ಮ ಬದುಕಿನ ಪರ್ಯಾಯಗಳನ್ನು ಕೂಡ ಹುಡ್ಕೊಳಕಾಗತ್ತೆ. ಬರೀ ಸೋದರಿತ್ವ ಕಟ್ಕೊಳಕ್ ಅಷ್ಟೇ ಅಲ್ಲ, ಪರ್ಯಾಯಗಳನ್ನು ಕೂಡ ಕಟ್ಕೊಳಕಾಗತ್ತೆ. ಪರಸ್ಪರ ಗೌರವಿಸ್ಕೊಳಕ್ಕೆ ಮತ್ತು ಆತ್ಮಸಮ್ಮಾನ ಅನ್ನೋದೊಂದಿದೆಯಲ್ಲ ಪ್ರತಿಯೊಬ್ಬರಿಗ, ಅದಕ್ಕೂ ಕೂಡ ನಾವು ಮಾಡ್ಕೊಳಕಾಗತ್ತೆ ಅನ್ನೋದು ಬರೀಲಿಕ್ಕೆ ಅದು ಒಂದು ಮುಖ್ಯ ಉದ್ದೇಶ ಕೃತಿಗೆ.
1: ಉತ್ತಮವಾದಂತಹ ಒಂದು ಉದ್ದೇಶ. ವಿಜಯಪುರ ವಿಶ್ವವಿದ್ಯಾಲಯದಲ್ಲಿ ರಿಜಿಸ್ಟ್ರಾರ್ ಆಗಿದ್ದಂತಹ ಸಂದರ್ಭದಲ್ಲಿ ನೀವು ವಸ್ತು ಸಂಗ್ರಹಾಲಯದ ಯೋಜನೆಯನ್ನ ಹಾಕೊಂಡಿದ್ರಿ. ಅದರ ಪರಿಕಲ್ಪನೆ ಬಹಳ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು. ಅದು ಪೂರ್ಣಗೊಂಡ್ರೆ ಬಹುಶಃ ಭಾರತದಲ್ಲೇ ಅಂತಹ ವಸ್ತು ಸಂಗ್ರಹಾಲಯ ಮತ್ತೊಂದಿಲ್ಲ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ ಅಂತ ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಅಂತಹ ಒಂದು ಆಲೋಚನೆ ಹೇಗೆ ಬಂತು ಮತ್ತು ಅದಕ್ಕಾಗಿ ನೀವು ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸಿದ್ದೀರಾ ಮೇಡಮ್?
0: ನಾನು 2003 ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಹೋದಾಗ ಜೂನ್ 22 ಅದು ಸಂಸ್ಥಾಪನಾ ದಿನಾಚರಣೆ 23, ನಾವೆಲ್ಲ ಹೋಗಿದ್ದು ಸೆಪ್ಟೆಂಬರ್. ನಾನು ಹೋಗಿದ್ದು ಹಾಗೂ ಮೂಲಭೂತ ಅವಶ್ಯಕತೆಗಳನ್ನ ನೆರವೇರಿಸಕ್ಕೆ ಅಲ್ಲಿ ಜಾಗ ತಕೋಬೇಕು, ಆಮೇಲೆ ಕ್ಯಾಂಪಸ್ ಡೆವಲಪ್ ಮಾಡ್ಬೇಕು, ಆ ತರದ್ದೇ ಕೆಲ್ಸಗಳಿತ್ತು. ಅದು ಬೆಳೀತಾ ಬೆಳೀತಾ ನನ್ಗನ್ಸ್ತು ಇಲ್ಲೊಂದು ಮಹಿಳಾ ವಸ್ತು ಸಂಗ್ರಹಾಲಯ ಬಂದ್ರೆ ಮತ್ತೆ ಅನೇಕ ರೀತಿಯ ಸಂಶೋಧನೆಗಳಿಗೂ ಅದು ಹಾದಿ ಮಾಡುತ್ತೆ, ಮತ್ತೆ ಅನೇಕ ಹೆಣ್ಮಕ್ಕಳ ಕೌಶಲಗಳನ್ನ ನೋಡ್ಲಿಕ್ಕೂ ಸಿಕ್ಕತ್ತೆ. ಅದ್ ಮುಂದೆ ಸಿಗ್ತವೋ ಇಲ್ಲೋ ಗೊತ್ತಿಲ್ಲ ನಮ್ಗೆ ಆ ಕೌಶಲಗಳು. ಮತ್ತಷ್ಟೇ ಅಲ್ಲ, ನಾವು ನೊಮ್ಯಾಡಿಕ್ ಜೀವನ ಕ್ರಮದಿಂದ ಏನು 3 ಕಲ್ಲು ಗುಂಡು ಕಲ್ಲಿಟ್ಟು ಹೊಲೆಯನ್ನ ಹತ್ತಿಸಿ ಬೆಳೆದವರು, ಇವತ್ತು ನಾವು ಎಂತ ಆಧುನಿಕ ವಲಯಗಳ ಜೀವನ ಕ್ರಮಕ್ಕೆ ಬರ್ತಾ ಇದೀವಿ. ಸೊ ಅದರ ಒಂದು ಹಿಸ್ಟ್ರಿಯು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ ಮಹಿಳಾ ಜರ್ನಿಯಲ್ಲಿ, ಮಹಿಳೆಯರ ಜೀವನ ವಿಧಾನದ ಪ್ರಯಾಣದಲ್ಲಿ ಅದು ಕೂಡ ಒಂದು ದೊಡ್ಡ ಇತಿಹಾಸ. ಹೆಣ್ಮಗಳು ಎಲ್ಲಿಂದ ಎಲ್ಲಿಗೆ ರೀಚ್ ಆಗಿದ್ದಾಳೆ, ನಮ್ಮ ಜೀವನ ಕ್ರಮದ ಒಂದು ವಿನ್ಯಾಸ ಹೇಗೆ ಎಲ್ಲಿಂದ ಎಲ್ಲಿಗೆ ಬದಲಾಗಿದೆ ಅಂತ ಹೇಳ್ತಾ ಹೇಳ್ತಾ ನಾವ್ ಹೇಗೆ ಎಲ್ಲಿ ನಿಂತಿದೀವಿ ಇವತ್ತು ಅನ್ನೋದನ್ನು ಒಂದು ಹೇಳಕ್ಕಾಗತ್ತೆ. ಇನ್ನೊಂದು, ನಾವು ಅನೇಕ ರೀತಿಯ ಕೌಶಲ್ಯಗಳನ್ನ ಹೊಂದಿರೋರು ಹೆಣ್ಮಕ್ಳು, ನೇಕಾರಿಕೆಯಲ್ಲಿ ಕೌಶಲ್ಯ ಇರೋರು, ಕುಂಬಾರಿಕೆಯಲ್ಲಿ ಕೌಶಲ್ಯ ಇರೋರು, ಮತ್ತೆ ಮಣಿಗಳನ್ನಿಟ್ಕೊಂಡು, ದಾರನಿಟ್ಕೊಂಡು, ಬಟ್ಟೆನಿಟ್ಕೊಂಡು ಮಾಡ್ತಾ ಇರೋ ಕೌಶಲ್ಯಗಳಿವೆಯಲ್ಲ, ವೇಸ್ಟ್ ನ ಕಲೆಯಾಗಿ ರೂಪುಗೊಳಿಸುವಂತ ಒಂದು ಸಾಮರ್ಥ್ಯ ಹೆಣ್ಮಕ್ಳಿಗಿರೋದನ್ನ ಅದೊಂದು ಪ್ರದರ್ಶನವಾದಾಗ ಹೆಣ್ಮಕ್ಕಳ ಕೆಲಸಕ್ಕೆ ಬೆಲೆ ತರುವ ಕೆಲಸ ಅಂತ ನಾನು ಭಾವಿಸ್ತೆ. ಅದು ಬರೀ ನೋಡೋದಲ್ಲ, ವಸ್ತು ಸಂಗ್ರಹಾಲಯ ಅಂದ್ರೆ ಒಂದು ಅಧ್ಯಯನ, ಅದು ಅಧ್ಯಯನಕ್ಕೂ ಕೂಡ ಇದು ಒಂದು ಯೋಗ್ಯವಾದದ್ದು, ಮತ್ತು ಅನೇಕ ಅಧ್ಯಯನಗಳನ್ನು ಮಾಡಬಹುದಾದದ್ದು ಒಂದು. ಸೊ ಒಂದು ವಸ್ತುನೇ ಹೇಗೆ ಬೆಳೆದಿದೆ ಅನ್ನೋದೇ ಒಂದು ರಿಸರ್ಚ್. ಅದು ಆ ರಿಸರ್ಚ್ ಗೆ ನಮ್ಮನ್ನ ನಾವು ತೊಡಗಿಸಿಕೊಳ್ಳೋದ್ರ ಮೂಲಕ ನಮ್ಮ ಜೀವನ ವಿಧಾನ ಕಟ್ಟಲಿಕ್ಕೆ, ಯಾಕೆಂದ್ರೆ ಮಹಿಳೆಯರಿಗೆ ಯಾರು ಚರಿತ್ರೆ ಕಟ್ಟಲ್ಲ. ಈಗ ನೀವು ನೋಡಿದ್ರಿ ಚರಿತ್ರೆ

0: ಈಸಿ ಹಿಸ್ಟ್ರಿ.
1: ಹಾ
0: ಈಗ ಹರಿಸ್ಟ್ರಿ ಬರೀಬೇಕಾದ್ರೆ ನಾವ್ ಏನ್ ಮಾಡ್ಬೇಕಾಗಿದೆ? ಅದಕ್ಕೆ ನಾವು ಮಾಹಿತಿಗಳ ಕ್ರೋಢೀಕರಣವನ್ನ ಮಾಡ್ತಾ ಮಾಡ್ತಾ ಹೆಣ್ಮಕ್ಳು ಎಲ್ಲೆಲ್ಲಿ ತೊಡಗಿದ್ದಾರೆ, ಯಾವ್ಯಾವ ನಾಲೆಡ್ಜ್ ಅವ್ರಿಗಿದೆ, ಆ ನಾಲೆಡ್ಜ್ ಸಿಸ್ಟಮ್ ಅನ್ನ ಈ ಮುಖ್ಯವಾಹಿನಿಯ ಜ್ಞಾನ ಶಾಖೆ ಒಳಗೊಂಡಿದ್ಯಾ ಒಳಗೊಂಡಿಲ್ವಾ ಅನ್ನೋದನ್ನು ಕೂಡ ನಾವು ನೋಡ್ಬೇಕು. ಗೊಗ್ಗವೆ ಹೇಳ್ತಾಳೆ, ಜ್ಞಾನಕ್ಕೆ ಲಿಂಗ ಇಲ್ಲ, ಆ ಅತೀತವಾದ ಜ್ಞಾನದಲ್ಲಿ ಹೆಣ್ಮಗಳೆಲ್ಲಿ ನಿಲ್ತಾಳೆ ಕೇಳಿದ್ರೆ? ಏನ್ ಮಾಡಿಲ್ರಿ ಹೆಣ್ಮಕ್ಳು, ಬರೀ ಅಡಿಗೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಸಾಕೊಂಡಿದ್ದಾರೆ. ಆದ್ರೆ ಅಡಿಗೆ ಮಾಡುವುದ್ರಲ್ಲಿ ಅವ್ರು ಏನ್ ಮಾಡಿದ್ರು? ದಟ್ ಇಸ್ ಎ ಕೆಮಿಸ್ಟ್ರಿ, ಅದೊಂದು ರಸಾಯನ ಶಾಸ್ತ್ರ. ಪಾಕಶಾಸ್ತ್ರ ಇಸ್ ಎ ರಸಾಯನ ಶಾಸ್ತ್ರ. ಆ ಪಾಕಶಾಸ್ತ್ರಕ್ಕೆ ಅವಳು ಏನೆಲ್ಲ ವಸ್ತುಗಳನ್ನ ಬಳಸಿದ್ಲು? ಎಲ್ಲಿಂದ ಇವಾಗ ಇಲ್ಲಿಗೆ ಬಂದಿದೀವಿ ನಾವು? ರುಬ್ಬೋ ಕಲ್ಲಿಂದ, ಅರಿಯೋ ಕಲ್ಲಿಂದ, ಕುಟ್ಟೋ ಕಲ್ಲಿಂದ ಇವತ್ತು ನಾವು ಮಿಕ್ಸರ್ ಬರ್ಬೇಕಾದ ಒಂದು ಜರ್ನಿ ಇದೆಯಲ್ಲ. ಆ ಜರ್ನಿಯಲ್ಲಿ ಇವತ್ತಿಗೂ ಕೂಡ ನೋಡಿ, ವಸ್ತುಗಳನ್ನ ಪ್ರಧಾನವಾಗಿ ಜಾಹೀರಾತು ಮಾಡುವಾಗ ನಮ್ಮ ಅಜ್ಜಿ ಮಾಡಿದ ಉಪ್ಪಿನಕಾಯಿಯಂತೆ, ಅಜ್ಜಿ ಮಾಡಿದ ಸಾಂಬಾರ್ ಪೌಡ್ರಿಯಂತೆ, ಅಜ್ಜಿ ಮಾಡಿದಕ್ಕೆ ಯಾಕೆ ಪ್ರಾಧಾನ್ಯ ಅಂದ್ರೆ, ಅಜ್ಜಿ ಏನೇನು ಪರಿಕರಗಳನ್ನ ಬಳಸ್ತಿದ್ಲು, ಹೇಗ್ ಬಳಸಿದ್ಲು, ಯಾವಾಗ ಬಳಸಿದ್ಲು, ಯಾವ ಯಾವ ರೀತಿ ಬಳಸಿದ್ಲು ಅನ್ನುವ ಜ್ಞಾನ ಒಂದಿದೆಯಲ್ಲ. ಈ ಜ್ಞಾನವನ್ನ ನಾವು ದಾಖಲೀಕರಣ ಮಾಡಿದೆ ನಮ್ಮ ಮಹಿಳಾ ಹಿಸ್ಟ್ರಿಯಲ್ಲಿ. ಅಡಿಗೆ ಮನೆ ಸಾಹಿತ್ಯ ಆಗಲ್ಲ ಅದು, ಅದು ಒಂದು ಸೈನ್ಸ್. ಅದು ಆ ಸೈನ್ಸ್ ಒಳಗಡೆ ಅದು ರಸಾಯನ ಶಾಸ್ತ್ರ ಇದೆ, ಭೌತಶಾಸ್ತ್ರ ಇದೆ. ಒಂದು ಗೃಹ ಕೃತ್ಯವನ್ನ ಅವಳು ಮೇಂಟೈನ್ ಮಾಡ್ಬೇಕಾದ್ರೆ ಅಲ್ಲೊಂದು ಗಣಿತ ಇದೆ. ಮತ್ತೆ ವೇಸ್ಟ್ ಅನ್ನ ರಸವನ್ನಾಗಿ ಮಾಡೋದು, ರಸವನ್ನಾಗಿ ಮಾಡೋದ್ರ ಮೂಲಕ ನೋಡಿ ಆ ಎಲ್ಲ ಜ್ಞಾನ. ಅದಕ್ಕೆ ನಾವು ಮಹಿಳಾ ಸಾಂಸ್ಕೃತಿಕ ಕೋಶ ಅಂತ 5 ವಾಲ್ಯೂಮ್ ಮಾಡಿದ್ವಿ. ಒಂದು ಕೃಷಿ, ಕೃಷಿಯಲ್ಲಿ ಹೆಣ್ಮಗಳು ಏನೇನ್ ಮಾಡ್ತಾಳೆ, ಆಹಾರ ಅದರಲ್ಲಿ ಅವಳದ್ದು ಏನು, ಪಶುಸಂಗೋಪನೆ, ಕೌಶಲ ಮತ್ತು ನಾಟಿ ವೈದ್ಯ, ಕೌಶಲ್ಯ ಮತ್ತು ತಂತ್ರಜ್ಞಾನ, ಇವುಗಳಲ್ಲಿ ಬೆಸ್ತ್ರಲ್ಲಿ ಹೆಣ್ಮಕ್ಳು ಬುಟ್ಟಿ ಹೆಂಗಿದ್ದಾರೆ, ಹಗ್ಗ ಹೆಗ್ ನೇಯ್ತಾರೆ, ಅವ್ರ ಮಣಿಗಳನ್ನ ಹೇಗಾಕ್ತಾರೆ, ಕುಂಬಾರಿಕೆ ಚಿತ್ರಗಳ್ ಮಾಡೋವಾಗ ಹೆಂಗ್ ಮಾಡ್ತಾರೆ, ಆಮೇಲೆ ಕೊಬ್ಬರಿ ಮೇಲೆ ಒಂದು ಚಿತ್ರಕಲೆಗಾರಿಕೆ ಮಾಡ್ತಾರ, ಅಂದ್ರೆ ಎಲ್ಲ ಕಸೂತಿಗಳು ಹೆಣ್ಮಕ್ಳು ಮಾಡ್ತಾರೆ. ಕಸೂತಿಗಳು ಎಲ್ಲೆಲ್ಲಿ ತುಂಬಾ ಕಸೂತಿ ಕೆಲಸ ಇದೆ ನೋಡಿ, ಇವನ್ ಯಾವ್ದು ಸೂಕ್ಷ್ಮ ಕೆಲಸ ಇದೆಯೋ ಅದೆಲ್ಲ ಹೆಣ್ಮಕ್ಳ ಕೆಲಸ ಮಾಡೋದು. ಮನೆಯಲ್ಲಿ ಯಾವ್ದು ಸೂಕ್ಷ್ಮ ಕೆಲಸ ಇದೆಯಾ ಅದು ಹೆಣ್ಮಕ್ಳೇ ಮಾಡೋದು. ಹಾಗಾದ್ರೆ ನಾವು ಸೂಕ್ಷ್ಮ ಮತಿಗಳಲ್ವಾ?
1: ಖಂಡಿತ.
0: ಸೊ ಹಿಸ್ಟ್ರಿಯಲ್ಲಿ ಅದು ದಾಖಲಾಗ್ಬೇಕಲ್ವಾ? ಅದಕ್ಕೇನೆ ಒಂದು ವಸ್ತು ಸಂಗ್ರಹಾಲಯ ಮಹಿಳೆಯರ ಜ್ಞಾನ ಶಿಸ್ತಿನ ಆಗರ ಅದು. ಸೊ ಅದನ್ನ ಕಟ್ಟೋದ್ರ ಮೂಲಕ ಒಂದ್ ಚರಿತ್ರೆ ಕಟ್ಟಕ್ಕೆ ಅದು ಮುಖ್ಯ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಮಹಿಳಾ ವಿಶ್ವವಿದ್ಯಾನಿಲಯ ಅಲ್ಲದೆ ಬೇರೆ ಎಲ್ಲೂ ಕೂಡ ಮಹಿಳಾ ವಸ್ತು ಸಂಗ್ರಹಾಲಯವನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ.
1: ಖಂಡಿತ.
0: ಹಾಗಾಗಿನೇ ಅದನ್ನ ನಾವು ಪ್ಲಾನ್ ಮಾಡಿದ್ವಿ. ಭಾರತದಲ್ಲಿ 7 ಮಹಿಳಾ ವಿಶ್ವವಿದ್ಯಾಲಯ ಇದೆ, ಯಾರೇನು ಯೋಚಿಸಿಲ್ಲ, ನಾವು ಮಾತ್ರ ಯೋಚಿಸ್ಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಅದನ್ನ ನಾವು ಕಟ್ಟುವಾಗ ನಮ್ಮ ನೋಡಿ, ಏನೇ ಕಟ್ಟಕ್ ಹೋಗುವಾಗ ಸಮಸ್ಯೆಗಳು ಬರ್ತವೆ, ಬರಲ್ಲ ಅಂತ ಹೇಳಲ್ಲ, ಆದ್ರೆ ಸಮಸ್ಯೆಗಳನ್ನು ಮೀರಿ ನಾವ್ ಯಾಕೆ ಮುಂದಕ್ಕೆ ಹೋಗ್ಬೇಕು ಅನ್ನೋದು ಒಂದು. ಯಾಕೆ ಅಂದ್ರೆ ಸಬೀಹ ಅವರು 2016 ಅವರು ವಿಸಿ ಆಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ, ಅವರು ಒಬ್ರು ಸ್ತ್ರೀವಾದಿ ಆಗಿರೋದ್ರಿಂದ ನಾವು ಅವರಿಬ್ರು ಕೂಡಿ ಅದನ್ನ ಯೋಚಿಸಿದ್ವಿ, ನೀನ್ ಮಾಡು ನಾವು ಅದಕ್ಕೆ ನೆರವು ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿನೇ ಆ ಯೋಜನೆಯನ್ನ ರೂಪಿಸಿ ನಾವು ಅದನ್ನ ನಾವು ಮಾಡಕ್ಕೆ ಮಾಡಿದ್ವಿ. ಅದಕ್ಕೆ 30 ಜಿಲ್ಲೆಗಳಿಂದ ವಸ್ತುಗಳನ್ನ ಸಂಗ್ರಹಿಸ್ಲಿಕ್ಕೆ 30 ಫೀಲ್ಡ್ ವರ್ಕರ್ಸ್ ನ ನಾವು ತಕೊಂಡಿದ್ವಿ, ಸಂಗ್ರಹ ಮಾಡಿದ್ವಿ. ಅದಕ್ಕೆ ದೂಸರಸ್ವತಿಯವರು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದ್ರು, ಒಬ್ರು ಫೋಟೋಗ್ರಾಫರ್ ನ ತಕೊಂಡಿದ್ವಿ, ಒಬ್ರು ರಿಸರ್ಚ್ ಅಸಿಸ್ಟೆಂಟ್, ಒಬ್ರು ಅಸೋಸಿಯೇಟ್. ಸೊ 4-5 ಜನ ಸೇರ್ಕೊಂಡು ವರ್ಕ್ಶಾಪ್ಸ್ ಮಾಡಿ ಎಂತೆಂತ ವಸ್ತು ಸಂಗ್ರಹಿಸ್ಬೇಕು, ಯಾವಾಗ ಏನ್ ಮುತುವರ್ಜಿ ವಹಿಸ್ಬೇಕು ಅನ್ನೋದನ್ನೆಲ್ಲ. ಈಗ ನಮ್ಮ ಹತ್ರ 5,000 ಚಿಲ್ಲರೆ ಆರ್ಟಿಫ್ಯಾಕ್ಟ್ಸ್ ಇದೆ, ಅಲ್ಲಿ ಸಂಗ್ರಹ ಆಗಿದೆ. ಬಿಲ್ಡಿಂಗ್ ಕಟ್ಟಿಯಾಗಿದೆ, ತುಂಬಾ ಚೆನ್ನಾಗಿರೋ ಬಿಲ್ಡಿಂಗ್ ಕಟ್ಟಿದೆ. ಈಗ ಜೋಡಿಸುವ ಕೆಲಸ ಮಾತ್ರ ಇರೋದಲ್ಲಿ, ವಸ್ತುಗಳಿದೆ, ಬಿಲ್ಡಿಂಗ್ ಇದೆ, ಅದಕ್ಕೆ ಬೇಕಾಗಿರೋದು ಗ್ಯಾಲರೀಸ್ ಅಂದ್ರೆ ಶೋಕೇಸಸ್, ಅವುಗಳನ್ನ ಮಾಡಿಸ್ಬೇಕಾಗಿದೆ. ಅದಕ್ಕೆ ನಮ್ಮ ಟರ್ಮ್ ಮುಗ್ದೋಯ್ತು, ನೆಕ್ಸ್ಟ್ ಬಂದವರು ಅದನ್ನ ತಕೊಳ್ಬೇಕು, ಗ್ಯಾಲರೀಸ್ ಮಾಡಿ ಅದನ್ನ ಜೋಡಿಸ್ಬೇಕು. ಜೋಡಿಸೋದು ಅಷ್ಟಕ್ಕೆ ಅದು ಮುಖ್ಯ ಆಗಲ್ಲ, ಅವಕ್ಕೆ ಸ್ಟೋರೀಸ್ ನ ಬರಿಬೇಕು. ಏನ್ ಇದ್ರದ್ದು ಸ್ಟೋರೀಸ್, ಈ ವಸ್ತುಗಳ ಇತಿಹಾಸ ಏನು, ಯಾವಾಗ ಬಂದು ಹೇಗ್ ಬಂದು ಅಂತ ಅದನ್ನ ಮಾಡಿಸಿ ಅದನ್ನ ಒಂದು ಪ್ರದರ್ಶನಕ್ಕಿಟ್ರೆ ನಮ್ಮ ಮಕ್ಕಳಿಗೆ ಮಹಿಳಾ ಸಂಸ್ಕೃತಿಯ ಪರಿಚಯ ಆಗತ್ತೆ. ನಾವು ಹೇಳ್ಬೇಕು ಜನರಿಗೆ, ದಿಸ್ ಇಸ್ ವಾಟ್ ನಾವು ಸೌಂದರ್ಯದ ಪರಿಕಲ್ಪನೆ ಅನ್ನೋದು ಹೇಗೆ ಕಟ್ಟಲಲ್ಪಟ್ಟಿದೆ. ಹೆಣ್ಮಕ್ಳು ಅವು ಅವರು ಉಡುವ ಬಟ್ಟೆ

0: ಬಟ್ಟೆಗಳಲ್ಲೂ ಹೇಗ್ ಕಾಣಿಸುತ್ತೆ, ಆಹಾರದಲ್ಲೂ ಹೇಗ್ ಕಾಣಿಸುತ್ತೆ, ಅವ್ರು ಮಾಡೋ ಕೆಲಸದಲ್ಲಿ ಹೇಗ್ ಕಾಣಿಸುತ್ತೆ, ಅವ್ರು ಮಾಡೋ ಉಪ್ಪಿನಕಾಯಿಗಳ ವೆರೈಟಿಯಲ್ಲಿ ಹೇಗ್ ಕಾಣಿಸುತ್ತೆ, ಚಟ್ನಿ ಪುಡಿಗಳಲ್ಲಿ ಏನ್ ಕಾಣಿಸುತ್ತೆ, ಸಾಂಬಾರ್ ಅಲ್ಲಿ ಏನ್ ಕಾಣಿಸುತ್ತೆ, ಅದನ್ನು ಕೂಡ ಮಹಿಳಾ ವಸ್ತು ಸಂಗ್ರಹಾಲಯ ಕಾಣಿಸ್ಬೇಕು ಅಂತ ನಾವೇನ್ ಮಾಡಿದ್ವಿ ಅಂದ್ರೆ, ಅಲ್ಲಿ ದಿನ ಆಹಾರದ ಒಂದು ಪ್ರಾತ್ಯಕ್ಷಿಕೆ ಬರ್ಬೇಕು. ಅಲ್ಲಿ ಅವ್ರು ಅಡಿಗೆ ಬೆಳಗಿನ ಮಾಡಿ ಮಧ್ಯಾಹ್ನ ಅದನ್ನೆಲ್ಲ ನೋಡಕ್ ಬರೋರ್ಗೆ ಮಾರಾಟ ಮಾಡಬಹುದು. ಅದು ನೋಡ್ದಂಗಾಯ್ತು ಹೇಗೆ ಮಾಡೋದು
1: ಅಂತ.
0: ಮತ್ತೆ ಅಲ್ಲಿ ಸುತ್ತ ನಾವು ಒಂದಷ್ಟು ಅಂಗಡಿ ಮಾಡ್ಕೊಳಕ್ಕೂ ಮ್ಯೂಸಿಯಂ ಒಳಗಡೆ ಇದೆ, ಹೊರಗಡೆ ನಾವು ಒಂದಷ್ಟು ಜಾಗ ಬಿಟ್ಟಿದೀವಿ, ಅಲ್ಲಿ ಒಂದ್ ಸಣ್ಣ ಸಣ್ಣ ಅಂಗಡಿ ಇಡೋಂಗು ಮಾಡಿದೀವಿ. ಅಲ್ಲಿ ಹೆಣ್ಮಕ್ಳು ಏನು ವಸ್ತುಗಳು ತಯಾರು ಮಾಡ್ತಾರೋ ಅಲ್ಲಿ ಬಂದು ಮಾರಾಟ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಒಂದು ಸಾಂಸ್ಕೃತಿಕ ಹಬ್ಬ ಮಾಡಿದಾಗ ಕೂಡ ಅಲ್ಲಿ ಅವ್ರಿಗೆ ಪ್ರದರ್ಶನ ಮಾಡಿಕೊಂಡು ಮಾರಾಟ ಮಾಡ್ಕೊಳ್ಳಕ್ಕೂ ಅವ್ರಿಗೆ ಅವಕಾಶ ಆಗ್ಬೇಕು ಅನ್ನೋ ಕಾರಣಕ್ಕೆ ಅದನ್ನ ನಾವು ಒಂದ್ ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡಿದ್ರೆ ಅದು ಬರಬಹುದು ಮುಂದೆ. ಅದ ಆಗ್ಬೇಕಾದ್ರೆ ಎಲ್ಲರ ಒಂದು ಒತ್ತಾಸೆ ಬೇಕು, ಸಹಕಾರ ಬೇಕು, ನೆರವು ಬೇಕು. ಮತ್ತೆ ಓ ಇಷ್ಟು ದೊಡ್ಡ ಒಂದು ಇತಿಹಾಸವನ್ನ ಇದು ಹೇಳುತ್ತೆ ಅನ್ನುವ ಕೆಲಸದ ಅಗಾಧತೆಯನ್ನು ಕೂಡ ಅರ್ಥ ಆದಾಗ ಎಲ್ಲರೂ ಮುಂದೆ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದಾಗುತ್ತೆ, ಆಗ್ಬೇಕು.
1: ಮತ್ತೆ ಅಲ್ಲೊಂದು ಮಿನಿ ಥಿಯೇಟರ್ ಕೂಡ ಮಾಡ್ತಾ ಇದ್ದೀರಾ?
0: ಮಿನಿ ಥಿಯೇಟರ್ ಇದೆ ಅಲ್ಲಿ. ಯಾಕೆ ಅಂದ್ರೆ ಈಗ ಯಾವ್ದೋ ಒಂದು ಸಣ್ಣ ಸಣ್ಣ ಮಹಿಳೆಯರ ಸಂಬಂಧಿಸಿದ ನಾಟಕಗಳನ್ನು ಸಣ್ಣ ಮಾಡ್ಬೋದು, ನೃತ್ಯ ಮಾಡ್ಬೋದು, ಅಥವಾ ತಾಳ್ಮದ್ಲಿ ಮಾಡ್ಬೋದು, ಹಾಡಾಡ್ಬೋದು. ಅದಕ್ಕೆ ಅಂತ ಒಂದು ಮಿನಿ ಥಿಯೇಟರ್ ಕೂಡ ಅಲ್ಲಿ ಮಧ್ಯದಲ್ಲಿ ಮಾಡಿದೀವಿ. ಅದ್ ಮಾಡ್ತಾ ಇದ್ರೆ ಅಲ್ಲಿ ಆಹಾರ ತಕೊಂಡ್ ಬಂದು ತಿನ್ಕೊಂಡು ಅದನ್ನ ನೋಡ್ಕೊಂಡು ಹೆಣ್ಮಕ್ಳ ಆರ್ಟ್ ಫಾರ್ಮ್
1: ಕಲಾ ಪ್ರದರ್ಶನವನ್ನು ಕೂಡ ನೋಡ್ಕೊಂಡು ಮನಸ್ಸಿಗೂ ಮುದ, ನಾಲ್ಕಿಗೂ ರುಚಿ, ಕಣ್ಣಿಗೂ ತಂಪು, ಎಲ್ಲವೂ ಒಂದೇ ಸ್ಥಳದಲ್ಲಿ ನಮ್ಗೆ ಸಿಗ್ತಾ ಇದೆ
0: ಅಂತ ಮಾಡಿದ್ದು.
1: ತುಂಬಾ ಉತ್ತಮವಾದಂತಹ ಯೋಜನೆ ಮೇಡಮ್, ಆದಷ್ಟು ಬೇಗ ಪೂರ್ಣಗೊಳ್ಳಲಿ ಅಂತಾನೆ ಆಶಿಸ್ತೀವಿ. ಒಬ್ಬ ಲೇಖಕಿಯಾಗಿ ಸಾಕಷ್ಟು ಸಾಹಿತ್ಯ ಸೇವೆಯನ್ನ ಮಾಡ್ತಾನೆ ಬಂದಿದ್ದೀರಾ. ಕೃತಿ ರಚನೆ ಮಾಡ್ಬೇಕು ಅಂತ ಅಂದ್ಕೊಂಡಾಗ ಅದಕ್ಕೆ ಸಿದ್ಧತೆ ಹೇಗೆ ಮಾಡ್ಕೊಳ್ತೀರಾ, ಮತ್ತು ಅದಕ್ಕೆ ಸ್ಫೂರ್ತಿ ಹಾಗೂ ಪ್ರೇರಣೆ ನಿಮ್ಗೆ ಯಾವ್ದ್ರಿಂದ ಸಿಗುತ್ತೆ ಮೇಡಮ್?
0: ನಾನು ಸುಮ್ನೆ ಎಂ ಎ ಮಾಡುವಾಗ ಪದ್ಯ ಬರೆಯಕ್ಕೆ ಶುರು ಮಾಡಿದ್ದಲ್ಲ. ಬಿ ಎಸ್ ಸಿ ಓದೋವಾಗ್ಲೂ ಕೂಡ ನಮ್ಮ ಮಹಾರಾಣಿ ಸೈನ್ಸ್ ಕಾಲೇಜಿಗೆ ಕಾವ್ಯ ಸ್ಪರ್ಧೆ ನೀಡ್ತಿದ್ರು. ಕಮಲಾ ಹಂಪನ ಮೇಡಮ್ ಇದ್ರು ನಮ್ಗೆ, ಅವರು ನಮ್ ಕನ್ನಡ ಟೀಚರು, ಕಾವ್ಯ ಸ್ಪರ್ಧೆ ಇಡೋರು. ಅವಾಗ ಸುಮ್ನೆ ಕಾವ್ಯ ಸ್ಪರ್ಧೆಗೆ ಅಂತ ಕವನ ಬರೆಯಕ್ ಶುರು ಮಾಡ್ತಾ ಆಮೇಲೆ ಬರಿತಿದ್ದೆ, ಆದ್ರೆ ಎಲ್ಲಿನೂ ನಮ್ ಪ್ರಕಟ ಮಾಡಿಲ್ಲ. ಅನಂತರದಲ್ಲಿ ಮಾನಸದಲ್ಲಿ ಕೆಲವು, ಮತ್ತೆ ನಮ್ಮ ಹೊಸತ್ತುಗೆ ಒಂದೆರಡು ಪದ್ಯ ಕಳಿಸಿರ್ಬೋದು, ಬಿಟ್ರೆ ನಾನೇನು ಅಷ್ಟು ಕಳಿಸಿಲ್ಲ. ಆದ್ರೆ ಎರಡು ಕವನ ಸಂಕಲನಗಳನ್ನ ಪ್ರಿಂಟ್ ಮಾಡಿದ್ವಿ ಮೊದ್ಲು 2001 ಲೇಬರ್ ವಾರ್ಡಿನಲ್ಲೊಂದು ದಿನ ಅಂತ, ಆಮೇಲೆ ನೆತ್ತಿ ಸುಟ್ಟ ಕಾಲ ಅಂತ 18. ಆವಾಗ ಎರಡು ಕವನ ಸಂಕಲನ ಬಂದಿದೆ ನಂದು. ನಾ ಪದ್ಯ ಸ್ಪಾಂಟೇನಿಯಸ್ ಓವರ್ ಫ್ಲೋ ಅಲ್ವಾ, ಅದು ನಮ್ ಫೀಲಿಂಗ್ಸ್, ಪವರ್ಫುಲ್ ಫೀಲಿಂಗ್ಸ್. ನಮ್ಗೆ ಯಾವಾಗೋ ಅನ್ಸುತ್ತೆ ಏನೋ ವಿಷಯ ಕಾಡುತ್ತೆ, ಅವಾಗ ಒಂದ್ ಬರ್ದಿರೋದು, ಆತರ ಸಿದ್ಧತೆಗಳಿಲ್ಲದೆ ಬರೆದ ಪದ್ಯಗಳು. ಆದ್ರೆ ವಿಮರ್ಶೆಗೆಲ್ಲ ಸಿದ್ಧತೆ ಬೇಕಾಗತ್ತೆ, ಅದಕ್ಕೆ ಓದ್ಬೇಕಾಗತ್ತೆ, ಓದಿದ್ಮೇಲೆ ಚಿಂತನೆ ಮಾಡ್ಬೇಕಾಗತ್ತೆ, ಮತ್ತೆ ಅದಕ್ಕೆ ರೆಫರೆನ್ಸಸ್ ನು ಹುಡುಕ್ಬೇಕಾಗತ್ತೆ. ಆ ತರದ್ದು ಒಂದು ಸಿದ್ಧತೆ ಮಾಡ್ಕೋಬೇಕಾದ್ರೆ, ಮತ್ತೆ ನಾನು ತುಂಬಾ ಹೆಚ್ಚು ಕೆಲಸ ಮಾಡಿರೋದು ಸಂಶೋಧನೆಗಳಲ್ಲಿ. ನಾನು ಅಲ್ಲಿ ಇನ್ನೊಂದು PhD ಆ ಸಂಶೋಧನೆ ಅಷ್ಟೇ ಅಲ್ಲ, ಅಲ್ಲಿ ಹೋದ್ಮೇಲೆ ನಾನು ಒಂದು 11 ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಬೇರೆ ಬೇರೆ. ಈಗ ನಮ್ಮ ಜಿಲ್ಲಾ
1: ಸಂಪಾದನೆ
0: ಮಾಡೋದ್ರ ಜೊತೆಗೆ ಬಿಜಾಪುರ ಜಿಲ್ಲೆಗೆ ಒಂದು ಸಮಗ್ರ ಬಿಜಾಪುರ ಜಿಲ್ಲಾ ವರದಿ ಅಂತ ತಯಾರು ಮಾಡಿದ್ದೀನಿ. ಆಮೇಲೆ 2014 ಮಾನವ ಅಭಿವೃದ್ಧಿ ವರದಿಯನ್ನ ಮಾಡಿದ್ದೀನಿ. ಆಮೇಲೆ UGC ಇಂದ 2 ಪ್ರಾಜೆಕ್ಟ್ಸ್, ಒಂದು ಪ್ರಜನನ ಆರೋಗ್ಯ ಮಹಿಳೆಯರಲ್ಲಿ ಪ್ರಜನನ ಆರೋಗ್ಯದ ಸ್ಥಿತಿಗತಿ, ಅದು ಒಂದು ಅಧ್ಯಯನ ಮಾಡಿದ್ವಿ. ಒಂದು ಸಿದ್ಧಿ ಜನಾಂಗದ ಅಧ್ಯಯನ ಮಾಡಿದ್ವಿ. ಮತ್ತೆ ಸಾಹಿತ್ಯ ಅಕಾಡೆಮಿ ಅವರು ನನ್ಗೆ ಕುಂಚಿಕೊರೂರು ಅಲೆಮಾರಿ, ಆ ಕುಂಚಿಕೊರೂರು ಅಧ್ಯಯನ ಮಾಡುವಾಗ್ಲೂ ಕೂಡ ನಾನು ಆ ಕೆಲಸಗಳನ್ನ ಮಾಡಿದ್ದೀನಿ. ಅದ್ರ ಜೊತೆಗೆ ಈ ಮಹಿಳಾ ಸಾಂಸ್ಕೃತಿಕ ಕೋಶಗಳನ್ನ ಮಾಡೋವು ನಾವು ತುಂಬಾ ಅಧ್ಯಯನಗಳು ಮಾಡಿದ್ವಿ, ಸಂಪುಟಗಳು ಬಂದಿವೆ. ಅದಾದ್ಮೇಲೆ ಬೇಟಿ ಬಚಾವ್ ಬೇಟಿ ಪಡಾವ್ ಬಿಜಾಪುರನ ಆಯ್ಕೆ ಮಾಡ್ಕೊಂಡಿದ್ರು, ಅದ್ರ ಮೌಲ್ಯಮಾಪನವನ್ನ ನಾವೊಂದು 3 ಮೇಷ್ಟ್ರು ಸೇರ್ಕೊಂಡು ಮಾಡಿದ್ವಿ. ಕುಂಚಿಕೊರೂರದ್ದು ವರ್ಕ್ ಮಾಡೋವಾಗಂತೂ ಅವರು ನನ್ಗೆ ಮಾಹಿತಿ ಕೊಡಕ್ಕೆ ಇಷ್ಟಪಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂದ್ರೆ, ನೀವೆಲ್ಲ ನಮ್ಮ ಹತ್ರ ಮಾಹಿತಿ ಪಡ್ಕೊಂಡು ಲಾಭ ಮಾಡ್ಕೊತೀರಿ, ನಮಗೇನ್ ಮಾಡ್ತೀರಿ ಅಂತ. ಆಗ ನಾನು ಅದೊಂದು ಚಾಲೆಂಜಿಂಗ್ ಆಗಿ ತಕೊಂಡು ನಮ್ಮ ಸ್ಟೂಡೆಂಟ್ ಹತ್ರ ಒಂದು ಪ್ರಾಯೋಗಿಕ

0: ಅಧ್ಯಯನ ಮಾಡಿಸಿದೆ ನಾನು ಕುಂಚಿಕ್ಕೊರವರ ಪ್ರಾಯೋಗಿಕ ಅಧ್ಯಯನ. ಅದು ಸೋಷಿಯಲ್ ಸೈನ್ಸ್ ಅಲ್ಲಿ ಇಡೀ ಭಾರತದಲ್ಲಲ್ಲ ವಿಶ್ವದಲ್ಲೇ ಮೊದಲ ಅಧ್ಯಯನ ಅದು. ಆತರ ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್ ಸೋಷಿಯಲ್ ಸೈನ್ಸ್ ಅಲ್ಲಿ ಯಾರು ಹಮ್ಮಿಕೊಡಲ್ಲ. ನಾವು ಅವ್ರಿಗೆ ಪ್ರೋಗ್ರಾಮ್ ಕೊಡೋದು, ಅದರಿಂದ ಆದ ಬದಲಾವಣೆಯನ್ನು ಗುರುತಿಸೋದು, ಅದ ನೆಕ್ಸ್ಟ್ ಎಲ್ಲಿ ಕರ್ಕೊಂಡೋಯ್ತ ಅವ್ರನ್ನ ಅಂತ ತೋರಿಸೋದು, ಆ ತರದ ಅಧ್ಯಯನ. ಅದನ್ನ ರಿವ್ಯೂ ಮಾಡಿದವರೆಲ್ಲಾನು ಅದಕ್ಕೆ ಬಗ್ಗೆ ತುಂಬಾ ಮೌಲಿಕವಾದ ಮಾತುಗಳನ್ನ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾವು ಅವ್ರಿಗೆ ಹತ್ತತ್ರ 50 ಲಕ್ಷ ಲೋನ್ಸ್ ಕೊಡಿಸಿದೀವಿ ಅವ್ರಿಗೆ. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ರಾ ಮೆಟೀರಿಯಲ್ ಸಂಗ್ರಹಕ್ಕೆ ಅವ್ರು ಲಾರಿನ ಕೊಡ್ಬೇಕಲ್ಲ, ಆ ಲಾರಿ ಬಾಡಿಗೆನೆ ಅವ್ರಿಗೆ ತುಂಬಾ ವಜ್ಜೆ. ಆ ಲಾರಿ ಬಾಡಿಗೆಯನ್ನ ಫುಲ್ಫಿಲ್ ಮಾಡಷ್ಟು ಹಣ ಸಿಕ್ಕರೆ ಅವರು ವರ್ಷ ಪೂರ್ತಿ ಪರಕೆಯನ್ನ ಮಾಡಿಕೊಂಡು ಜೀವನ ವಿಧಾನ ನಡೆಸ್ತಾರೆ. ಆ ಕಾರಣಕ್ಕೆ ನಾವು ಒಂದು ಸಬ್ಸಿಡಿ ಲೋನ್ ಕೊಡಿಸಿದ್ವಿ. ಆ ಸಬ್ಸಿಡಿ ಲೋನ್ ಅವ್ರಿಗೇನಾಯ್ತು, ಮೂಲಧನ ಸಿಕ್ಕಿತ್ತಲ್ಲ ಕಚ್ಚಾ ವಸ್ತು ತಕೊಳಕ್ಕೆ, ಹಾಗಾಗಿ ಅವರ 1 ವರ್ಷದ ಆದಾಯ. ಆಮೇಲೆ ಅವ್ರಿಗೆ ನಾವು ಪ್ಲಾನ್ ಹೇಳ್ಕೊಟ್ವಿ, ಕಚ್ಚಾ ವಸ್ತುಗೆ ಎಷ್ಟು ದುಡ್ಡು ಬಿತ್ತು, ಇದರಿಂದ ಎಷ್ಟು ಪರಕೆ ತಯಾರಾಗತ್ತೆ, ಆ ಪರಕೆ ತಯಾರು ಮಾಡಕ್ಕೆ ನೀವ್ ಎಷ್ಟು ದಿನ ಮಾನವ ದಿನಗಳನ್ನ ಹಾಕ್ತೀರಿ, ಅದೆಲ್ಲವನ್ನೂ ಕೂಡಿ ಪರಕೆ ಬೀಳುವ ಹಣನ ನಾವು ಖರ್ಚನ್ನ 1 ರೂಪಾಯಿ ಬಿದ್ರೆ ನಿಮಗ್ ಲಾಭವಾಗಿ 2 ರೂಪಾಯಿ ಬೇಕು. ಯಾಕಂದ್ರೆ ಅವ್ರು ಆಟೋದಲ್ಲಿ ಹೋಗ್ತಾರೆ, ಆ ಊರುಗಳಲ್ಲೆಲ್ಲ ಹೊತ್ಕೊಂಡು ಓಡಾಡ್ತಾರೆ, ಪರಕೆ ಮಾಡ್ತಾರೆ. 1 ಪರಕೆ ನೀವು 5 ರೂಪಾಯಿ ಮಾರಿದ್ರೆ ಮಾತ್ರ ಲಾಭ. ಅವಾಗಲೇ ಅವರೆಲ್ಲ 1 ರೂಪಾಯಿಗೆ 2 ರೂಪಾಯಿಗೆ ಮಾರ್ತಿದ್ರು, ಅದರಿಂದ ಲಾಸ್ ಆಗ್ತಿದ್ರು, ಅದು ಗೊತ್ತಾಗ್ತಿರ್ಲಿಲ್ಲ. ಯಾರೋ ಊಟ ಕೊಟ್ರೆ ಪರಕೆ ಕೊಟ್ಬಿಡ್ತಿದ್ರು, ಯಾರೋ ಒಂದು ಇಡೀ ಜೋಳ ಕೊಟ್ರೆ ಪರಕೆ ಕೊಟ್ಬಿಡ್ತಿದ್ರು. ಅದನ್ನೆಲ್ಲ ಅವ್ರಿಗೆ ಮನದಟ್ಟು ಮಾಡಿ ಹೇಗೆ ನೀವು ಪರಕೆ ಮಾರಬೇಕು ಅನ್ನೋದನ್ನ ಹೇಳಿ ಅದಕ್ಕೊಂದು ಮೌಲ್ಯ ಕಲ್ಪಿಸಿದ್ವಿ ನಾವು ಅವ್ರ ಪ್ರಾಡಕ್ಟ್ಗೆ. ಅದು ಅವ್ರಿಗೆ ಹೆಚ್ಚು ಪರಿಣಾಮ ಆಯ್ತು. ಅದ್ರ ಮೂಲಕ ಮಕ್ಕಳಿಗೆ, ಅವ್ರ ಮಕ್ಕಳುಗಳು ಏನ್ ಮಾಡ್ತಿದ್ರು, ತಾಯಿಂದ್ರು ಬೆಳಿಗ್ಗೆನೆ ಹೋಗ್ಬಿಡ್ತಿದ್ರಲ್ಲ, ಇವ್ರು ಭಿಕ್ಷೆ ಬೇಡಕ್ ಹೋಗೋರು, ಊಟ ಇರ್ಲಿಲ್ಲ ಹೊಟ್ಟೆ ಶುಗೆ ಮನೆಗಳಿಗೆ, ಮಾಡ್ಕೊಂಡು ಹಸದ ಎಂತದೋ ಅನ್ನ ತಿನ್ಕೊಂಡು ಅವ್ರ ಆರೋಗ್ಯ ಅದೆಲ್ಲ ಸಮಸ್ಯೆ ಇತ್ತು. ಅದಕ್ಕೆ ನಾವು ಅಲ್ಲಿ ಒಂದು ಅಂಗನವಾಡಿ ಮಾಡಿಸಿದ್ವಿ, ಬೆಳಿಗ್ಗೆನೆ ಅನ್ನ ಮಾಡಿ ಇಟ್ಬಿಟ್ಟು ಹೋಗ್ಬೇಕು ಅಂತ ನಾವು ಅವ್ರಿಗೆಲ್ಲ ಒಂದ್ ತಾಕೀತು ಮಾಡಿದ್ಮೇಲೆ ಮಕ್ಕಳು ಭಿಕ್ಷೆ ಬೇಡದ್ ಬಿಟ್ಟು. ಈಗ ಅವ್ರ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾ ಇದಾರೆ, ಶಾಲೆಗೆ ಹೋಗ್ತಿರ್ಲಿಲ್ಲ ಮಕ್ಕಳು. ಅವರಲ್ಲಿ ಇದ್ದಂತ ಹುಡುಗರು ಓದಿದವ್ರನ್ನೇ ಹೇಗೆ ಲೋನ್ ಪಡ್ಕೋಬೇಕು ಅಂತ ಬ್ಯಾಂಕ್ಗಳಿಗೆ ಅವ್ರನ್ನ ಪರಿಚಯಿಸಿ, ಅವರಲ್ಲಿದ್ದ ಒಂದು ಭಯ ಇತ್ತಲ್ಲ ಮುಖ್ಯವಾಹಿನಿಗೆ ಹೋಗಿ ಹೇಗೆ ಸಂಪರ್ಕ ಕಲ್ಪಿಸ್ಬೇಕು ಅದನ್ನೆಲ್ಲ ಸ್ವಲ್ಪ ನಾವು ಅವರಿಂದ ತೆಗೆದು, ಈಗ ಯಾವಾಗ ಬೇಕಾದ್ರೂ ಅವ್ರು ನಮ್ಮಲ್ಲಿ ಅಲ್ಲಿ ಮಲ್ಲಮ್ಮ ಎಳವಾರ್ ಅಂತಿದ್ದಾರೆ, ಅವ್ರ ಮಹಿಳಾ ಚೈತನ್ಯ ಬ್ಯಾಂಕ್ ಕಟ್ಟಿದ್ದಾರೆ, ಅವ್ರ ಹತ್ರ ಹೋಗಿ ನೀವು ತಕೊಳ್ಬಹುದು 25,000. ಅದು ವಾಪಸ್ ಕಟ್ಟಿದ್ರೆ ಮತ್ತೆ ಅವ್ರು ಕೊಡ್ತಾರೆ. ಅವರಿಗೆ ಪಿಗ್ಮಿಯು ಮಾಡಿಸಿದ್ವಿ, ದಿನ ದಿನ ತುಂಬಿಟ್ರೆ ಅವ್ರ ದುಡ್ಡು ಈಸಿ ಆಗತ್ತೆ ಅನ್ನೋದನ್ನ ಅವ್ರಿಗೆ ಅದನ್ನ ಒಂದು ವ್ಯವಸ್ಥೆ ಮಾಡಿ, ಈಗ ಅವರು ಯಾವಾಗ ಮುಗಿಯ್ತೋ ಬೇಕಾದಾಗ ಅಲ್ಲಿ ಹೋಗಿ ಲೋನ್ ತಗೋತಾರೆ ಮತ್ತೆ ಕಟ್ತಾರೆ. ಆ ತರದೊಂದು ಆಕ್ಸೆಸ್ ಅಂದ್ರೆ ಮೀಟರ್ ಬಡ್ಡಿಯಿಂದ ತಪ್ಪಿಸ್ಕೊಂಡು ಅವ್ರಿಗೊಂದು ಹೌದು. ಈಗ ಅವರು ಬಹಳ ಚೆನ್ನಾಗಿದ್ದಾರೆ, ಎಲ್ಲರೂ ಒಳ್ಳೆ ಮನೆ ಕಟ್ಕೊಂಡಿದ್ದಾರೆ ಅವರು ಆರೋಗ್ಯವಾಗಿ. ಮತ್ತೆ ಅವ್ರಿಗೆ ಆರೋಗ್ಯ, ನಾವು ಅಲ್ಲಿ 2-3 ಅಜ್ಜಿಯರಿಗೆ ಕ್ಯಾಟ್ರಾಕ್ಟ್ ಬಂದು ಕಣ್ಣು ಕಾಣಿಸ್ತಿರ್ಲಿಲ್ಲ, ಅವ್ರು ದುರ್ಗಮ್ಮ ಆಗ್ಬಿಟ್ಟಿದ್ದಾಳೆ ಕಣ್ಣು ಕಾಣಲ್ಲ ಅಂತ ಅವ್ರಿಗೆ ಆಮೇಲೆ ನಾವು ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೆ ಆಪರೇಟ್ ಮಾಡಿಸಿ, ಆಮೇಲೆ ನೋಡಿ ದುರ್ಗವ್ಯದಲ್ಲ ಇದು ಕಣ್ಣಿನ ಬ್ಯಾನ್ ಇದು ಅಂತ ಹೇಳಿ ಆಪರೇಟ್ ಕಣ್ಣು ಇವಾಗ ಕಾಣಿಸ್ತಾ ಇದೆ. ಈಗ ಅವ್ರಿಗೆ ಗೊತ್ತಾಯ್ತು, ಓ ನಮ್ಗೆ ಕಣ್ಣು ಕಾಣದೆ ಆದ್ರೆ ಆಸ್ಪತ್ರೆಗೆ ಹೋಗ್ಬಹುದು, ದುರ್ಗಿ ಕಾಟ ಅಲ್ಲ ಅಂತ. ಇಂಥವ್ದು ಅಂದ್ರೆ ಕೆಲವು ಸಾರಿ
1: ಹೊರಗಡೆ ತಂದ್ರಿ.
0: ಆಮೇಲೆ ಅವ್ರಿಗೆ ಹೆಲ್ತ್ ಚೆಕಪ್ಗಳು ತುಂಬಾ ನಿರಂತರವಾಗಿ ಅವ್ರಿಗೆ ಹೆಣ್ಮಕ್ಳಿಗೆ ಹೆಲ್ತ್ ಚೆಕಪ್ಗಳನ್ನ ಮಾಡಿಸಿದ್ವಿ. ಅವ್ರಿಗೆ ಈ ಪ್ರೋಗ್ರಾಮ್ ಕೊಟ್ಟಿದ್ರಿಂದ ಹೇಗೆ ಅವ್ರಿಗೆ ಅವೇರ್ನೆಸ್ ಬಂತು, ಅವೇರ್ನೆಸ್ ಅವ್ರನ್ನ ಶಾಲೆ ಹತ್ತ ಮಕ್ಕಳನ್ನ ಕಳ್ಸೋಗ್ ಹೆಂಗ್ ಮಾಡ್ತೋ. ಮತ್ತೆ ಮಕ್ಕಳನ್ನ ಈಗ ನೋಡಿ 14 ವರ್ಷದ ಒಳಗಡೆ ಮಗು ದುಡಿಬಾರ್ದು ಅಂತಾರೆ, ಆದ್ರೆ ಈ ಮಕ್ಕಳು ಏನ್ ಮಾಡ್ತಾರೆ, ಸಂತೆ ಇರುತ್ತಲ್ಲ ಪರಕೆ ಮಾರಕ್ ಹೋಗ್ಬಿಡ್ತಾರೆ. ನಾವು ಮನೆಗಳಲ್ಲಿ ತೋಟ, ಆದ್ರೆ ಪೊಲೀಸ್ ಪರಕೆ ಮಾರುವಾಗ ಅವ್ರ ಮಕ್ಕಳನ್ನ ಹಿಡ್ಕೊಂಡು ಹೋಗ್ಬಿಡ್ತಿದ್ವಿ. ಆತರ ನಾವು ಅವ್ರನ್ನ ಹಿಡಿಬಾರ್ದು, ಯಾಕೆ ಹಿಡಿಬಾರ್ದು ಅಂತ ಅವ್ರಿಗೂ ಹೇಳಿ, ಮಕ್ಕಳು ಸಣ್ಣ ಮಕ್ಳು ಕಳ್ಸ್ಬೇಡಿ, ನಿಮ್ ಜೊತೆ ಕರ್ಕೊಂಡ್ ಬನ್ನಿ ಅಂತೆಲ್ಲ. ಅಂದ್ರೆ ಈ ತರ ಸಮಗ್ರವಾಗಿ ಅವರ ಬದುಕಿಗೆ ನಾವು ಅಲ್ಲಿ ನಿರಂತರವಾಗಿ ಸಪೋರ್ಟಿವ್ ಆಗಿದ್ದಿದ್ರಿಂದ ಅವರಲ್ಲಿ ಒಂದು ಆತ್ಮವಿಶ್ವಾಸ ಮತ್ತು ಜನರ ಜೊತೆ ವ್ಯವಹಾರದ ಒಂದು ಪ್ರಜ್ಞೆ ಜಾಗೃತ ಆಯ್ತಲ್ಲ, ಈಗ ಅವ್ರು ಅವ್ರ ಪಾಡ್ಗವರೆಲ್ಲ ಮಾಡ್ಕೋತಾರೆ, ಚೆನ್ನಾಗಿ ಹೋಗಿದ್ದಾರೆ
1: ಆರ್ಥಿಕವಾಗಿ ಸಾಮಾಜಿಕವಾಗಿ. ಹಾಗೂ ಇನ್ನೊಂದು ಕಡೆ ಕಾನೂನಿನ ಅರಿವನ್ನು ಕೂಡ
0: ಮೂಡಿಸಿದ್ರು.
1: ಇಷ್ಟೊತ್ತು ನಮ್ಮ ಜೊತೆ ಕುಳಿತು ಸಾಕಷ್ಟು ಯೋಜನೆಗಳ ರೂಪುರೇಷೆಯ ಕುರಿತು ಮಾತನಾಡಿದ್ರಿ ಮೇಡಮ್. ನಿಮ್ಮ ಮುಂದಿನ ಎಲ್ಲ ಯೋಜನೆಗಳು ಕಾರ್ಯಗತವಾಗ್ಲಿ ಅಂತ ಆಶಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಮನದಾಳದ ಮಾತುಗಳನ್ನ ಶ್ರೋತೃ ಬಾಂಧವರೊಡನೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಮೇಡಮ್.
0: ನಮಸ್ಕಾರ.

0: ನೀವು ಕೂಡ ನನ್ ಕರೆದು ವಿಶ್ವಾಸದಿಂದ ಪ್ರೀತಿಯಿಂದ ಮಾತಾಡಿಸಿದ್ದಕ್ಕಾಗಿ ಕೇಳುಗರಿಗೂ ಮತ್ತೆ ನಡೆಸಿಕೊಟ್ಟ ನಿಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ತೆ.
1: ನಮಸ್ಕಾರ ಮೇಡಮ್.
2: ಇದುವರೆಗೂ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರು ಹಾಗೂ ಸಾಹಿತಿಗಳಾದ ಡಾ ಆರ್ ಸುನಂದಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ದಾಕ್ಷಾಯಿಣಿ ಪಿ. ಇದು ಈ ವಾರದ ಕನ್ನಡ ಭಾರತಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಉಬ್ಬು ರಕ್ತನಾಳದ ಸಮಸ್ಯೆ ಮತ್ತು ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ವಿಕ್ರಮ್ ಬಿಳಿಗಿರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈಗ ಕೇಳೋಣ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾನ್ಯವಾಗಿ ವ್ಯಕ್ತಿ ನಡೀತಿರಬೇಕಾದ್ರೆ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ನರಗಳ ಉಬ್ಬುವಿಕೆಯನ್ನು ನೋಡ್ತೀವಿ. ಆಮೇಲೆ ಅದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆ ಕೊಡಬೇಕು ಅಂತ ಅನ್ನೋದು ಅಷ್ಟಾಗಿ ಗೊತ್ತಿರಲ್ಲ. ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ನಿರ್ಲಕ್ಷ್ಯ ವಹಿಸೋದೇ ಜಾಸ್ತಿ. ಆಮೇಲೆ ನರಕ್ಕೆ ಸಂಬಂಧಪಡೋ ಹಾಗೆ ಇನ್ನಿತರ ಕೆಲವು ಸಮಸ್ಯೆಗಳಿರ್ತದೆ. ಆ ಉಬ್ಬಿರೋ ನರಗಳನ್ನು ಹೇಗೆ ಸರ್ಜರಿ ಮೂಲಕ ಸರಿಪಡಿಸಬೇಕು ಇತ್ಯಾದಿ ಎಲ್ಲ ಇರುತ್ತೆ. ಈ ಬಗ್ಗೆ ಮಾಹಿತಿ ಮಾಡಿಕೊಳ್ಬೇಕಾಗಿದೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವಿಕ್ರಮ್ ಎಸ್ ಬಿಳಿಗಿರಿ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ ಸರ್.
1: ತಾವು ವ್ಯಾಸ್ಕ್ಯುಲರ್ ತಜ್ಞರು, ಅಂದರೆ ಉಬ್ಬಿರುವ ನರಗಳಿಗೆ ಸಂಬಂಧಪಡೋ ಹಾಗೆ ಯಾವ ರೀತಿ ಚಿಕಿತ್ಸೆ ಮಾಡಬಹುದು ಇತ್ಯಾದಿಗಳ ಬಗ್ಗೆ ತಾವು ಚಿಕಿತ್ಸೆ ಕೊಡ್ತೀರಿ, ಸರ್ಜನ್ ಬೇರೆ ನೀವು. ಈ ರೀತಿಯಾದಂತಹ ಒಂದು ಉಬ್ಬಿರುವ ನರಗಳು ಸಹಜವಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ, ಅದು ಸಮಸ್ಯೆ ಅಂತಲೇ ಗೊತ್ತಿರಲ್ಲ ನಮಗೆ. ಹೇಗೆ ಸರ್ ಅದು?
2: ಸರ್, ಈಗ ರಕ್ತನಾಳಗಳು ಉಬ್ಬಿರೋದು ಇವತ್ತು 100ಕ್ಕೆ ಒಂದು 60-70% ಜನಕ್ಕೆ ಇದು ವೆರಿ ಕಾಮನ್ ಪ್ರಾಬ್ಲಮ್. ಈಗ ನಮ್ಮ ಡೇ ಟು ಡೇ ಲೈಫ್ ಸ್ಟೈಲಲ್ಲಿ ಈ ಪ್ರೊಲಾಂಗ್ ನಿಂತ್ಕೊಳ್ಳೋಂಥ ಕೆಲಸಗಳು, ಪೊಲೀಸ್ ಅವರಾಗ್ಬೋದು, ಪೋಸ್ಟ್ ಮ್ಯಾನ್ಗಳಾಗ್ಬೋದು, ನಡೆದಾಡೋರಾಗ್ಬೋದು, ಬಸ್ ಕಂಡಕ್ಟರ್ಗಳಾಗ್ಬೋದು, ಆಮೇಲೆ ಗ್ರಾಮೀಣ ಭಾಗದಲ್ಲಿ ಈ ರೈತಾಪಿ ಇವರು ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡೋರಿಗೆ ರಕ್ತನಾಳಗಳು ಉಬ್ಬೋದು. ನಾವು ವೆರಿಕಸ್ವೀನ್ ಅಂತ ಕರಿತೀವಲ್ಲ, ಇದು ವೆರಿ ತುಂಬ ಕಾಮನ್ ಆಗಿರ್ತದೆ. ಎಸ್ಪೆಷಲಿ ಎಲ್ಲಿ ಜಾಸ್ತಿ ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಳ್ಳೋ ಅಂತ ಕೆಲಸಗಳು ಇರ್ತದೋ ಅವ್ರಿಗೆ ಓವರ್ ಟೀಚರ್ಸ್ಗಳು ಎಸ್ಪೆಷಲಿ ಅವ್ರಿಗೆ ಓವರ್ ಎ ಪೀರಿಯಡ್ ಆಫ್ ಅ ಟೈಮ್ ಈ ರಕ್ತನಾಳಗಳು ಉಬ್ಕೊಳ್ಳುತ್ತೆ ಸರ್.
1: ಅಲ್ವಾ, ತಾವು ಹೇಳಿದ್ರೆ ನೋಡಿ, ಈಗ ಕೆಲವರು ಅನಿವಾರ್ಯವಾಗಿ ನಿಲ್ಲಬೇಕಾಗತ್ತೆ, ಶಿಕ್ಷಕರಾಗಿರ್ಬೋದು, ಲೆಕ್ಚರರಾಗಿರ್ಬೋದು, ಅಥವಾ ಏನೇ ತರಬೇತಿ ಕೊಡೋರು, ಆಮೇಲೆ ಕಂಡಕ್ಟರ್ಗಳು, ನಿಂತು ಕೆಲಸ ಮಾಡಿದ್ರೇ ಜೀವನ ನಡೀತಾ ಇರ್ತದೆ ಅವರ ಬೇರೆ ಬೇರೆ ಲೇಬರ್ಸ್ ಅನ್ನು ತಗೊಂಡಾಗ. ಆದರೆ ಅದು ಸಮಸ್ಯೆ ಅಂತ ಅನ್ನೋದು ಯಾವಾಗ ಶುರು ಆಗುತ್ತೆ ಸರ್? ಈಗ ಒಂದು ಹಂತ ಇರ್ಬೋದಲ್ಲ, ಸ್ಟಾರ್ಟಿಂಗ್ನಲ್ಲಿ ಗೊತ್ತಾಗಲ್ಲ.
2: ಯೂಶ್ವಲಿ ಈ ರಕ್ತನಾಳಗಳು ಉಬ್ಬೋದು, ಇಟ್ಸ್ ನಾವು ಎರಡು ತರ ಅದನ್ನ ಕ್ಲಾಸಿಫಿಕೇಶನ್ ಮಾಡ್ತೇವೆ. ಒಂದು ಪ್ರೈಮರಿ ಕಾಸಸ್ ಅಂತ ಕರಿತೀವಿ, ಇನ್ನೊಂದು ಸೆಕೆಂಡರಿ ಕಾಸಸ್. ಈ ಪ್ರೈಮರಿ ಕಾಸಸ್ ಏನಂದ್ರೆ, ಕೆಲವು ವ್ಯಕ್ತಿಗಳಿಗೆ ಹುಟ್ಟುತ್ತಾನೆ ರಕ್ತನಾಳದಲ್ಲಿ ಕೆಲವೊಂದು ಎನ್ಸೈಮ್ಸ್ ಡಿಫಿಷಿಯನ್ಸಿಯಿಂದ ರಕ್ತನಾಳಗಳೇ ಸಂಕುಚಿತ ಇದನ್ನ ಪ್ರಾಬ್ಲಮ್ ಇರುತ್ತೆ. ಇನ್ ಕೆಲವರು ಅಕ್ವೈರ್ಡ್ ಅಂತ ಹೇಳಿದ್ರೆ, ಈಗ ನಾವು ಹಿಂದೆ ಮಾತಾಡಿದ ತರ ಈ ಪ್ರೊಫೆಷನಲ್ ಇಂದನೂ ವೆರಿಕೋಸ್ ವೇನ್ಸ್ ಆಗೋದಿದೆ. ಈ ಪ್ರೈಮರಿ ಏನೇ ಇದೆ ಜೆನೆಟಿಕ್ ಅಂತ ಹೇಳಿದ್ನಲ್ಲ, ಇದನ್ನ ನಾವು ಏನು ಕರೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಇದು ರಕ್ತಗತವಾಗಿ ಬಂದಿರುತ್ತೆ. ಸೆಕೆಂಡ್ರಿ ಕಾಸಸ್ ನಾವು ಅವಾಯ್ಡ್ ಮಾಡಿದ್ರೆ ಇದನ್ನ ನಾವು ಮುಂದೆ ತಳ್ಳಬಹುದು. ಪ್ರೆಗ್ನೆನ್ಸಿ ಕಾಮನೆಸ್ಟ್ ಕಾಸ್, ಮತ್ತೆ ಓಲ್ಡ್ ಏಜ್ ಪೀಪಲ್ ಈಗ ಕಾನ್ಸ್ಟಿಪೇಷನ್, ಟಾಯ್ಲೆಟ್ ಅಲ್ಲಿ ಇದಾಗಲ್ಲ, ಅವ್ರಿಗೆ ಅಬ್ಡಾಮಿನಲ್ ಪೆಲ್ವಿಕ್ ಮಾಸಸ್, ಫೈಬ್ರಾಯ್ಡ್ ಯುಟ್ರಸ್, ನಾವು ಹೊಟ್ಟೆ ಒಳಗಿರುವಂತ ಏನಾದ್ರೂ ಗೆಡ್ಡೆಗಳು ಆತ್ರ ಅಂದ್ರೆ ಇದ್ದು ಹೊಟ್ಟೆಲಿರೋ ರಕ್ತನಾಳಗಳನ್ನ ಈ ಗೆಡ್ಡೆಗಳು ಪ್ರೆಸ್ ಮಾಡಿದ್ರೆ ಅವಾಗ ಇದನ್ನ ನಾವು ಈ ರಕ್ತನಾಳಗಳು ಉಬ್ಕೊಳ್ಳುತ್ತೆ. ಪ್ರೆಗ್ನೆನ್ಸಿ ಸಮಟೈಮ್ಸ್ ಏನ್ ಹೇಳ್ತಾರೆ, ಇಟ್ಸ್ ಎ ವೆರಿ ಕಾಮನ್. ಪ್ರೆಗ್ನೆನ್ಸಿ ಆಗೋ ಟೈಮಲ್ಲಿ ವೆರಿಕೋಸ್ ವೇನ್ ಇರುತ್ತೆ, ಆಮೇಲೆ ಹೊಟ್ಟೋಗುದು, ಬಿಕಾಸ್ ಅಬ್ಡಾಮಿನಲ್ಲಿ ಮಾಸಸ್ ಅಲ್ಲಿ ಅದು ಪ್ರೆಸ್ ಮಾಡುತ್ತೆ. ಒಂದ್ಸಲ ಡೆಲಿವರಿ ಆದ್ಮೇಲೆ ವೇನ್ಸ್ ಕಂಪ್ರೆಷನ್ ಕಡಿಮೆ ಆದ ತಕ್ಷಣ ಆಟೋಮೆಟಿಕ್ ಇಟ್ ರಿವರ್ಟ್ ಬ್ಯಾಕ್ ಟು ಒರಿಜಿನಲ್.
1: ಈಗ ಸಾಮಾನ್ಯ

0: ವಾಗಿ ನಿಲ್ಲುವಾಗ ಈಗ ಕಾಲಿನ ಮೇಲೆ ಒತ್ತಡ ಬರಬಹುದು ಅಥವಾ ಕೈ ಮೇಲೆ ಕೈಯಿಂದನೇ ಜಾಸ್ತಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರು ನೋಡಕ್ಕೆ ತುಂಬಾ ಗಟ್ಟಿಯಾಗಿರ್ಬೋದು ನಿಜ ಕಾಣಿಸಕ್ಕೆ, ಆದರೆ ಆ ಸಮಸ್ಯೆ ಅಂತ ಅದು ಯಾವಾಗ ಶುರು ಆಗುತ್ತೆ, ಈಗ ಫಸ್ಟಿಗೆ ಆರಂಭದಲ್ಲಿ ಸ್ವಲ್ಪ ಇರುತ್ತೆ, ಆಮೇಲೆ ಜಾಸ್ತಿ ಆಗುತ್ತೆ, ಆಮೇಲೆ ಅವರು ವಯಸ್ಸಾದಂಗಾದಂಗೆ ಆ ಕೆಲಸ ಮಾಡೋದನ್ನು ಬಿಟ್ಟಿರ್ಬೋದು, ನಿಲ್ಲಿಸಿರ್ಬೋದು, ಆವಾಗ ಅದು ಕಮ್ಮಿ ಆಗತ್ತಾ?
1: ಈಗ ವೆರಿಕೋಸ್ ವೈನ್ ಅಲ್ಲಿ ಸರ್, ಈಗ ನಾವು ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಏನಂದ್ರೆ, ಈಗ ರಕ್ತನಾಳಗಳು ಮುಚ್ಚೋಗಿರೋದು ಬೇರೆ, ಇದು ಆರ್ಟೀರಿಯಲ್ ಪ್ರಾಬ್ಲಮ್. ಅಂತಂದ್ರೆ ಈಗ ಕ್ರಾನಿಕ್ ಸ್ಮೋಕರ್ಸ್ ಇರ್ತಾರೆ, ಅವರಿಗೆ ರಕ್ತನಾಳಗಳೇ ಮುಚ್ಚೋಗಿರುತ್ತೆ. ಆ ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಆದಾಗ ಅವಾಗ ನಾವು ಅದನ್ನ ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್. ರಕ್ತನಾಳಗಳು ಮುಚ್ಚೋದ್ರೆ ಹೆಂಗೆ ನಾವು ಹಾರ್ಟಲ್ಲಿ ಹಾರ್ಟ್ ರಕ್ತನಾಳಗಳು ಮುಚ್ಚೋಗುತ್ತೆ, ಹಂಗೆ ಕಾಲಲ್ಲಿರೋ ರಕ್ತನಾಳಗಳು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಅಥೆರೋಸ್ಕ್ಲೆರೋಟಿಕ್ ಆಗಿ ಏಜ್ ರಿಲೇಟೆಡ್ ಆಗಿ ಈ ತರ ಆದಾಗ ರಕ್ತನಾಳಗಳು ಕಾಲಲ್ಲಿ ಮುಚ್ಚೋದ್ರೆ ನಾವು ಅದನ್ನ ಪೆರಿಫರಲ್ ವ್ಯಾಸ್ಕ್ಯುಲರ್, ಅವಾಗ ಏನಾಗುತ್ತೆ, ಗಾಯಗಳಿಗೆ ಸರಿಯಾಗಿ ರಕ್ತ ಸಂಚಾರ ಆಗಲ್ಲ, ಗಾಯಗಳು ವಾಸಿ ಆಗಲ್ಲ. ಜೊತೆಗೆ ಕಾಂಟ್ರಿಬ್ಯೂಟೆಡ್ ಫ್ಯಾಕ್ಟರ್, ಈಗ ಸಕ್ಕರೆ ಕಾಯಿಲೆ ಇರುತ್ತೆ, ಬಿ ಪಿ ಕಾಯಿಲೆ ಇರುತ್ತೆ, ಇದೆಲ್ಲ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ ಆಗಿ ಒಂದು ಕಾಲಲ್ಲಿ ಗಾಯ ಆದ್ರೆ ವಾಸಿ ಆಗಲ್ಲ. ಇದು ಆರ್ಟೀರಿಯಲ್ ರಕ್ತ ನಾಳ ಸಪ್ಲೈ ಆಗುವಂಥದಕ್ಕೆ ಆರ್ಟೀರಿಯಲ್ ಡಿಸೀಸ್ಗೆ ಇದು ಒಂದು ಸೈಡು. ಇನ್ನೊಂದು ಸೈಡು ಈ ಏನು ವೆರಿಕೋಸ್ ವೇನ್ಸ್ ಅಂತ ಕರಿತೀವಿ, ಇದು ವೇನ್ಸ್ ಪ್ರಾಬ್ಲಮ್. ಈಗ ನಮ್ಮ ಕಾಲಲ್ಲಿ ಸೂಪರ್ಫಿಷಿಯಲ್ ಸಿಸ್ಟಮ್ ಡೀಪ್ ಸಿಸ್ಟಮ್ ಅಂತ ಎರಡು ತರ ರಕ್ತನಾಳಗಳು ಇರುತ್ತೆ. ಹೊಟ್ಟೆ ಒಳಗಿಂದ ಹೆಂಗೆ ರಕ್ತನಾಳಗಳು ಬರುತ್ತಲ್ಲ ಕಾಲಿಗೆ, ಒಂದು ಸೂಪರ್ಫಿಷಿಯಲ್ ಸಿಸ್ಟಮ್ ಡೀಪ್ ಸಿಸ್ಟಮ್ ಅಂತ ಇರುತ್ತೆ. ಸೂಪರ್ ಸಿಲ್ಫಿಸ್ ಸಿಸ್ಟಮ್ಗು ಡೀಪ್ ಸಿಸ್ಟಮ್ಗು ಮಧ್ಯೆ ಏಣಿ ಮೆಟ್ಲುಗಳಿರುತ್ತಲ್ಲ, ಆ ಥರ ಒಂದು ಕಡೆ ಡೀಪ್ ಸಿಸ್ಟಮು ಒಂದು ಕಡೆ ಸೂಪರ್ ಸಿಸ್ಟಮ್, ಇದು ಎರಡನ್ನು ಕೋಆರ್ಡಿನೇಟ್ ಆದ್ರೆ ಮಾತ್ರ ಕಾಲಿಂದ ರಕ್ತ ಹೆಂಗೆ ಹಾರ್ಟಿಂದ ಕೆಳಗಡೆ ಹಾರ್ಟ್ ರಕ್ತ ಬರ್ತದೋ ಅದೇ ತರ ಕೆಳಗಿಂದ ರಕ್ತ ಮೇಲಕ್ಕೆ ಹೋಗ್ಬೇಕು. ಸೊ ನಾವು ಕಾಫ್ನ ಏನು ಕಾಲು ಹಿಂಭಾಗ ಇದೆಲ್ಲ ಮಂಡಿ ಕೆಳಗಡೆ, ಅದನ್ನ ನಾವು ಪೆರಿಫರಲ್ ಹಾರ್ಟ್ ಅಂತ ಕರಿತೀವಿ. ಮೇ ಅದರ ಉದ್ದೇಶ ಏನಂದ್ರೆ, ಕಾಫ್ನ ಅದು ಪಂಪ್ ಮಾಡುತ್ತೆ. ಪ್ರತಿ ಸಲ ರಕ್ತನ ನಾವು ನಡೆಯುವಾಗ, ಹೆಜ್ಜೆ ಹಾಕುವಾಗ, ಮಾಡುವಾಗ ರಕ್ತ ಪಂಪ್ ಆಗಿ ಅಪ್ ಟು ನಮ್ಮ ಸೊಂಟದವರೆಗೂ ರಕ್ತ ನಾಳದೊಳಗೆ ವ್ಯಾಲ್ವ್ಸ್ ಅಂತ ಇರ್ತದೆ. ಆ ವ್ಯಾಲ್ವ್ಸ್ ಅದನ್ನ ಬ್ಲಡ್ ಅನ್ನ ಕೆಳಗಡೆಯಿಂದ ಮೇಲಕ್ಕೆ ತಳ್ಳಕ್ಕೆ ಸಹಾಯ
0: ಮಾಡುತ್ತೆ.
1: ಈ ವೆರಿಕೋಸ್ ವೈನ್ಸ್ ಅಲ್ಲಿ ಈ ಪರ್ಟಿಕ್ಯುಲರ್ ಈ ಏನು ವೆಸಲ್ದು ವ್ಯಾಲ್ವ್ಸ್ ಇರ್ತದಲ್ಲ, ಹಾರ್ಟ್ ಅಲ್ಲಿ ವ್ಯಾಲ್ವ್ ಇದ್ದಂಗೆ, ಆ ವ್ಯಾಲ್ವ್ಸ್ ವೀಕ್ ಆಗಿರುತ್ತೆ. ಹಾಗಾಗಿ ಕೆಳಗಡೆ ಬರೋ ರಕ್ತ ಮೇಲೋಗಲ್ಲ. ಯಾವಾಗ ಕೆಳಗಡೆ ರಕ್ತ ಮೇಲೋಗಲ್ವೋ ಆಟೋಮೆಟಿಕ್ ಆಗಿ ರಕ್ತ ಇದು ನಾಳಗಳು ಉಬ್ಕೊಳ್ಳುತ್ತೆ.
0: ನೋಡಿ ಈಗ ಬಹಳ ವಿಶೇಷ, ನಾವೇನೋ ಅನ್ಕೊಂಡ್ಬಿಟ್ಟಿರ್ತೀವಿ ಏನೋ ದೇಹದ ರಕ್ತ ಪರಿಚಲನೆ ತನ್ನ ಪಡೆಗೆ ತಾನು ನಡೀತಾ ಇರ್ತದೆ, ನರಗಳು ಎಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಿರ್ತಾವ ಅಂತ. ಅದಕ್ಕೆ ನಾವು ಅದಕ್ಕೆ ಪಂಪಿಂಗಿಗೆ ಒಂದು ಎಲ್ಲೋ ಒಂದು ಎನರ್ಜಿ ಬೇಕಾಗತ್ತೆ. ಅದು ಕಾಲಿಂದ ಬರಬಹುದು, ಕೈ ಕಾಲುಗಳನ್ನು ಸ್ವಲ್ಪ ಆಕ್ಟಿವ್ ಆಗಿ ನಾವು ಎಕ್ಸಸೈಸ್ ಮಾಡೋದ್ರಿಂದ ಆಗಿರ್ಬೋದು. ಒಟ್ಟಾರೆ ಆ ಒಂದು ಇಡೀ ದೇಹದ ರಕ್ತ ಪರಿಚಲನೆಯನ್ನು ಚುರುಕುಗೊಳಿಸಬೇಕಂತಂದಾಗ ಏನಾದರೂ ಒಂದು ಚಟುವಟಿಕೆ ಬೇಕು. ಅದಕ್ಕೆ ತಾವು ಹೇಳೋದು ಹೆಚ್ಚಾಗಿ ಚಟುವಟಿಕೆಗಳನ್ನು ಮಾಡಿ ಎಕ್ಸರ್ಸೈಸ್ ಮಾಡಿ ಅಂತಂತ ಹೇಳಿ ತಾವು ಹೇಳೋದು. ಸರ್ ಈಗ ತಾವು ಹೇಳಿದ್ರಿ ಈಗ ಕೆಳಗಡೆ ಅಡಿಯಿಂದ ನೀವು ಸೊಂಟ ತನಕ ಆ ಭಾಗದ ತನಕ ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಅಲ್ಲಿಂದ ಮುಂದೆ ಜಾಸ್ತಿ ಇನ್ನೂ ಆ್ಯಕ್ಟಿವಿಟಿ ಬೇಕಾಗತ್ತೆ. ಅಲ್ಲಿ ಆ್ಯಕ್ಟಿವಿಟಿ ಇರಲಾರದ ಕಾರಣಕ್ಕಾಗಿ ಏನಾದರೂ ವೆರಿಕೋಸ್ ವೇನ್ ಸಮಸ್ಯೆ ಬರ್ಬೋದಾ, ಅಥವಾ ಅಲ್ಲಿ ಏನೇನು ಸಮಸ್ಯೆ ಬರ್ಬೋದು ಮುಂದೆ?
1: ಈಗ ಲಾಂಗ್ ಸ್ಟ್ಯಾಂಡಿಂಗ್ ಇವಾಗ ಜನಗಳು ಜಾಸ್ತಿ ಈಗ ಸ್ಮೋಕರ್ಸು, ಆಲ್ಕೋಹಾಲಿಸಮು, ಲಿವರ್ ಡ್ಯಾಮೇಜ್ ಆದಾಗ ಲಿವರ್ ಅಲ್ಲಿ ನಾವೇನಾಗ್ತೇವೆ, ಹೆಂಗೆ ನಾವು ಕಾಲಲ್ಲಿ ರಕ್ತನಾಳಗಳು ಕಾಣಿಸುತ್ತೋ ಅದೇ ತರ ಹೊಟ್ಟೆ ಒಳಗಿರೋ ರಕ್ತನಾಳಗಳಲ್ಲೂ ಸಹ ನಾವು ಲಿವರ್ ಫೇಲ್ಯೂರ್ ಆದಾಗ ಪೋರ್ಟಲ್ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಅದು ಆದಾಗ ಹೊಟ್ಟೆಯಲ್ಲಿರೋ ನಾಳಗಳು ಉಬ್ಬಿಕೊಂಡು ಈಗ ಕೆಲವರಿಗೆ ವಾಂತಿ ಮಾಡಿದ್ರೆ ರಕ್ತ ಬರುತ್ತೆ. ಸೊ ವಿ ಕಾಲ್ ಇಸ್ ಎ ಈಸೋಫೇಜಿಯಲ್ ವ್ಯಾರಿಸಿಸ್. ಹೆಂಗೆ ನುಂಗು ಅನ್ನ ನಾಳದ ಕೆಳಗಡೆ ಇರುವಂತಹ ಈಸೋಫೇಗಸ್ ಅಲ್ಲಿ ಇದೇ ತರ ವೆರಿಕೋಸಿಟೀಸ್ ಆದರೆ ವಿಲ್ ಕಾಲ್ ಇಸ್ ಈಸೋಫೇಜಿಯಲ್ ವ್ಯಾರಿಸಿಸ್. ಅದಾದಾಗ ಈಗ ಅದು ಏನಾಗುತ್ತೆ, ವಾಂತಿ ಮಾಡಿದ್ರೆ ಅಥವಾ ಸುಮ್ನೆ ಮಾಮೂಲಿ ಅದು ವಾಂತಿಲಿ ಬ್ಲಡ್ ಬರುತ್ತೆ, ದಟ್ ಈಸ್ ಈಸೋಫೇಜಿಯಲ್ ವ್ಯಾರಿಸಿಸ್. ಇನ್ನು ರೆಕ್ಟಲ್ ವ್ಯಾರಿಸಿಸ್ ಅಂತ ಇರ್ತದೆ, ಹಿಮೋರಾಯ್ಡ್ಸ್ ಅಂತ ಕೇಳ್ತೀವಿ ನಾವು, ಹಿಮೋರಾಯ್ಡ್ಸ್ ಪೈಲ್ಸ್ ಅಂತ ಕರಿತೀವಿ ಕಾಮನ್ ಸೆಂಟರ್. ಅದು ಸಹ ಎಲ್ಲಿ ಈ ಗುದದ ನಾಳದಲ್ಲಿ ಇರುವಂತಹ ರಕ್ತನಾಳಗಳು ಉಬ್ಬಿಕೊಂಡು ಅಲ್ಲಿಂದ ಬ್ಲೀಡ್ ಆಗುತ್ತೆ, ಅದನ್ನು ನಾವು ರೆಕ್ಟಲ್ ವ್ಯಾರಿಸಿಸ್ ಹೆಮೊರಾಯ್ಡಲ್ ಮಾಸ್ ಅಂತ ಕರಿತೀವಿ. ಆಮೇಲೆ ಪೋರ್ಟಲ್ ಸಿಸ್ಟಮ್ ಅಂತ ಕರಿತೀವಿ, ಹೊಟ್ಟೆಯಲ್ಲಿ ರಕ್ತನಾಳಗಳು ಉಬ್ಕೊಳ್ಳೋದು, ಎಲ್ಲಿ ಫ್ಲೋ ಕಡಿಮೆ ಆಗಿ ಬಾಡಿಗೆ ಹಾರ್ಟ್ ಕಡೆಗೆ ಪಂಪ್ ಆಗಲು ಬ್ಲಡ್ ಆಟೋಮೆಟಿಕಲಿ ಇದು. ಸೊ ದಿಸ್ ಈಸ್ ಆಲ್ ಜನರಲ್, ಬಟ್ ನಮ್ದು ಈಗ ಮೇನ್ ನಾವು ವೆರಿಕೋಸ್ ವೇನ್ ಕಾಲ್ದ ಮಾ ಹೇಳ್ತಾ
0: ಇದೀವಿ.
1: ಕಾಲ್ ಅನ್ನೋದು ತುಂಬಾ 70-80% ಜನ ಇವತ್ತು ಪ್ರೊಫೆಷನಲ್ ಹಜಾರ್ಡ್. ಅದು ಎಷ್ಟೋ ಜನಕ್ಕೆ ನಾವು ಪ್ರೊಫೆಷನ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದೀವಿ, ಎಷ್ಟೋ ಜನಕ್ಕೆ ಅವರು ನಿಂತ್ಕೊಳ್ಳೋದು ಅವಾಯ್ಡ್ ಮಾಡಬೇಕು, ದೇ ಹಾವ್ ಟು ಕಟ್ ಶಾರ್ಟ್ ದಿ ಸ್ಟ್ಯಾಂಡಿಂಗ್. ಯಾಕಂದ್ರೆ ಮನುಷ್ಯ ಕೂತ್ಕೊಂಡು ನಾವು ಕಾಲ್ನ ಮುಂದೆ ನೀಡ್ಕೊಂಡು ಒಂದು ಚೇರೋ ಇದೋ ಇಟ್ಕೊಂಡ್ರೆ ಆಟೋಮೆಟಿಕಲಿ ಅವಾಯ್ಡ್ ಮಾಡ್ಬೋದು. ಎಸ್ಪೆಷಲಿ ಒಂದು ಮಿಡ್ಲ್ ಏಜ್ಡ್ 35-40 ವರ್ಷದವರು ವಿತ್ ಈಗ ನಾನು ಹೇಳ್ದಂಗೆ ಪ್ರೈಮರಿ ಕಾಸು ಸೆಕೆಗೆ ನಿಂತ್ಕೊಂಡ್ರೆ ಸಾಯಂಕಾಲ ಆದರೆ ಕಾಲು ಉಬ್ಕೊಳ್ಳಿ. ಈಗ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀರಾ, ಇಲ್ಲಿಂದ ಒಂದು 3 ಅವರು ಎಲ್ಲೋ

0: ನೀವು ಹೋದಾಗ ನೀವು ವಾಪಸ್ ಬಂದ್ರೆ ಕಾಲು ಊದ್ಕೊಂಡ್ಬಿಟ್ಟಿರ್ತದೆ.
1: ಹೌದು,
0: ಬೆಳಿಗ್ಗೆಯಿಂದ ಸಾಯಂಕಾಲದೊಳಗೆ ಸಾಯಂಕಾಲ ಕಾಲು ಊದ್ಕೊಳ್ಳೋದಿದೆಯಲ್ಲ, ಇಟ್ ಇಸ್ ಎ ಕ್ಲಾಸಿಕಲ್ ಸಿಂಪ್ಟಮ್ ಆಫ್ ವೆರಿಕೋಸ್ ವೇಯ್ನ್ ಸಿಂಪ್ಟಮ್ಸ್. ಸೊ ನಾರ್ಮಲ್ ಆಗಿ ಊದ್ಕೊಳ್ಳಲ್ಲ. ಈಗ ನಾವು ಮಂತ್ಲಿ ಆರ್ಟೀರಿಯಲ್ ಅಂತ ಹೇಳದ್ನಲ್ಲ, ಸ್ಮೋಕ್ ಮಾಡಿ ರಕ್ತನಾಳ ಮುಚ್ಚಿದ್ರೆ ಅವಾಗ ಈ ತರ ಅಲ್ಲ, ಅವ್ರಿಗೆ ಕೂತಿದ್ರೆ ಸುಮ್ಮನೆ ನೋವುತ್ತೆ. ನಾ ಟ್ರಾವೆಲ್ ಮಾಡಿದೆ, ಬೊತ್ತು ಪೂರ ಓಡಾಡಿದೆ, ಸಾಯಂಕಾಲ ಬಂದೆ ಕಾಲು ಊದ್ಕೊಬಿಟ್ಟಿದೆ. ಕಾಲು ತಗೊಂಡೋಗಿ ದಿಂಬು ಮೇಲೆ ಐಟಿಟ್ರೆ 1 hour 2 hour ಬೆಳಿಗ್ಗೆ ಅಷ್ಟೊತ್ತಿಗೆ ನೋವು ಕಡಿಮೆ ಆಗಿರುತ್ತೆ. ದಿಸ್ ಇಸ್ ಎ ಕ್ಲಾಸಿಕಲ್ ಫೈಂಡಿಂಗ್ ಆಫ್ ವೆರಿಕೋಸ್.
1: ಅಂದ್ರೆ ಅದು ಪರಿಹಾರ ಅಂತ ಅನ್ಕೋಬೇಕಾ? ಪರಿಹಾರ ಮಾಡ್ಕೊಳ್ಳೋ
0: ಪೇಷಂಟ್ ಅದು ಇದು
1: ತಾವೇ ಕಂಡುಕೊಳ್ಳುವಂತ ಪರಿಹಾರ.
0: ಈ ಸಿಂಪ್ಟಮ್ಸ್ ಎಲ್ಲಿ ಕಾಣುತ್ತೋ ಇಟ್ ಇಸ್ 99% ಇಟ್ ಇಸ್ ವೆರಿಕೋಸ್
1: ವೆರಿಕೋಸ್ ವೇನ್.
0: ಇದು ಟಿಪಿಕಲ್ ವೆರಿಕೋಸ್ ವೇನ್ ಸಿಂಪ್ಟಮ್ಸ್.
1: ಓಕೆ. ಸೊ ಈ ರೀತಿಯಾದಂತಹ ಸಮಸ್ಯೆ ಇದ್ದಾಗ ಅವರು ಅಲ್ಲೆಲ್ಲೇ ಪರಿಹಾರ ಕಂಡುಕೊಳ್ತಿರ್ತಾರೆ, ಆದ್ರೆ ಅದಕ್ಕೆ ಚಿಕಿತ್ಸೆ ಅಂತ ಅನ್ನೋದು ಬೇಕಾಗಬಹುದು. ಯಾಕಂದ್ರೆ ತಾವು ಹೇಳಿದಂಗೆ ಇದು ಇದು ಒಂದು ಸಮಸ್ಯೆನೇ ಆಯ್ತು. ಮೊದಲೆಲ್ಲ ಇದ್ರ ಬಗ್ಗೆ ಜಾಸ್ತಿ ಯಾರು ತಲೆಬಿಸಿ ಮಾಡ್ಕೊಳ್ತಿರ್ಲಿಲ್ಲ, ಅದಕ್ಕೆ ಯಾವುದೇ ರೀತಿ ಚಿಕಿತ್ಸೆನೂ ತಗೊಂಡಿಲ್ಲ ಅಂತ ಅನ್ಕೋಣ. ನಂತರ ದಿನಮಾನಗಳಲ್ಲಿ ಇದು ಒಂಥರ ಡಿಸಾರ್ಡರ್ ಆಯ್ತು, ಇದಕ್ಕೆ ಚಿಕಿತ್ಸೆ ಬೇಕೇ ಬೇಕು ಅಂತ ನಾವು ಮಾತಾಡ್ತೀವಿ. ಈ ಚಿಕಿತ್ಸೆ ಇತ್ತೀಚೆಗೆ ಶುರು ಆಯ್ತಾ ಸರ್? ನಮಗೆ ಬರೋ ಡೌಟು ಜನಗಳಿಗೂ ಬಹುಶಃ ಇತ್ತೀಚೆಗೆ ಶುರು ಆಯ್ತು ಮತ್ತು ಅಷ್ಟು ಪ್ರಮುಖನಾ ಇದು. ಈಗ ತಾವು ಹೇಳ್ತಿದ್ರಿ 3 hours ಹಿಂಗೆ ಜರ್ನಿ ಮಾಡಿದಾಗ ಕಾಲು ಊದ್ಕೊಂಡ್ಬಿಡ್ತು ಅಂತಂದಾಗ ಅದು ಊದ್ಕೊಂಡ್ಬಿಡ್ತು ಅಂದರೆ ಏ ಬಸ್ಸಲ್ಲಿ ಬಂದಿದ್ದಾಗಾಯಿತು ಅಂತೇಳಿ ಸುಮ್ಮನೆ ಇದ್ಬಿಡ್ತಾರೆ. ಮತ್ತು ಚಿಕಿತ್ಸೆ ಅಂತ ಹೇಗೆ ಶುರು ಮಾಡಬೇಕು?
0: ಈಗ ಫಸ್ಟು ನಾವು ಯಾವುದೇ ಇದರಲ್ಲಿ ನಾವು ಪ್ರೊಫೆಷನ್ ಐಡೆಂಟಿಫೈ ಮಾಡಿ ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ನಾವು ಯು ಹ್ಯಾವ್ ಟು ಡಿಸೈಡ್. ಆಮೇಲೆ ಯಾವ ವಯಸ್ಸಲ್ಲಿ ಇದಾಗಿದೆ, ಈಗ ಕೆಲವರು 20 years 30 years ಹುಡುಗರಿಗೂ 20 years ಆಗಿದೆ ವೇನ್ಸ್. ಯಾಕಂದ್ರೆ ಅಲ್ಲಿ ಕಂಜನೈಟಲ್ ನಾನು ಹೇಳಿದ್ನಲ್ಲ ವೆರೈಟಿ, ಹಂಗೆ ಅಲ್ಲಿ ಬ್ಲಡ್ ವೆಸಲಲ್ಲೇ ಪ್ರಾಬ್ಲಮ್ ಇದ್ದಾಗ
1: ಪ್ರಾಥಮಿಕ
0: ಮೊದಲೇ ಬೇಗ ಬೇಗ ಸಿಂಪ್ಟಮ್ಸ್ ಆಗ್ತದೆ. ಯೂಶಲಿ ನಮ್ಮ ಬಾಡಿಯಲ್ಲಿ ಕಾಲಲ್ಲಿ 100 mm ಅಷ್ಟು ಪ್ರೆಷರ್ ಅಷ್ಟು ಇದನ್ನ ವಿತ್ ಸ್ಟ್ಯಾಂಡ್ ಮಾಡೋಷ್ಟು ಆ ವ್ಯಾಲ್ವ್ಸ್ ಕೆಪಾಸಿಟಿ ಆ ವೇನ್ಸ್ ಒಳಗಿರೋ ವ್ಯಾಲ್ವ್ಸ್. ನಾರ್ಮಲ್ ಆಗಿ ಒಂದು 80-100 ನಾವು ಪ್ರತಿ ಸಲ ನಡೆಯುವಾಗ 80-100 ಅಷ್ಟು ಪ್ರೆಷರ್ ವೇರಿಯೇಷನ್ ಹಾರ್ಟ್ಗೂ ಕಾಲ್ಗೂ ಇರ್ತದಲ್ಲ ಈ ವೇರಿಯೇಷನ್ ಅಲ್ಲಿ ಇರ್ತದೆ. ಸೊ ಸಮ್ ಟೈಮ್ಸ್ ಯಾವಾಗ ಈ ಪ್ರೆಷರ್ 300 ಅಷ್ಟು ಕಾಲಲ್ಲಿ ತಡೀತದೋ ಯಾವಾಗ ಅದು ಫೇಲ್ ಆಗುತ್ತೆ. ಈಗ ಒಂದು ಅಣೆಕಟ್ಟೋ ಡ್ಯಾಮೋ ಯಾವಾಗ ನೀವು ಒಂದು ಪ್ರೆಷರ್ ಹಾಕೋವರೆಗೂ ಅದು ಓಲ್ಡ್ ಕೆಪಾಸಿಟಿ ಇರುತ್ತೆ. ಯಾವಾಗ ಪ್ರೆಷರ್ ಜಾಸ್ತಿ ಆಗುತ್ತೋ ಅಣೆಕಟ್ಟು ಡ್ಯಾಮ್ ಹೊಡೆದೋಗುತ್ತೆ. ಹಂಗೆ ಕಾಲಲ್ಲಿ ರಕ್ತನಾಳಗಳು ಸಹ ನಾವು ಅದು ಒಂದು ಪ್ರೆಷರ್ವರೆಗೂ ತಾಳ್ಕೊಳ್ಳುತ್ತೆ. ಆ ತಾಳ್ಕೊಳ್ಳೋ ಕೆಪಾಸಿಟಿ ಅದ್ರಲ್ಲಿ ಕಡಿಮೆ ಆದಾಗ ಆಟೋಮೆಟಿಕಲಿ ರಕ್ತನಾಳಗಳು ಉಬ್ಕೊಳ್ತವೆ.
1: ಸರ್, ಈಗ ಬೇರೆ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡ್ತದೆ ಇದು. ಆರಂಭದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಮಾಡೋ ರೀತಿಯಲ್ಲಿ ಇರ್ಬೋದು ನಿಜ. ವೆರಿಕೋಸ್ ವೇನ್ ಇದಕ್ಕೆ ಟ್ರೀಟೇ ಮಾಡಲಿಲ್ಲ ಅಂತಂದ್ರೆ ಏನೇನು ಸಮಸ್ಯೆ ಆಗುತ್ತೆ ಅನ್ನೋದನ್ನ ಫಸ್ಟ್ ಮಾತಾಡೋಣ. ಇದಕ್ಕೆ ಚಿಕಿತ್ಸೆ ಅಂತ ಅನ್ನೋದನ್ನ ಆಮೇಲೆ ಹೇಳಿ ಯಾವ ಮಾರ್ಗದ ಮೂಲಕವಾಗಿ ಇದನ್ನು ಸರಿಪಡಿಸ್ತಿರ್ತಾವ ಅಂತ ಹೇಳಿ. ಏನೇನು ಸಮಸ್ಯೆಗಳು ಆಗೋದು ಇದರಿಂದ ಬೇರೆ ಬೇರೆ?
0: ಸರ್, ಈಗ ವೆರಿಕೋಸ್ ವೇನ್ಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ತದೆ ಅಂದ್ರೆ ದೇರ್ ಆರ್ ನಾವು ಅದರಲ್ಲಿ CACP ಕ್ಲಾಸಿಫಿಕೇಶನ್ ಅಂತ ಒಂದು ಮಾಡ್ಕೊಂಡಿದ್ದೀವಿ ಸರ್. ಈಗ ಕ್ಲಿನಿಕಲ್ ಕ್ಲಾಸಿಫಿಕೇಶನ್, ಇಟಿಯಾಲಜಿಕಲ್, ಅನಾಟಾಮಿಕಲ್ ಮತ್ತೆ ಪ್ರೈಮರಿನ ಸೆಕೆಂಡರಿನ ಅಂತ ಒಂದು ಕ್ಲಾಸಿಫಿಕೇಶನ್ ಮಾಡ್ಕೊಂಡಿದ್ದೀವಿ. ಒಂದು ಸ್ಟಾರ್ಟಿಂಗ್ ಹೇಳಿದಂಗೆ ಪ್ರೊಫೆಷನ್ ಒಂದು ಗುರುತಿಸ್ಕೊಳ್ತೀವಿ. CACP ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗು ಕಾಲರ್ ಊದ್ಕೊಳ್ಳೋದು, ನಂತರ ಸ್ವಲ್ಪ ರೆಟಿಕ್ಯುಲರ್ ವೇನ್ಸ್ ಅಂತ ಎಂಡೋಥೆಲಿಯಲ್ ವೇನ್ಸ್ ಅಂತ ಕಾಣಿಸ್ತದೆ. ಅಂದ್ರೆ ಕಾಲಲ್ಲಿ ಚೀರ ಸಣ್ಣ ಸಣ್ಣ ರಕ್ತನಾಳಗಳು, ಸಣ್ಣ ಕೂದಲ ತರ ರಕ್ತನಾಳಗಳು ಫಸ್ಟ್ ಉಬ್ಕೊಳ್ಳುತ್ತೆ, ರೆಟಿಕ್ಯುಲರ್ ವೇನ್ಸ್ ಅಂತ ಕರಿತೀವಿ. ಆ ರೆಟಿಕ್ಯುಲರ್ ವೇನ್ಸ್ ಸ್ವಲ್ಪ ಅದು ಸ್ಟಾರ್ಟಿಂಗ್ ಅರ್ಲಿ ಸ್ಟೇಜಸ್ ಫಸ್ಟ್ ಸ್ಟೇಜಸ್. ಆಮೇಲೆ ರೆಟಿಕ್ಯುಲರ್ ವೇನ್ಸ್ ಇಂದ ಆ ವೇನ್ಸ್ ಸ್ವಲ್ಪ ಅದು ಸ್ಟೇಜ್ 1. ಫಸ್ಟ್ C1-C7 ಅಂತ ಇದೆ ಸರ್.
1: ಓಕೆ.
0: ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ರೆಟಿಕ್ಯುಲರ್ ವೇನ್ಸ್ ಫಸ್ಟ್ ನಾರ್ಮಲ್ ಆಗಿರೋದು, ನೆಕ್ಸ್ಟ್ ಎಂಡೋಥೆಲಿಯಲ್ ವೇನ್ಸ್ ಎನ್ಲಾರ್ಜ್ಮೆಂಟ್, ನೆಕ್ಸ್ಟ್ ಅಲ್ಸರ್ ಆಗದೆ ಇರುವಂತದ್ದು, ಇಚ್ಚಿಂಗ್ ಆಗುತ್ತೆ ಆ ಪಾರ್ಟ್ ಅಲ್ಲಿ, ನಂತರ ಇಚ್ಚಿಂಗ್ ಆಗಿ ಆ ಜಾಗದಲ್ಲಿ ಅಲ್ಸರ್ ತರ ಆಗಲ್ಲ, ನೆಕ್ಸ್ಟ್ ಅಲ್ಸರ್ ಆಗುತ್ತೆ, ಅಲ್ಸರ್ ಆದ್ಮೇಲೆ ಕೆರೆದ ಜಾಗ ಸ್ಕಾರ್ ಮಾರ್ಕ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾವು ಗೇಟರ್ ಸೇರಿ ಅಂತ ಕರಿತೀವಿ. ಅಂದ್ರೆ ನಮ್ಮ ಕಾಲಿನ ಮೀಡಿಯಲ್ ಪಾರ್ಟ್ ಅಂದ್ರೆ ಪಾದದ ಕಡೆ ಮೀಡಿಯಲ್ ಸೈಡ್, ನಾವು ಕಾಲ ಹೊರಗಡೆ ಒಳಗಡೆ ತಗೊಂಡಾಗ ಕಾಲಿಂದ ಹೊರಗಡೆ ಆಂಕಲ್ ಜಾಯಿಂಟ್, ಕೆಳಗಡೆ ಈ ಜಾಯಿಂಟ್ ಆಂಕಲ್
1: ಜಾಯಿಂಟ್,
0: ಆ ಆಂಕಲ್ ಜಾಯಿಂಟ್ ಮೀಡಿಯಲ್ ಪಾರ್ಟ್ ಅಲ್ಲಿ ನಾವು ಗೇಟರ್ಸ್ ಏರಿಯಾ ಅಂತ ಕರಿತೀವಿ. ಆ ಗೇಟರ್ಸ್ ಏರಿಯಾದಲ್ಲಿ ಆಗೋ 99% ಈ ತರ ಕ್ಯಾಪಿಲರಿ ವೀನಸ್ಟೇಸಿಸ್ ಅಂದ್ರೆ ಯಾವಾಗ ರಕ್ತನಾಳಗಳು ರಕ್ತ ಮೇಲೆ ಹೋಗಲ್ವೋ, ಯಾವಾಗ ರಕ್ತ ಅಲ್ಲಿ ಇದಾಗುತ್ತೋ, ಓವರ್ ಎ ಪೀರಿಯಡ್ ಆಫ್ ಅ ಟೈಮ್ ಅಲ್ಲಿ ರಕ್ತ ಫಸ್ಟ್ ಅಲರ್ಜಿಯಿಂದ ಸ್ಟಾರ್ಟ್ ಆಗಿ ಕೆರೆತ ಸ್ಟಾರ್ಟ್ ಆಗಿ ಕೆರೆತಾನೆ ಮುಂದೆ ಗಾಯ ಆಗಿ ಅಲ್ಲಿ ಒಂದು ಗಾಯ ಆಗುತ್ತೆ, ಅದಕ್ಕೆ ನಾವು ವೆರಿಕೋಸ್ ಅಲ್ಸರ್ ಅಂತ ಕರಿತೀವಿ. ಅದು ಅಡ್ವಾನ್ಸ್ ಸ್ಟೇಜ್. ಒಂದ್ಸಲ ಅಲ್ಸರ್ ಆದ್ಮೇಲೆ ನೀವ್ ಏನೇ ಮಾತ್ರೆ ಏನೇ ಮೆಡಿಸನ್ ನೀವ್ ಏನೇ ಮಾಡೋದು ಅದು ವಾಸಿ
1: ಆಗಲ್ಲ.
0: ಸೊ ನಾವು ಅದು ಆಗಕ್ಕೆ ಮುಂಚೆನೆ ಏನಾದ್ರೂ ಪ್ರಿಕಾಷನರಿ ಮೆಜರ್ಸ್ ನ ತಗೊಂಡ್ರೆ ನಾವು ಮುಂದಾಗೋ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡಬಹುದು. ಒಂದ್ಸಲ ವೆರಿಕೋಸ್ ಅಲ್ಸರ್ ಆದ್ರೆ ಅದು ಮುಂದೆ ಬೇರೆ ತರ 1.04-0.01% ಆ ಪರ್ಟಿಕ್ಯುಲರ್ ಅಲ್ಸರ್ ಕ್ಯಾನ್ಸರ್ ತರನು ಆಗ್ಬೋದು. ಕ್ಯಾನ್ಸರ್ ಮಾರ್ಜುನಿಸ್ ಅಲ್ಸರ್ ಅಂತ ಕರಿತೀವಿ. ಮಾರ್ಜುನ್ ಅಂದ್ರೆ ಅದು ಅಲ್ಸರ್ಸ್. ಹಾಗಾಗಿ ನಾವು ಅಲ್ಸರ್ ನ ಮೊದಲೇ ಕಂಡಿಡಿದ್ರೆ

ನಾವು ನಿಂತ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ ಈ ಥರ ಸಿಂಪ್ಟಮ್ಸ್ನ ಮಾಡಿ ಕ್ಲಾಸಿಫಿಕೇಷನ್ ಮಾಡಿ ಅದಕ್ಕೂ ಯಾವ ಸ್ಟೇಜಲ್ಲಿದೆ ಮತ್ತು ಅದು ಯಾವ ಥರ ಮೈನ್ ವ್ಯಾಲ್ ಒಳಗೆ ಪ್ರಾಬ್ಲಮ್ ಇದೆಯಾ ಅಥವಾ ಇವರು ಪ್ರೊಫೆಷನಿಂದ ಆಗಿರೋದ ಇದನ್ನು ಕ್ಲಾಸಿಫಿಕೇಷನ್ ಮಾಡಿ ನಾವು ಐಡೆಂಟಿಫಿಕೇಷನ್ ಮಾಡಿ ನಂತರ ಅದನ್ನು ಡ್ರೆಸ್ಸಿಂಗ್ ಮಾಡಿ ನಾವು ಅದಕ್ಕೆ ಆಪರೇಷನ್ ಬೇಕಾ ನಾವು ಹಂಗೆ ಇದು ಮಾಡಿ ಸ್ಟಾರ್ಟಿಂಗ್ ಅರ್ಲಿ ಸ್ಟೇಜಸ್ಸಲ್ಲಿ ನಾವು ಅದನ್ನು ಜಸ್ಟ್ ಲೈಫ್ ಸ್ಟೈಲ್ ಈಗ ನಾವೇನು ಈಗ ಕಾಣ ತಿಳ್ಕೊಂಡ್ವಲ್ಲ ಆ ಕಾಣನ ಮಾಡಿಫಿಕೇಶನ್ ಮಾಡಿಕೊಂಡ್ರೆ ತನ್ನಷ್ಟಕ್ಕೆ ತಾನೇ ಅದನ್ನ ನಾವು ಕಮ್ಮಿ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಾವು ನೆಗ್ಲೆಕ್ಟ್ ಮಾಡಿದ್ರೆ ಓವರ್ ಎ ಪೀರಿಯಡ್ ಆಫ್ ಎ ಟೈಮ್ ಒಂದು 2 ವರ್ಷ 3 ವರ್ಷ ಇದರಲ್ಲಿ ಆ ಸಣ್ಣ ಗಾಯನೇ ಮುಂದೆ ದೊಡ್ಡದಾಗಿ ಅಲ್ಸರ್ ಆಗಿ ಅದು ತೊಂದರೆ ಕೊಡೋ ಚಾನ್ಸಸ್

0: ಇನ್ನೇನೋ ಕೊನೆ ಹಂತಕ್ಕೆ ಬೇಕಾದ್ರೆ ಹೋದಾಗ ಆಮೇಲೆ ಚಿಕಿತ್ಸೆ ತೊಗೊಂಡ್ರಾಯ್ತು, ಇನ್ನು ಸದ್ಯಕ್ಕಂತೂ ಏನೂ ಸಮಸ್ಯೆ ಇಲ್ಲ ಅಂತ ಹೇಳೋರೇ ಜಾಸ್ತಿ. ಆದರೆ ನೋಡಲಿಕ್ಕೂ ಕೂಡ ಸರಿ ಇರಲ್ಲ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಇರೋದು ಈ ರೀತಿ ಏನಾದರೂ ಸಮಸ್ಯೆ ಆಗಿಬಿಟ್ಟು ಇನ್ನೂ ಸಮಸ್ಯೆನೇ. ನಾವೇನು ಅಂದ್ಕೊಂಡ್ಬಿಟ್ಟಿರ್ತೀವಿ ಕೆಲವೊಂದನ್ನ, ಇದು ಚರ್ಮರೋಗ ಕಾಯಿಲೆ ಏನೋ ಆಗಿದೆ, ನರಕ್ಕೆ ಸಂಬಂಧಪಟ್ಟದ ಕಾಯಿಲೆ ಅಲ್ಲ ಇದು ಅಂತ ಏನೋ ಕೆಲವು ಸಲ ಹಾಗೂ ಅಂದ್ಕೋಬೋದು. ವೈದ್ಯರ ಕಡೆ ಹೋಗದೇನೆ ನಾವು ಏನೇನೋ ಅಂದ್ಕೊಂಡ್ಬಿಡ್ತೀವಿ. ಆದರೆ ತಾವು ಹೇಳಿದ್ರೆ ಇಷ್ಟೆಲ್ಲ ಕ್ಲಾಸಿಫಿಕೇಷನ್ಗಳಿವೆ, ಬೇರೆ ಬೇರೆ ಹಂತದಲ್ಲಿ ಇದು ಏನೇ ಯಾವ ರೂಪ ಪಡ್ಕೊಳ್ತದೆ ಅಂತ ಅನ್ನೋದು ಹೇಳ್ತಾ ಇದ್ರಿ. ಆದರೆ ನಮ್ಗೆ ಗೊತ್ತಿರಲ್ಲ, ಯಾವಾಗ ವೈದ್ಯರ ಕಡೆ ಹೋಗ್ತೀವಿ ಅವಾಗ ಮಾತ್ರ ಇದು ವೆರಿಕೋಸ್ ವೇನ್ ಉಬ್ಬು ನರಕ್ಕೆ ಸಂಬಂಧಪಟ್ಟಿರೋವಂಥ ಕಾಯಿಲೆ ಇದು, ಇದು ಮುಂದೆ ಇನ್ನೂ ಗಂಭೀರ ರೂಪಕ್ಕೆ ಹೋಗುತ್ತೆ ಅಂತ ಅನ್ನೋದನ್ನು ಅವಾಗ ಮಾತ್ರ ಗೊತ್ತಾಗೋದು ನಮಗೆ. ಈ ಟ್ರೀಟ್ಮೆಂಟ್ ಅಂತ ತಾವು ಹೇಳಿದ್ರಿ, ಒಂದು ವೃತ್ತಿಯನ್ನೇ ಬದಲಾವಣೆ ಮಾಡಬೇಕಾಗ್ಬೋದು. ಯಾಕಂದರೆ ಆರೋಗ್ಯಕ್ಕಿಂತ ಮೇಲೂ ಇನ್ನೊಂದು ಯಾವುದಿಲ್ಲ, ಆರೋಗ್ಯವೇ ಭಾಗ್ಯ ಎಲ್ಲ ಹೇಳ್ತೀವಿ ನಾವು. ಆದರೆ ಕೆಲವು ವೃತ್ತಿಯನ್ನು ಬದಲಾವಣೆ ಮಾಡ್ಕೋಬೋದು. ಈಗ ಕಂಡಕ್ಟರಾಗಿ ಕೆಲಸ ಮಾಡಿರೋರು 60 ವರ್ಷ ಆಗೋ ತನಕ ಅವನು ಕಂಡಕ್ಟರಾಗಿ ಇರಬೇಕಾಗತ್ತೆ. ಆದರೆ ಅಲ್ಲಿ ಏನೋ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೊಗೋಬೇಕು. ಈಗ ಬೇರೆ ಯಾವುದೇ ವೃತ್ತಿಯಲ್ಲಿ ಇರೋರಾಗಲಿ, ಚಿಕಿತ್ಸೆ ತಗೊಳ್ಳೋ ಹಂತಕ್ಕೆ ಹೋಗೋಕ್ಕಿಂತ ಮುಂಚೆ ಏನೇನೋ ಮುನ್ನೆಚ್ಚರಿಕೆ ಕ್ರಮಗಳನ್ನು ಒಂದು ವೃತ್ತಿ ಬದಲಾವಣೆ ಮಾಡ್ಕೊಂತಾಗಲ್ಲ, ಅಲ್ಲೇ ಇದ್ದದ್ರಲ್ಲೇ ಏನು ಮಾಡೋಕ್ಕೆ ಸಾಧ್ಯ ಅಂತ ಅನ್ನೋದನ್ನು ಹೇಳಿ.
1: ಸೊ ಈಗ ಪ್ರೊಫೆಷನಲ್ ಬಂತಲ್ವಾ, ಈಗ ಪ್ರೊಫೆಷನಲ್ ಬಂತಂದಾಗ ವೃತ್ತಿನ ಬದಲಾವಣೆ ಮಾಡೋಕ್ಕಾಗಲ್ಲ. ಈಗ ನಾವು ನಿಂತ್ಕೊಳ್ಳೋದನ್ನ ನಾವು ಅವಾಯ್ಡ್ ಮಾಡಬೇಕು. ಈಗ ನಿಂತ್ಕೊಂಡು ಮಾಡೋರು ಅದನ್ನು ಸ್ವಲ್ಪ ನಾವು ಆದಷ್ಟು ಇದು ಮಾಡ್ಬೋದು. ಮತ್ತೆ ಕಾಲನ್ನು ನಾವು ಮಲ್ಕೊಳ್ಳೋ ಹೊತ್ತು ರಾತ್ರಿ ಸ್ವಲ್ಪ ಹೈಟಲ್ಲಿ ಇಟ್ಕೊಂಡು ಕ್ರೇಪ್ ಬ್ಯಾಂಡೇಜ್ ಮಾಡ್ಬೋದು. ಸ್ಟಾಕಿಂಗ್ಸ್ ಅಂತ ಬರುತ್ತೆ ತೊಡೆ ಮಟ್ಟದವರೆಗೂ, ಅದರಲ್ಲಿ ಬೇರೆ ಬೇರೆ ಪ್ರೆಷರ್ ವೇರಿಯಂಟ್ ಗ್ರೇಡಿಂಗ್ ಇರ್ತದೆ. ಈಗ ಕಾಲಿಂದ ಕೆಳಗಡೆಗೆ ಇರೋ ರಕ್ತನಾಳಗಳಿಗೆ ಒಂಥರ ಪ್ರೆಷರು, ಕಾಲ್ ಮೇಲೆ ಇರೋ ಮಂಡಿಯಿಂದ ಮೇಲಕ್ಕೆ ಒಂಥರ ಪ್ರೆಷರು, ಇನ್ನು ಮೇಲಕ್ಕೆ ಒಂದು. ಸೊ ವಿ ಹ್ಯಾವ್ ಬೇರೆ ಬೇರೆ ತರ ಸಾಕ್ಸ್ಗಳಿದೆ, ಸ್ಟಾಕಿಂಗ್ಸ್ ಅಂತ. ಅದರಲ್ಲಿ ಒಂದು 500 ರೂಪಾಯಿಂದ ಹಿಡಿದು ಒಂದು 10,000 ರೂಪಾಯಿವರೆಗೂ ಇದೆ ಸ್ಟಾಕಿಂಗ್ಸ್. ಸೊ ಡಿಪೆಂಡಿಂಗ್ ಆನ್ ದಿ ಪೇಷಂಟ್ಸ್ ಅಫೋರ್ಡಬಿಲಿಟಿ ಮತ್ತೆ ಪೇಷಂಟ್ ಅವ್ರಿಗೆ, ಇದರಲ್ಲಿ ನಾವು ಪ್ರೆಷರ್ ಗೇರ್ ಗ್ರೇಡಿಯಂಟ್. ಈಗ ಕಾಲ್ ಕೆಳಗೆ ಕೆಳಗಡೆ ಪರ್ಫೋರೇಟರ್ ವೆಸಲ್ಸ್ ಅಂತ ಇರುತ್ತೆ, ಮಂಡಿಯಿಂದ ಕೆಳಗೆ 4-3 ಪರ್ಫೋರೇಟರ್ ಇರುತ್ತೆ, ಮಂಡಿ ಮೇಲೆ ಒಂದು ರಕ್ತನಾಳಗಳು ಇರುತ್ತೆ. ಆ ಪರ್ಟಿಕ್ಯುಲರ್ ಪ್ರೆಷರ್ಗೆ ನಾವು ಕರೆಕ್ಟ್ ಆಗಿರೋ ಸ್ಟಾಕಿಂಗ್ಸ್ ನ ಹಾಕಬೇಕು. ಕೆಲಸ ಮಾಡೋರು ಕೂತ್ಕೊಂಡು ಕೆಲಸ ಮಾಡಬೇಕು, ಮಲ್ಕೊಳ್ಳೋತ್ತು ಕ್ರೇಪ್ ಬ್ಯಾಂಡೇಜ್ ಹಾಕಬೇಕು. ಮತ್ತೆ ಈಗ ನಾವು ಈ ಕೆಲವು ಔಷಧಗಳಿದೆ. ಆಮೇಲೆ ನಾವು ಏನಂತಂದ್ರೆ ಮೋಸ್ಟ್ ಆಫ್ ದ ಇದರಲ್ಲಿ ಈಗ ಎಲ್ಲೆಲ್ಲೋ ಹೋಗ್ತೀವಿ, ಇವಳು ಹಳ್ಳಿ ಕಡೆ ಇದ್ದಾಗ ಜನ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಅವರು ಅಲ್ಲಿ ಇಲ್ಲಿ ಕೇಳ್ಕೊಂಡು ಹೋಗ್ತಾರೆ. ನಾವು ಕರೆಕ್ಟ್ ಆಗಿರೋ ಡಾಕ್ಟರ್ ಹತ್ರ ಫಸ್ಟ್ ನಾವು ಹೋಗ್ಬೇಕು, ಆಯ್ತಾ. ಈಗ ಒಂದು ಸಿಸ್ಟಮ್ ಆಫ್ ಮೆಡಿಸನ್ಗೂ ಇನ್ನೊಂದು ಸಿಸ್ಟಮ್ ಆಫ್ ಮೆಡಿಸನ್ಗೂ ದೇರ್ ಇಸ್ ಎ ಡಿಫ್ರೆನ್ಸ್ ಆಫ್ ವೇ ಆಫ್ ಟ್ರೀಟಿಂಗ್. ಈಗ ನಮ್ದು ಆಲೋಪತಿ ಇದರಲ್ಲಿ ಈಗ ನಾವು ಫಸ್ಟ್ ಯಾಕೆ ಆಗಿದೆ ಅಂತ ಫಸ್ಟ್ ನಾವು ಕಂಡುಹಿಡಿಬೇಕು. ಈಗ ನಾವು ಹೇಳಿದ್ದನ್ನೆಲ್ಲ ಫಸ್ಟ್ ಏನು ಇದು ಹೇಗೆ ಅನ್ನೋದು ಫಸ್ಟ್ ಕಂಡುಹಿಡಿಬೇಕು. ಪ್ರೊಫೆಷನ್ ಹೇಳೋದಕ್ಕೆ ಚೇಂಜ್ ಮಾಡೋಕ್ಕಾಗದೆ ಆಗಿರೋದ್ರಿಂದ ನಾವು ಫಸ್ಟು ಇವ್ರಿಗೆ ಒಂದು ಬೇಸಿಕಲಿ ಕಾಲ್ಗೆ ನಾವು ಡೂಪ್ಲೆಸ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಡೂಪ್ಲೆಸ್ ಸ್ಕ್ಯಾನ್ ಮಾಡಿ, ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಸೂಪರ್ಫಿಸ್ ಸಿಸ್ಟಮು, ಡೀಪ್ ಸಿಸ್ಟಮು, ಈ ಥರ ರಕ್ತನಾಳಗಳು ಯಾವ ಮಟ್ಟದಲ್ಲಿ ಏನಿದೆ, ಎಲ್ಲಿ ಡಿಫೆಕ್ಟ್ ಇದೆ ಅಂತ ಕಂಡುಹಿಡಿಬೇಕು. ಈ ಕಾಲು ತೊಡೆ ಹತ್ರ ನಾವು ಸೆಫನೋಫೆಮರಲ್ ಜಂಕ್ಷನ್ ಅಂತ ಒಂದಿರುತ್ತೆ, ಅದು ನಾರ್ಮಲ್ ಆಗಿ ಈ ಕಾಲಲ್ಲೊಂದು ಎರಡು ಕಾಲಲ್ಲೂ ಇರುತ್ತೆ. ಆ ಸೆಫನೋಫೆಮರಲ್ ಜಂಕ್ಷನ್ ಅಲ್ಲಿ ಹೆಂಗೆ ನಾವು ಅದು ಏನು ಈ ಬಲೂನ್ ರಬ್ಬರ್ ಬ್ಯಾಂಡ್ ಇರುತ್ತಲ್ಲ, ಈ ರಬ್ಬರ್ ಬ್ಯಾಂಡ್ ಅಲ್ಲಿ ಹೇಗೆ ಪ್ರೆಷರ್ ಇರುತ್ತೆ ಹಂಗೆ ಅದು ಬ್ಲಡ್ ನ ರಿಸ್ಟ್ರಿಕ್ಟ್ ಮಾಡುತ್ತೆ, ಕೆಳಗಡೆಯಿಂದ ಅಷ್ಟು ಸುಲಭವಾಗಿ ಬ್ಲಡ್ ಇದಾಗಲ್ಲ. ಯಾವಾಗ ನಾವು SFJ ಜಂಕ್ಷನ್ ಅಂತೀವಿ, ಸೆಫನೋಫೆಮರಲ್ ಜಂಕ್ಷನ್ ಇನ್ಕಾಂಪಿಟೆಂಟ್ ಆದಾಗ ರಕ್ತನಾಳಗಳು ತಾನೇ ಅದು ಮೇಲೆ ಇದಾಗಲ್ಲ. ನಾವು ವಿ ಹ್ಯಾವ್ ಟು ಫಸ್ಟ್ ಕ್ರೇಪ್ ಬ್ಯಾಂಡೇಜ್ ಹಾಕಬೇಕು, ಒಳ್ಳೆ ಕರೆಕ್ಟ್ ನಾವು ಫಸ್ಟ್ ಒಂದು ವೀನಸ್ ಪ್ಲೆಥಿಸ್ಮೋಗ್ರಾಫಿ ಡೂಪ್ಲೆಸ್ ಸ್ಕ್ಯಾನ್ ಮಾಡಿ ನಾವು, ಅಥವಾ CT ವಿನೋಗ್ರಾಮ್ ಮಾಡಿ ಕಾಲದು ಎಷ್ಟು ಪರ್ಸೆಂಟ್ ಡಿಫೆಕ್ಟ್ ಇದೆ, ಎಲ್ಲಿ ಡಿಫೆಕ್ಟ್ ಇದೆ. ಲಾಂಗ್ ಸೆಫನೆಸ್ ವೇನ್ ಅಂದ್ರೆ ಉದ್ದ ಮೇಲೆ ತೊಡೆಯಿಂದ ಕಾಲವರೆಗೂ ಬಂತ ಲಾಂಗ್ ಸೆಫನೆಸ್ ವೇನ್ ಅಲ್ಲಿ ಡಿಫೆಕ್ಟ್ ಇದೆಯಾ, ಅಥವಾ ಕಾಲು ಕೆಳಗಡೆ ಇರೋ ಸ್ಮರಣ ಪರ್ಫೋರೇಟರ್ ಅಲ್ಲಿ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನ ನಾವು ಫಸ್ಟ್ ಕೈಡ್ಬೇಕು. ಫಸ್ಟ್ ಯೂಶಲಿ ಡಾಕ್ಟರ್ ಹತ್ರ ಹೋದ್ರೆ ಅವ್ರ ಒಂದು ಕೆಲವು ಕ್ಲಿನಿಕಲ್ ಟೆಸ್ಟ್ ಮಾಡ್ತೀವಿ, ನಾವು ಟೆಸ್ಟ್ ಮಾಡ್ತೀವಿ, ಕೆಲವು ಟೆಸ್ಟ್ಗಳು ಮಾಡ್ತೀವಿ, ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ ನಮ್ಮ ಅಸೆಸ್ಮೆಂಟ್ ಅಲ್ಲಿ ಇದಕ್ಕೆ ಏನಾಗಿರುತ್ತೆ ಅಂತ ನಾವು ಅಸೆಸ್ ಮಾಡಿ ಕ್ಲಾಸಿಫಿಕೇಶನ್ ಅಲ್ಲಿ ನಾನು ಹೇಳ್ದಂಗೆ CACP ಕ್ಲಾಸಿಫಿಕೇಶನ್ ಪ್ರಕಾರ ನಾವು ಕಾಯಿಲೆನ ಎಲ್ಲಿ ಫಿಟ್ ಆಗುತ್ತೆ ಅಂತ ನೋಡ್ತೀವಿ. ನಂತರ CT ಸ್ಕ್ಯಾನು ಮತ್ತೆ ಡೂಪ್ಲೆಕ್ಸ್ ಸ್ಕ್ಯಾನ್ ಮಾಡಿ ಯಾವ ಇದಕ್ಕೆ ಅಂತ ಕನ್ಫರ್ಮ್ ಮಾಡ್ತೀವಿ. ಇದೆರಡು ಕನ್ಫರ್ಮ್ ಮಾಡಿದ್ಮೇಲೆ ಯಾವ ಪೇಷಂಟ್ಗೆ ಸರ್ಜರಿ ಬೇಕೋ, ಯಾವ ಪೇಷಂಟ್ನ ನಾವು ಹಂಗೆ ಟ್ರೀಟ್ ಮಾಡ್ಬೋದು, ಇದನ್ನು ನಾವು ಮಾಡ್ಬೋದು.
0: ಈಗ ಸರ್, ತಾವು ಈ ಸರ್ಜರಿಗೆ ನಾನು ಅಲ್ಲಿಗೆ ಬರಬೇಕಂತ, ಸರ್ಜರಿ ಯಾವ ಸಮಯದಲ್ಲಿ ನೀವು ಮಾಡ್ತೀರಿ ಅಂತ ಕೇಳಬೇಕಂತ ಮಾಡಿದ್ದೆ ಬಂತು. ಈಗ ಸರ್ಜರಿ ಮಾಡಿ ಆದ ನಂತರ ಯಾವ ರೀತಿ ಮುಂಜಾಗ್ರತೆ ಮತ್ತೆ ಅಲ್ಲಿ ಎಚ್ಚರಿಕೆ ತಗೋಬೇಕಾಗತ್ತೆ ಅಂತ ಅನ್ನೋದ್ರ ಕಡೆ ಗಮನ ವಹಿಸಬೇಕಾಗತ್ತೆ. ಈಗ ಅದೇ ಈ ರೀತಿಯಾದಂತಹ ಒಂದು ಸರ್ಜರಿ ಅಂತ ಅನ್ನೋದು ಮೇಲ್ನೋಟಕ್ಕೆ ಎಲ್ಲ ಕಟ್ ಮಾಡ್ತೀರಾ, ಅದು ನೋಡೋಕ್ಕೂ ಕೂಡ ಅಗ್ಲಿಯಾಗಿ ಕಾಣಿಸ್ಬೋದು, ಅಥವಾ ಅದು ಅದರ ಆ ಸರ್ಜರಿ ಮೂಲಕವಾಗಿ ಆ ಚಿಕಿತ್ಸೆ ಸರಿಯಾಗ್ಬಿಡುತ್ತಾ?
1: ಸೊ ಈಗ ನಾನು ಹೇಳ್ದಂಗೆ ಫಸ್ಟ್ ಒನ್ಸ್ ನಾವು ಡಯಾಗ್ನೋಸ್ ಮಾಡಿದ ಮೇಲೆ ಕ್ಲಾಸಿಫೈಡ್ ಮಾಡಿ

0: ನಮ್ದು ಇದು ಯಾವ ಸ್ಟೇಜ್ ಅಲ್ಲಿ ಇದೆ, ನಾವು ಮೂರ್ನಾಲ್ಕ ತರ ಆಪ್ಷನ್ಸ್ ಇಟ್ಕೊಂಡಿರ್ತೀವಿ. ಈಗ ಸ್ಟೇಜ್ ಒನ್ ಅಲ್ಲಿ ಈಗ ಇವಾಗ ಎಲ್ಲ ಕಾಸ್ಮೆಟಿಕ್ ಇದು, ಜನ ತುಂಬಾ ಸೂಕ್ಷ್ಮರು. ಒಂದು ರಕ್ತನಾಳ ಕಂಡ ತಕ್ಷಣ ಕೆಲವರು ಈಗ ತಕ್ಷಣ ಡಾಕ್ಟರ್ನ ಕಂಡು ಸರ್ ಇದಕ್ಕೆ ಏನು ಮಾಡಬೇಕು ಅಂತ. ಸೊ ನಾವು ಆ ಥರ ಕೇಸಲ್ಲಿ ದೊಡ್ಡ ದೊಡ್ಡ ಪ್ರೊಸೀಜರ್ ಎಲ್ಲ ಏನು ಮಾಡೋ ಅವಶ್ಯಕತೆ ಇರಲ್ಲ, ಸಿಂಪಲ್ ಸ್ಕ್ಲೀರೋಥೆರಪಿ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಅಂದರೆ ಫೋಮ್ ಜೆಲ್ ಬರ್ತದೆ, ಈಗ ಕಾಲಲ್ಲಿ ರೆಟಿಕ್ಯುಲರ್ ವೇನ್ಸ್ ಎಂಡೋಥೆಲಿಯಲ್ ವೇನ್ಸ್ ಅಂತ ಹೇಳದ್ನಲ್ಲ, ಆ ವೇನಿಗೆ ಫೋಮ್ ಸ್ಕ್ಲೀರೋಥೆರಪಿ ಅಂತ ಕರಿತೀವಿ. ಸೊ ಮಂಡಿಯಿಂದ ಕೆಳಗಡೆ ಇರೋಂತಹ ವೇನಿಗೆ ನಾವು ಪಾಲಿಡೋಕ್ಯಾಲ್ ಅಂತ ಒಂದು ಅದನ್ನ ನಾವು ಫೋಮ್ ನೊರೆ ತರ ಮಾಡಿ ಅದನ್ನ ಅಂಡ್ ವಿತ್ ವೀನಸ್ ಡಾಪ್ಲರ್, ವೀನಸ್ ಡಾಪ್ಲರ್ ಸಹಾಯದಿಂದ ಎಲ್ಲಿ ರಕ್ತನಾಳಗಳು ಉಬ್ಬಿಕೊಂಡಿದೆಯೋ ಆ ಪಾರ್ಟ್ಗೆ ಆ ಇದನ್ನ ಇಂಜೆಕ್ಷನ್ ಇಂಜೆಕ್ಟ್ ಮಾಡಿದ್ರೆ ಮಂಡಿಯಿಂದ ಕೆಳಗಡೆ ತರ ಇದನ್ನ ಸ್ಕ್ಲೀರೋಥೆರಪಿಯಲ್ಲಿ ಕಂಟ್ರೋಲ್ ಆಗ್ತದೆ. ಸೊ ಇನ್ನು ಕೆಲವರಿಗೆ ಇನ್ನು ಸ್ವಲ್ಪ ಮೇಲ್ ಹೋಗಿದೆ ಅಂತ ಇಟ್ಕೊಳ್ಳೋಣ.
1: ಓಕೆ,
0: ಆವಾಗ ನಾವು ಈಗ ಅಡ್ವಾನ್ಸ್, ಈಗ ಮುಂಚೆ ಎಲ್ಲ ಒಂದು 10 ವರ್ಷದಿಂದ ನಾವು ದೊಡ್ಡದು ಆಪರೇಷನ್ ಮಾಡ್ತಿದ್ವಿ, ಜಂಕ್ಷನ್ ಹತ್ರ ಎಲ್ಲಿ ಡಿಫೆಕ್ಟ್ ಇದೆ ಅಲ್ಲಿಗೆ ಓಪನ್ ಮಾಡಿ ಫ್ಲಶ್ ಲೈಗೇಷನ್ ಅಂತ ಮಾಡ್ತಾ ಇದ್ವಿ. ಈಗ ಥಿಂಗ್ಸ್ ಅಡ್ವಾನ್ಸ್, ಈಗ ನಾವು ಮಿನಿಮಲಿ ಇನ್ವೇಸಿವ್ ರೋಬೋಟಿಕ್ ಸರ್ಜರಿ, ಲೇಸರ್ ಸರ್ಜರಿ. ಸೊ ವಿಲ್ ಡೂ ವಾಟ್ ಇಸ್ ಎಸ್ EVLS ಪ್ರೊಸೀಜರ್ ಅಂತ ಕರಿತೀವಿ, ಎಂಡೋ ವೀನಸ್ ಲೇಸರ್ ಅಬ್ಲೇಷನ್ EVLS ಅಂತ ಕರಿತೀವಿ, ಮತ್ತೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಕರಿತೀವಿ. ಈ EVLS ಪ್ರೊಸೀಜರ್ ಅಂದ್ರೆ ವೆರಿ ವೆರಿ ಸಿಂಪಲ್, ಇಟ್ಸ್ ಎಲ್ಲ ವಾಕಬಲ್ ಡೇಪ್ಗೆ ಪ್ರೊಸೀಜರ್. ಈಗ ಬೆಳಿಗ್ಗೆ ಬಂದು ಸಾಯಂಕಾಲ ಮನೆಗೆ ಹೋಗ. ಸೊ ನಾವೇನ್ ಮಾಡ್ತೀವಿ, ಎಲ್ಲಿ ರಕ್ತನಾಳಗಳು ಉಬ್ಕೊಂಡಿದ್ಯೋ ಈಗ ಮೇನ್ ತೊಡೆ ಹತ್ರ ಒಂದು ಸಣ್ಣ ಕೇಬಲ್ ಹಾಕಿ ಯಾವ ಪೂರ್ತಿ ರಕ್ತನಾಳಗಳನ್ನ ನಾವು ಒಂಥರ ಇದು ಮಾಡಿಕೊಂಡು ಲೇಸರ್ ಮಿಷಿನ್ ಅಲ್ಲಿ ಮೇಲ್ಗಡೆಯಿಂದ ಕೆಳಗೆ ರಕ್ತನಾಳಗಳನ್ನ ನಾವು ಮೇಲ್ಗಡೆಯಿಂದ ಕರೆಂಟ್ ಅಲ್ಲಿ ಲೇಸರ್ ಕರೆಂಟ್ ಟ್ರೀಟ್ಮೆಂಟ್ ಅಂತಾರೆ, ಅದರಲ್ಲಿ ನಾವು ಅದನ್ನ ಬ್ಲಾಕ್ ಮಾಡ್ಕೊಂಡ್ ಬರ್ತೀವಿ. ಸೊ ಇದೆಲ್ಲ ಮಾಡ್ತಂತಂದ್ರೆ ಆಮೇಲೆ ಎಲ್ಲೋ ಮಂಡಿವರೆಗೆ ಮಂಡಿಯಿಂದ ಕೆಳಗೆ ಸ್ಕ್ಲೀರೋಥೆರಪಿ ಮಾಡ್ತೀವಿ. ಇದೆಲ್ಲ ಮಾಡ್ತಂದ್ರೆ ಇದು ಲೇಟೆಸ್ಟ್ ಅಂದ್ರೆ ಸೇಮ್ ಡೇಕೆ ಪ್ರೊಸೀಜರ್.
1: ಆ ನಂತರ ಅದು ಉಬ್ಬಲ್ಲ,
0: ಅಂದ್ರೆ ರಕ್ತನಾಳಗಳ ನಾವು ಒಳಗೆ ಕೊಲ್ಯಾಪ್ಸ್ ಆಗುತ್ತೆ.
1: ಎಷ್ಟಿರುತ್ತೆ
0: ರಕ್ತನಾಳದ ಒಳಗೆ ಏನ್ ಡಯಾಮೀಟರ್ ಇದೆ ಅದು ಕೊಲ್ಯಾಪ್ಸ್
1: ಆಗುವಾಗ
0: ಈ ಎಲ್ಲ, ಮತ್ತೆ ಈ ಪರ್ಫೋರೇಟರ್ಸ್ ಅಂತ ಏನಿದೆ ಇದೆಲ್ಲ ನಾವು ಸ್ಕ್ಲೀರೋಥೆರಪಿ ಮಾಡೋದ್ರಿಂದ ಅದನ್ನು ಹೆಂಗ್ ಹೇಳ್ತಾರೆ, ಈಗ ಓವರ್ ಎ ಪೀರಿಯಡ್ ಆಫ್ ಎ ಟೈಮ್ ರಕ್ತನಾಳಗಳ ಒಳಗಡೆ ಫೈಬ್ರೋಸಿಸ್ ಅಂತ ಆಗಿ ರಕ್ತನಾಳಗಳು ಮುಚ್ಚೋಗುತ್ತೆ ತನ್ನ ಸ್ಥಿತಿಯಲ್ಲಿ. ಅದನ್ನ ನಾವು ಫೋಮ್ ಸ್ಕ್ಲೀರೋಥೆರಪಿ ಅಂತ ಕರಿತೀವಿ. EVLS ಪ್ರೊಸೀಜರ್ ವೆರಿ ನಾವು ಲೇಟೆಸ್ಟ್ ಪ್ರೊಸೀಜರ್, ಮತ್ತೆ ವಿಡು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಪ್ರೊಸೀಜರ್ ಮಾಡ್ತೀವಿ. ಇದರಿಂದ ಒಂದು 90% ಅಷ್ಟು ಜನಕ್ಕೆ ಉಪಯೋಗ ಆಗಿದೆ, ಮತ್ತೆ ದೇ ಹಾವ್ ಟು ಯೂಸ್ ಸ್ಟಾಕಿಂಗ್ ಅನ್ನೋದನ್ನ ಮಾಡ್ಬೇಕಾಗತ್ತೆ. ಸೊ ಆಮೇಲೆ ಇದೇನಂತಂದ್ರೆ ಇದು ಈಗ ಇದು ಈಗ ಒಂದು ಕಾಲಿಗೆ ಮಾಡಿದ್ರೆ ಇನ್ನೊಂದು ಕಾಲಿಗೆ ಇಟ್ಸ್ ಅ ರಿಪೀಟಿಂಗ್ ಪ್ರೊಸೀಜರ್, ಇದು ಆಗ್ತಾ ಇರುತ್ತೆ. ಸೊ ಒಂದ್ಸಲ ಮಾಡಿದ್ರೆ 90% ಪೇಷಂಟ್ ವಿಲ್ ಬಿ ರಿಲೀವ್ಡ್ ಆಫ್ ಸಿಂಪ್ಟಮ್ಸ್.
1: ಓಕೆ ಓಕೆ ಓಕೆ. ಈಗ ಸರ್, ಬರೀ ಕಾಲಿಗೆ ಅಷ್ಟೇ ವೆರಿಕೋಸ್ ವೇನ್ ನಾವು ಮಾತಾಡಬೇಕಾಗಿರೋದು ಇಷ್ಟಕ್ಕೆ ಸೀಮಿತನಾ, ಅಥವಾ ವೆರಿಕೋಸ್ ವೇನ್ ತರಹ ಸಮಸ್ಯೆ ತಾವು ಹೇಳಿದ್ರಿ ಪ್ರೆಗ್ನೆನ್ಸಿ ಸಂದರ್ಭಗಳಲ್ಲಿ ಸ್ವಲ್ಪ ಉಬ್ಬು ಬಿಡುತ್ತೆ ಮತ್ತು ಆಮೇಲೆ ಸರಿಯಾಗ್ಬಿಡುತ್ತೆ ಅಂತೇಳಿ, ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಮನುಷ್ಯನ ಬೇರೆ ಬೇರೆ ಅಂಗಗಳಲ್ಲಿ ಈ ವೆರಿಕೋಸ್ ವೇನ್ ಈ ರೀತಿಯಾದಂಥ ಕೆಲವು ಸಮಸ್ಯೆಗಳು ಅಲ್ಲಲ್ಲೇ ಕಾಣಿಸ್ತಾವ?
0: ಆಗುತ್ತೆ ಸರ್. ನಾನು ಆಗ್ಲೇ ಹೇಳ್ದಂಗೆ ಈಸೋಫೇಗಸ್ ಅಲ್ಲ ಆದ್ರೆ ಈಸೋಫೇಜಿಯಲ್ ವ್ಯಾರೈಸಿಸ್ ಅಂದ್ರೆ ನುಂಗು ಅನ್ನನಾಳದಲ್ಲೂ ಅದು ಟೆಸ್ಟಿಸ್ ಬೀಜ ವೃಷಣಗಳಲ್ಲಿ ಆದ್ರೆ ಅದು ವೆರಿಕೋಸಿಲ್ಸ್ ಅಂತ ಆಗ್ತದೆ, ಅಲ್ಲೂ ಡೈಲೇಟೆಡ್ ವೇನ್ಸ್ ಆಗುತ್ತೆ. ಅದರಿಂದ ಪ್ರೈಮರಿ ಇನ್ಫರ್ಟಿಲಿಟಿ ಇಸ್ ವೆರಿ ಕಾಮನ್ ಇನ್ಫರ್ಟಿಲಿಟಿ.
1: ಸೊ ಅಲ್ಲಿ ಈ ಸರ್ಜರಿ ಮೂಲಕವಾಗಿ ಅದನ್ನ ಸರಿ ಮಾಡಬಹುದಾ ಒಟ್ಟಾರೆ? ಈಗ ಬೇರೆ ಬೇರೆ ಭಾಗದಲ್ಲಿ ಆದಾಗ ಕಾಲಲ್ಲಿ ತಾವು ಬೇರೆ ಬೇರೆ ಟ್ರೀಟ್ಮೆಂಟ್ ಹೇಳಿದ್ರಿ, ದೇಹದ ಒಳಭಾಗದಲ್ಲಿ ಏನಾದ್ರೂ ಈ ರೀತಿ ನರಗಳು ಸಾಮಾನ್ಯ ಹೆಚ್ಚಿಗೆ ಉಬ್ಬಿದ್ರೆ ಅದನ್ನ ಸರ್ಜರಿ ಮಾಡಿ ಸರಿಪಡಿಸಬೇಕಾ?
0: ಹೌದು ಸರ್. ಫಸ್ಟ್ ಸಿಂಪ್ಟಮ್ಸ್ ಕಾಣಬೇಕಂದ್ರೆ ಆಲ್ರೆಡಿ ಅಲ್ಲಿ ಒಂದು 70-80% ಎಲ್ಲ ಡ್ಯಾಮೇಜ್ ಆದ್ಮೇಲೆ ಸಿಂಪ್ಟಮ್
1: ಕಾಣೋದಲ್ಲ.
0: ಈಗ ಯೂಸೋಫೇಜಿಯಲ್ ವೆರಿಸಸ್ ಆಗಿದ್ರೆ ಇದೆಲ್ಲ ನಾನು ಮುಂಚೆ ಹೇಳಿದ್ರೆ ಪೋರ್ಟಲ್ ಹೈಪರ್ಟೆನ್ಷನ್ ಆಗಿ ಲಿವರ್ ಡ್ಯಾಮೇಜ್ ಇದೆಲ್ಲ ಆದ್ಮೇಲೆ ಯೂಸೋಫೇಜಿಯಲ್ ವೆರಿಸಸ್ ಆಗೋದು, ಅದೇ ಮೊದಲೇ ಕಾಣೋದಿಲ್ಲ. ಅದಕ್ಕೆ ನಾವು ಎಂಡೋಸ್ಕೋಪಿ ಪ್ರೊಸೀಜರ್ ಮಾಡಬಹುದು, ಈ ವೆರಿಕೋಸಿಲ್ ಇನ್ನು ಇದಕ್ಕೆ ಅದಕ್ಕೂ ಆಪರೇಷನ್ ಮಾಡಬಹುದು, ಆಮೇಲೆ ಈ ಹೆಮರಾಯ್ಡ್ಸ್ ಅಂದಲ್ಲ ಅದಕ್ಕೂ ನಾವು ಮಾಡಬಹುದು. ಸೊ ಬಾಡಿ ಬೇರೆ ಬೇರೆ ಜಾಗದಲ್ಲಿ ಈ ತರ ರಕ್ತನಾಳಗಳು ಉಬ್ಕೊಳ್ಳೋದಕ್ಕೆ ಇದೆಲ್ಲ ಹೇಳ್ತೀವಿ.
1: ಸರಿ, ಅಂದ್ರೆ ಈಗ ಸರ್ಜರಿನೇ ಅಂತಿಮ ಅಂತಿಲ್ಲ, ಸಾಮಾನ್ಯವಾಗಿ ನೀವು ಅದನ್ನ ರೋಗ ಇದೆಯೋ ಇಲ್ಲ ಅಂಥೇಳಿ ಕಂಡುಹಿಡಿತೀರಿ ಬೇರೆ ಬೇರೆ ಮೆಥಡ್ ಮೂಲಕವಾಗಿ. ಅದು ಸ್ಕ್ಯಾನರ್ ಮಾಡಬಹುದು ಅಥವಾ ನೀವು ಪರೀಕ್ಷೆ ಮಾಡೋದ್ರಿಂದನೂ ಗೊತ್ತಾಗುತ್ತೆ ಒಂದು, ಮತ್ತು ಗುಳಿಗೆಯಿಂದನೂ ಕೂಡ ಅದನ್ನು ಕಂಟ್ರೋಲ್ಗೆ ತರಬಹುದು. ಎಷ್ಟು ಬೇಗ ನಾವು ವೈದ್ಯರ ಕಡೆ ಹೋಗ್ತೀವಿ ಅಷ್ಟು ಬೇಗ ನಮಗೆ ಇದರ ಟ್ರೀಟ್ಮೆಂಟ್ ಶುರು ಮಾಡಿಕೊಂಡ್ರೆ ಬಹುಶಃ ಸಮಸ್ಯೆಯಿಂದ ಪಾರಾಗಬಹುದು. ನಿಜವಾಗ್ಲೂ ಬಹಳ ವಿಶೇಷವಾದಂಥ ಕೆಲವು ನಮಗೆ ಅಷ್ಟಾಗಿ ನಾವು ತಲೆ ಕೆಡಿಸ್ಕೊಳ್ಳದೆ ಇರುವಂಥ ರೀತಿಯಾಗಿ ಅನೇಕ ಕಾಯಿಲೆಗಳಿವೆ. ವೈದ್ಯಕೀಯ ಜಗತ್ತು ಬದಲಾವಣೆ ಆದಂಗಾದಂಗೆ ಸಾಕಷ್ಟು ಹೊಸ ಹೊಸ ಕಾಯಿಲೆಗಳು ಏನೇನಿವೆ, ನಾವು ಯಾವ್ಯಾವುದರಿಂದ ಸಮಸ್ಯೆ ಅನುಭವಿಸ್ತಾ ಇದ್ದೀವಿ ಅಂತನೋದೆಲ್ಲ ಗೊತ್ತಾಗುತ್ತೆ. ತಾವು ಇವತ್ತು ವೆರಿಕೋಸ್ ವೇನ್ ಅದಕ್ಕೆ ಹೇಗೆ ಅದು ಸಮಸ್ಯೆ ಅಂತ ನಮಗೆ ಕಾಣಿಸುತ್ತೆ, ಮತ್ತೆ ನಿರ್ಲಕ್ಷ್ಯ ಎಷ್ಟು ಮಾಡಿರ್ತೀವಿ, ನಿರ್ಲಕ್ಷ್ಯ ಮಾಡಿದರೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕೂಡ ತಿಳಿಸಿದ್ದೀರಿ. ಡಾಕ್ಟರ್ ವಿಕ್ರಮ್ ಎಸ್ ಬಿಳಗಿರಿ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.

0: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು.
1: ದುಡಿಮೆಯ ದೇವರು, ದುಡಿಮೆ ತವರೂರು.
2: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಕಳದಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆ

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಗಿರು. ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
4: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
5: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
4: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ, ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
2: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ?

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಆಕಾಶವಾಣಿ ಬೆಂಗಳೂರು ಸಮಯ 10:30:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ನಮ್ಮೆಲ್ಲಾ ಕೇಳುಗರಿಗೆ ಗೀತಚಂದ್ರಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ತಂದೆ ಮಕ್ಕಳು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಜಿ ಕೆ ವೆಂಕಟೇಶ್.

ಗೀತ ಚಂದ್ರಿಕೆ ಕಾರ್ಯಕ್ರಮದ ಮುಂದಿನ ಗೀತೆ ಅನಾಮಿಕ ಚಿತ್ರದಿಂದ ಮೂಡಿಬರಲಿದೆ. ಆಶಾ ಭೋಂಸ್ಲೆ ಅವರ ಧ್ವನಿಯಲ್ಲಿ ಸಾಹಿತ್ಯ ಮಜ್ರೂಹ್, ಸಂಗೀತ ಆರ್ ಡಿ ಬರ್ಮನ್.

ಮುಂದಿನ ಗೀತೆ ಸೋತು ಗೆದ್ದವಳು ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ವಸಂತ ಅವರ ಧ್ವನಿಯಲ್ಲಿ ಗೀತೆ ಮೂಡಿಬರಲಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಎಂ ರಂಗರಾವ್ ಅವರ ಸ್ವರ ಸಂಯೋಜನೆ ಈ ಗೀತೆಗಿದೆ.